ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 31ನೇ ದಿನ ಅಂದರೆ 2026ನೇ ಇಸವಿ ಮೇ ತಿಂಗಳ 21ನೇ ತಾರೀಕು ಗುರುವಾರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 672 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್. ಈಗ ವೇಳೆ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಬೆಳಗಿನ ಶುಭೋದಯ.

ಸಮಯ 6:45. 6:45. ಆಕಾಶವಾಣಿ ಭದ್ರಾವತಿ. ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:35 ಕರುಣಾಳು ಬಾಬಿಳಿಕೆ. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್. 6:40 ಮೈಕ್ರೋ ಗ್ರಿಡ್ಸ್, ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಇರುವಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ವೈಷ್ಣವಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮುಟ್ಟಿನ ಪೂರ್ವ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಚಂದುಶ್ರೀ ಬಿಪಿ. 7:45 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಸಾಹಿತಿ ಲೇಖಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572600. 11:00 ಚೈತ್ರವನ, ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪು ರಚಿತ ಶ್ರೀ ರಾಮಾಯಣಂ ದರ್ಶನಂ ಕಾವ್ಯದ ಅಯೋಧ್ಯಾ ಸಂಪುಟದಲ್ಲಿ ಕವಿಕೃತ ದರ್ಶನಂ, ಈ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀ ಲಕ್ಷ್ಮಿ. ವ್ಯಾಖ್ಯಾನ ಎನ್ ಕೆ ರಾಮಶೇಷನ್. 11:35 ಭಾವಗೀತೆ, 11:45 ಜನಪದ ಸಂಗೀತ. 1:00 ಸಂತೆಬೆನ್ನೂರಿನ ಕೆ ಯುಗಧರ್ಮ ರಾಮಣ್ಣ ಅವರಿಂದ ಲಾವಣಿ ಪದಗಳು. 1:20 ಚಿತ್ರಗೀತೆಗಳು, 2:40 ಭಾವಗೀತೆ, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳು. 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಚಲಿತ ಕೃಷಿ ಮತ್ತು ಮಾಧ್ಯಮ ಕುರಿತು ಸಂವಾದದ ಬಾನುಲಿ ವರದಿ, ನಿರ್ಮಾಣ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಹಾಗೂ ಅವುಗಳ ಸದ್ಬಳಕೆ ಮುಂಗಾರು 2026 ಈ ಕುರಿತು ಮಾಹಿತಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆ, 8:00 ಹಾಗೂ 10:00 ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:30 ಚಿಂತನ ಡಾಕ್ಟರ್ ಎನ್ಎಂ ಗಿರಿಜಾಪತಿ ಅವರಿಂದ. 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ. 6:30 ಜಿಲ್ಲಾ ವಾರ್ತಾಪತ್ರ. ರಾತ್ರಿ 9:30 ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂವಾದ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆತ್ಮೀಯ ಕೇಳುಗರಿಗೆಲ್ಲ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತಾರಾಧನೆಗೆ ಆತ್ಮೀಯವಾದ ಸ್ವಾಗತ. ಕೈಲಾಸ ಪರ್ವತದ ದಕ್ಷಿಣಾಭಿಮುಖವಾಗಿ ಈ ಮಹರ್ಷಿಗಳು ದೀರ್ಘಕಾಲದವರೆಗೂ ತಪಸ್ಸನ್ನ ಮಾಡ್ತಾ ಇದ್ರು. ತಪಸ್ಸನ್ನ ಮಾಡಿ ಮಾಡಿ ಮಾಡಿ ಅನುಷ್ಠಾನವನ್ನು ಗೈದುಕೊಂಡು ತಮ್ಮದೇ ಆದಂತಹ ಒಂದು ತಪಶಕ್ತಿಯನ್ನು ಸಿದ್ಧಿಸಿಕೊಂಡಿದ್ರು, ಜ್ಞಾನವನ್ನು ವೃದ್ಧಿಸ್ಕೊಂಡ್ರು. ಆ ಜ್ಞಾನದ ಅನುಭವವನ್ನು ಆಸ್ವಾದನೆಯನ್ನು ಮಾಡ್ತಾ ಜನರಿಗೆ ತಾನು ಏನು ಅನುಭವಿಸಿದ್ದ ಜ್ಞಾನ ಆ ಜ್ಞಾನವನ್ನು ಬೋಧಿಸ್ತಾ ಭಾರತೀಯ ಋಷಿ ಪರಂಪರೆಯಲ್ಲಿ ಸ್ಥಾನವನ್ನು ಪಡೆದವರು. ಯಾರು ಈ ಮಹರ್ಷಿಗಳು ಆಲಿಸೋಣ. ಗೀತಾರದಿಂದ ಇಂದಿನ ಆರಂಭದ ಗೀತೆಯ ನಂತರ ರೂಪ ಮತ್ತು ದೀಪ ಅವರ ಧ್ವನಿಗಳಲ್ಲಿ ಕಮಲೇಶ ವಿಠಲರ ಕೃತಿ ಕರೆದರೆ ಬರಬಾರದೆ ಗುರುವೇ ಕರೆದರೆ ಬರಬಾರದೆ

ದಕ್ಷಿಣ ಭಾರತದ ಆಧ್ಯಾತ್ಮ ಪಿತಾಮಹ ಅನ್ನಿಸ್ಕೊಂಡಂತಹ ಈ ಮಹರ್ಷಿಗಳೇ ಅಗಸ್ತ್ಯರು. ಆಧ್ಯಾತ್ಮಿಕತೆಯ ಪ್ರತಿ ಸಾರವನ್ನ ಜನರಿಗೆ ಬಿಡಿಸಿ ಬಿಡಿಸಿ ಹೇಳ್ತಾ ನಾವು ಯಾವ ರೀತಿ ನಡ್ಕೋಬೇಕು, ಜ್ಞಾನವನ್ನ ಸಂಪಾದಿಸುವಂತಹ ಬಗೆ ಹೇಗೆ, ಅನುಷ್ಠಾನ ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳು ನಮ್ಮ ದೇಹದ ಮೇಲೆ, ಸಕಾರಾತ್ಮಕ ವಿಚಾರಗಳು, ಇವನ್ನೆಲ್ಲವೂ ಕೂಡ ಜನರಲ್ಲಿ ಬೋಧನೆ ಮಾಡ್ತಾ ಇದ್ರು. ದೇಹ ಆರೋಗ್ಯವಾಗಿ ಇರಬೇಕಾದ್ರೆ ಅನುಸರಿಸಬೇಕಾದಂತಹ ಒಂದು ತತ್ವಗಳನ್ನ ಸ್ವಯಂ ಆಚರಣೆ ಮಾಡಿ ಸಿದ್ಧ ವೈದ್ಯರಾಗಿ ಜನರಿಗೆ ಬೋಧನೆ ಮಾಡ್ತಾ ಇದ್ರು ಅಗಸ್ತ್ಯ ಮುನಿಗಳು. ಗೀತಾರಾಧನ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಶ್ರೀರಂಗ ಅವರ ರಚನೆ, ಏನಗೊಬ್ಬ ಗುರುನಾಥ.

ಔಷಧ ಭಾಷಾಶಾಸ್ತ್ರವನ್ನು ಬಲ್ಲವರಾಗಿದ್ದರು ಅಗಸ್ತ್ಯ ಋಷಿಗಳು. ಪ್ರಾಚೀನ ಸಮರ ಕಲೆಯಲ್ಲಿ ನಿಷ್ಣಾತರಾಗಿದ್ದರು. ದಕ್ಷಿಣ ಭಾರತದ ಆಧ್ಯಾತ್ಮ ಪಿತಾಮಹರಾದ ಅಗಸ್ತ್ಯರ ಅಗಾಧ ಶಕ್ತಿಗೆ ಹೆಸರುವಾಸಿಯಾಗಿ ಋಷಿ ಪರಂಪರೆಯಲ್ಲಿ ಪೂಜನೀಯ ಸ್ಥಾನವನ್ನು ಅಗಸ್ತ್ಯ ಮಹರ್ಷಿಗಳು ಪಡೆದಿದ್ದಾರೆ. ಗೀತಾರಾಧನಾ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಬಸವೇಶ್ವರರ ವಚನವನ್ನು ಹಾಡಿದ್ದಾರೆ ಎನ್ ಎಸ್ ರಾಮನ್.

ಹೀಗೆ ದೇಶದ ಉದ್ದಗಲಕ್ಕೂ ಸಂಚರಿಸಿ ತಪಚ್ಛನ್ನ ಆಚರಣೆ ಮಾಡಿದವರು ಅಗಸ್ತ್ಯ ಮಹರ್ಷಿಗಳು. ಕೇರಳ, ಉತ್ತರಾಖಂಡ, ತಮಿಳುನಾಡು, ಶ್ರೀಲಂಕಾದಲ್ಲೂ ಕೂಡ ತಮ್ಮ ತಪಶಕ್ತಿಯನ್ನು ಆಚರಿಸಿ ಗುರುಹಗಳನ್ನ ಬಿಟ್ಟಿರೋದು ಇತಿಹಾಸ ತಿಳಿಸುತ್ತೆ. ಇಂತಹ ಪೂಜ್ಯರಾದ ಅಗಸ್ತ್ಯರನ್ನ ಸ್ಮರಿಸ್ತಾ ಇಂದಿನ ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ.

ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಸಾಹಿತಿ ಲೇಖಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ ಅವರೊಂದಿಗೆ ಮಾತುಕತೆ ಪ್ರಸಾರ ಆಗ್ತಾ ಇದೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಒಂಬತ್ತು 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ ಹಾಗೂ ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಸಾಹಿತಿಗಳು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಆದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದರೆ ಶಿಲ್ಪಾ ಹೆಚ್.ಎಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಮಯ 6:30. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳುವಿರಿ.
1: ರಾಷ್ಟ್ರೀಯತೆ ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನ ಗಟ್ಟಿಗೊಳಿಸಿವೆ.
0: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35 15 ಸೆಕೆಂಡ್ಗಳು. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ನನ್ನ ಅಜ್ಜಿಗೆ ಮಕ್ಕಳನ್ನೆಲ್ಲ ಹಿಡಿದು ಒಂದ್ ಕಡೆ ಕೂಡಿಸುವಂತ ವಶೀಕರಣ ಶಕ್ತಿ ಇತ್ತು ಅಂತ ನಂಬ್ಕೋತಿದ್ದೆ ನಾನು. ಎಂತ ಬುದ್ಧಿವಂತ ಯಾಕೆ, ಮನೆ ಕೆಲಸ ಎಲ್ಲ ನಮ್ ಕಡೆಯಿಂದ ಮಾಡಿಸ್ತಾ ಇದ್ಲು. ಆ ಮಾಡಿಸೋ ರೀತಿ ಬಹಳ ಅನನ್ಯವಾದಂತದ್ದು. ನಾವೆಲ್ಲ ಮೊದಲೇ ಮಂಡ್ ಹುಡುಗರು, ಮನೆ ಕೆಲಸ ಮಾಡೋರೇ ಅಲ್ಲ, ಏನೋ ನೆವ ಹೇಳಿ ತಪ್ಸ್ಕೊಂಡು ಹೋಗೋರು. ಆದ್ರೆ ಆಕೆ ಕೆಲಸ ಹೇಳಿ ಮಾಡಿಸ್ಕೊಂಡು ರೀತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಆಕೆ ಮನೆಲ್ಲ ಕೂಡಿಸಿ ಕೆಲಸ ಹೇಳ್ತಿರ್ಲಿಲ್ಲ. ಕೆಲಸ ಆದ್ಮೇಲೆ ನಮಗದ್ರಿಂದ ಏನ್ ಲಾಭ ಸಿಗ್ತದೆ, ಸೌಲಭ್ಯಗಳು ಸಿಗ್ತಾವೆ, ತಿಂಡಿಗಳು ಏನ್ ಸಿಗ್ತಾವೆ ಅನ್ನೋದು ರಸವತ್ತಾಗಿ ವರ್ಣಿಸಿದಾಗ ಎಲ್ಲಾರ್ಗು ಬಾಯಲ್ಲಿ ನೀರೂರಿ ಆಕೆ ಹೇಳೋ ಯಾವ ಕೆಲಸವನ್ನಾದ್ರೂ ತಕರಾರಿಲ್ಲದೆ ಮಾಡಿಬಿಡ್ತಿದ್ವಿ ನಾವು. ಅದರಲ್ಲೂ ನಮಗೆ ಆಸಕ್ತಿ ಬರದೇ ಹೋದ್ರು ತಪ್ಪದೇ ಮಾಡುವಂತ ಕೆಲಸ ಅಂದ್ರೆ ಈ ಜೋಳದ ಅರಳು ಮಾಡುವಂತ ಕೆಲಸ. ಈ ಉತ್ತರ ಕರ್ನಾಟಕ ಕಡೆ ತುಂಬಾ ಜಾಸ್ತಿ ಅರಳು ಮಾಡೋದು, ಜೋಳದ ಅರಳು ಮಾಡೋದು. ಈ ಅರಳಿನ ಜೋಳ ಅಂತ ಬೇರೆ ಬರ್ತದೆ. ಅದನ್ನ ಸ್ವಚ್ಛ ಮಾಡಿ ನೀರಲ್ಲಿ ತೊಳೆದು ನೆನೆಸಿ ನಂತರ ತೆಗೆದು ನೆರಳಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ್ಮೇಲೆ ಒಂದ್ ದೊಡ್ಡ ಬಾಣಲೆ ತಗೋಬೇಕು. ಚೆನ್ನಾಗಿ ಕಾದ ಬಾಣಲೆಯಲ್ಲಿ ಒಂದ್ ಹಿಡಿ ಆ ಜೋಳದ ಕಾಳನ್ನು ಹಾಕ್ಬೇಕು. ಆಕೇನ್ ಮಾಡ್ತೀವಿ, ಉದ್ದ ಒಂದು ಕೋಲ್ ತಗೊಂಡು ಕೋಲಿನ ತುದಿಗೆ ಚೆಂಡಿನ ಆಕೃತಿಯಲ್ಲಿ ಬಟ್ಟೆ ಕಟ್ಟಿ ಒಂದು ಉಂಡೆ ತರ ಮಾಡೋಳು, ಅದರಿಂದ ಹುರಿಬೇಕು. ಎಷ್ಟು ಚಂದ ಇರ್ತಿತ್ತು ಗೊತ್ತಾ, ನಾವೆಲ್ಲ ಹುಡುಗರು ಸುತ್ತಲ ಕೂತ್ಕೊಂಡು ನೋಡ್ತಾ ಇದ್ವಿ. ಆ ಬಾಣಲೆಯಲ್ಲಿ ಜೋಳದ ಕಾಲು ಹಾಕಿ ಮೇಲೊಂದು ಬಟ್ಟೆ ಮುಚ್ಚಿಬಿಡೋಳು, ಆ ಉದ್ದ ಕೋಲಿಗೆ ಉಂಡಿನ ಹಾಗೆ ಬಟ್ಟೆ ಕಟ್ಟಿದ್ ಹಿಡ್ಕೊಂಡು ಹುರಿಬೇಕು. ಹಿಂಗ ಏನ್ ನೋಡಿ ಟಪ್ ಟಪ್ ಟಪ್ ಟಪ್ ಅಂತ ಸಪ್ಪಳ ಆಗ್ಬರ್ಬೇಕು. ಈ ಹೊರಗಡೆ ಹಾರತಿದ್ದು ಅರಳು ಹೂ ಹೂ ಬಿದ್ದಂಗೆ ಹೊರಗೆ ಬರೋದು. ಎಲ್ಲ ಅರಳಿದ್ಮೇಲೆ ಟಪ್ ಟಪ್ ಸಪ್ಪಳ ನಿಂತ ಮೇಲೆ ಆ ಬಟ್ಟೆ ತೆಗೆದು ನೆಲದ ಮೇಲೆ ಹಾಕ್ಬಿಡೋಳು ಅರಳು. ನೋಡ್ಬೇಕಾವಾಗ ಯುದ್ಧ ಭೂಮಿಯಲ್ಲಿ ಗುಂಡಾರೋ

0: ಹಿಂಗೆ ಟಪ್ ಟಪ್ ಟಪ್ ಸಪ್ಪಳ ಎಲ್ಲ ಮನೆಯೆಲ್ಲ ಸುದ್ದಿ ಬಿಡ್ಬೇಕು. ಸಪ್ಪಳ ಹೊರಗೆ ಹಾಕಿದ್ಮೇಲೆ ಅಂತ ಸಪರೇಟ್ ಮಾಡಬೇಕು, ಎಲ್ಲ ಬೇಗ ಬೇಗ ಭಾಗ ಮಾಡಬೇಕು. ನೋಡಿದ್ರೆ ಕೆಲವೊಂದು ಎಷ್ಟು ಚೆನ್ನಾಗಿತ್ತು ಅಂದ್ರು, ಒಂದೊಂದು ಅರಳು ಮಲ್ಲಿಗೆ ಹೂವಿನಷ್ಟು ದೊಡ್ಡದು, ಅಷ್ಟೇ ಹಗುರವಾಗಿದ್ದು. ಅವನ್ನೆಲ್ಲ ತೆಗೆದು ತೆಗೆದು ಬುಟ್ಟಿಗೆ ತುಂಬುತ್ತಿದ್ದೆ. ಆಗ ನನಗೆ ಬಹಳ ಆಶ್ಚರ್ಯವಾದದ್ದು ಅಂದ್ರೆ, ನೋಡಿ ಜೀವನದ ಬಾಲ್ಯದ ಅನುಭವಗಳು ಎಷ್ಟು ಆಧ್ಯಾತ್ಮಿಕ ಅನುಭವವನ್ನು ಕೊಡ್ತಾವೆ ಅಂತ. ಅರಳು ತೆಗೆಯುವಾಗ ನಾನು ನೋಡಿದೆ, ಕೆಲವೊಂದು ಅರಳು ದೊಡ್ಡ ದೊಡ್ಡದಾಗಿ ಹೂವಿನಷ್ಟು ದೊಡ್ಡದಾಗಿದ್ದಾವೆ, ಚೆನ್ನಾಗಿ ಅರಳು ಬಿಟ್ಟಿದ್ದಾವೆ, ಅದನ್ನೊಂದು ಬುಟ್ಟಿಗೆ ಹಾಕ್ಬೇಕು. ಇನ್ ಕೆಲವು ಪೂರ್ತಿ ಅರಳಿಲ್ಲ, ಅರ್ಧ ಮರ್ಧ ಅರಳಿದ್ದಾವೆ. ಅವು ತಿನ್ನೋಕ್ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಕಟುಂಬ ಕುಟುಂಬ ಅಂತ ಆಗ್ಬೇಕು ಬಾಯಲ್ಲಿ, ಅದೊಂದು ಬೇರೆ ಮಾಡ್ಬೇಕು. ಇನ್ ಕೆಲವು ಅರಳೇ ಇಲ್ಲ, ಹಂಗೆ ಕೂತಿದ್ದಾವೆ. ಅಜ್ಜಿನ ಕೇಳಿದೆ, ಅಜ್ಜಿ ಹಿಂಗೆ ಹಾಕಿದ್ದು, ಎಲ್ಲ ಜೋಳ ಒಂದೇ ತರ ಹಾಕಿದ್ದೆಲ್ಲ, ಕೆಲವು ಅರಳಿದಾವೆ, ಕೆಲವು ಅರ್ಧ ಮರ್ಧ, ಕೆಲವು ಅರಳೇ ಇಲ್ಲ, ಯಾಕೆ ಅಂತ. ಆಕೆ ಹೇಳದಂತ ಮಾತು ನನ್ನ ಜೀವನದಲ್ಲಿ ದೊಡ್ಡ ಪಾಠ ಕಲಿಸ್ತು. ಮಗು, ಎಲ್ಲ ಕಾಳು ಅರಳಾಗಲ್ವೋ? ಎಲ್ಲ ಕಾಳು ಬಿಸಿ ತಗೋತಾವೆ, ಬಿಸಿ ಪಡ್ಕೊಂಡ್ರು ಅರಳಾಗಲ್ಲ. ಕೆಲವು ಬಿಸಿ ಹೀರ್ಕೊಂಡು ಮೈ ತುಂಬಿ ಸಂತೋಷದಿಂದ ಹಿಗ್ಗಿ ಅರಳಾಗ್ಬಿಡ್ತಾವೆ, ಅವು ತೃಪ್ತವಾದಂತ ಜೋಳದ ಕಾಳು. ಇನ್ ಕೆಲವು ಪೂರ್ತಿ ತೃಪ್ತಿ ಆಗದೇ ಇದ್ದಂತ ಕಾಳುಗಳು, ಅವಕ್ಕೆಷ್ಟೇ ಬಿಸಿ ಕೊಟ್ರು ಕೂಡ ಅರ್ಧ ಅರಳತಾವೆ, ಅರ್ಧ ಅರಳಲ್ಲ, ಹಂಗೇ ಇರ್ತಾವೆ, ಏನ್ ಪ್ರಯೋಜನ ಇಲ್ಲ. ಇನ್ ಉಳಿದಿದಾವಲ್ಲ ಕೆಲವು, ಅವಕ್ಕ ಕಳ್ಳು ಕಾಳು ಅಂತ ಹೆಸರಿಡ್ತೀವಿ. ಕಳ್ಳು ಕಾಳು ಯಾಕು ಅಂದ್ರೆ, ಬಿಸಿನೂ ಪಡ್ಕೊಳ್ತಾವೆ, ಅರಳೋದು ಇಲ್ಲ, ಅವಕ್ ಸಂತೋಷನೂ ಇಲ್ಲ, ಸಂತೋಷ ಪಡೋದು ಇಲ್ಲ, ಮತ್ತೊಬ್ರಿಗೆ ಅರಳಿ ಸಂತೋಷನೂ ಕೊಡಲ್ಲ. ಅವನ್ನೆಲ್ಲ ಹೊರಕ್ಷೆಯಲ್ಲಿ ಬಿಡ್ಬೇಕು, ಅವು ಬೆಳೆಯೋದು ಇಲ್ಲ, ಅವು ಯಾವ ಪ್ರಯೋಜನನೂ ಇಲ್ಲ ಅಂದ್ಲು. ಅದನ್ನ ಕೇಳಿದ ತಕ್ಷಣ ನನಗೆ ಆಗ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕೆಳಗ್ರೆ ಅರ್ಥ ಮಾಡ್ಕೊಳ್ಳಿ, ಮೌಲ್ಯದ ಹೆಜ್ಜೆಗಳು ನಮಗೆ ಯಾವಾಗಲೂ ಹಿಂದಿನಿಂದಾನೇ ಅರ್ಥ ಆಗೋದು. ಘಟನೆ ಆದಾಗ ಅದ್ರ ಬೆಲೆ ಅರ್ಥ ಆಗಿರಲ್ಲ. 20 ವರ್ಷ ಕಳೆದ್ಮೇಲೆ ಹೌದಲ್ವಾ, ಆ ಘಟನೆ ಜೀವನಕ್ಕೆ ಎಂತ ಪಾಠ ಕೊಡ್ತಲ್ಲ ಅಂತ ಮೌಲ್ಯಗಳನ್ನ ನೆನೆಸ್ಕೊಳ್ಳೋದು ನಾವು 20 ವರ್ಷ ಆದ್ಮೇಲೆ. ನನಗೆ ಆ ನಂತರ ಅರ್ಥ ಆದದ್ದು, ಅಜ್ಜಿ ಹೇಳಿದಂತಹದ್ದು ಎಂತ ಅದಲ್ವಾ, ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ, ಸಮಾಜದಲ್ಲೂ ಅಂತ ಜನರು ಇಲ್ವಾ, ನಮ್ಮಲ್ಲಿ ಎಲ್ಲ ಜನರು ಹೀಗೆ ಅಲ್ವಾ. ಕೆಲವು ಮಹನೀಯರು ಕಷ್ಟವನ್ನು ಪಡ್ಕೊಳ್ತಾರೆ, ಅದ್ರ ಬಿಸಿ ತಟ್ಟಿ ಎದುರೂ ಕೂಡ ತಾವು ಅರಳಿ ತಮ್ಮ ಶಕ್ತಿಯನ್ನು ಹಿಗ್ಗಿಸಿ ಜಗತ್ತಿಗೆ ಪ್ರಯೋಜನಕಾರಿಯಾಗಿ ಅರಳಾಗ್ತಾರೆ. ಕೆಲವರು ಕಷ್ಟದ ಸ್ಥಿತಿಯಿಂದ ಹೊರಗೆ ಬರಲಾರದೆ, ಜಗತ್ತಿಗೆ ಸಹಾಯ ಮಾಡಲಾರದೆ ಒದ್ದಾಡಿ ಒದ್ದಾಡಿ ಗೊಣಕೊಂಡು ಅಲ್ಲೇ ಇರ್ತಾರೆ, ಅವು ಅರ್ಧ ಅರಳಿದಂತ ಅರಳು. ಕೆಲವರು ಕಳ್ಳ ಕಾಣಿನ ಹಾಗೆ ಅರಳು ಆಗದೆ ಕಲ್ಲಿನಂತ ಹಾಗೆ ಉಳಿದು ಹೋಗ್ತಾರೆ, ಯಾರಿಗೂ ಪ್ರಯೋಜನವಿಲ್ಲದೆ ಮರ್ತು ಹೋಗ್ಬಿಡ್ತಾರೆ, ಅವನ್ ಹಾಗೆ ಬಿಸಾಕ್ಬೇಕಷ್ಟೇ. ಸಮಾಜದಲ್ಲಿ 3 ತರದ ಜನನು ಇಲ್ವಾ ಸ್ವಾಮಿ? ದೊಡ್ಡವರೆಲ್ಲ ನೋಡಿ ಕಷ್ಟದ ಬೆಂಕಿಯಲ್ಲೇ ಹಾಯ್ದು ಬಂದವರು, ಹಾಗ್ ಬಂದಿದ್ದೀವಿ ಅಂತ ದುಃಖ ಇಲ್ಲ, ತಮ್ಮ ಜೀವನವನ್ನ ಹಿಗ್ಗಿಸಿಕೊಂಡು ಅರಳಿಸಿಕೊಂಡು ಸಮಾಜಕ್ಕೆ ಅರಳು ಕೊಡುವ ಹಾಗೆ ಸುಖ ಕೊಟ್ಟಿದ್ದಾರಲ್ಲ, ಅಂತವ್ರು ನೆನೆಸ್ಕೋಬೇಕು. ಎರಡನೇದವ್ರು ಬಹಳ ಜನ ಮಧ್ಯಮ ವರ್ಗದವ್ರು, ನಾವೆಲ್ಲ ಏನ್ ಮಾಡ್ತೀವಿ, ಒದ್ದಾಡ್ತೀವಿ, ಒದ್ದಾಡಲ್ಲ, ಒದ್ದಾಡ್ತೀವಿ, ಒದ್ದಾಡಲ್ಲ, ಅರಳೇ ಆಗೋಲ್ಲ, ಆಗ್ಬೇಕು ಅಂತ ಆಸೆ ಇದೆ, ಪೂರ್ತಿ ಅರಳಾಗಲ್ಲ, ಈ ಕಡೆಗೂ ದಕ್ಕದೆ ಅಲ್ಲೂ ದಕ್ಕದೆ ಉಳಿದು ಹೋಗ್ಬಿಡ್ತಾರೆ. ಇನ್ ಕೊನೆ ಕೆಲವರು ಏನೂ ಜೀವನ ಸಂಬಂಧ ಇಲ್ಲದ ಹಾಗೆ ಬಿಸಿ ಪಡ್ಕೊಂಡ್ರು ಅಷ್ಟೇ, ಚಳಿ ಪಡ್ಕೊಂಡ್ರು ಅಷ್ಟೇ, ಒಣಗಿದ ಕಾಳಿನ ತರ ಇರ್ತಾರೆ. ಆದ್ರಿಂದ ನಮ್ಮ ಜೀವನ ಅರಳದಷ್ಟು ಮಧುರ, ಸುವಾಸಿತ ಆಗ್ತದೆ, ಪ್ರಯೋಜನಕಾರಿ ಆಗ್ತದೆ, ನಮಗಷ್ಟೇ ಅಲ್ಲ ಸಮಾಜಕ್ಕೂ ಪ್ರಯೋಜನಕಾರಿ ಆಗುವ ಹಾಗೆ ಈ ಜೋಳದ ಅರಳಿನ ಕಥೆ ನಮ್ಮ ಮನಸ್ಸಲ್ಲಿದ್ದಾಗ ಯಾವತ್ತಾದ್ರೂ ಕಷ್ಟ ಬಂದ್ರೆ, ದುಃಖ ಬಂದ್ರೆ ಅರಳಬೇಕು ಅನ್ನುವಂತ ಒಂದು ಶಕ್ತಿಯನ್ನ ಪುಟ ಕೊಡ್ತದೆ ಮನಸ್ಸಿಗೆ. ಆ ಅರಳಿನ ಆದರ್ಶ ಅದು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ, ಈಗ ನೇಗಿಲ ಮಿಡಿತ ಈ ಕಾರ್ಯಕ್ರಮದಲ್ಲಿ ಮೈಕ್ರೋಗಿಡ್ಸ್ ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಇರುವಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ವೈಷ್ಣವಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವೈಷ್ಣವಿ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನಾನು ಇಂದು ಮೈಕ್ರೋಗ್ರೀನ್ಸ್ಗಳ ಬಗ್ಗೆ ಮಾತನಾಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ, ಜನಸಂಖ್ಯೆ ಹೆಚ್ಚಳ, ಭೂಮಿಯ ಕುಸಿತ, ಅಪೌಷ್ಟಿಕತೆ, ಪೋಷಕಾಂಶಗಳ ಕೊರತೆ, ಇವುಗಳು ಜಾಗತಿಕ ಆಹಾರ ವ್ಯವಸ್ಥೆಗೆ ದೊಡ್ಡ ಸವಾಲುಗಳಾಗಿವೆ. ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಕಾರ ಪ್ರಪಂಚದ 828 ಮಿಲಿಯನ್ ಜನರು ಹಸುವಿನಿಂದ ಬಳಲುತ್ತಿದ್ದಾರೆ, ಜೊತೆಗೆ 2 ಬಿಲಿಯನ್ ಜನರು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿದ್ದಾರೆ. ಭಾರತ ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ಸಮಸ್ಯೆ ಇನ್ನೂ ತೀವ್ರವಾಗಿದೆ.

0: ವಿಶೇಷವಾಗಿ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರ ಆರೋಗ್ಯದ ಮೇಲೆ ಇದು ದೊಡ್ಡ ಪರಿಣಾಮ ಬೀರುತ್ತದೆ. ಈ ಹಿನ್ನೆಲೆಯಲ್ಲಿ ಮೈಕ್ರೋಗ್ರೀನ್ಸ್ ಪೋಷಕಾಂಶದ ಸುರಕ್ಷತೆ ಮತ್ತು ಆಹಾರ ಭದ್ರತೆಗೆ ಹೊಸ ಆಶಾಕಿರಣವಾಗಿ ಹೊರಹೊಮ್ಮಿದೆ. ಮೈಕ್ರೋಗ್ರೀನ್ಸ್ ಎಂದರೇನು? ಮೈಕ್ರೋಗ್ರೀನ್ಸ್ ಅಂದರೆ ತರಕಾರಿಗಳು ಮತ್ತು ಸಸ್ಯಗಳ ಮೊಳಕೆ ಹಂತದ ಸಣ್ಣ ಎಲೆಗಳು. ಬಿತ್ತನೆಯ 7-21 ದಿನದ ಒಳಗೆ ಕಾಟಿಲಿಡನ್ ಅಥವಾ ಮೊದಲ ಎಲೆಗಳ ಆರಂಭ, ಸಂಪೂರ್ಣವಾಗಿ ಬೆಳೆಯುವಾಗ ಅಥವಾ ಮೊದಲ ಎಲೆಗಳು ಮೂಡುವ ಹಂತದಲ್ಲಿ ಇದನ್ನು ಕತ್ತರಿಸಿ ಉಪಯೋಗಿಸುತ್ತಾರೆ. ಇವು ಗಾತ್ರದಲ್ಲಿ ಚಿಕ್ಕದಾದರೂ ಪೋಷಕಾಂಶಗಳಲ್ಲಿ ದೊಡ್ಡ ಸಂಪತ್ತಾಗಿವೆ. ಸಾಮಾನ್ಯ ಎಲೆಗಳಿಗಿಂತ ವಿಟಮಿನ್, ಖನಿಜ, ಆಂಟಿ ಆಕ್ಸಿಡೆಂಟ್ ಮತ್ತು ಜೈವಿಕ ಸಂಯುಕ್ತಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುತ್ತವೆ. ಮೈಕ್ರೋಗ್ರೀನ್ಸ್ಗಳ ಬಳಕೆ ಪ್ರಾಚೀನ ಕಾಲದಲ್ಲಿಯೇ ಭಾರತ, ಚೀನಾ ಮತ್ತು ಮಧ್ಯಪ್ರಾಚ್ಯಗಳಲ್ಲಿ ಎಲೆಗಳು ಮತ್ತು ಮೊಳಕೆಗಳನ್ನು ಔಷಧವಾಗಿಯೂ ಆಹಾರವಾಗಿಯೂ ಬಳಸುವುದರಿಂದ ಆರಂಭವಾಯಿತು. ನಂತರ 1980 ದಶಕದಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಉಪಯೋಗಿಸಲಾಗುತ್ತಿತ್ತು. ಅಲ್ಲಿಂದ ಇದು ಹೊಸ ಆಹಾರ ಪ್ರವೃತ್ತಿಯಾಗಿ ಬೆಳೆಯಿತು. 2000 ನಂತರ ಯುರೋಪ್, ಜಪಾನ್ ಹಾಗೂ ಅಮೆರಿಕ ನಗರಗಳಲ್ಲಿ ಮೈಕ್ರೋಗ್ರೀನ್ ಬಳಕೆ ಜನಪ್ರಿಯತೆ ಗಳಿಸಿದವು. ಇವುಗಳಿಂದ ಆಗುವ ಆರೋಗ್ಯ ಲಾಭಗಳು: ಉರಿಯೂತ ಹಾಗೂ ಸೋಂಕು ವಿರೋಧಿ ಗುಣ, ಅನಿಮಿಯಾ ನಿವಾರಣೆ, ಆಂಟಿ ಕ್ಯಾನ್ಸರ್ ಗುಣ, ಕಣ್ಣುಗಳ ರೋಗ ತಡೆ, ಎಲುಬುಗಳ ದೃಢತೆಗೆ ಸಹಕಾರಿ, ವಿಟಮಿನ್ ಸಿ, ಇ ಮತ್ತು ಕೆ ಸಮೃದ್ಧವಾಗಿರುತ್ತದೆ, ಸಾಮಾನ್ಯ ಎಲೆಗಳಿಗಿಂತ ಹೆಚ್ಚು ಪೋಷಕಾಂಶ ಹೊಂದಿವೆ. ಮುಖ್ಯ ಮೈಕ್ರೋಗ್ರೀನ್ಸ್ ತರಕಾರಿಗಳು: ಕೆಂಪು ಸೊಪ್ಪು, ಮೃದುವಾದ ಸಿಹಿ ಹುಳಿ ರುಚಿ, ವಿಟಮಿನ್ ಎ, ಸಿ, ಕೆ, ಕ್ಯಾಲ್ಸಿಯಂ, ಕಬ್ಬಿಣ ಅಂಶಗಳಿವೆ. ಬೀಟ್ರೂಟ್, ಗಾಢ ಕೆಂಪು ನೇರಳೆ ಎಲೆಗಳು, ವಿಟಮಿನ್ ಎ, ಬಿ, ಕೆ ಸಮೃದ್ಧವಾಗಿರುತ್ತದೆ. ಬ್ರೋಕಲಿ, ವಿಟಮಿನ್ ಎ, ಸಿ, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ರೋಗ ನಿರೋಧಕ ಶಕ್ತಿಗೆ ಸಹಕಾರಿಯಾಗಿದೆ. ಮೂಲಂಗಿ, ತೀಕ್ಷ್ಣ ರುಚಿ, ವಿಟಮಿನ್ ಎ, ಬಿ, ಸಿ, ಕೆ, ಕಬ್ಬಿಣ, ಜಿಂಕ್, ಫ್ಲೋಯಿಕ್ ಆಮ್ಲವಿದ್ದು. ಕೆಂಪು ಕ್ಯಾಬೇಜ್, ವಿಟಮಿನ್ ಎ, ಬಿ, ಸಿ, ಇ, ಕೆ, ಖನಿಜಗಳು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಗಸೆ ಬೀಜ, ಒಮೇಗಾ 3, ಕೊಬ್ಬು ಆಮ್ಲಗಳಲ್ಲಿ ಸಮೃದ್ಧವಾಗಿರುತ್ತದೆ. ಬೆಳೆಸುವ ವಿಧಾನ: ಮೈಕ್ರೋಗ್ರೀನ್ಸ್ ಬೆಳೆಯುವ ಪ್ರಕ್ರಿಯೆ ಸರಳವಾದರೂ ಸೂಕ್ತ ಜಾಗ್ರತೆ ಅಗತ್ಯವಿದೆ. ಮೊದಲು ಉತ್ತಮ ಗುಣಮಟ್ಟದ ರಾಸಾಯನಿಕ ಮುಕ್ತ ಬೀಜಗಳನ್ನು ಆಯ್ಕೆ ಮಾಡಬೇಕು. ಸಾಸಿವೆ, ಮೆಂತ್ಯೆ, ಮೂಲಂಗಿ, ಬ್ರೋಕಲಿ, ಗೋಧಿ ಹುಲ್ಲು, ಕೊತ್ತಂಬರಿ ಮುಂತಾದ ಸಾಮಾನ್ಯವಾಗಿ ಬೆಳೆಸಲಾಗುವ ಬೀಜಗಳಾಗಿವೆ. ಸಮತಟ್ಟಾದ ಟ್ರೇ ಅಥವಾ ಪಾತ್ರೆಯಲ್ಲಿ ಕೋಕೋಪಿಟ್ ಅಥವಾ ತೋಟದ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಹಾಸಿ ಅದರಲ್ಲಿ ಬೀಜಗಳನ್ನು ಸಮವಾಗಿ ಹರಡಿ ಬೀಜಗಳ ಮೇಲೆ ಸ್ವಲ್ಪ ಕೋಕೋಪಿಟ್ ಅಥವಾ ಮಣ್ಣು ಹಾಸಿ ಹಗುರವಾಗಿ ನೀರು ಸಿಂಪಡಿಸುವುದು. ಮೊದಲ 2-3 ದಿನ ಟ್ರೇಯನ್ನು ಮುಚ್ಚಿ ಕತ್ತಲಲ್ಲಿ ಇಟ್ಟರೆ ಬೀಜಗಳು ಬೇಗ ಮೊಳೆಯುತ್ತವೆ. ಮೊಳೆಯುವಿಕೆ ಕಾಣಿಸಿಕೊಂಡ ನಂತರ ಬೆಳಕಿನಲ್ಲಿ ಇಡಬೇಕು. ನೇರ ಬೆಳಕಿಗಿಂತ ತಂಪಾದ ಬೆಳಕು ಉತ್ತಮ. ಪ್ರತಿದಿನ ಸ್ವಲ್ಪ ನೀರಿನ ಸಿಂಪಡಣೆ ಮಾಡಿ ತೇವಾಂಶ ಕಾಪಾಡಬೇಕು. ಹೆಚ್ಚಾಗಿ ನೀರು ಹಾಕಿದರೆ ಬೇರು ಕೊಳೆಯುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ 7-14 ದಿನಗಳಲ್ಲಿ ಮೈಕ್ರೋಗ್ರೀನ್ಸ್ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಸಸ್ಯಗಳು 2-3 ಇಂಚು ಎತ್ತರಕ್ಕೆ ಬಂದಾಗ ಕತ್ತರಿ ಅಥವಾ ಬ್ಲೇಡ್ನ ಸಹಾಯದಿಂದ ಕತ್ತರಿಸಿ ತಕ್ಷಣವೇ ಬಳಸುವುದು ಉತ್ತಮ. ಸಲಾಡ್, ಸೂಪ್, ಸ್ಯಾಂಡ್ವಿಚ್, ಜ್ಯೂಸ್ ಅಥವಾ ಅಲಂಕಾರಕ್ಕಾಗಿ ಬಳಸಬಹುದು. ಕೊಯ್ಲಿನ ನಂತರ ಮೈಕ್ರೋಗ್ರೀನ್ಸ್ ಶೀಘ್ರ ಹಾಳಾಗುವ ಸ್ವಭಾವ ಹೊಂದಿವೆ. ಸಾಮಾನ್ಯವಾಗಿ 2.5-3.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಫ್ರಿಡ್ಜಿನಲ್ಲಿ 7 ದಿನಗಳವರೆಗೆ ಇಡಬಹುದಾಗಿದೆ. ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಹೆಚ್ಚಿನ ಹೂಡಿಕೆ ಅಗತ್ಯವಿಲ್ಲ, ಆದರೆ ಕೆಲವು ಮೂಲ ಸೌಲಭ್ಯಗಳು ಮತ್ತು ನಿರ್ವಹಣಾ ವೆಚ್ಚ ಬೇಕಾಗುತ್ತದೆ. ಮೊದಲಿಗೆ ಪ್ಲಾಸ್ಟಿಕ್ ಟ್ರೇಗಳು, ನೀರು ಸಿಂಪಡಿಸುವ ಬಾಟಲ್ ಮತ್ತು ಶೆಲ್ಫ್ ಅಥವಾ ರ್ಯಾಕ್ ಬೇಕಾಗುತ್ತದೆ. ಇವು ಒಮ್ಮೆ ಖರೀದಿಸಿದರೆ ವರ್ಷಗಟ್ಟಲೆ ಬಳಸಬಹುದು. ಬೆಳೆಯುವ ಮಾಧ್ಯಮವಾಗಿ ಕೋಕೋಪಿಟ್ ಅಥವಾ ಮಣ್ಣು, ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಬಳಸಲಾಗುತ್ತದೆ. ಇದಕ್ಕೆ ಪ್ರತಿ ಟ್ರೇಗೆ ಸುಮಾರು 10-20 ವೆಚ್ಚ ಬರುತ್ತದೆ. ಬೀಜಗಳ ವೆಚ್ಚ ಬೆಳೆ ಪ್ರಕಾರ ಬದಲಾಗುತ್ತದೆ, ಆದರೆ ಒಂದು ಟ್ರೇಗೆ ಸರಾಸರಿ ₹10-₹25 ಖರ್ಚಾಗುತ್ತದೆ. ನೀರು ಮತ್ತು ವಿದ್ಯುತ್ ವೆಚ್ಚ ಅತಿ ಕಡಿಮೆ, ವಾರಕ್ಕೆ ₹50-100 ಬರಬಹುದು. ಮನೆಯಲ್ಲೇ ಮಾಡುತ್ತಿದ್ದರೆ ಕಾರ್ಮಿಕ ವೆಚ್ಚ ಇಲ್ಲ, ವಾಣಿಜ್ಯ ಮಟ್ಟದಲ್ಲಿ ಮಾಡಿದರೆ ಖರ್ಚು ಹೆಚ್ಚಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ 9141681 ಸರ್.
1: ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ಮೈಕ್ರೋಗ್ರೀನ್ಸ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಇರುವಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ವೈಷ್ಣವಿ. ಸಮಯ 6:45:50. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಇನ್ನು ಮುಂದೆ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಈ ಕಾರ್ಯಕ್ರಮದಲ್ಲಿ ಮುಟ್ಟಿನ ಪೂರ್ವ ಈ ಕುರಿತು

0: ಆಗೋಕ್ಕಿಂತ ಮುಂಚೆನೆ 1 or 2 weeks ಇದು ಪೇಷಂಟ್ಸ್ಗೆ ಒಂಥರ ಮೂಡ್ ಸ್ವಿಂಗ್ಸ್, ಇರಿಟೆಬಿಲಿಟಿ, ಸಿಟ್ ಸಿಟ್ ಮಾಡಂಗಾಗೋದು, ಬ್ರೆಸ್ಟಲ್ ಪೇನ್ ಬರೋದು, ಸುಸ್ತಾಗೋದು, ಹೊಟ್ಟೆ ಉಬ್ಬರಿಸ್ದಂಗಾಗೋದು, ಇದೆಲ್ಲ ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಯೂಶ್ವಲಿ ಮುಟ್ಟಾದ ನಂತರ ಈ ಎಲ್ಲ ಸಿಂಪ್ಟಮ್ಸ್ ಸಬ್ಸೈಡ್ ಆಗುತ್ತೆ. ಏನ್ ಡಾಕ್ಟರ್, ನನ್ನ ಮಗಳು ಓದೋದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಲ್ಲ, ಸರಿಯಾಗಿ ಊಟನೂ ತಿನ್ನಲ್ಲ ಅಂತ ಎಷ್ಟೋ ತಾಯಂದ್ರು ಪ್ರಾಬ್ಲಮ್ಸ್ನ ಇಟ್ಕೊಂಡು ಬರ್ತಾರೆ. ಎಸ್ಪೆಷಲಿ ಈ 10th ಓದ್ತಾ ಇರೋ ಮಕ್ಕಳು, ಪಿ ಯು ಸಿ ಓದ್ತಾ ಇರೋ ಮಕ್ಕಳು ಇವತ್ತು ರ್ಯಾಟ್ ರೇಸಿಗೆ ಬಿದ್ದುಬಿಟ್ಟಿದ್ದಾರೆ ಎಲ್ಲರು. ಸೊ ಇದೇನಂದ್ರೆ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನಲ್ ಸರ್ಕ್ಯೂಟ್ ಇರುತ್ತೆ. ಈ ಹಾರ್ಮೋನಲ್ ಸರ್ಕ್ಯೂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಟೆನ್ಷನ್ ಆದಾಗ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸ್ ವೇರಿ ಆದಾಗ ಈ ತರ ಟೆನ್ಷನ್ಸ್ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸ್ಟೂಡೆಂಟ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ಎಷ್ಟೋ ಇಲ್ಲ ಆದ್ರೆ ವರ್ಕಿಂಗ್ ವುಮನ್ ಅಲ್ಲೂ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಲೇಟ್ 20s ಅಥವಾ 40s ಅಲ್ಲಿ ಇದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಅನ್ನೋದಕ್ಕಿಂತ ನಮ್ಮ ಡೈಲಿ ಆಕ್ಟಿವಿಟೀಸ್, ನಾ ಸ್ಕೂಲಿಗೆ ಹೋಗೋದ್ರಿಂದ ಮಕ್ಳು ಎಷ್ಟೊಂದು ದಿನ, 1-2 ದಿನ ರಜಾ ಹಾಕೋದು, ಮನೇಲೆ ಇರೋದು, ಅಥವಾ ಆಫೀಸಿಗೆ ಹೋಗ್ದಲ್ಲೇ ರಜಾ ಹಾಕೋದು, ನಮ್ಮ ಡೈಲಿ ಆಕ್ಟಿವಿಟೀಸ್ ನ ಅಫೆಕ್ಟ್ ಮಾಡ್ತಾ ಇದೆ ಅಂದಾಗ ನಾವು ಖಂಡಿತವಾಗಿ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಬೇಕು. ಇಲ್ಲಿ ಒಂದು ಫಿಸಿಕಲ್ ಅಂಡ್ ಎಮೋಷನಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಕೆಲವು ಸುಸ್ತಾಗೋದು ಇವೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್ ಆದ್ರೆ ಇನ್ನು ಕೆಲವು ಎಮೋಷನಲ್ ಸಿಂಪ್ಟಮ್ಸ್ ಇರುತ್ತೆ. ನನ್ ಮಗಳು ಮುಂಚೆ ಎಲ್ಲ ಚೆನ್ನಾಗೇ ಇದ್ಲು, ಇವಾಗ ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾಳೆ, ಮಾತಿಗೂ ಅಳ್ತಾಳೆ, ಸಿಟ್ ಮಾಡ್ತಾಳೆ, ಎದ್ರಿಗೆ ಮಾತಾಡ್ತಾಳೆ, ಇವೆಲ್ಲ ಒಂದು ರೇಂಜ್ ಆಫ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಆಮೇಲೆ ಹೊಟ್ಟೆ ನೋವು ಅಂತ ಒಂದಿನ ಹೇಳ್ತಾಳೆ, ಒಂದಿನ ಬ್ರೆಸ್ಟ್ ಪೇನ್ ಅಂತಾಳೆ, ಒಂದಿನ ಬೇದಿ ಆಗ್ತಾ ಇದೆ ಅಂತ ಅಂತಾಳೆ, ಇನ್ನು ಕೆಲವು ಸರಿ ಆಕ್ನೆ ಜಾಸ್ತಿ ಆಗಿದೆ, ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗಿದೆ, ತಲೆನೋವು ಬರ್ತಾ ಇದೆ, ತಲೆ ಸಿಡಿತಾ ಇದೆ. ಸೊ ಇದನ್ನ ದಯವಿಟ್ಟು ಒಂದು ಅವಳಿಗೆ ಏನೋ ಒಂದು ರೋಗ ಇದೆ ಅಂತ ಯಾರು ಇದನ್ನ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಮನೆಯಲ್ಲಿ ಒಂದು ಸಮಾಧಾನದಂತ ವಾತಾವರಣ ಕ್ರಿಯೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಪ್ಲಸ್ ತುಂಬಾ ಒತ್ತಡನ್ನ ಹೇರಕ್ ಹೋಗ್ಬಾರ್ದು. ಯಾವತ್ತೂ ಅಷ್ಟೇ ಫಿಸಿಕಲ್ ಆಕ್ಟಿವಿಟೀಸ್, ಅದು ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಓದೋದ್ರ ಜೊತೆ ನಾವು ಇದನ್ನ ಇನ್ಕಲ್ಕೇಟ್ ಮಾಡ್ಕೋಬೇಕು. ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಹೇಳ್ತಾ ಇರೋದು, ಬರೀ ಸ್ಟೂಡೆಂಟ್ಸ್ ಗೆ ಅಂತ ಅಲ್ಲ. ಇದು ಮಾಡೋದ್ರಿಂದ ನಮ್ಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಲೈಕ್ ಡೋಪಮಿನ್ ಅವೆಲ್ಲ ರಿಲೀಸ್ ಆದಾಗ ನಮ್ಮ ಬ್ರೈನ್ ಆಕ್ಟಿವೇಟ್ ಆಗಿ ಈ ಸಿಂಪ್ಟಮ್ಸ್ ಎಲ್ಲ ರಿಡ್ಯೂಸ್ ಆಗುತ್ತೆ. ಇದು ಕೆಲವು ಸರಿ ತುಂಬಾ ಡಿಪ್ರೆಷನ್ ಗೆ ಸಿವಿಯರ್ ಹೋದಾಗ ನಾವು ಅಸೆಸ್ ಮಾಡ್ಬಿಟ್ಟು ಇವನ್ ಸೈಕಿಯಾಟ್ರಿಸ್ಟ್ ಹತ್ರ ಕೂಡ ಕಳ್ಸಿದೀವಿ. ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋದು ಒಂದು ಮಿತ್ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ, ಇದು ತಪ್ಪು ಕಲ್ಪನೆ. ನಮ್ಗೆ ಸರಿಯಾದ ರೀತಿಯಲ್ಲಿ ಎಷ್ಟೋ ಸರಿ ನಮ್ಮ ಮಾನಸಿಕ ಸಮತೋಲನತೆಯನ್ನ ನಾವು ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದಾಗ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಅಥವಾ ಅದಕ್ಕೆ ಬೇಕಾದಂತಹ ಒಂದು 2-3 ತಿಂಗಳ ಟ್ರೀಟ್ಮೆಂಟ್ ತಗೊಂಡ್ರೆ ಯಾವುದೇ ರೀತಿ ತಪ್ಪಲ್ಲ. ನಮ್ಮ ಒಂದು ಸಮಾಜದಲ್ಲಿ ಯಾವ ತರ ಇದೆ ಅಂದ್ರೆ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋದು ಬರೀ ಹುಚ್ಚರು ಮಾತ್ರ, ತಲೆ ಕೆಟ್ಟಿರೋರು ಮಾತ್ರ ಅಂತ. ನೋ, ನಮ್ಮ ದೈನಂದಿನ ಸ್ಟ್ರೆಸ್ ನ ಬ್ಯಾಲೆನ್ಸ್ ಮಾಡಕ್ ಆಗದೆ ಇರುವಾಗ್ಲೂ ಕೂಡ ಡಾಕ್ಟರ್ಸ್ ಹತ್ರ ಹೋಗಿ ಸೂಕ್ತ ಸಲಹೆಯನ್ನ ಪಡ್ಕೋಬೇಕಾಗತ್ತೆ. ಸೊ ಇದು ಪ್ರೀಮೆನ್ಸ್ಟ್ರಲ್ ಟೆನ್ಷನ್ ಸಿಂಡ್ರೋಮ್ ಅಂತ. ಅವಾಗ ಅವರು ಸ್ವಲ್ಪ ಆಂಟಿ ಡಿಪ್ರೆಸೆಂಟ್ಸ್ ನ ಕೊಡ್ಬೋದು. ಸೊ ದಯಮಾಡಿ ಅದನ್ನ ಮಕ್ಕಳಿಗೆ ಅಥವಾ ಎಲ್ಡರ್ಸ್ 40s ಅಥವಾ 30s ಇರೋರು ಧೈರ್ಯವಾಗಿ ತಗೊಂಡು ಆಫ್ಟರ್ ದಟ್ ಒಂದು ಮೆಡಿಟೇಷನ್, ಯೋಗ ಇದನ್ನ ಇನ್ಕಲ್ಕೇಟ್ ಮಾಡ್ಕೊಂಡು ನಿಮ್ ರೆಗ್ಯುಲರ್ ಲೈಫ್ ಅಲ್ಲಿ ಕಂಟಿನ್ಯೂ ಮಾಡೋದ್ರಿಂದ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಥ್ಯಾಂಕ್ ಯು.
1: ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೂಡುವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ಪೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
2: ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ, ನುರಿತ ವೈದ್ಯರ ತಂಡದಿಂದ, ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೂ ಮುಟ್ಟಿನ ಪೂರ್ವ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪಿಬಿ ಚಂದುಶ್ರೀ.
4: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
5: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
3: ಸುದ್ದಿ ಮಿಂಚು

ಪ್ರಸಾರ ಭಾರತಿ ಭಾರತೀಯ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿ ಮೈಸೂರು ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕಾರ್ಯಾಗಾರ ಈ ಬೆಳಿಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಜರುಗುತ್ತಲಿದೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ತು, ಕೋಕೋನಟ್ ಕುಕೀಸ್, ಕೋಕೋನಟ್ ಬಿಸ್ಕತ್ತು, ಮಸಾಲಾ ಬಿಸ್ಕತ್ತು, ಮಲ್ಟಿಂಗ್ ಟೊಮೆಟೊ ಬಿಸ್ಕತ್ತು, ಪೀನಟ್ ಕುಕೀಸ್, ವೆನಿಲ್ಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಇತರೆ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ದಿನಾಂಕ 25/5/2026 23/6/2026 ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ದಿನಾಂಕ 23/5/2026 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಹೆಸರನ್ನು ನೋಂದಾಯಿಸಲು ಕೋರಲಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9449918763, ಇನ್ನೊಂದು ಸಂಖ್ಯೆ 9686555897.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನನ್ಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದೆ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1 ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
5: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1ರಂದು ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
8: ಸಮಯ 7:16:10. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಭಾವಗೀತೆಗಳನ್ನು ಆಲಿಸುವಂತಹ ಸಮಯ. ಎನ್ ಮಾಲಿನಿ ಅವರ ಧ್ವನಿಯಲ್ಲಿ KS ನಿಸಾರ್ ಅಹಮದ್ ಅವರ ಕವನ ನಿನ್ನ ಅನುರಾಗವೇ

ಅಜಿ ಕುಲಕರ್ಣಿ ಅವರ ಕವನ ಮತ್ತೆ ಮತ್ತೆ ಮರೆಯಬೇಡ, ಇದು ವೃಂದಗಾನದಲ್ಲಿದೆ.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:35 ಕೇಳುವಿರಿ.

ಆತ್ಮೀಯ ಕೇಳಿದ್ರೆ ನಮ್ಮಲ್ಲಿದ್ದ ಈ ಬೆಳಿಗ್ಗೆ 8:30 ಸಾಹಿತಿ ಲೇಖಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು. 9:05 ಪ್ರಸಾರ ಆಗ್ತಾ ಇದೆ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572206000. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ ಹಾಗೂ ಸಮಾಜ ಸೇವೆ, ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ಸಾಹಿತಿಗಳು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರೂ ಆದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶಿಲ್ಪಾ ಹೆಚ್.ಎಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಮಯ 7:15:15. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
4: ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 11:00 ಚೈತ್ರವನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾವ್ಯವಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ ಕುವೆಂಪು ರಚಿತ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಅಯೋಧ್ಯ ಸಂಪುಟದಲ್ಲಿ ಕವಿಕೃತ ದರ್ಶನಂ ಈ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀ ಲಕ್ಷ್ಮೀ.

ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಶಂಕರಗೌಡ ಬಿ ಹೊಸಗೌಡರವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಆತ್ಮನಿರ್ಭರ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ದೊಡ್ಡ ಹುಂಡಿ ರಾಜಣ್ಣ. ರಾತ್ರಿ 9:30 ಕನ್ನಡ ಭಾರತಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಸಮಯ 7:34. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸರಿಯಾಗಿ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಕಷ್ಟದೊಳನ್ನವ ದುಡಿವನಿಗಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ.

0: ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ದ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿಯವರು ಸ್ಪಷ್ಟಪಡಿಸಿದರು.
1: ಪಿಚ್ಚೆ ಲಗ್ಭಗ ಸಾಡೆ ತೀನ್ ವರ್ಷೋ ಮೇ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯೇ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಘೋಷಣಾ ಕರ್ ರಹೆ.
0: ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು, ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಈ ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿಯವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ಜೂನ್ 21 ನಡೆಯಲಿರುವ ನೀಟ್ ಯುಜಿ 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ.

0: ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರು ಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಗಂಟೆಗೆ ಆರಂಭವಾಗಿದ್ದು ಸಂಜೆ 6 ಗಂಟೆವರೆಗೂ ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶೂಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶಂಭುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ವಿಕೆಟ್ಗಳಿಂದ ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ವಿಕೆಟ್ಗಳು ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ವಿಕೆಟ್ ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ಸಮಯ 7:45:40 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.
2: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದೆ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದೆ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದೆ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಸರ್ಕಾರ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
0: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಜೀವು ದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿತ್ರ ಭೂಮಿಗೆ ಬಂದ ಭಗವಂತ

0: ಆತ್ಮೀಯ ಕೇಳಿದರೆ ಗಮನಿಸಿ, ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಸಾಹಿತಿ ಲೇಖಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ತುರುವನೂರು ಮಲ್ಲಿಕಾರ್ಜುನ ಅವರೊಂದಿಗೆ ಮಾತುಕತೆ ಪ್ರಸಾರ ಆಗ್ತಾ ಇದೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಈಗ ಆಲಿಸೋಣ ಈ ಕಾರ್ಯಕ್ರಮದ ಒಂದು ತುಣುಕನ್ನು.
1: ದಿನದಲ್ಲಿ ನಾವು ಎಷ್ಟೋ ಕವನಗಳನ್ನ ಕೇಳ್ತೀವಿ, ನೋಡ್ತೀವಿ. ಹಿಂದಿನ ಭಾವಾರ್ಥಗಳನ್ನ ತಿಳ್ಕೊಳ್ಳದೇನೆ, ಗೂಢಾರ್ಥವನ್ನ ತಿಳ್ಕೊಳ್ಳದೇನೆ ಬಹಳಷ್ಟು ಅಪಾರ್ಥಗಳನ್ನ ಮಾಡ್ಕೊಳ್ಳೋದು ಇರುತ್ತಲ್ಲ ಮಲ್ಲಿಕಾರ್ಜುನ ಅವರೇ?
2: ಖಂಡಿತ ಇರುತ್ತೆ ಸರ್, ಯಾಕಂದ್ರೆ ಒಬ್ಬ ಕವಿಗೆ ನಾವು ಅನ್ಯಾಯ ಮಾಡ್ದಾಗ ಆಗ್ಬಿಡುತ್ತೆ.
1: ಹೌದು,
2: ನಾವು ಕವನವನ್ನ ಸರಿಯಾಗಿ ವಾಚನೆ ಮಾಡ್ಬೇಕು, ಎರಡನೇದಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ವ್ಯಾಖ್ಯಾನ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಕವಿ ಯಾವುದೋ ಉದ್ದೇಶವನ್ನ ಇಟ್ಕೊಂಡು ಬರ್ದಿರ್ತಾರೆ, ನಾವ್ ಯಾವ್ದೋ ಒಂದು ಉದ್ದೇಶದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಹೇಳಿದಾಗ ಅಪಾರ್ಥ ಆಗುವಂತ ಎಲ್ಲಾ ಅಪಾಯಗಳು ಸಾಧ್ಯತೆಗಳು.
0: ಆಲಿಸಿ ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣಂತೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ದೇವದಾಸಿ ಚಿತ್ರದ ಗೀತೆ. ಪುರಂದರದಾಸರ ಸಾಹಿತ್ಯವನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 8 ಗಂಟೆ, ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: more in the Southern Times headlines. Talks in final lap, strikes if no deal, says Trump. Iran says conflict will expand beyond region if U.S. resumes attacks. Financial Express headlines, RBI lines up $5 billion swap to aid liquidity. In the growing market of cosmetics, Central Drug Standard Control Organization has issued an advisory saying cosmetics can only be rubbed, sprayed or sprinkled on body. The newspaper headlines, no cosmetic job with jabs, warns drug regulator. The Indian Express in an exclusive writes, working in my own grave, how workers are training robots that may replace them. The news item writes about workers in factories who are asked to wear smart glasses throughout their day. The exercise reflects a growing global push by AI and robotics companies to gather what's called egocentric data, first-person recordings of human activity that can teach machines how people perform physical tasks. And finally, The Economic Times writes, Google rejigs iconic search box for AI era, adding Google is redesigning its iconic search box and adding new artificial intelligence coding tools in its first step to expand influence in the age of AI. And with that, it's back to you, Saira.
1: Thanks, Shagun. And now before we end the bulletin, the headlines once again. Prime Minister Narendra Modi successfully concludes his visit to Italy, marking final leg of his five-nation official tour. India and Italy to celebrate 2027 as Year of Culture and Tourism to strengthen dialogue between the two ancient civilizations. Center ropes in major social media platforms to crack down on rumors and fake paper leak claims ahead of NEET UG re-examination. West Bengal government begins handing over land to BSF for barbed wire fencing along Indo-Bangladesh border. Re-polling begins in Paltar Assembly constituency of West Bengal. And tonight the cricket, Kolkata Knight Riders beat Mumbai Indians by 4 wickets to keep their playoff hopes alive. And with that, we end the morning news. Have a great day.
2: ಸಮಯ 8:30 ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಸಾಹಿತಿ, ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.
4: ಕೇಳುಗರೆ, ಗುರುವಾಗಿ ಗುರಿಯನ್ನ ಇಟ್ಟುಕೊಂಡು ಸಾಧನೆಯನ್ನು ಮರೆದಂತಹ ತುರುವನೂರು ಮಲ್ಲಿಕಾರ್ಜುನ ಎಂವಿ ಇವರು ಇಂದು ನಮ್ಮೊಂದಿಗಿದ್ದಾರೆ. ಮಲ್ಲಿಕಾರ್ಜುನ ಅವರೇ, ನಮಸ್ಕಾರ.
5: ನಮಸ್ಕಾರ ಸರ್.
4: ಈಗ ತಾವು ಗುರುನೂ ಹೌದು, ಯಾಕೆಂತಂದ್ರೆ ನಮ್ಮ ಶಿವಮೊಗ್ಗದ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಇದರೊಟ್ಟಿಗೆ ತಮಗೆ ಹತ್ತು ಹಲವು ಹವ್ಯಾಸಗಳು ಕೂಡ ಇದೆ. ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಒಂದು ರೀತಿಯಲ್ಲಿ ಪತ್ರಕರ್ತರು ಅಂತಾನೆ ಹೇಳ್ಬಹುದೇನೋ. ಅದೇ ರೀತಿಯಲ್ಲಿ ಪತ್ರಿಕೆಗೂ ಬರೀತೀರಿ, ಲೇಖನಗಳನ್ನ ಅನುವಾದಗಳನ್ನ ಮಾಡ್ತೀರಿ, ಹತ್ತು ಹಲವು ಪ್ರಶಸ್ತಿಗಳನ್ನ ಪಡೆದಿದ್ದೀರಿ. ಇದನ್ನೆಲ್ಲವನ್ನ ನಾವು ಮಾತನಾಡ್ತಾ ಮುಂದೆ ಮಾತನಾಡೋಣ. ಅದಕ್ಕಿಂತ ಮೊದಲು ತಮ್ಮ ಪರಿಚಯವನ್ನು ನಮ್ಮ ಕೇಳಿರಿಗೆ ಹೇಳಲೇಬೇಕು. ತಾವು ಹುಟ್ಟಿದ್ದು ಎಲ್ಲಿ?
5: ನಾನು ಹುಟ್ಟಿದ್ದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರುವನೂರಿನಲ್ಲಿ.
4: ನಿಮ್ಮ ಬಾಲ್ಯ ಹೇಗಿತ್ತು?
5: ತುರುವನೂರಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅಲ್ಲಿ ಕುರಿಗಳನ್ನ ಕಾಯುವಂತ ಜನ ಬಹಳ ಇದ್ರು, ಕಂಬಳಿಗಳನ್ನ ಮಾಡುವಂತಹ ಜನ ಬಹಳ ಇದ್ರು. ಅದ್ರ ಜೊತೆಗೆ ವಿಶೇಷ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶೇಷ ಕೊಡುಗೆಯನ್ನ ಕೊಟ್ಟಂತಹ ಗ್ರಾಮ ಅದು. ಈಸೂರನ್ನ ಬಿಟ್ರೆ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೊಂದಿದಂತಹ ಹಳ್ಳಿ ತುರುವನೂರು ಎನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ.
4: ಯಾವ ಯಾವ ರೀತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ತುರುವನೂರಿನ ನಮ್ಮ ಹೋರಾಟಗಾರರು?
5: ಮೊದಲಿಗೆ ಅಲ್ಲಿ ಈಚಲು ಮರಗಳನ್ನ ಕಡಿಯುವಂತಹ ಚಳುವಳಿ ಪ್ರಾರಂಭ ಆಯಿತು 1937 ಆಸುಪಾಸಿನ ಸಂದರ್ಭ. ಯಾಕಂದ್ರೆ ಬ್ರಿಟಿಷರು ಈ ಹೆಂಡದ ಮೇಲೆ ಅಥವಾ ಈಚಲು ಮರದಿಂದ ತೆಗೆಯುವಂತಹ ಪಾನೀಯದ ಮೇಲೆ ತೆರಿಗೆಯನ್ನು ಹಾಕ್ಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು, ಅದಕ್ಕೆ ಊರಿನವರೆಲ್ಲ ಇದಕ್ಕೆ ಯಾಕೆ ತೆರಿಗೆ ಹಾಕ್ತಾ ಇದ್ದೀರಾ, ಅದು ನಾವು ತೆಗಿತಾ ಇರುವಂತಹದ್ದು, ನಾವು ಬಳಸ್ತಾ ಇರುವಂತಹದ್ದು, ನೀವ್ ಯಾಕೆ ತೆರಿಗೆ ಹಾಕ್ತೀರಾ ಅಂತ ಹೇಳಿ ಅದ್ರ ವಿರುದ್ಧ ಧಿಕ್ಕಾರವನ್ನು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು.
4: ಉಪ್ಪಿನ ಮೇಲೆ ತೆರಿಗೆ ಹಾಕಿದಾಗ ಗಾಂಧೀಜಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಹೋರಾಟ ನಡೆಯಿತು ಮಲ್ಲಿಕಾರ್ಜುನ.
5: ಅದಕ್ಕೆ ಜನ ಏನ್ ಮಾಡಿದ್ರು, ನಾವು ಈಚಲು ಮರವನ್ನೇ ಕಡಿದು ಬಿಡ್ತೀವಿ, ನೀವ್ ಏನ್ ಮಾಡ್ತೀರಾ ಅನ್ನುವಂತಹ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದ್ರು. ಹಾಗಾಗಿ ಸಾಕಷ್ಟು ಜನ ಕೊಡ್ಲಿಗಳನ್ನ ತಗೊಂಡೋದ್ರು, ಈಚಲು ಮರವನ್ನೇ ಕಡಿದು ಬಿಡ್ತೀವಿ, ಅವಾಗ ನೀವು ಟ್ಯಾಕ್ಸ್ ಹಾಕಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದ್ರು. ತುಂಬಾ ಜನನ ಅವಾಗ ಜೈಲಿಗೆ ಹಾಕಿದ್ರು. ಆದ್ರೆ ಅಲ್ಲಿಯ ಜನ ಯಾವ ಕಾರಣಕ್ಕೂ ಅದರ ಹೋರಾಟದಿಂದ ಹಿಂದೆ ಸರಿಲೇ ಇಲ್ಲ. ಆಗ ಗಾಂಧೀಜಿಯವರು ಅಲ್ಲಿಯ ಜನಕ್ಕೊಂದು ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ್ರು, ನೀವು ಹೋರಾಟ ಒಳ್ಳೆಯ ದಾರಿನಲ್ಲಿ ಮಾಡ್ತಾ ಇದ್ರ, ನೀವು ಹಾಗೆ ಮುಂದುವರೆಸಿ ಅಂತ ಹೇಳಿ ಅವರ ಬೆಂಬಲವನ್ನ ಮಾತುಗಳ

0: ಮೂಲಕ ನೀಡಿದ್ರು. ತುಂಬಾ ದಿಟ್ಟತನದಿಂದ ಹೋರಾಟ ಮಾಡಿದ್ರು. ಗಾಂಧೀಜಿಯವರ ಮಾತಿನಿಂದ ಪ್ರೇರಣೆಯನ್ನು ತಗೊಂಡ್ರು, ಯಾವ ಕಾರಣಕ್ಕೂ ಹೋರಾಟವನ್ನ ನಿಲ್ಲಿಸಲಿಲ್ಲ. ಎರಡನೇದಾಗಿ ಎಸ್ ನಿಜಲಿಂಗಪ್ಪ ಅವರು ಸಹ ತಮ್ಮ ಹೋರಾಟವನ್ನ ಪ್ರಾರಂಭ ಮಾಡಿದ್ದು ಅದೇ ಹಳ್ಳಿಯಿಂದ ಅನ್ನುವಂಥದ್ದು ವಿಶೇಷತೆ.
1: ತುರೂರಿನಿಂದ ಶಿವಮೊಗ್ಗಕ್ಕೆ ಬಂದಂತಹ ಕಥೆಗಳನ್ನು ಹೇಳುವುದಕ್ಕಿಂತ ಮೊದಲು ತಮ್ಮ ಬಾಲ್ಯದ ಜೀವನ ಸುಲಲಿತವಾಗಿತ್ತ?
0: ತುಂಬಾ ಆಟಗಳನ್ನ ಆಡ್ತಾ ಇದ್ದವನು. ಓದು ಅಂದ ಕೂಡಲೇ ನಂಗೆ ಭಾರಿ ದೂರ ಓಡೋಗ್ಬಿಡ್ತಿದೆ. ಓದೋದು ಅಂದ್ರೆ ನಂಗೆ ಆಗ್ತಾನೆ ಇರ್ಲಿ.
1: ಮಕ್ಕಳಿಗೆ ಈಗ ಪಾಠ ಮಾಡಿ ಓದಿ ಅಂತ ಹೇಳ್ತೀರಿ.
0: ಆಟಗಳಾಡೋದ್ರಲ್ಲಿ ಚಿನ್ನಿದಾಂಡು, ಬುಗುರಿ, ಗೋಲಿ, ನಾವು ಟಿಕ್ಕಿ ಅಂತ ಆಡ್ತಾ ಇದ್ವಿ, ಬಚ್ಚಾ ಅಂತ ಆಡ್ತಾ ಇದ್ವಿ, ಕಲ್ಲುಗಳಲ್ಲಿ ಆಟ ಆಡ್ತಾ ಇದ್ವಿ, ಬಳೆಗೌರಿ ಆಟ ಆಡ್ತಾ ಇದ್ವಿ, ಚೆನ್ನಮಣೆ ಆಟ ಆಡ್ತಾ ಇದ್ವಿ. ಅಂದ್ರೆ ಏನೇನ್ ಆಟಗಳಿದಾವ ಹಳ್ಳಿನಲ್ಲಿ ಎಲ್ಲವೂ ಆಡ್ತಾ ಇದ್ವಿ.
1: ಯಾರಾದ್ರೂ ನಮ್ಮ ಇತ್ತೀಚಿನ ಮಕ್ಕಳು ಕೇಳಿದ್ರೆ ಇದೆಲ್ಲ ಒಂದು ಆಟ ಅಂತ ಕೇಳ್ಬೋದು.
0: ಖಂಡಿತ ಖಂಡಿತ ಕೇಳ್ಬೋದು. ಅಂದ್ರೆ ಅವ್ರಿಗೆ ಆಟ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಈ ಆಟಗಳು ಎಷ್ಟೋ ಬಾರಿ ನಮಗೆ ಭಾರಿ ಸಂತೋಷವನ್ನ ಕೊಡ್ತಾ ಇದೆ. ಕೆಲವು ಸಾರಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನ ಅವ್ರು ರೂಪಿಸ್ಕೊಳ್ತಾ ಇತ್ತೇನೋ. ಆದ್ರೆ ಆ ಗುಣ ನನ್ನಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಇತ್ತು. ಹಂಗಾಗಿ ಓದೋದ್ರ ಕಡೆ ಗಮನವೇ ಕೊಡ್ಲಿಲ್ಲ. ಆದ್ರೆ ಪರಿಣಾಮವಾಗಿ ನಾನು ಎಸ್ ಎಲ್ ಸಿ ಯಲ್ಲಿ ಎರಡು ಸಾರಿ ಫೇಲ್ ಆಗಬೇಕಾದ ಪರಿಸ್ಥಿತಿ ಬಂತು. ಫೇಲ್ ಆದ ಕೂಡ ಅದಕ್ಕೆ ಬಾಳೆ ಬೈಚಾರ ಏನಾಗ್ಲಿಲ್ಲ. ನಮ್ಮ ಮನೇಲಿ ಒಂದು 5 MA ಇದ್ವು. ನಮ್ಮ ಮನೇಲಿ ನಾವು ಬರೀ 8 ಜನ ಮಕ್ಕಳಿದ್ದು,
1: ಬರೀ 8 ಜನ.
0: ಕಡಿಮೆ ಓದ್ತಾ ಇದ್ದವ್ ನಾನೇ. ಮನೆಯಲ್ಲಿ ಕೆಲಸ ಮಾಡಕ್ಕೆ ಯಾರು ಒಬ್ರು ಬೇಕಾಗಿತ್ತು. 5 MA ಬೇರೆ ನೋಡ್ಕೋಬೇಕಿತ್ತು. ಹಸು ಬೇರೆ ಇತ್ತು. ಸಗಣಿ ಕಸ ಹೊಡಿಯೋದಾಗ್ಬಹುದು, ಕಸ ಹೊಡಿಯೋದಾಗ್ಬಹುದು, ಸಗಣಿ ತಗೊಂಡೋಗ ತಿಪ್ಪೆಗೆ ಹಾಕೋದಾಗ್ಬಹುದು, ಇವೆಲ್ಲ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಯಾಕೆ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಓದೋದ್ರಿಂದ ಸ್ವಲ್ಪ ದೂರ ಇರ್ಬೋದಾಗಿತ್ತು. ಇನ್ನು ಉಳಿದರೆಲ್ಲ ಭಾರಿ ಚೆನ್ನಾಗಿ ಗೊತ್ತಾ ಇದ್ರು, ನನ್ನ ಅಣ್ಣಂದ್ರು ಅಕ್ಕದ್ರೆಲ್ಲ ಭಾರಿ ಚೆನ್ನಾಗಿ ಗೊತ್ತಾ ಇದ್ರು. ನಾನು ಮಾತ್ರ ಸ್ವಲ್ಪ ಓದೋದ್ರಿಂದ ದೂರ ಇದ್ದಿದ್ರಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಒಂಥರ ಎಕ್ಸ್ಕ್ಯೂಸ್ ಇತ್ತು, ಹೋದ್ರೆ ಹೋಗ್ಲಿ, ಫೇಲ್ ಆದ್ರೂ ಪರವಾಗಿಲ್ಲ,
1: ಮನೇಲಿ ಇರ್ತಾನೆ ಅಂತ ಆಸೆ ಇರ್ಬೇಕೇನೋ.
0: ಹಂಗೆ ಆಯ್ತು. ಹಾಗಾಗಿ ನಾನು ಎಸ್ ಎಲ್ ಸಿ 2 ಸರಿ ಫೇಲ್ ಆದೆ. ಆಮೇಲೆ ನನಗೆ ಒತ್ತು ಒಂದಿನ ಓದಬೇಕು ಅಂತ ಅನ್ಸಿತ್ತು. ಅದರ ಹಿನ್ನೆಲೆ ಒಂದು ಕಥೆ ಇದೆ ಸರ್. ನಾನು 10th standard 2 ಸರಿ ಫೇಲ್ ಆಗಿ MA ಹುಡ್ಕೊಂಡು ಹೊಲಕ್ಕೆ ಹೋಗ್ತಾ ಇದ್ದೆ. ಹೋಗ್ತಾ ಇರುವಾಗ ಒಬ್ಬ ಕಾಲೇಜಿನ ಹುಡುಗ ಬಹಳ ಸ್ಟ್ಯಾಂಡರ್ಡ್ ಆಗಿ, ಬಹಳ ನೀಟ್ ಆಗಿ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು, ಇನ್ಶರ್ಟ್ ಮಾಡ್ಕೊಂಡು, ಒಂದೇ ಒಂದು ಬುಕ್ ಅನ್ನ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಹೋಗ್ತಾ ಇದ್ದ ಕಾಲೇಜ್ಗೆ. ಆ ದೃಶ್ಯ ನೋಡಿದ ಕೂಡಲೇ ನಾನು ಅನ್ಕೊಂಡೆ, ಛೇ, ನನ್ನ ಜೀವನದಲ್ಲೂ ಸಹ ನಾನು ಇವನ ತರಹ ಕಾಲೇಜ್ಗೆ ಹೋಗ್ಬೇಕು. ಅದು ಒಂದೇ ಬುಕ್ ಇಟ್ಕೊಂಡು ಹೋಗ್ಬೇಕು, ಬಹಳ ಬುಕ್ ಅಲ್ಲ, ಒಂದೇ ಬುಕ್ ತುದಿಗೆ ಹಿಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕನಸು ಕಂಡೆ. ಅವತ್ತೇನೆ ನಾನು 2 ಸರಿ ಫೇಲ್ ಆದವನು, ಅವತ್ ಸಂಜೆ ಮನೆಗೆ ಬಂದವನೇ ನನ್ನ ಫ್ರೆಂಡ್ ವೇಣುಗೋಪಾಲ್ ಅಂತ ಇದ್ದ. ಅವನ್ ಮನೆಗೆ ಹೋಗಿ ಕೇಳ್ಕೊಂಡೆ, ಏ, ನಂಗೂ ಓದ್ಬೇಕಂತ ಆಸೆ ಇದೆ ಕಣ, ದಯವಿಟ್ಟು ಒಂದಿಷ್ಟು ನನಗೆ ಹೇಳ್ಕೊಡಕ್ಕೆ, ನಾನು 3 subject ಅಲ್ಲಿ ಫೇಲ್ ಆಗಿದೆ. ಆದ್ರೆ ಅವನಿಗೆ ಮಾತ್ರ 2 subject ಫೇಲ್ ಆಗಿದ್ದೆ ಅಂತ ಹೇಳಿದ್ದೆ ಅವನಿಗೆ. ಸೋಷಿಯಲ್ ಫೇಲ್ ಆಗಿದೆ ಅಂದ್ರೆ ಅವಮಾನ ಅಂತ ಹೇಳಿ ಅವನಿಗೆ ಹೇಳೇ ಇರ್ಲಿಲ್ಲ. ಅವನ ಹತ್ರ ಮ್ಯಾಥ್ಸ್ ಹೇಳ್ಸ್ಕೊಂಡೆ, ಇಂಗ್ಲಿಷ್ ಹೇಳ್ಸ್ಕೊಂಡೆ. ಪಾಪ ಅವ್ನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ. ಬರ್ತಾ ಬರ್ತಾ ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ಎಮ್ಮೆಗಳು ನೋಡ್ಕೊಂಡು ಹೋಗೋದು, ದನ ಕಾದ್ಕೊಂಡು ಮನೆಗೆ ಬಂದ್ಮೇಲೆ ಸಂಜೆ ಅವ್ರ ಮನೆಗೆ ಹೋಗಿ ಹೇಳ್ಸ್ಕೊತಾ ಇದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ. ಕೊನೆಗೆ 2 exam ಆದ್ಮೇಲೆ 3ನೇ ದಿನ ಮತ್ತೆ ಓದ್ಕೋತಾ ಇದ್ದೆ ನಾನು. ಯಾಕೆ ಓದ್ತಾ ಇದೀಯಾ ಅಂದ್ರೆ, ಏ, ನೀನ್ ಯಾರಿಗೂ ಹೇಳ್ಬೇಡ ಕಣ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ಲಿ ಅಂತ ಹೇಳಿ ನಾನು ಏನೋ ಬರಿತಾ ಇದ್ದೀನಿ ಅಂತ. ಏನ್ ಬರಿತೀಯ ಅಂದ್ರೆ, ಸೋಷಿಯಲ್ ಬರಿತಾ ಇದೆ. ಯಾಕೆ ಬರಿತೀಯೋ ಮತ್ತು ಹೇಳ್ದೆ, ಯಾರಿಗೂ ಹೇಳ್ಬೇಡ, ಫೇಲ್ ಆಗಿದ್ದೀನಿ ನಾನು, ಯಾಕಂದ್ರೆ ಅವಮಾನ, ಹಂಗಾಗಿ ಓದ್ತಾ ಇದ್ದೀನಿ ಅಂತ. ಅಯ್ಯೋ, ಅದ್ರಲ್ಲಿ ಏನಿದೆಯೋ, ಓದು ಅಂತ ಹೇಳಿ ತುಂಬಾ ಚೆನ್ನಾಗಿ ನನಗೆ ಎನ್ಕರೇಜ್ ಮಾಡ್ದ. ಹಾಗಾಗಿ 10th standard 3 subject 3ನೇ attempt ಅಲ್ಲಿ ಪಾಸ್ ಮಾಡಿದೆ ಸರ್.
1: 3ನೇ attempt ಅಲ್ಲಿ ಪಾಸ್ ಮಾಡಿದ್ರೆ ಆ ನಂತರದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಬಂದು ರ್ಯಾಂಕ್ ಅನ್ನು ಪಡ್ಕೊಂಡ್ರಿ. ಈ ಕಥೆ ಏನಿದು?
0: ಫೇಲ್ ಆದವನು ಒಂದೇ ಸರಿಗೆ ಹೈ ಪರ್ಸೆಂಟೇಜ್ ತಗೊಳ್ಳೋದು ಕಷ್ಟ. ಹಾಗಾಗಿ PUC ನಲ್ಲಿ ಆರ್ಟ್ಸ್ ತಗೊಂಡಿದ್ದೆ. ನಮ್ಮೂರ್ನಲ್ಲಿ ಇದ್ದಿದ್ದು 2nd class ನಲ್ಲಿ ಪಾಸ್ ಆದೆ. ಡಿಗ್ರಿಗೆ ಬಂದೆ. ಡಿಗ್ರಿನಲ್ಲಿ ಚಿತ್ರದುರ್ಗದಲ್ಲಿ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ ಇತ್ತು. ತುಂಬಾ ದೊಡ್ಡ ಕಾಲೇಜು, ಸಾವಿರಾರು ವಿದ್ಯಾರ್ಥಿಗಳು. ಇಡೀ ಕಾಲೇಜಿಗೆ ಹೈ 1st class ಬಂದೆ ನಾನು 1996 ಇಸ್ವಿಯಲ್ಲಿ. ಆಮೇಲೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಮಾಡಿದೆ. ಅಲ್ಲಿ ನಂಗೆ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಆಯ್ತು. ಆಗಿನಿಂದ ಓದ್ಲಿಕ್ಕೆ ಬೆಳೆಸ್ಕೊಂಡಂತ ಈ ಹವ್ಯಾಸ ಇಂದಿಗೂ ಸಹ ನಿರಂತರವಾಗಿ ಮುಂದುವರಿತಾ ಇದೆ. ಜೊತೆಗೆ ಬರೀಬೇಕು ಅನ್ನೋದಕ್ಕೂ ಪ್ರೇರಣೆಯನ್ನು ಕೊಡ್ತಾ ಇದೆ.
1: ಹಾಗಾದ್ರೆ ಈ ಒಂದು ರ್ಯಾಂಕ್ ತಗೊಂಡಂತ ಸಮಯದಲ್ಲಿ ನಿಮ್ಮ ತಂದೆ ಋಷಭೇಂದ್ರ ಸ್ವಾಮಿ ಇರಬಹುದು, ಇಲ್ಲ ತಾಯಿ ನಾಗರತ್ನ ಇರಬಹುದು, ಏನಂದ್ರು?
0: ನಮ್ಮ ನಾನು 7ನೇ class ಓದ್ತಾ ಇರುವಾಗ್ಲೇ ನನ್ನ ತಂದೆ ತೀರ್ಕೊಂಡ್ಬಿಟ್ರು. ಆದ್ರೆ ನನ್ನ ತಾಯಿ ಬಹಳ ಜವಾಬ್ದಾರಿಯಿಂದ ನಮ್ಮೆಲ್ಲರನ್ನ ಬೆಳೆಸ್ತಂತವ್ರು. ವಿಶೇಷ ಅಂತ ಹೇಳಿದ್ರೆ ನಾನು ಫಸ್ಟ್ ಇಯರ್ MA ನಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ರ್ಯಾಂಕ್ ಬಂದ ಸಂದರ್ಭದಲ್ಲಿ ಕರ್ನಾಟಕ ಸಂಘದಿಂದ SV ಪರಮೇಶ್ವರ ಭಟ್ಟ ಪ್ರಶಸ್ತಿ ಅಂತ ಕೊಟ್ರು. ಅವಾಗ ಆ ಪ್ರಶಸ್ತಿಯನ್ನ ತಗೊಂಡ್ಲಿಕ್ಕೆ ನಾನು ಇರ್ಲಿಲ್ಲ ಊರಲ್ಲಿ, ನಾನು ಪ್ರವಾಸ ಹೋಗಿದ್ದೆ. ಅವಾಗ ಆ ಪ್ರಶಸ್ತಿಯನ್ನ ನನ್ನ ತಾಯಿ ಹೋಗಿ ಇಸ್ಕೊಂಡ್ರು. ಇವತ್ತು ನನ್ನ ತಾಯಿ ಇಲ್ಲ, ಆದ್ರೆ ಆ ತಾಯಿ ಆ ಪ್ರಶಸ್ತಿಯನ್ನು ಇಸ್ಕೊಂಡು ಅವರ ಸಂತೋಷವನ್ನು ವ್ಯಕ್ತಪಡಿಸಿದ್ ನೋಡಿದಾಗ ನಾನು ಓದಿದ್ದು ಸಾರ್ಥಕ ಆಯ್ತು ಅಂತ ಅನ್ಕೊಂಡ್ಬಿಟ್ಟೆ.
1: ಸ್ಕೂಲಿಗೆ ಹೇಗೆ ಬಂದ್ರಿ?
0: ಅದಕ್ಕಿಂತಲೂ ಹಿಂದೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ನಾನು ಕಮಲಾ ನೆಹರು ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದೆ. ಸಹ್ಯಾದ್ರಿ ಕಾಲೇಜ್ನಲ್ಲಿದ್ದೆ, ತೀರ್ಥಹಳ್ಳಿ ತುಂಗಾ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿದ್ದೆ, ಬೆಳಗುತ್ತಿ ನ್ಯಾಷನಲ್ ಕಾಲೇಜ್ ಅಲ್ಲಿದ್ದೆ, ಎಲ್ಲ ಕಡೆಗೂ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಕೊನೆಗೊಂದ್ಸರಿ ಅನ್ಕೊಂಡೆ ಎಲ್ಲಾದ್ರೂ ಒಂದ್ ಕಡೆಗೆ ಕೆಲಸವನ್ನ ಮಾಡ್ಬೇಕು. ಇಲ್ಲದೆ

0: ಆದ್ರೆ ಬರೀ ಅಲೆಮಾರಿಗಳಾಗ್ಬಿಡ್ತೀವಿ ಅಂತ ನಿರ್ಧಾರ ಮಾಡಿದಾಗ ಜಾವಳ್ಳಿಯ ಜ್ಞಾನದೀಪ ಶಾಲೆಗೆ ಹೋಗೋಣ ಅಂತ ಹೇಳಿ ಅಲ್ಲಿ ಇಂಟರ್ವ್ಯೂ ಹೋದೆ. ಅಲ್ಲೇ ನನಗೆ ಕೆಲಸವನ್ನ ಕೊಟ್ಟರು. 23 ವರ್ಷಗಳಿಂದ ಅಲ್ಲೇ ಇದ್ದೀನಿ. ಅಲ್ಲೇ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೆ.
1: ತಾವು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರೋದ್ರಿಂದ ಸಿಬಿಎಸ್ಇಯಲ್ಲಿ ಕನ್ನಡ ಒಂದು ಪ್ರಾಧಾನ್ಯತೆ ಹೇಗಿದೆ ಅಂತ ಹೇಳಿ.
0: ಜ್ಞಾನದೀಪ ಶಾಲೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದುವರೆಗೂ 10ನೇ ತರಗತಿಯ ಫಲಿತಾಂಶದಲ್ಲಿ ಕನ್ನಡ ಟಾಪ್ 1 ಅಲ್ಲಿ ಇದುವರೆಗೂ ಇದೆ. ನಮ್ಮಲ್ಲಿ ಸುಮಾರು 15-16 ಜನ ಕನ್ನಡ ಶಿಕ್ಷಕರಿದ್ದೀವಿ. ಎಲ್ಲರೂ ಅತ್ಯುತ್ತಮವಾದಂತಹ ಶಿಕ್ಷಕರು ಅಂತ ಹೇಳಿ ಹೆಸರು ತಗೊಂಡಿದ್ದಾರೆ. 100ಕ್ಕೆ 100 ಕನ್ನಡ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಏಕೈಕ ಶಾಲೆ ಅಂದ್ರೆ ಜ್ಞಾನದೀಪ ಶಾಲೆ ಅಂತ ಬೇಕಾದ್ರೆ ಹೇಳ್ಬಹುದು.
1: ದೀಪ ಕುಪ್ಸಾದ್ ಇವ್ರನ್ನ ಹೇಗೆ ಮದುವೆ ಆಗ್ಬಿಟ್ರಿ?
0: ಅವರು ಶಿಕ್ಷಕಿನೆ, ಇಬ್ಬರದು ಒಂದೇ ತರಹದ ಅಭಿರುಚಿಗಳು. ಅವರು ಕವಿತೆಗಳನ್ನ ಬರಿತಾ ಇದ್ದಿದ್ದಾಗ್ಬಹುದು, ನಾನು ಬರಿತಾ ಇದ್ದಿದ್ದಾಗ್ಬಹುದು, ಸಾಹಿತ್ಯದಲ್ಲಿ ಅಭಿರುಚಿ ಇರುವಂತದ್ದಾಗ್ಬಹುದು. ಯಾಕಂದ್ರೆ ಇಬ್ಬರದ್ದು ಹವ್ಯಾಸ ಒಂದೇ ರೀತಿ ಇದ್ದಿದ್ರಿಂದ ಅವ್ರ ಜೊತೆಯಲ್ಲಿ ವಿವಾಹ ಆಗ್ಲಿಕ್ಕೆ ಸಾಧ್ಯ ಆಯ್ತು.
1: ತಮಗೆ ಈ ಒಂದು 23 ವರ್ಷಗಳ ಸೇವೆಯಲ್ಲಿ ಕೇವಲ ಶಿಕ್ಷಕ ವೃತ್ತಿಯಲ್ಲಷ್ಟೇ ಅಲ್ಲದೇನೆ 10 ಬೇರೆ ಬೇರೆ ವಿಭಾಗಗಳಲ್ಲಿಯೂ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮಲ್ಲಿಕಾರ್ಜುನ. ಯಾವ್ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ ಈಗ?
0: ನಾನು ಕಥೆಗಳನ್ನ ಬರೀಬೇಕು ಅಂತ ಪ್ರಾರಂಭ ಮಾಡಿದೆ ಸರ್. ಈ ಕಥೆಗಳನ್ನ ರಚನೆ ಮಾಡ್ಲಿಕ್ಕೂ ಒಂದು ಹಿನ್ನೆಲೆ ಇತ್ತು. ನಾನು 7ನೇ ಕ್ಲಾಸ್ ಇದ್ದಾಗ ನನ್ನ ತಂದೆ ತೀರ್ಕೊಂಡಿದ್ದು. ಈ 7ನೇ ಕ್ಲಾಸ್ ಓದುವ ಹುಡುಗನಿಗೆ ಸಾವು ಅಂದ್ರೆ ಏನು ಅಂತ ಹೇಳಿ ವಿವರಿಸಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ತಿರುವನೂರಿನ ಗ್ರಾಮದಲ್ಲಿ ನಮ್ಮ ತಂದೆ ಹೈಸ್ಕೂಲ್ ಮೇಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದವರು. ನಮ್ದೊಂದು ಮಠದ ಮನೆ ಅಂತ ಕರೀತಾರೆ, ದೊಡ್ಡ ಹಳ್ಳಿಯ ದೊಡ್ಡ ಮನೆ. ನಮ್ಮ ಮನೆಗೆ ಈ ಹೈಸ್ಕೂಲ್ನ ಹುಡುಗರೆಲ್ಲ ರಾತ್ರಿ ಹೊತ್ತು ಬಂದು ಪಾಠನೆಲ್ಲ ಮುಗಿಸ್ಕೊಂಡು ಅಲ್ಲೇ ಮಲ್ಕೋತಾ ಇದ್ರು. ಬೆಳಿಗ್ಗೆ ಬೇಗ ಎದ್ದು ಅವರವರ ಹಳ್ಳಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ತಿನ್ಕೊಂಡು ಆಮೇಲೆ ಸ್ಕೂಲಿಗೆ ಬರಬೇಕಾಗಿತ್ತು. ನಮ್ಮ ತಂದೆ ಪ್ರತಿ ದಿವಸ ಅಲ್ಲಿ ಉಳ್ಕೊಳ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಒಂದು ದಿವಸ ಅವ್ರಿಗೆ 1987 ಒಂದ್ ದಿವಸ ರಾತ್ರಿ 12 ಟೈಮ್ ಅಲ್ಲಿ ನಮ್ಮ ತಂದೆಗೆ ಎದೆ ನೋವು ಬಂದ್ಬಿಟ್ಟಿದೆ. ಅವರಿಗೆ ಹಾರ್ಟ್ ಅಟ್ಯಾಕ್ ನ ಮುನ್ಸೂಚನೆ. ನನ್ನ ತಾಯಿ ಎದ್ದಿದ್ರೆ ಏನಾಗಿದೆ ಏನಾಗಿದೆ ಅಂತ ಕೇಳ್ತಾ ಇದ್ರೆ, ಯಾಕೋ ಎದೆ ನೋವ್ತಾ ಇದೆ, ನಂಗೊಂಚೂರು ಕಾಫಿ ಮಾಡ್ಕೊಡು ಅಂತ ಕೇಳಿದ್ರು. ಅವ್ರು ಹೋಗಿ ಕಾಫಿ ಇಟ್ಟು ಕಾಫಿ ಸೋಸಿ ಹಿಂಗೆ ತಿರುಗೋ ಅಷ್ಟೊತ್ತಿಗೆ ನನ್ನ ತಂದೆ ಅಲ್ಲಿ ಕೆಳಗಡೆ ಬಿದ್ದು ಅವ್ರ ಪ್ರಾಣ ಹೋಗ್ಬಿಟ್ಟಿದ್ರು. ತಕ್ಷಣ ಅಯ್ಯೋ ಎದ್ದಳ್ರು ಎದ್ದಳ್ರು ಅಂತ ಹೇಳಿ ಮಕ್ಕಳನ್ನೆಲ್ಲ ಏಳ್ಸಿ ಏನೋ ಆಗ್ತಾ ಇದೆ ನೋಡು ನಿಮ್ಮ ಮೇಸ್ಟ್ರಿಗೆ ಅಂತ ಹೇಳ ಎಷ್ಟೊತ್ತಿಗೆ ಅವ್ರ ಪ್ರಾಣ ಹೋಗಿದೆ. ಹುಡುಗರೆಲ್ಲ ಹೋಗಿ ಡಾಕ್ಟರ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ಅಷ್ಟಕ್ಕೆ ಪ್ರಾಣ ಹೋಗಿದೆ. ನಾನು ಮಲ್ಕೊಂಡಿದ್ದವನಿಗೆ ಒಬ್ಬ ಸ್ಟೂಡೆಂಟ್ ಬಂದು ಎದ್ದಾಳ್ಸಿ, ಎದ್ದಳು ಎದ್ದಳು ನಿಮ್ಮಪ್ಪ ಸತೋಗಿದಾರೆ ಕಣೋ ಅಂತ ಹೇಳಿದ. ಏನಿದೆ ಸತೋಗಿದಾರೆ ಅಂದ್ರೆ, ನಾನು ಬಂದು ಎದ್ದು ಬಂದು ನೋಡ್ತಾ ಇದೀನಿ, ಅಲ್ಲಿ ಹಾಲಲ್ಲಿ ನಮ್ಮ ತಂದೆಯನ್ನು ಮಲಗಿಸಿದ್ದಾರೆ. ಎಲ್ಲ ಒಂದಷ್ಟು ಜನ ಅಳ್ತಾ ಇದ್ರು. ನಂಗೊಂದು ಪ್ರಶ್ನೆ, ಈಗ ನಾನು ಅಳ್ಬೇಕಾ? ಅಳ್ಬೇಕು ಅಂದ್ರೆ ಯಾಕೆ ಅಳ್ಬೇಕು? ಈಗ ಅಪ್ಪ ನಂಗೇನೋ ದುಡ್ಡು ಕೊಡ್ತಾ ಇದ್ರು ಅಥವಾ ಚಾಕ್ಲೇಟ್ ಕೊಡ್ತಾ ಇದ್ರು, ಪೆಪರ್ಮೆಂಟ್ ಏನೋ ಕೊಡ್ತಾ ಇದ್ರು, ಈಗ ಕೊಡಲ್ಲ ಅಂತ ಅಳ್ಬೇಕಾ? ಅಮ್ಮನ್ ಕೇಳಿದ್ರೆ ಕೊಡ್ತಾರೆ, ಮತ್ತೆ ಯಾಕೆ ಅಳ್ಬೇಕು? ಮತ್ತೆ ಪ್ರಶ್ನೆ ಬಂತು ಅಂದ್ರೆ ಈ ಪ್ರಶ್ನೆಗಳನ್ನ ನಾನು ಹಾಕೋತಾನೆ ಇದ್ದೀನಿ, ಕೆಲವರು ಅಳ್ತಾ ಇದಾರೆ, ನನಗೆ ಅಳು ಬರ್ತಾನೆ ಇಲ್ಲ, ಯಾಕೆ ಅಳ್ಬೇಕು ಅಂತ ಪ್ರಶ್ನೆ. ಅಲ್ಲೇ ಇದ್ದ ನನ್ನ ಅಜ್ಜಿ ಒಬ್ರು ಇದ್ರು. ಅವ್ರ ಹತ್ರ ಬಂದವ್ರು ಅವ್ರ ಕಣ್ಣೀರ್ ಹಾಕ್ತಾ ಹೇಳಿದ್ರು, ನೋಡಪ್ಪ ನಿಮ್ ತಂದೆ ದೂರದ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ನಂಗೆ ಸಮಾಧಾನ ಆಯ್ತು. ಓ ದೂರದ ಊರಿಗೆ ಹೋಗಿದ್ದಾರೆ ಅಂದ್ರೆ ಒಂದಲ್ಲ ಒಂದಿನ ವಾಪಸ್ ಬರ್ತಾರೆ, ಹಂಗಾಗಿ ಅಳೋದ್ ಯಾಕೆ ಅಂತ ಹೇಳಿ ನಾನು ಆರಾಮಾಗಿ ಇದ್ದೆ. ಅದೇ ಸಾವು ಅಂದ್ರೇನು, ಅದು ಸತೋದರು ಏನಾಗ್ತಾರೆ, ಅದು ಯಾವ ಕಲ್ಪನೆಯೂ ಇರಲಿಲ್ಲ. ಈ ವಿಷಯಗಳೆಲ್ಲ ನನ್ನ ಮನಸ್ಸಲ್ಲಿ ಬಹಳ ದಿನಗಳಿಂದ ಕೊರಿತಾನೆ ಇತ್ತು. ಏನಿದು ಸಾವು ಅಂದ್ರೆ? ಒಂದ್ಸರಿ ನಾನು ಕೂತ್ಕೊಂಡು ಇದನ್ನ ಯಾಕೆ ಒಂದು ಕಥೆಯನ್ನಾಗಿ ಮಾಡಬಾರದು ಅಂತ ಯೋಚನೆ ಮಾಡಿದೆ.
1: ಅದೇ ಸಾವಿನಾಚೆಯ ಸತ್ಯ ಆಯ್ತು.
0: ಸಾವಿನಾಚೆಯ ಸತ್ಯ ಎನ್ನುವ ಕತೆ ಹುಟ್ಕೊಂಡಿದ್ದು ಹೀಗೆ.
1: SSLC ಫೇಲ್ ಆದ ವಿದ್ಯಾರ್ಥಿಯ ಒಬ್ಬರು ಬರೆದ ಕತೆ ಸಾವಿನಾಚೆಯ ಸತ್ಯ ಅನ್ನುವಂತದ್ದು ಕುವೆಂಪು ವಿಶ್ವವಿದ್ಯಾಲಯದ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯ ಆಗಿದೆ. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿಯೂ ಕೂಡ ಇದಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ.
0: ಎರಡು ವಿಶ್ವವಿದ್ಯಾನಿಲಯಗಳು ಈ ಕಥೆಯನ್ನ ಆಯ್ಕೆ ಮಾಡಿಕೊಂಡು, ನನಗೆ ಗೊತ್ತಿರ್ಲಿಲ್ಲ ಅವರು ಎಲ್ಲೋ ಒಂದ್ ಕಡೆ ಆ ಕಥೆಯನ್ನ ಓದಿ ಸಾವಿನ ಬಗ್ಗೆ ಇದೆ, ಯಾಕಂದ್ರೆ ಸಾವನ್ನ ಒಂದು ಥೀಮ್ ಆಗಿ ಇಟ್ಕೊಂಡಿದ್ರು. ಇದು ಸಾವನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿ ಅವರೇ ಆಯ್ಕೆ ಮಾಡ್ಕೊಂಡು ನಂಗೆ ಒಂದು ಫೋನ್ ಮಾಡಿ ಹೇಳಿದ್ರು, ನಿಮ್ ಕಥೆ ತಗೊಳ್ತಾ ಇದೀವಿ ತಗೋಬಹುದಾ ಅಂತ ಹೇಳಿದ್ರು. ನಂಗೆ ಬಹಳ ಸಂತೋಷ ಆಯ್ತು, ಖಂಡಿತ ತಗೊಳ್ಳಿ. ಯಾಕಂದ್ರೆ ನಾನು ಬರೆದಿರುವ ಒಂದು ಕತೆ ಡಿಗ್ರಿ ವಿದ್ಯಾರ್ಥಿಗಳು ಓದ್ತಾ ಇದಾರೆ ಅಂದ್ರೆ ಅದು 2 ಅವ್ರು ಆಯ್ಕೆ ಮಾಡ್ಕೊ, ಒಂದು ದಾವಣಗೆರೆ ಯೂನಿವರ್ಸಿಟಿ, ಇನ್ನೊಂದು ಕುವೆಂಪು ಯೂನಿವರ್ಸಿಟಿ, ಖಂಡಿತ ತಗೊಳ್ಳಿ ಅಂತ ಹೇಳಿ ಅವರಿಗೆ ಅನುಮತಿಯನ್ನು ಕೊಟ್ಟೆ. ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ಓದಿದ್ರು. ವಿಶೇಷ ಅಂತ ಹೇಳಿದ್ರೆ ಒಂದು ಕಾಲೇಜ್ನವರು ನನ್ನನ್ನೇ ಕರೆಸಿದ್ರು ಅದನ್ನು ಪಾಠ ಮಾಡ್ಲಿಕ್ಕೆ. ನೀವೇ ಬರೆದಿರೋ ಕತೆ ನೀವೇ ಪಾಠ ಮಾಡಿ, ಅದೊಂದು ವಿಶೇಷ ಅನುಭವ ನನಗೆ ಆಯ್ತು.
1: ಹಾಗೇ ಶಿಕ್ಷಕ ಶ್ರೀ ಶಿಕ್ಷಕ ರತ್ನ ರಾಜ್ಯ ಮಟ್ಟದ ಕವನ ಸ್ಪರ್ಧೆ ವಿಜೇತರಾಗಿದ್ದೀರಿ. ಇದರ ಮಧ್ಯದಲ್ಲಿ ಗಾಯನ ಆಡೋ ಹುಚ್ಚು ಯಾವಾಗ ಹಿಡ್ಕೊಂಡು ಮಲ್ಲಿಕಾರ್ಜುನ ಅವರೇ?
0: ಸರ್, ನಾನು ಬಾಲ್ಯದಿಂದ ನನಗೆ ಮನೆಯಲ್ಲಿ ಭಜನೆ ಮಾಡುವಂತ ಅಭ್ಯಾಸ ಇತ್ತು ಸರ್. ನಮ್ಮ ತಂದೆ ತುಂಬಾ ಚೆನ್ನಾಗಿ ಭಜನೆ ಮಾಡ್ತಾ ಇದ್ರು, ಭಜನೆ ಹಾಡುಗಳನ್ನು ಹೇಳ್ಕೊಡ್ತಾ ಇದ್ರು. ಹೈಸ್ಕೂಲ್ ವಿದ್ಯಾರ್ಥಿಗಳೆಲ್ಲ ಟ್ಯೂಷನ್ ಗೆ ನಮ್ಮ ಮನೆಗೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಮೊದಲು ಭಜನೆ ಮಾಡ್ಬೇಕು, 1/2 ಭಜನೆ. ಹೀಗೆಲ್ಲ ಭಜನೆ ಮಾಡ್ತಾ ಇರುವಾಗ ನಂಗೆ ದಮ್ಮಡಿಯನ್ನ ಕೊಡ್ತಾ ಇದ್ರು ನುಡಿಸ್ಲಿಕ್ಕೆ. ನಂಗೆ ಭಾರಿ ಖುಷಿ ದಮ್ಮಡಿ ನುಡಿಸೋದು ಅಂತ ಹೇಳಿದ್ರೆ, ಭಜನೆ ಮಾಡೋದು ಅಂತ ಹೇಳಿದ್ರೆ. ಈ ದಮ್ಮಡಿ ನುಡಿಸುವಂತದ್ದು, ಭಜನೆ ಮಾಡುವಂತದ್ದು ಬರ್ತಾ ಬರ್ತಾ ಬರ್ತಾ ನನಗೆ ಗೊತ್ತಿಲ್ಲದ ಹಾಗೆ ಹಾಡುಗಾರನನ್ನಾಗಿ ನನಗೆ ಮಾಡ್ತು. ಹಾಗಾಗಿ ಹಾಡ್ಕೊಳ್ತಾ ಇದ್ದೆ, ಕೆಲವು ಕಾರ್ಯಕ್ರಮಗಳಲ್ಲಿ ಹಾಡುವಂತದ್ದು ಅಥವಾ ಉಪನ್ಯಾಸಗಳನ್ನು ಮಾಡುವಂತ ಸಂದರ್ಭದಲ್ಲಿ ಹಾಡುವಂತದ್ದು ಹಾಗೆ ಹವ್ಯಾಸವಾಗಿ ಬೆಳೀತಾರೆ.
1: ಹಾಡ್ತೀನಿ ಹಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಹಾಡ್ತಾ ಇಲ್ಲ ತಾವು?
0: ಖಂಡಿತ ಸರ್ ಹಾಡ್ಬಹುದು. ಕೆ ಎಸ್ ನರಸಿಂಹಸ್ವಾಮಿ ಅವರು ರಚನೆ ಮಾಡಿದಂತಹ ಸಿರಿಗೆರೆಯ ನೀರಲ್ಲಿ ಎನ್ನುವ ಗೀತೆ ನಂಗೆ ಬಹಳ

0: ಅವರೇ ತಾವನು ಕೂಡ ಈ ಒಂದು ಕವನದಿಂದ ಏನಾದರೂ ಇನ್ಸ್ಪೈರ್ ಆದ್ರ ಮಲ್ಲಿಕಾರ್ಜುನ ಅವರೇ?
1: ಕವನಗಳನ್ನ ರಚನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದೆ, ಆದ್ರೆ ಬರೆಯಕ್ ಬರ್ತಾ ಇರಲಿಲ್ಲ. ಒಂದ್ಸರಿ ಈ ತೀರ್ಥಳ್ಳಿಯ ತುಂಗಾ ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರ ಜೊತೆ ಚರ್ಚೆ ಮಾಡ್ತಾ ಇರುವಾಗ ಅಲ್ಲೊಬ್ಬ ಉಪನ್ಯಾಸಕರದೊಂದು ಕವನ ಪತ್ರಿಕೆನಲ್ಲಿ ಪ್ರಕಟ ಆಗಿತ್ತು. ನಾನು ಅದನ್ನ ನೋಡ್ತಾ ಇದ್ದ ಹಾಗೇನೆ, ಹೌದು ಈ ಕವನ ಇವರೆಲ್ಲ ಬರೀತಾರೆ ಅನ್ನೋದಾದ್ರೆ ನಾನು ಯಾಕೆ ಕವನ ಬರೀಬಾರ್ದು, ಎಷ್ಟೋ ಭಾವಗೀತೆಗಳನ್ನ ಹಾಡ್ತಾ ಇದ್ದೆ ಕೇಳ್ತಾ ಇದ್ದೆ, ಅಂದ್ರೆ ನಾನು ಯಾಕೆ ಬರೀಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಾಗ ಮೊದಲ ಬಾರಿಗೆ ನಾನು ಕವನ ಬರೀಬೇಕು ಅಂತ ಹೇಳಿ ನಿರ್ಧರಿಸಿ ಒಂದು ಕವನವನ್ನ ಬರೆದು ಅದನ್ನ ಸುಪತ್ರಿಕೆಗೆ ಕಳಿಸ್ಕೊಟ್ಟೆ. ಮಾರನೇ ವಾರದಲ್ಲಿ ಅದು ಪ್ರಕಟ ಆಯ್ತು.
0: ನಿಮ್ಮಲ್ಲಿ ಇರತಕ್ಕಂತ ಒಂದು ಕವಿತ್ವದ ಪ್ರಕಟ ಆಯ್ತು ಆಗಿದೆ. ಹಾಡಿನ ತುಣುಕನ್ನ ಹೇಳಿದ್ರಲ್ಲ ಮಲ್ಲಿಕಾರ್ಜುನ, ಅದಕ್ಕೆ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ಚೈತ್ರ ಪ್ರಶಸ್ತಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ.
1: ಗಾಯನ ಚೈತ್ರ ಪ್ರಶಸ್ತಿ ಬಂದ ಸರ್. ಅದು
0: ಈಗ ತಾವು ಬರೆದ ಮೊದಲ ಕವನ ಯಾವ್ದಿತ್ತು ಆಗಿದ್ರೆ?
1: ನಾನು ಬರೆದ ಮೊದಲ ಕವನದ ಶೀರ್ಷಿಕೆ ಅಜ್ಜ ಅಪ್ಪ ನಾನು ಎನ್ನುವಂತಹದ್ದು. ಅಜ್ಜ ಬದುಕುತ್ತಿದ್ದುದು ಮಳೆಯಲ್ಲಿ, ಬಿಸಿಲಲ್ಲಿ, ಕಾಡಲ್ಲಿ, ಮಾತಾಡಿದ್ದು ಮರಗಳೊಂದಿಗೆ, ಪ್ರಾಣಿಗಳೊಂದಿಗೆ, ಹಾಡುವ ಹಕ್ಕಿಗಳೊಂದಿಗೆ. ಅವನಿಗಿದ್ದದ್ದು ಎರಡೇ ಗುರಿ, ಒಂದು ತಾನು ಬದುಕಬೇಕು, ಮತ್ತೊಂದು ಬೇರೆಯವರೂ ಬದುಕಬೇಕು ಎಂಬುದು. ಎಲ್ಲರೂ ತನ್ನವರು, ಪ್ರಕೃತಿಯ ಮಕ್ಕಳೆಂದು ಭಾವಿಸಿದವನು, ಜೀವಂತಿಕೆಯಿಂದ ಬದುಕಿದ್ದವನು. ನನ್ನಪ್ಪ ಬದುಕಿದ್ದದ್ದು ಮನೆಯಲ್ಲಿ, ನೆರಳಲ್ಲಿ, ಕಾಂಕ್ರೀಟ್ ಕಾಡಲ್ಲಿ, ಮಾತಾಡಿದ್ದು ಮನಸ್ಸಿರದ ಮನುಜರ ಜೊತೆಯಲ್ಲಿ. ಪ್ರಾಣಿ ಪಕ್ಷಿಗಳಿಗೆ ಮಾತೇ ಬಾರದು ಎಂದು ತಿಳಿದು ಬದುಕಿದ್ದ. ಇವನಿಗಿದ್ದದ್ದು ಒಂದೇ ಗುರಿ, ತಾನು ಬದುಕಬೇಕು. ಇವನಂದುಕೊಂಡದ್ದು ಪ್ರಕೃತಿ ನನ್ನ ಕೈಯಲ್ಲಿ, ಅದ ಬಳಸಿ ನಾಶ ಮಾಡಿ ಬರೀ ಬದುಕ ಬದುಕಿದ್ದ ನನ್ನಪ್ಪ. ಇವರಿಬ್ಬರ ನೋಡಿ ನಾನು ಜೀವನವೆಂದರೇನು ಎಂದು ಕಂಪ್ಯೂಟರ್ನೆದುರು ಕೂತು jeevana.com ಹುಡುಕುತ್ತಿದ್ದೇನೆ, jeevana.com ಹುಡುಕುತ್ತಿದ್ದೇನೆ.
0: ಇನ್ನೂ ಹುಡುಕ್ತಾ ಇದ್ದೀರಾ? ಒಂದು ಮಲ್ಲಿಕಾರ್ಜುನ ಅವರೇ, ಈ ರೀತಿಯ ಕವನ ಬರೆಯತಕ್ಕಂತ ಒಂದು ಕವಿಗಳಾಗಿ ಗುರುಸ್ಕೋತಾ ಬಂದ್ರಿ, ಅದೇ ರೀತಿಯಲ್ಲಿ ತಾವು ಬರೆದಂತ ಜೀವನ ತಂತ್ರಜ್ಞಾನ ಎನ್ನತಕ್ಕಂತ ಒಂದು ಕವಿತೆ ಕುವೆಂಪು ವಿಶ್ವವಿದ್ಯಾನಿಲಯದ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿಯೂ ಕೂಡ ಆಯ್ಕೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
1: ಹೌದು ಸರ್, ಯಾಕಂದ್ರೆ ಕಾಮರ್ಸ್ನ ವಿದ್ಯಾರ್ಥಿಗಳಿಗೆ ಒಂದು ಕವನ ಬೇಕು ಅಂತ ಹೇಳಿ ನನ್ನ ಉಪನ್ಯಾಸಕರೊಬ್ರು ಕೇಳಿದ್ರು. ಆದ್ರೆ ಕವನ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈಗ ಆಧುನಿಕ ತಂತ್ರಜ್ಞಾನನೂ ಬೇಕು ನಮಗೆ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಪ್ರಕೃತಿನೂ ಬೇಕು, ಪರಿಸರನೂ ಬೇಕು, ಇವೆರಡನ್ನೂ ಹೊಂದಿರುವಂತಹ ಕವನ ಬೇಕು ಅಂತ ಅವ್ರು ಕೇಳಿದಾಗ ನಾನು ಅದನ್ನ ಯೋಚನೆ ಮಾಡಿ ಆಮೇಲೆ ಅದನ್ನ ರಚನೆ ಮಾಡಿದೆ. ಈಗ ಕುವೆಂಪು ವಿಶ್ವವಿದ್ಯಾನಿಲಯದ ಪದವಿ ವಿದ್ಯಾರ್ಥಿಗಳು ಜೀವನ ತಂತ್ರಜ್ಞಾನ ಎನ್ನುವ ಕವನವನ್ನ ಓದ್ತಾ ಇದ್ರ ಸರ್ ಪಠ್ಯವಾಗಿ.
0: ಅದೇ ರೀತಿಯಲ್ಲಿ ಕೇವಲ ಒಂದು ಕವನ ಕತೆ ಇಷ್ಟಕ್ಕೆ ಸೀಮಿತವಾಗಿದೆ, ಹಲವಾರು ಸಂಪಾದಿತ ಕೃತಿಗಳನ್ನು ಕೂಡ ತಾವು ರಚನೆ ಮಾಡಿದ್ರಿ, ಇದು ಯಾವ್ಯಾವ್ದು?
1: ಒಂದು ವಿದ್ಯಾರ್ಥಿಗಳಿಗೋಸ್ಕರ ಅಥವಾ ಸಾಮಾನ್ಯ ಜನರಿಗೋಸ್ಕರ ಗಾದೆಗಳನ್ನ ಸಂಗ್ರಹ ಮಾಡಿ ಗಾದೆಗಳ ಅರ್ಥ ಏನಿದೆ, ಅದರ ವಿವರಣೆ ಏನಿದೆ ಅನ್ನೋದನ್ನ ಕುರಿತಾಗಿ ನಿತ್ಯ ನೂತನ ಗಾದೆಗಳು ಎನ್ನುವ ಒಂದು ಪುಸ್ತಕವನ್ನ ರಚನೆ ಮಾಡಿದೆ. ಆಮೇಲೆ ಯಶಸ್ಸಿನ ಮೆಟ್ಟಿಲುಗಳು ಅಂತ ಹೇಳಿ ವಿದ್ಯಾರ್ಥಿಗಳಿಗೋಸ್ಕರ ಸಹಕಾರಿ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ ಪುಸ್ತಕವನ್ನ ಪ್ರಕಟ ಮಾಡಿದೆ. ಅದಾದ್ಮೇಲೆ ಪತ್ರಗಳ ಸಂಸ್ಕೃತಿ ನಿಧಾನವಾಗಿ ನಮ್ಮಲ್ಲಿ ನಾಶ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ನಾನು ಏನ್ ಮಾಡಿದೆ, ವಿದ್ಯಾರ್ಥಿಗಳಿಗೆ ಪತ್ರಗಳನ್ನು ನಿಮ್ಮ ತಾಯಿಗೆ ಒಂದು ಪತ್ರವನ್ನ ಬರೀಬೇಕು ಅಂತ ಹೇಳಿ ಒಂದು ಅಸೈನ್ಮೆಂಟ್ ಕೊಟ್ಟೆ. ಅದು ಹೇಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ ತಾಯಿಗೆ ಗೊತ್ತಾಗ್ಬಾರ್ದು ಪತ್ರ ಬರೀತಾ ಇದ್ದೀರಾ ಅಂತ ಹೇಳಿ, ಗೊತ್ತಾಗದ ಹಾಗೆ ಪತ್ರವನ್ನ ಬರೀಬೇಕು, ಆ ಪತ್ರವನ್ನ ನಿಮ್ ತಾಯಿ ತಗೊಂಡೋಗಿ ತೋರಿಸ್ಬೇಕು ಅಥವಾ ಓದಕ್ ಕೊಡ್ಬೇಕು. ಅವ್ರು ಓದ್ತಾ ಇರುವಾಗ ಅವ್ರ ಮುಖದಲ್ಲಿರುವಂತ ಭಾವನೆಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ.
0: ಇದು ಪತ್ರವಲ್ಲ, ಇದು ಸಂಸ್ಕೃತಿ ಅನ್ನುವಂತದನ್ನ ಟೈಟಲ್ ಕೂಡ ಕೊಟ್ಬಿಟ್ರಿ.
1: ಆರಂಭದಲ್ಲಿ ನಾನು ತಾಯಿಯ ಮಮತೆಯ ಮೆಲುಕು ಅನ್ನುವಂತ ಪುಸ್ತಕವನ್ನ ತಂದೆ. ಅದರಲ್ಲಿ ತಾಯಿಯ ಬಗ್ಗೆ ಬರೆದಂತ ಪತ್ರಗಳ ಸಂಗ್ರಹ ಇತ್ತು. ಅದ್ರ ಜೊತೆಗೆ ಅವರೆಲ್ಲರೂ ಫೋಟೋಗಳನ್ನ ಹಾಕಿದ್ರು,
0: ಅವರ ತಾಯಿ
1: ಜೊತೆಗೆ ಇರುವಂತ ಫೋಟೋಗಳನ್ನ ಹಾಕಿದ್ರು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತ ಹೇಳಿದ್ರೆ, ಪತ್ರ ನಾನು ಅಂದ್ರೆ ಅಸೈನ್ಮೆಂಟ್ ಅಂತ ಕೊಟ್ಟಿದ್ದೆ ಅಷ್ಟೇನೆ, ಆದ್ರೆ ಆ ಪತ್ರಗಳನ್ನ ಓದ್ತಾ ಇರುವ ನಂಗೆ ಖುಷಿ ಆಗಿದ್ದೇನು ಅಂತ ಹೇಳಿದ್ರೆ, ತುಂಬಾ ಆಳವಾಗಿ ಮಕ್ಕಳೆಲ್ಲ ಯೋಚನೆ ಮಾಡಿದ್ರು. ಕೆಲವು ಮಕ್ಕಳು ಹಂಚಿಕೊಂಡಂತ ಭಾವನೆಗಳು ಅಥವಾ ಸಾಲುಗಳು ಹೇಗಿತ್ತು ಅಂತ ಹೇಳಿದ್ರೆ, ಅಮ್ಮ ನನ್ನ ಹೆರುವಾಗ ನಿಂಗೆ ಜೀವನೇ ಹೋದಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ, ಅಥವಾ ದೇಹದ

0: ಪೇರೆಂಟ್ಸ್ ಗಳೆಲ್ಲ ಹೌದು ತಾಯಿ ಬಗ್ಗೆ ಮಾತ್ರ ಪತ್ರ ಬರೆಸಿದ್ರಿ, ಯಾಕಂದ್ರೆ ತಂದೆ ಬಗ್ಗೆ ಯಾಕೆ ಬರೆಸಲಿಲ್ಲ ನೀವು ಅಂತ ಹೇಳಿ ಒಂದು ಕಂಪ್ಲೇಂಟ್ ಮಾಡಿದ್ರು. ಅದನ್ನೂ ಸಹ ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲರಿಗೂ ಸಹ ತಂದೆಗೆ ಪತ್ರ ಬರೀಬೇಕು ಅಂತ ಹೇಳಿ ತಂದೆಗೆ ಪತ್ರವನ್ನ ಬರೆಸಿದ್ವಿ. ಅಲ್ಲೂ ಅಷ್ಟೇನೆ, ಯಾರಿಗೂ ಮುಂಚೆ ಹೇಳಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ತಂದೆಯನ್ನು ಅಬ್ಸರ್ವ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಬಹಳ ಒಳ್ಳೊಳ್ಳೆ ಪತ್ರಗಳನ್ನು ಬರೆದ್ರು. ಸುಮಾರೊಂದು 400-500 ಪುಟಗಳ ಪುಸ್ತಕ ಆಯ್ತು ಅದು. ಈ ಪುಸ್ತಕ ಮಾಡುವಾಗ ನಂಗೊಂದು ಆದ ಅನುಭವ ಏನು ಅಂತ ಹೇಳಿದ್ರೆ, ಒಂದು ಮಗುವಿನ ತಂದೆ ತೀರ್ಕೊಂಡು ಹೋಗ್ಬಿಟ್ಟಿದ್ರು. ನಾನೆಲ್ಲರಿಗೂ ಪತ್ರ ಬರೀರಿ, ಅಪ್ಪಂಗೆ ಪತ್ರ ಬರೀರಿ ಅಂತ ಹೇಳಿದಾಗ ಅವಳು ಅಳಕ್ ಶುರು ಮಾಡಿದ್ಲು. ನಂಗೆ ಯಾಕೆ ಈ ಹುಡುಗಿ ಅಳ್ತಾ ಇದ್ದಾಳೆ ಅಂತ ಹೇಳಿ ಆ ಹುಡುಗಿನ ಹತ್ರ ಕರೆದು, ಯಾಕೆ ಕಂದ ಅಳ್ತಾ ಇದೀಯಾ ಏನು ಅಂತ ಕೇಳಿದಾಗ, ನಂಗೆ ಅಪ್ಪ ಇಲ್ಲ ಅಂತ ಹೇಳಿ. ನಾನು ಅವಾಗ ಹೇಳಿದ್ದು, ಅಪ್ಪ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಅಮ್ಮ ಈಗ ಅಪ್ಪನ ಜವಾಬ್ದಾರಿಯನ್ನು ತಗೊಂಡು ನಿನ್ನ ಬೆಳೆಸ್ತಾ ಇದ್ದಾರೆ, ಹಾಗಾಗಿ ನೀನು ಅಮ್ಮನಿಗೆ ಪತ್ರ ಬರೀಬೇಕು ಅಂದ ಕೂಡಲೇ ಆ ಹುಡುಗಿಗೆ ಎಷ್ಟು ಖುಷಿ ಅಭಿಮಾನ ಆಯಿತು ಅಂತ ಹೇಳಿದ್ರೆ, ಖಂಡಿತ ಸರ್ ನಾನು ಅಮ್ಮಂಗೆ ಪತ್ರ ಬರೀತೀನಿ ಅಂತ ಹೇಳಿ ಮನೆಗೆ ಹೋಗಿ ಯೋಚನೆ ಮಾಡಿಕೊಂಡು ಅಮ್ಮಂಗೆ ಪತ್ರವನ್ನು ಬರೆದ್ಲು. ಇದರಲ್ಲಿ ತಂದೆಗಳಿಗೆ ಇರುವಂತಹ ಪತ್ರಗಳ ಜೊತೆಗೆ ಅಮ್ಮ ತಂದೆಯ ಸ್ಥಾನದಲ್ಲಿ ಇರೋದ್ರಿಂದ ಆ ಪತ್ರವನ್ನು ಹಾಕಿವಿ. ಆ ಮಗುಗೆ ಬಹಳ ಖುಷಿ, ಈಗಲೂ ಫೋನ್ ಮಾಡ್ತಾ ಇರ್ತಾಳೆ. ಪತ್ರ ಬರೆದಿದ್ದು ಬರೀ ಅಂಕಕ್ಕೋಸ್ಕರ ಅಲ್ಲ, ಜೀವನಕ್ಕೋಸ್ಕರ ಅಂತ ಇವತ್ತು ಗೊತ್ತಾಗ್ತಾ ಇದೆ ಸರ್. ಹಾಗಾಗಿ ಇದು ಪತ್ರವಲ್ಲ, ಪ್ರೀತಿಗೊಂದು ಸೇತುವೆ ಎನ್ನುವ ಶೀರ್ಷಿಕೆ ನಿಜವಾಗ್ಲೂ ಸಾರ್ಥಕ ಆಯ್ತು ಅಂತ ಹೇಳಿ ನಾನು ಅವತ್ತು ಅಂದ್ಕೊಂಡೆ.
1: ಇದರೊಟ್ಟಿಗೆ ತಾಯಿ ಮಗುವಿನ ಸಂಬಂಧ ಇಷ್ಟಕ್ಕೆ ನಿಲ್ಲಬಾರದು ಅನ್ನೋ ದೃಷ್ಟಿಯಿಂದ ಒಡಲ ಮುತ್ತು ಅನ್ನುವಂತ ಧ್ವನಿ ಸುರುಳಿಯನ್ನು ಹೊರಗೆ ತಂದ್ಬಿಟ್ರಲ್ಲ, ಇದೇ ಹೇಗೆ ಮಲ್ಲಿಕಾರ್ಜುನ ಅವರೇ?
0: ನನ್ನ ಮಗಳ ನಾಮಕರಣಕ್ಕೆ ಏನ್ ಮಾಡ್ಬೇಕು ಅಂತ ನಾನು ನನ್ನ ಹೆಂಡತಿ ಯೋಚನೆ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ಬಂದವರಿಗೆ ಬ್ಲೌಸ್ ಪೀಸ್ ಕೊಡೋದು ಅಥವಾ ಏನೋ ಗಿಫ್ಟ್ ಕೊಡೋದು ಇದ್ದೇ ಇರುತ್ತೆ. ಆದ್ರೆ ನಾವ್ ಯೋಚನೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಬಂದವರಿಗೆ ತಾಯಿ ಮಗುವಿನ ಸಂಬಂಧವನ್ನ ತಿಳಿಸುವಂತಹ ಒಂದು ಧ್ವನಿ ಸುರುಳಿಯನ್ನ ನಾವು ಯಾಕೆ ನಾವೇ ನಮ್ಮ ಧ್ವನಿಯಲ್ಲೇ ಸಿದ್ಧ ಮಾಡಿ ಯಾಕೆ ಕೊಡಬಾರದು ಅಂತ ಯೋಚನೆ ಮಾಡಿದ್ವಿ. ಹಾಗೆ ಯೋಚನೆ ಮಾಡಿದಾಗ ಮೂಡಿದಂಥದ್ದೇ ಒಡಲ ಮುತ್ತು ಎನ್ನುವಂತಹ ಧ್ವನಿ ಸುರುಳಿ. ಈ ವಿಶೇಷ ಏನಂತ ಹೇಳಿದ್ರೆ, ತಾಯಿ ಮಗುವಿನ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಏನೇನು ಕವನಗಳಿದೆ, ಜನಪದದಲ್ಲಿ ಏನೇನಿದೆ, ಈ ಹಾಡುಗಳು ಏನೇನಿದೆ ಅಂತ ಎಲ್ಲವನ್ನ ಸಂಗ್ರಹ ಮಾಡಿ ಸುಮಾರು 1 ಗಂಟೆಯ ಧ್ವನಿ ಸುರುಳಿ ಅದನ್ನ ಬಿಡುಗಡೆ ಮಾಡಿಕೊಟ್ವಿ. ಅದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕವನ ವಾಚನ ಮಾಡಿದ್ದೆ ಅದರಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ ಅಂತ ಹೇಳಿ. ಅದು ಎಷ್ಟು ಜನ ಅದನ್ನ ಕೇಳಿ ಮೆಚ್ಚುಗೆ ಸೂಚನೆ ಮಾಡಿದ್ರು ಅಂತ ಹೇಳಿದ್ರೆ, ಕವನವನ್ನ ಓದುವ ರೀತಿನೂ ಬಹಳ ಮುಖ್ಯ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಾನು ಆ ಕವನವನ್ನ ವಾಚನ ಮಾಡಿದ್ದು. ಅದಕ್ಕೆ ಕೆಲವು ಸಾಲುಗಳು ವಾಚನ ಮಾಡಬಹುದು ಅಂತ ಅನ್ಸುತ್ತೆ. ಎಲ್ಲಿದ್ದೀಯೇ ಮೀನಾ? ಇಲ್ಲೇ ಇದ್ದೇನಮ್ಮ. ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ ಇಲ್ಲೇ ಇವೆಯಮ್ಮ. ಏನನ್ನು ಮರೆತಂತಿದೆ? ಮರೆಯುವುದೇ ಹೇಗೆ? ಏನನ್ನೋ ನೆನೆವಂತಿದೆ? ನಾನಿರುವುದೇ ಹಾಗೆ. ಬಿಸಿ ನೀರಿದೆಯ ಮೀನ? ಮಗುವಿನ ಹಾಲಿನ ಪುಡಿಗೆ ಬೇಕಾದಷ್ಟಿದೆಯಮ್ಮ, ಕಣ್ಣಲ್ಲೂ ಜೊತೆಗೆ. ಮಗುವನ್ನು ಹಿಡಿಯ ಹೀಗೆ ಕಪ್ಪಿಡುವೆನು ಹಣೆಗೆ. ಮೈ ಬಿಸಿಯಾಗಿದೆಯಲ್ಲೇ ಹೊರಡುವ ಸಮಯಕ್ಕೆ? ಘಂಟೆಯ ಹೊಡೆತಕ್ಕೆ, ಶಿಳ್ಳಿಗೆ, ಬೀಸಿದ ಬಾವುಟಕ್ಕೆ ನಡುಗುತ್ತಿದೆ ಬಂಡಿಯ ಮೈ ದೀಪದ ಬೆದರಿಕೆಗೆ. ಕಿಟಕಿಯ ಜೊತೆಗೂ ಬರುವುದು ಬೇಡಮ್ಮ, ಹೋಗು. ಇಲ್ಲಿಂದಲೇ ಕೈ ಮುಗಿವೆನ್, ಅಲ್ಲಿಂದಲೇ ಹರಸು. ಕಂಬಿಗಳುದ್ದಕ್ಕೂ ಹಬ್ಬಿತು ಎಂಜಿನ್ನಿನ ಕೂಗು. ಎಲ್ಲಿದ್ದೀಯೇ ಮೀನಾ? ಎಲ್ಲಿದ್ದೀಯೇ? ಕಿಡಿಗಳು ಹೊರಳುವ ಹೊಗೆಯಲ್ಲಿ ಹೆಗ್ಗಾಲಿಗಳುರುಳು. ಇಲ್ಲೇ ಇದ್ದೇನಮ್ಮ, ಇಲ್ಲೇ ಇದ್ದೇನೆ. ಕಿಟಕಿಯ ಮುಚ್ಚಿಕೋ ಮೀನಾ, ಕಿಡಿ ಬೀಳುವುದೊಳಗೆ. ಕಿಟಕಿಯ ಮುಚ್ಚಿದನಮ್ಮ, ಕಿಡಿ ಬೀಳದ ಹಾಗೆ. ಕಿಟಕಿಯ ಮುಚ್ಚಿದನಮ್ಮ, ಕಿಡಿ ಬೀಳದ ಹಾಗೆ.
1: ಕಿಡಿ ಬೀಳದ ಹಾಗೆ ಕಿಟಕಿ ಮುಚ್ಚುವನು ಎನ್ನುವುದರಲ್ಲಿ ಬಹಳ ಭಾವಾರ್ಥದೊಟ್ಟಿಗೆ ಗೂಢಾರ್ಥನೂ ಇರಬೇಕಲ್ಲ ಮಲ್ಲಿಕಾರ್ಜುನ.
0: ಖಂಡಿತ ಸರ್, ಯಾಕಂದ್ರೆ ಅಲ್ಲಿರುವ ದೀಪ ಮಗುವಿನ ಕಣ್ಣು, ಕಣ್ಣಲ್ಲಿರುವಂತಹ ಹೊಳಪು. ಕಿಡಿ ಎನ್ನುವಂತಹದ್ದು ಆ ಮಗಳ ಕಣ್ಣಿನಿಂದ ಬೀಳಬಹುದಾದ ಕಣ್ಣೀರ ಹನಿಗಳು. ಕಿಟಕಿ ಮುಚ್ಚು ಅಂತ ಹೇಳಿದ್ರೆ ಕಣ್ಣನ್ನು ಮುಚ್ಚು ಅಂತ ಹೇಳಿ, ಅದನ್ನ ನೋಡ್ಲಿಕ್ಕೆ ಸರಳವಾದ ಕವನ ಅಂತ ಅನ್ನಿಸ್ಬಹುದು. ಆದ್ರೆ ಪ್ರತಿ ಸಾಲಿನಲ್ಲಿಯೂ ನೀವು ಹೇಳಿದ ಹಾಗೆ ಗೂಢಾರ್ಥವನ್ನ ಕಾಣಲಿಕ್ಕೆ ತಿಳಿಲಿಕ್ಕೆ.
1: ಇತ್ತೀಚಿನ ದಿನದಲ್ಲಿ ನಾವು ಎಷ್ಟೋ ಕವನಗಳನ್ನ ಕೇಳ್ತೀವಿ, ನೋಡ್ತೀವಿ, ಹಿಂದಿನ ಭಾವಾರ್ಥಗಳನ್ನ ತಿಳ್ಕೊಳ್ಳದೇನೆ ಗೂಢಾರ್ಥವನ್ನ ತಿಳ್ಕೊಳ್ಳದೇನೆ ಬಹಳಷ್ಟು ಅಪಾರ್ಥಗಳನ್ನ ಮಾಡ್ಕೊಳ್ಳೋದು ಇರುತ್ತಲ್ವ ಮಲ್ಲಿಕಾರ್ಜುನ?
0: ಖಂಡಿತ ಇರುತ್ತೆ ಸರ್, ಯಾಕಂದ್ರೆ ಒಬ್ಬ ಕವಿಗೆ ನಾವು ಅನ್ಯಾಯ ಮಾಡ್ದಾಗಿಬಿಡುತ್ತೆ. ನಾವು ಕವನವನ್ನ ಸರಿಯಾಗಿ ವಾಚನೆ ಮಾಡ್ಬೇಕು, ಎರಡನೇದಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ವ್ಯಾಖ್ಯಾನ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಕವಿ ಯಾವುದೋ ಉದ್ದೇಶವನ್ನ ಇಟ್ಕೊಂಡು ಬರ್ದಿರ್ತಾರೆ, ನಾವ್ ಯಾವುದೋ ಒಂದು ಉದ್ದೇಶದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಹೇಳಿದಾಗ ಅಪಾರ್ಥ ಆಗುವಂತ ಎಲ್ಲಾ ಅಪಾಯಗಳು, ಸಾಧ್ಯತೆಗಳು. ಅದೆಷ್ಟೋ ಜನ ಪ್ರೇಮದ ಗೀತೆ ಅಂತ ಅನ್ಕೊಂಡ್ರೆ ಸಾಧ್ಯತೆಯಲ್ಲಿ ಇರುತ್ತೆ. ಆದ್ರೆ ಮಗು ಸತ್ತ ಸಂದರ್ಭದಲ್ಲಿ ಬೇಂದ್ರೆ ಬರೆದ ಈ ಕವನ ಪ್ರೇಮ ಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನೋವಿನ, ದುಃಖದ, ಮಡುಗಟ್ಟಿರಬಹುದಾದ ದುಃಖವನ್ನ ಅಭಿವ್ಯಕ್ತಪಡಿಸಿದ ರೀತಿ. ಹಾಗಾಗಿ ನೀವು ಹೇಳದಂಗೆ ಅಪಾರ್ಥ ಆಗುವ ಸಾಧ್ಯತೆಗಳು ಇರುತ್ತೆ.
1: ಅದೇ ರೀತಿಯಲ್ಲಿ ತಾವು ಇದಿಷ್ಟಕ್ಕೆ ಸೀಮಿತರಾಗ್ದೇನೆ ಶರೀಫ್ರನ್ನು ಸಂಗ್ರಹ ಮಾಡ್ಬಿಟ್ರಿ, ಇದೇ ಹೇಗೆ ಮಲ್ಲಿಕಾರ್ಜುನ ಅವರೇ?
0: ನಂಗೆ ಶರೀಫರ ಹಾಡುಗಳನ್ನು

0: ಅಂದ್ರೆ ಬಹಳ ಇಷ್ಟ ಸರ್. ಯಾಕಂದ್ರೆ ಶರೀಫರ ಒಂದೊಂದು ಗೀತೆನ ನಾವೆಲ್ಲ ಅನ್ಕೊಳ್ಳೋದೇನಂತ ಹೇಳಿದ್ರೆ ಕೇಳ್ತಾ ಇರ್ತೀವಿ ಅಷ್ಟೇನೆ, ಆದ್ರೆ ಅದ್ರ ಒಳಗಿರುವ ಗೂಢಾರ್ಥವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಎಲ್ಲೋ ವಿಫಲ ಆಗ್ಬಿಡ್ತೀವಿ. ಅವಾಗ ನಾನು ಮಾಡಿ ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಶರೀಫರ ಎಷ್ಟೋ ಹಾಡುಗಳನ್ನ ಕೇಳುವಾಗ ಸರಳ ಅಂತ ಅನ್ಸುತ್ತೆ ನಮಗೆ. ಈಗ ಕೋಡಗಾನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗಾನ ಕೋಳಿ ನುಂಗಿತ, ಆದ್ರೆ ಈ ಹಾಡಿನ ಒಳಗಡೆಗಿರುವ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಕೋಡಗ ಒಂದು ದೊಡ್ಡ ಪ್ರಾಣಿ, ಅದು ಇನ್ನೊಂದು ಸಣ್ಣದು ಈ ಕೋಳಿ. ಅಂದ್ರೆ ಕೋಡಗ ದೊಡ್ಡದು ಸಣ್ಣದನ್ನು ನುಂಗೋದು ಸಹಜವಾದದ್ದು, ಆದ್ರೆ ಈ ಹಾಡಿನಲ್ಲಿ ಬರುವಂತದ್ದು ಏನು ಅಂತ ಹೇಳಿದ್ರೆ, ಕೋಡಗವನ್ನೇ ಕೋಳಿ ನುಂಗ್ತಾ ಇದೆ ಅಂತ ಹೇಳುತ್ತೆ. ಆದ್ರೆ ನಿಜವಾಗ್ಲೂ ನಾ ಅದ್ರ ಆಳಕ್ಕೆ ಹೋದಾಗ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ವಸ್ತು ಸಣ್ಣ ವಸ್ತು ಎರಡು ಬರುತ್ತೆ. ಯಾಕಂದ್ರೆ ಆಡು ಆನೆಯ ನುಂಗು, ಆಡು ಅಂದ್ರೆ ಮೇಕೆ, ಅದು ಆನೆ ನುಂಗುತ್ತೆ ಅಂತ ಹೇಳಿದ್ರೆ, ಆನೆ ನುಂಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ, ಯಾವುದು ಸಣ್ಣ ವಸ್ತು ಇದೆಯೋ ಅದು ಗುರು ಅಂತ ಗೊತ್ತಾಯ್ತು. ಅಂದ್ರೆ ಗುರು ಮತ್ತೆ ಶಿಷ್ಯರ ಸಂಬಂಧವನ್ನ ಹೇಳುವಂತಹ ಗೀತೆನೆ ಕೋಡಗಾನ ಕೋಳಿ ನುಂಗುತ್ತಾ ಎನ್ನುವಂಥದ್ದು. ಆದ್ರೆ ಕೊನೆಯ ಸಾಲಲ್ಲಿ ಗುರು ಗೋವಿಂದನ ಪಾದ ನನ್ನನೆ ನುಂಗಿತ, ನಾನು ಅಂತನೂ ಆಗ್ಬಹುದು, ನನ್ನನ್ನು ಅನ್ನೋ ಆಗ್ಬಹುದು, ನಾನು ಎನ್ನುವ ಅಹಂಕಾರವನ್ನ ನುಂಗುವ ಶಕ್ತಿ ಇರುವುದು ಗುರುವಿನ ಪಾದಕ್ಕೆ. ಪಾದ ಚಿಕ್ಕದಿರಬಹುದು, ಆದ್ರೆ ಬೃಹದಾಕಾರವಾಗಿರುವಂತಹ ಅಹಂಕಾರವನ್ನು ನುಂಗುತ್ತೆ ಅಂತ ಹೇಳಿದಾಗ, ಶರೀಫರು ಇಷ್ಟೊಂದು ಸೂಕ್ಷ್ಮವಾಗಿ ಹಾಡುಗಳನ್ನ ರಚನೆ ಮಾಡಿದ್ರೆ, ಯಾಕಂದ್ರೆ 210 ವರ್ಷಗಳ ಹಿಂದೆ ಇದ್ದಂತ ಮಹಾನ್ ವ್ಯಕ್ತಿ ಅವರು. ಅವ್ರು ಬರೆದಂತಹ ಗೀತೆಗಳಿಗೆ ವಿಶೇಷವಾದ ಅರ್ಥಗಳೆಲ್ಲ ಇದೆ. ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಅನ್ನುವಂಥದ್ದಾಗ್ಬಹುದು, ಅಳಬೇಡ ತಂಗಿ ಅಳಬೇಡ, ಅಂದ್ರೆ ಸರಳತೆ ಅಂತ ಅನ್ಸುತ್ತೆ ನಮಗೆ, ಆದ್ರೆ ಅಷ್ಟು ಸರಳವಾದದ್ದಲ್ಲ. ಆಧ್ಯಾತ್ಮವನ್ನ ಸರಳವಾಗಿ ಹೇಳಿದ್ದಷ್ಟೇನೆ, ಗಂಭೀರವಾದ ಫಿಲಾಸಫಿಯನ್ನ ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟ ವ್ಯಕ್ತಿಗಳಲ್ಲಿ ಶರೀಫರು ಒಬ್ರು ಅಂತ ಗೊತ್ತಾಯ್ತು. ಹಾಗಾಗಿ ಅವ್ರ ಹಾಡುಗಳನ್ನ ಹಾಡ್ತಾ ಇರ್ತೀನಿ, ಅಥವಾ ಅವರ ಬಗ್ಗೆ ಉಪನ್ಯಾಸಗಳನ್ನ ಮಾಡ್ತಾ ಇರ್ತೀನಿ. ಬಹಳ ಇಷ್ಟವಾದ ತತ್ವಜ್ಞಾನಿ ಅವರು.
1: ಹಾಗೇನೆ ತಮಗೆ ಸಾಹಿತ್ಯ ಕಲಾರತ್ನ ಕಲಾನಿಧಿ ಪ್ರಶಸ್ತಿ ತುಮಕೂರಿನ ಪಿ ಆರ್ ತಿಪ್ಪೇಸ್ವಾಮಿ ಅಲ್ಲಿಯೂ ಕೂಡ ಬಂತು ಅಂತ.
0: ಈ ಪ್ರಶಸ್ತಿ ಬಂತು, ಕೆಲವು ಸಂಪಾದನೆ ಮಾಡಿದ್ದಾಗ್ಬಹುದು, ಕಥೆಗಳನ್ನ ಬರೆದಿದ್ದು, ಕವನಗಳನ್ನ ಬರೆದಿದ್ದು, ಕೆಲವು ಪತ್ರಿಕೆಗಳಿಗೆ ಲೇಖನಗಳನ್ನ ಬರೀತಾ ಇದ್ದಿದ್ದು, ಇದೆಲ್ಲವನ್ನ ಅವ್ರು ಗಮನಿಸ್ತಾ ಇದ್ರು.
1: ಇದನ್ನೆಲ್ಲವನ್ನ ಹೊರತುಪಡಿಸಿ ತಾವು ಬರೆದಿದ್ದನ್ನ ಓದುವುದು ಹಾಡುವುದು ಎಲ್ಲ ಇರಬಹುದು ಮಲ್ಲಿಕಾರ್ಜುನ ಅವರೇ, ಅದೇ ರೀತಿಯಲ್ಲಿ ಅನುವಾದ ಕೃತಿ ಏನು ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಆರ್ಬಿಟ್ರಿ ಹೇಗೆ ಇದು?
0: ನಿಜ ಸರ್, ಒಂದು 2 ವರ್ಷದ ಹಿಂದೆ ನಡೆದಂತ ಒಂದು ಘಟನೆ ಏನಂತ ಹೇಳಿದ್ರೆ, ಪದ್ಮಭೂಷಣ ಡಾಕ್ಟರ್ ಬಿ ಎನ್ ಸುರೇಶ್ ಅವರ ಹೆಸರು ನಾವು ಕೇಳಿರ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹೆಸರು ಕೇಳಿದ್ವಿ. ಅಬ್ದುಲ್ ಕಲಾಂ ಅವರ ಜೊತೆಗೆ ಸುಮಾರು 19 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದಂತ ಒಬ್ಬ ಮಹಾನ್ ಸಾಧಕ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಎನ್ ಸುರೇಶ್ ಅವರು. ವಿಶೇಷ ಅಂತ ಹೇಳಿದ್ರೆ ಅವರು ಕೊಪ್ಪದ ಹತ್ರ ಇರುವಂತ ಒಂದು ಸಣ್ಣ ಹಳ್ಳಿಯವರು, ಆ ಹಳ್ಳಿಯಿಂದ ದಿಲ್ಲಿಯ ತನಕ ಹೋಗಿ ಇಸ್ರೋದಲ್ಲಿ 1969 ಇವತ್ತಿಗೂ ಸಹ, ಅಂದ್ರೆ ಇಂದಿಗೂ ಸಹ ಚಾನ್ಸಲರ್ ಆಗಿ ವರ್ಕ್ ಮಾಡ್ತಾ ಇರುವಂತಹ ಪದ್ಮಭೂಷಣ ಬಿ ಎನ್ ಸುರೇಶ್ ಅವರ ಆತ್ಮ ಜೀವನ ಚರಿತ್ರೆ ಇಂಗ್ಲಿಷ್ ನಲ್ಲಿ ಪ್ರಕಟ ಆಯಿತು, ಅದು ಆನ್ ಟು ಎ ರಾಕೆಟ್ ಶಿಪ್ ಅಂತ ಹೇಳಿ, ಅದನ್ನ ಅವ್ರ ಮಗ ಸುನೀಲ್ ಸುರೇಶ್ ಅವರು ರಚನೆ ಮಾಡಿದ್ರು. ನಮ್ಮ ಶಾಲೆಗೆ ಅವರು ಗೌರವಾಧ್ಯಕ್ಷರಾಗಿರೋದ್ರಿಂದ ಅವರು ಪುಸ್ತಕ ಬಿಡುಗಡೆ ಆಯಿತು, ನಮ್ಮ ಶಾಲೆಗೆ ತಗೊಂಡ್ಬಂದ್ರು. ನಮ್ಮ ಪ್ರಿನ್ಸಿಪಾಲ್, ನಮ್ಮ ಸೆಕ್ರೆಟರಿ ಅವರೆಲ್ಲ ಈ ಪುಸ್ತಕವನ್ನು ತೋರಿಸಿ ನೋಡಿ ಇಂಗ್ಲಿಷ್ ಅಲ್ಲಿ ಪುಸ್ತಕ ಬಂದಿದೆ ಬಹಳ ಚೆನ್ನಾಗಿದೆ ಎಲ್ಲ ಹೇಳಿದ್ರು. ನಾನು ಆಯ್ತು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಒಪ್ಕೊಂಡೆ. ಅದಾದ ಕೂಡಲೇ ಅವರು, ನೋಡಿ ನಾವು ಸುರೇಶ್ ಅವ್ರ ಹತ್ರ ಒಂದು ಮಾತು ಕೊಟ್ಟಿದೀವಿ, ಇದನ್ನ ಕನ್ನಡಕ್ಕೆ ತರಬೇಕು ಅಂತ ಯೋಚನೆ ಇದೆ, ಆ ಕೆಲಸ ನೀವೇ ಮಾಡ್ಬೇಕಂತ ನಂಗೆ ಹೇಳಿದ್ರು. ನಂಗೆ ಭಯ ಆಗಿದ್ದೇನು ಅಂತ ಹೇಳಿದ್ರೆ, ಇಂಗ್ಲಿಷ್ನ ಕೃತಿಯನ್ನ ನನ್ನಂತ ಒಬ್ಬ ವ್ಯಕ್ತಿ ಅದು ಎಸ್ ಎಲ್ ಸಿ ಫೇಲ್ ಆದವನೇನಾದ್ರು ಕನ್ನಡಕ್ಕೆ ಅನುವಾದ ಮಾಡಕ್ ಸಾಧ್ಯನಾ ಸರ್ ಅಂತ ಹೇಳಿ, ಸರ್ ಇದು ಆಗಲ್ಲ ನನಗೆ, ದಯವಿಟ್ಟು ಬೇಡ, ಒಪ್ಕೊಂಬರ್ಬೋದಾಗಿತ್ತು ಅಂತ ಹೇಳಿ, ಇಲ್ಲ ಇಲ್ಲ ನಿಮ್ಗೆ ಆಗುತ್ತೆ ಪ್ರಯತ್ನ ಪಡಿ ಅಂತ ಹೇಳಿದ್ರು. ಹಂಗು ಹಿಂಗು ಮಾಡಿ ಒಂದು ತಿಂಗಳು ತಪ್ಪಿಸ್ಕೊಂಡೆ. ಆದ್ರೆ ಬಿ ಎನ್ ಸುರೇಶ್ ಸರ್ನೇ ನಮ್ಮ ಸ್ಕೂಲಿಗೆ ಬರಬೇಕಾದ ಒಂದು ಪ್ರಸಂಗ ಬಂತು. ಅದಕ್ಕೆ ಇವ್ರು ಕೇಳಿದ್ರು, ಅದು ಇವಾಗ ಅನುವಾದ ಮಾಡಕ್ ನೀವು ಹೇಳಿದ್ವಿ, ಒಂದೇ ಒಂದು ಚಾಪ್ಟರ್ ಮಾಡಿ ಸಾಕು, ಜಾಸ್ತಿ ಬೇಡ, ಒಂದ್ ಚಾಪ್ಟರ್ ಅವ್ರಿಗೆ ಕೊಡೋಣ, ಅವ್ರು ಒಪ್ಕೊಂಡ್ರೆ ಕಂಟಿನ್ಯೂ ಮಾಡಿ, ಇಲ್ಲಾದ್ರೆ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳಿದ್ರು. ನಂಗೆ ಬಹಳ ಖುಷಿ ಆಯ್ತು, ಹೆಂಗೋ ಒಪ್ಕೊಳ್ಳಲ್ಲ ಅವರು ಅಂತ. ಒಂದೇ ಒಂದು ಮೊದಲ ಅಧ್ಯಾಯವನ್ನ ನಾನು ಅನುವಾದ ಮಾಡಿಕೊಂಡು ಅವರಿಗೆ ಕೊಟ್ಟು ಕೊಡ್ಲಿ, ಅವ್ರು ಬಹಳ ಖುಷಿ ಪಟ್ಟರು, ಎಷ್ಟು ಚೆನ್ನಾಗಿ ಅನುವಾದ ಮಾಡಿರಲ್ಲ ಅಂತ, ಇದೇನು ನೀನು ತಪ್ಸ್ಕೋಬಹುದು ಅಂತ ಹೇಳಿದ್ರೆ ಇನ್ನೊಂದು ಕೆಲಸ ಸಿಗ್ತಲ್ಲ ಅಂತ ಹೇಳಿ, ಸರ್ ಮಾಡಿದೀನಿ ನೋಡಿ ಅಂತ ಆಗಿದಾಗ, ಇಲ್ಲ ಇಲ್ಲ ಚೆನ್ನಾಗಿದೆ ಅನುವಾದ, ನೀವು ಮುಂದುವರಿಸಿ ಅಂತ ಹೇಳಿ. ಸುಮಾರು 1 ವರ್ಷ 8 ತಿಂಗಳ ಕಾಲಾವಕಾಶವನ್ನ ಇದನ್ನ ಪೂರ್ಣಗೊಳಿಸಲಿಕ್ಕೆ ನಾನು ತಗೊಂಡಿದ್ದು. ಆಮೇಲೆ ನನಗೆ ಗೊತ್ತಾಗಿದ್ದು, ಮಹಾನ್ ಸಾಧಕರು ಇವರು ಅಂತ ಹೇಳಿ, ಪದ್ಮಭೂಷಣ ಆಗ್ಬಹುದು, ಪದ್ಮಶ್ರೀ ಆಗ್ಬಹುದು, ಎಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ರು, ಎಲ್ಲೂ ಸಹ ಅಹಂಕಾರ ತೋರಿಸದೆ ಸೌಜನ್ಯಯುತವಾಗಿ ಇಂದಿಗೂ ಕೆಲಸ ಮಾಡ್ತಾ ಇರುವಂತಹ ಬಿ ಎನ್ ಸುರೇಶ್ ಸರ್ ಅವರ ಬಗ್ಗೆ ಒಂದು ಅನುವಾದ ಕೃತಿಯನ್ನ ಹೊರಗೆ ತರಲಿಕ್ಕೆ ಸಾಧ್ಯ ಆಯಿತು. ಅದು ಫೆಬ್ರವರಿ 28 2026 ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯಿತು. ವಿಶೇಷ ಅಂತ ಹೇಳಿದ್ರೆ, ಅದರ ಪುಸ್ತಕದ ಬಿಡುಗಡೆಗೆ ಇಸ್ರೋ ಅಧ್ಯಕ್ಷರೇ ಬಂದಿದ್ದು. ನನಗೆ ಬಾಲ್ಯದಲ್ಲಿ ಇದ್ದಾಗ ನನ್ನ ತಾಯಿಯ ಪ್ರೋತ್ಸಾಹ ಚೆನ್ನಾಗಿ ಸಿಗ್ತಾ ಇತ್ತು, ಆಮೇಲೆ ನನ್ನ ಅಣ್ಣನ ಪ್ರೋತ್ಸಾಹ ಸಿಗ್ತಾ ಇತ್ತು, ಮದುವೆ ಆದ್ಮೇಲೆ ನನ್ನ ಹೆಂಡತಿಯ ಪ್ರೋತ್ಸಾಹ ಚೆನ್ನಾಗಿ ಸಿಗ್ತಾ. ಯಾಕೆಂತ ಹೇಳಿದ್ರೆ ಅವಳು ಶಿಕ್ಷಕಿ ಆಗಿದ್ದವಳು, ಅವಳು ಸಹ ಸಾಹಿತಿ ಆಗಿದ್ದವಳು, ಅವಳು ಬರೀತಾ ಇದ್ಲು. ಅವಾಗ ನನಗೆ ನಾನೇನೋ ಬರೆದು ಕೂಡಲೇ ಅದು ಸರಿ ಇದೆಯೋ ಇಲ್ಲೋ ಅಂತ ಚರ್ಚೆ ಮಾಡಲಿಕ್ಕೆ ಸಂಗತಿ ಸಿಕ್ಕಂಗಾಯ್ತು. ಅವರು ಬರ್ದಿದ್ದ ನನಗೆ ನನಗೆ ತೋರಿಸ್ತಾರೆ, ನಾನು ಬರ್ದಿದ್ದೇನೆ ಅವ್ರಿಗೆ ತೋರಿಸ್ತೀನಿ, ನಮ್ಮಿಬ್ಬರ ಮಧ್ಯೆ ಚರ್ಚೆ ಆಗುತ್ತೆ. ಯಾವ್ದಾದ್ರು ಈ ಪದ ಚೆನ್ನಾಗಿಲ್ಲ ಸರಿ ಇಲ್ಲ ಅಂದ್ಕೊಳ್ಳಿ ಮತ್ತೆ ಅದನ್ನ ಬದಲಾವಣೆ ಮಾಡ್ತೀವಿ. ಎಷ್ಟೋ ವೇಳೆ ಈ ಚರ್ಚೆ ಆಗ್ತಾ ಇದ್ದಾಗ ಒಬ್ಬ ಮೊದಲ ವಿಮರ್ಶಕ ನಮ್ಮ ಹತ್ರನೇ ಸಿಕ್ಬಿಡ್ತಾರೆ. ಅವಾಗ ನನ್ನ ಸಂಗಾತಿ ಎಷ್ಟೋ ವೇಳೆ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ರಿಂದ, ಅವ್ರು ಬರ್ದಿದ್ರು ನಾನು ಮಾರ್ಗದರ್ಶನ ಮಾಡ್ತಾ ಇದ್ರಿಂದ ಇಬ್ಬರ ಜೋಡಿ ಈ ಸಾಹಿತ್ಯದ ಕೃಷಿಗೆ ಬಹಳ ಒಳ್ಳೆಯ ಪ್ರೋತ್ಸಾಹ.
1: ಸಾಹಿತ್ಯದ ಕೃಷಿಯಲ್ಲಿ ಇಬ್ರು ಕಾಂಪಿಟೇಷನ್ ದಲ್ಲಿ ಇದ್ದಾಗಿದ್ದಾರೆ ಮಲ್ಲಿಕಾರ್ಜುನ ಅವರು. ಯಾಕೆಂತಂದ್ರೆ ಅವರೂ ಕೂಡ ಶಿವಮೊಗ್ಗ ಜಿಲ್ಲೆಯ ಸಾಧಕರನ್ನ ಒಳಗೊಂಡಂತ ದೊಡ್ಡ ಕೃತಿಯನ್ನು ಹೊರಗೆ ತಂದ್ರು, ಹಲವಾರು ಅಂಕಣಗಳನ್ನು ಬರೀತಾರೆ.
0: ಖಂಡಿತ
1: ಈ ರೀತಿಯಲ್ಲಿ ಒಂಥರ ಸಾಹಿತ್ಯ ಕೃಷಿಯಲ್ಲಿ ಕಾಂಪಿಟೇಷನ್ ಇಳಿದ್ರು
0: ಒಂದ್ ರೀತಿ ಆರೋಗ್ಯಪೂರ್ಣ ಸ್ಪರ್ಧೆ ಅಂತ ಬೇಕಾದ್ರೆ ಹೇಳ್ಬೋದೇನೋ. ಹಾಗಾಗಿ ಸ್ಪರ್ಧೆ ಅಲ್ಲ ಇದು, ಆರೋಗ್ಯಪೂರ್ಣ ಸ್ಪರ್ಧೆ. ನನ್ನ ಆತ್ಮೀಯ ಮತ್ತೆ ಆಕಾಂಕ್ಷ ಇಬ್ರು ಮಕ್ಕಳು ಅವರು ಸಹ ಈ ತರದ ಸಾಹಿತ್ಯ ಚಟುವಟಿಕೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತದ್ದು.
1: ಮಲ್ಲಿಕಾರ್ಜುನ ಅವರೇ, ಹತ್ತು ಹಲವು ಪ್ರಶಸ್ತಿಗಳನ್ನು ಪಡೆದಿರಿ, ಕತೆ ಕವನದಿಂದ ಹಿಡಿದು ಅನುವಾದ ಕೃತಿಗಳವರೆಗೆ ತಮ್ಮ ಸಾಹಿತ್ಯ ಕೃಷಿ ನಡೆದಿದೆ. ಈ ರೀತಿಯ ಸಾಹಿತ್ಯ ಕೃಷಿ ಇನ್ನೂ ಮುಂದುವರಿಯಲಿ ಅನ್ನೋದನ್ನ ಹೇಳ್ತಾನೆ. ಕೊನೆಯದಾಗಿ ನಮ್ಮ ಕೇಳುವರು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಭದ್ರಾವತಿ ಆಕಾಶವಾಣಿ ಕೇಂದ್ರ ತನ್ನ ಜೀವನದಲ್ಲಿ ವಿಶೇಷ ಪ್ರಭಾವವನ್ನು ಬೀರಿರುವಂತಹದ್ದು, ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿರುವಂತಹದ್ದು, ಪ್ರತಿಭೆಗಳನ್ನ ಬೆಳೆಸುವಂತಹ ಒಂದು ಕ್ಷೇತ್ರವಾಗಿ ಈ ಭದ್ರಾವತಿ ಆಕಾಶವಾಣಿ ಇರುವಂತಹದ್ದು. ಎಲ್ಲ ಕೇಳುಗರು ಇವತ್ತು ರೇಡಿಯೋದಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾತಿತ್ತು, ಅದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇರುವಂತದ್ದು ಆಕಾಶವಾಣಿ ಭದ್ರಾವತಿ. ಎಲ್ಲ ಕೇಳುಗರಿಗೆ ಶುಭವನ್ನ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್.
1: ತಾವು 26 ವರ್ಷಗಳಿಂದ ಸಾಹಿತ್ಯ ಕೃಷಿಯಲ್ಲಿ ಇದ್ದೀರಿ ಅಂತಂದ್ರಿ, ಸಾರ್ವಜನಿಕ ಸೇವೆಯಲ್ಲಿ ಆಕಾಶವಾಣಿ 90 ವರ್ಷದಿಂದ ಸೇವೆ ಮಾಡ್ತಾ ಇದೆ. ಆಕಾಶವಾಣಿಗೆ 90 ವರ್ಷ ತುಂಬತಾ ಇದೆ, ಭದ್ರಾವತಿಗೆ 60 ವರ್ಷ ಈಗಾಗಲೇ ಆಗಿದೆ. ಈ ಸಂದರ್ಭದಲ್ಲಿ ತಾವೂ ಕೂಡ ಆಕಾಶವಾಣಿ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳಿದ್ದೀರಿ ಮಲ್ಲಿಕಾರ್ಜುನ ಅವರೇ. ನಮಸ್ಕಾರ, ಧನ್ಯವಾದ.
0: ನಮಸ್ಕಾರ ಸರ್. ಇದುವರೆಗೆ ಸಾಹಿತಿ, ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ MV ಅವರೊಡನೆ ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.

0: ಬಿಡುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಆತ್ಮೀಯ ಕೇಳಿದ್ರೆ ಈಗ ಒಂದೆರಡು ಪ್ರಕಟಣೆಗಳನ್ನು ಆಲಿಸೋಣ. ಪ್ರಸಾರ ಭಾರತಿ, ಭಾರತೀಯ ಸಾರ್ವಜನಿಕ ಪ್ರಸಾರ ಸೇವೆ, ಆಕಾಶವಾಣಿ ಮೈಸೂರು ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕಾರ್ಯಾಗಾರ ಈ ಬೆಳಿಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ.

ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಇವರು ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಆವರಣದಲ್ಲಿ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ತು, ಕೋಕೋನಟ್ ಕುಕೀಸ್, ಕೋಕೋನಟ್ ಬಿಸ್ಕತ್ತು, ಮಸಾಲ ಬಿಸ್ಕತ್ತು, ಮಲ್ಟಿ ಮೊಮೆಟೋ ಬಿಸ್ಕತ್ತು, ಪೀನಟ್ ಕುಕೀಸ್, ವೆನಿಲ್ಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಟ್ರಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಇತರೆ ಉತ್ಪನ್ನಗಳ ತಯಾರಿಕೆ ಬಗ್ಗೆ ದಿನಾಂಕ 25/5/2026 23/6/2026 ಅಂದರೆ ಸರಿಸುಮಾರು ಒಂದು ತಿಂಗಳ ಕಾಲ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಭಾಗವಹಿಸಲು ತರಬೇತಿಯಲ್ಲಿ ಇಚ್ಛಿಸುವವರು ದಿನಾಂಕ 23/5/2026 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಈಗ ಹೇಳುವ ಸಂಪರ್ಕ ಸಂಖ್ಯೆಗೆ ತಮ್ಮ ಹೆಸರನ್ನು ನೋಂದಾಯಿಸಬಹುದಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9449918767 ಇನ್ನೊಂದು ಸಂಖ್ಯೆ 9686555897. ಪ್ರಕಟಣೆಗಳನ್ನು ಕೇಳಿದಿರಿ.

ಸಮಯ 9:32, 33, 34 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ. ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದ್ರೆ ಎಂದಿನಂತೆ ಇವತ್ತು ಸಹ ಒಂದಿಷ್ಟು ಹಾಡುಗಳು, ಹಾಗೆಯೇ ಈ ದಿನದ ವಿಶೇಷತೆಗಳನ್ನು ನೋಡೋಣ. ಈ ಹಾಡಿನೊಂದಿಗೆ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ.

1957ರಲ್ಲಿ ಬಿಡುಗಡೆ ಆದಂತಹ ಸಿನಿಮಾದ ಗೀತೆಯನ್ನು ಈಗ ಆಲಿಸಿದ್ರಿ. ಈ ನವೀನ ಡೀಕಾ ಯಾರು ಕಿಶೋರ್ ಕುಮಾರ್ ಅವರ ನಟನೆ ಮತ್ತು ಅವರೇ ಹಾಡಿರ್ತಕ್ಕಂತ ಚಿತ್ರ ಆಗಿತ್ತು ಆಶಾ ಚಿತ್ರ ಅದು. 1957 ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಶಿವಚಂದ್ರ ಅಂತ ಹೇಳಿ, ಚಿತ್ತವಲ್ಕರ್ ಶಿವಚಂದ್ರ ರಾಮಚಂದ್ರ. ಓಕೆ, ಈಗ ಇವತ್ತಿನ ದಿವಸ ವಿಶೇಷವನ್ನು ನೋಡೋಣಂತೆ, ಏನೇನು ವಿಶೇಷಗಳಿದೆ ಅಂತ ಹೇಳಿ. ಇವತ್ತು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಭಾರತದಲ್ಲಿ ಪ್ರತಿ ವರ್ಷ May 21ರಂದು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಗುರುತಿಸಲಾಗುತ್ತೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿಯ ನೆನಪಿನಲ್ಲಿ ಈ ದಿನವನ್ನು ಆರಂಭ ಮಾಡಲಾಯಿತು. ಈಗ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣಂತೆ, ಮುಂದಿನ ಗೀತೆಯನ್ನು ಆಲಿಸೋಣ.

ಕಬ್ಬಿನಗದ್ದೆ ಮಧ್ಯದಲ್ಲಿ ಉದ್ದಿದ ಕೊಬ್ಬಿದ ಗಬ್ಬದ ತೋಳ ತೂರಿ ನೋಡಿ ಹಬ್ಬ ಎಂದು ಕಾಯ್ತಿದ್ದು ಕಾಯ್ತಿದ್ದು ಬಾಯಲ್ಲಿ ನೀರು ಚಪ್ಪರಿಸಿಕೊಂಡು ಕಣ್ಣು ಕಣ್ಣು ಕೆಟ್ಟರಿಸಿಕೊಂಡು ಕಣ್ಣು ಕಣ್ಣು ಕೆಟ್ಟರಿಸಿಕೊಂಡು ಬಾಯಲ್ಲಿ ನೀರು ಚಪ್ಪರಿಸಿಕೊಂಡು ಕಣ್ಣು ಕಣ್ಣು ಕೆಟ್ಟರಿಸಿಕೊಂಡು

ಮಧ್ಯೆ ಕುಡುಗೋ ಹಾಗೆ, ಎಲ್ಲ ನಡುಗೋ ಹಾಗೆ, ಮೋಡದ ಮಧ್ಯೆ ಕುಡುಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಜೋರ ಖರ್ಚೆ ಮಾಡ್ತಾ ತಿಂಗಳ

குறிமாறி தருகிறேன் முருகரை குறிமறை தருகிறேன் முருகரை குறிமறை. ಸಮಯ 9:15:52:53:54 ಆತ್ಮೀಯ ಕೇಳುಗರೆ ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ ತಾವೆಲ್ಲ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ದಿನದ ಮುಂದಿನ ವಿಶೇಷತೆಗಳನ್ನು ನೋಡೋಣಂತೆ. ಇವತ್ತು ಮೋಹನ್ ಲಾಲ್ ವಿಶ್ವನಾಥನ್ ಅವರ ಜನ್ಮದಿನ. ಯಾರು ಗೊತ್ತಾಯ್ತಾ? ಮೋಹನ್ ಲಾಲ್ ವಿಶ್ವನಾಥನ್. ಬರೀ ಮೋಹನ್ ಲಾಲ್ ಅಂತಿದ್ರೆ ಗೊತ್ತಾಗ್ಬಿಡ ನಿಮಗೆ, ಆ ವಿಶ್ವನಾಥನ್ ಬಂದ್ಬಿಡ್ತಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಯ್ತದೆ. ಇಲ್ಲಿ ವೆಲ್ ತೊಂದರೆ ಇಲ್ಲ. ಖ್ಯಾತ ಭಾರತೀಯ ನಟ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ಹಿನ್ನೆಲೆ ಗಾಯಕ. ಪ್ರಧಾನವಾಗಿ ಅವರು ಈ ಮಲಯಾಳಂ ಚಿತ್ರರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಹೆಸರಾಂತ ಮಲಯಾಳಿ ನಟ ಮೋಹನ್ ಲಾಲ್ ವಿಶ್ವನಾಥನ್ ಅಂತ ಹೇಳಿ ಅವರು ಲಾಲೆಟ್ಟನ್ ಅಂತ ಹೇಳಿ ಹೆಸರು ಗಳಿಸಿರುವಂತಹ ಮಲಯಾಳಂ ನಟ. ಭಾರತದ ಚಿತ್ರರಂಗದಲ್ಲಿ ತಮ್ಮ ನಟನೆಯಿಂದ ಬಹಳ ಜನಪ್ರಿಯರಾಗಿರ್ತಕ್ಕಂಥವ್ರು. 1978 ತಿರುನೊಟ್ಟಂ ಸಿನಿಮಾದ ಮೂಲಕ ತಮ್ಮ ನಟನೆಯ ಪಯಣವನ್ನು ಅವರು ಆರಂಭ ಮಾಡ್ತಾರೆ. ಸುಮಾರು 4 300+ ಸಿನಿಮಾಗಳನ್ನು ಅವರು ಮಾಡಿದ್ದಾರೆ. ಅವರಿಗೆ ಪದ್ಮಶ್ರೀ 2001, ಪದ್ಮಭೂಷಣ 2019, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2025 ಸಲ್ಲಿದೆ. ಹಾಗೆಯೇ ಮಿಲಿಟರಿ ಸೇವೆಯಲ್ಲೂ ಕೂಡ ಲೆಫ್ಟಿನೆಂಟ್ ಕರ್ನಲ್ ಗೌರವಕ್ಕೆ ಅವರು ಭಾಜನರಾಗಿದ್ದಾರೆ. ಹೀಗೆ ಭಾರತೀಯ ನಟನಾಗಿ, ಚಲನಚಿತ್ರ ನಿರ್ಮಾಪಕನಾಗಿ, ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಮೋಹನ್ ಲಾಲ್ ವಿಶ್ವನಾಥನ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಿತ್ರರಂಗದಲ್ಲಿ ದುಡಿಲಿ, ಕೆಲಸವನ್ನು ಮಾಡಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಈಗ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣಂತೆ. ಮೊಹರಾ ಚಿತ್ರದ ಒಂದು ಗೀತೆ. ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಯುಗಳ ಧ್ವನಿಗಳು, ಅಕ್ಷಯ್ ಕುಮಾರ್ ಮತ್ತು ರವೀನಾ ಟಂಡನ್ ಅವರ ನಟನೆಯಲ್ಲಿ ಈ ಗೀತೆಯನ್ನು ಆಲಿಸೋಣ. ಸಾಹಿತ್ಯ ಆನಂದ್ ಭಕ್ಷಿ, ಸಂಗೀತ ವಿಜು ಶಾ.

ಸಮಯ 9:29:41 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡ್ ಬರ್ತದಂತಹ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ದಿನದ ವಿಶೇಷತೆಗಳೊಂದಿಗೆ ಒಂದಿಷ್ಟು ಹಾಡುಗಳನ್ನು ತಾವು ಆಲಿಸ್ತಾ ಇದ್ದೀರಿ. ಈಗ ಇನ್ನೊಂದು ವಿಶೇಷ ಏನು ಅಂದರೆ ಜಿ ವಿಜಯಕುಮಾರ್ ಅತ್ರಿ ಅವರ ಹುಟ್ಟಿದ ಹಬ್ಬ ಕೂಡ ಇವತ್ತೇನೆ, May 21, 1964. ಬಹಳ ಪ್ರಖ್ಯಾತ ಗಾಯಕರಾಗಿದ್ದವರು ಜಿ ವಿ ಅತ್ರಿ. ಶಾರ್ಟ್ ಫಾರ್ಮಲ್ಲಿ ಹೇಳಬೇಕು ಅಂದರೆ ಪೂರ್ಣ ಹೆಸರು ಜಿ ವಿಜಯಕುಮಾರ್ ಅತ್ರಿ ಅವರು. ಅವರು ಕನಕಪುರದಲ್ಲಿ ಜನಿಸ್ತಾರೆ, ಬೆಂಗಳೂರಿನೆಲ್ಲ ತಮ್ಮ ಬಾಲ್ಯವನ್ನು ಕಲಿತಾರೆ. ಬೆಂಗಳೂರಿನ ಶೇಷಾದ್ರಿ ಗವಾಯಿ ಅವರಿಂದ ಭಾರತೀಯ ಶಾಸ್ತ್ರೀಯ ಸಂಗೀತದ ಹಿಂದೂಸ್ತಾನಿ ಪ್ರಕಾರದಲ್ಲಿ ತರಬೇತಿಯನ್ನು ಪಡಿತಾರೆ ಜಿ ವಿ ಅತ್ರಿ ಅವರು. ಲಘು ಸಂಗೀತ ಸುಗಮ ಸಂಗೀತದಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿದ್ದವರು ಜಿ ವಿ ಅತ್ರಿ. ಬಹಳಷ್ಟು ಹಿನ್ನೆಲೆ ಗಾಯಕರಾಗೂ ಕೂಡ ಕೆಲಸವನ್ನು ಮಾಡಿದರೆ ನೇರ ಪ್ರದರ್ಶನವನ್ನು ನೀಡಿದರೆ ವೇದಿಕೆಗಳಲ್ಲಿ. ಪಿ ಬಿ ಶ್ರೀನಿವಾಸ್, ನಮ್ಮ ಕನ್ನಡದ ಹೆಸರಾಂತ ಗಾಯಕ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯನ್ನು ಅವರು ಹೋಲ್ತಾ ಇದ್ರು. ಆ ಕಾರಣ ಅವರನ್ನ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅಂತಲೇ ಕರೀಲಾಗ್ತಿತ್ತು ಜಿ ವಿ ಅತ್ರಿ ಅವರಿಗೆ. ಅನೇಕ ಆಲ್ಬಮ್ಗಳಿಗೆ ಪ್ರಣಯ ಭಕ್ತಿ, ದೇಶಭಕ್ತಿ ಗೀತೆ, ಜನಪದ, ಮಕ್ಕಳ ಹಾಡುಗಳ ಸಂಗ್ರಹಗಳನ್ನು ಮಾಡಿದ್ದಾರೆ. ಸಾವಿರಾರು ಹಾಡುಗಳಿಗೆ ಸಂಯೋಜಿಸಿ ಹಾಡನ್ನು ಹಾಡಿದ್ದಾರೆ. ಹೀಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಂದರೆ ಕನ್ನಡ ಸುಗಮ ಸಂಗೀತ ಲೋಕಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಂಥವರು ಜಿ ವಿಜಯಕುಮಾರ್ ಅತ್ರಿ, ಜಿ ವಿ ಅತ್ರಿ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇನ್ನು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸ್ವಸ್ತಿಕ್ ಚಿತ್ರದ ಗೀತೆಯನ್ನು ಆಲಿಸೋಣ.

0: ಇನ್ನು ಆದಿತ್ಯ ಚೋಪ್ರಾ ಅವರು ಕೂಡ ಮೇ 21 1971 ಜನಿಸ್ತಾರೆ. ಭಾರತೀಯ ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು ಕೂಡ ಆಗಿದ್ದಾರೆ ಇವರು. ಉತ್ತಮವಾದ ಕಾರ್ಯನಿರ್ವಾಹಕರು, ಯಶ್ ರಾಜ್ ಫಿಲ್ಮ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ನಿರ್ಮಾಣ ಮಾಡಿದಂತಹ ಚಲನಚಿತ್ರಗಳು ಸಾರ್ವಕಾಲಿಕವಾಗಿ ಭಾರತೀಯ ಚಲನಚಿತ್ರ ನಿರ್ಮಾಪಕರನ್ನ ಅತಿ ಹೆಚ್ಚು ಗಳಿಕೆಯ ಚಿತ್ರವನ್ನಾಗಿ ಕಂಡುಕೊಂಡಿದ್ದಾವೆ. ಚಲನಚಿತ್ರ ನಿರ್ಮಾಪಕರು ಏನಿದ್ದಾರಲ್ಲ, ಬಿ ಆರ್ ಚೋಪ್ರಾ ಅವರ ಒಬ್ಬ ಸೋದರ ಅಳಿಯ ಮತ್ತು ಚಲನಚಿತ್ರ ನಿರ್ಮಾಪಕ ರವಿ ಕೂಡ ಇವರ ಸೋದರ ಸಂಬಂಧಿ. ಬಾಂಬೆ ಸ್ಟ್ಯಾಟಿಸ್ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇವರು ಪೂರ್ಣಗೊಳಿಸ್ತಾರೆ. ಹಾಗೆಯೇ ಮಾಧ್ಯಮಿಕ ಶಿಕ್ಷಣದಲ್ಲೂ ಪ್ರಮಾಣ ಪತ್ರವನ್ನು ಗಳಿಸ್ತಾರೆ. ಹೀಗೆ ಹೆಚ್ಚಿನ ರೀತಿಯಲ್ಲಿ ಹಿಂದಿ ಚಲನಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಆದಿತ್ಯ ಚೋಪ್ರಾ ಅವರಿಗೆ ಜನ್ಮದಿನದ ಶುಭವನ್ನು ಕೋರ್ತಾ ಈ ಹಾಡಿನೊಂದಿಗೆ ಇವತ್ತಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಶುಭ ವಿದಾಯವನ್ನು ಹೇಳೋಣಂತೆ. ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ FM 101.4 ಹಾಗೂ 103.5 MHz ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಸಂದೇಶಗಳನ್ನೆಲ್ಲ ನೀವು ಕಳಿಸ್ತಾ ಇದ್ದೀರಿ, ಬೆಳಗಿನಿಂದ ಕಾರ್ಯಕ್ರಮವನ್ನೆಲ್ಲ ಆಲಿಸಿ ನಿಮ್ಮೆಲ್ಲ ಸಂದೇಶಗಳನ್ನು 9:50 ತಗೊಳ್ಳೋಣಂತೆ.
1: ಮೆಹರ್ಬಾನೋ

1971ರಲ್ಲಿ ಬಿಡುಗಡೆ ಆಗಿದಂತಹ ಒಂದು ಸಿನಿಮಾ ಆಗಿತ್ತಿದ್ದು, ಈಗ ತಾನೇ ಕೇಳಿದ ಹಾಡು ಹಾತಿ ಮೇರಾ ಸಾಥಿ ಚಿತ್ರದಾಗಿತ್ತು. ನಾಯಕ ನಟ ರಾಜೇಶ್ ಖನ್ನಾ, ಈ ಚಿತ್ರದ ಗೀತೆಯನ್ನು ಹಾಡಿದವರು ಕಿಶೋರ್ ಕುಮಾರ್. ಓಕೆ, ಅಲ್ಲಿಗೆ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮುಗಿಯುತ್ತೆ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸೋಣ. ಪ್ರಾರಂಭಕ್ಕೆ ಎಚ್ ಆರ್ ಲೀಲಾವತಿಯವರ ಧ್ವನಿಯಲ್ಲಿ ತುಂಬಿಕೊಂಡು ಬಂದೆ ಎಂಬ ರಚನೆ.

ಭಾವಗೀತೆಗಳನ್ನು ಆಲಿಸಿದಿರಿ. ಆತ್ಮೀಯ ಕೇಳಿದ್ರೆ ತಗಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

ಸಮಯ 9:50 36 37 38 ಸೆಕೆಂಡ್ಗಳು ಆಗಿದ್ದಾವೆ. ಬೆಳಗಿನಿಂದ ತಾವೆಲ್ಲ ಕಾರ್ಯಕ್ರಮವನ್ನು ಆಲಿಸಿ ಸಂದೇಶವನ್ನು ಕಳಿಸಿದ್ರಿ. ನೋಡೋಣ ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಹೊನ್ನೂರು ಅಲಿ ಹನುಮಂತಾಪುರದಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ವೆಲ್, ಇನ್ನು ಎಂದಿನಂತೆ ಸ್ಟಿಕ್ಕರ್ಗಳು ಬಂದಿದ್ದಾವೆ, ಒಂದು 3-4. ಏನು ಮಾಡೋಕ್ಕಾಗಲ್ಲ, ನಾನು ಅದನ್ನು ತೊಗೊಳ್ತಾ ಇಲ್ಲ ಸ್ಟಿಕ್ಕರ್ನ. ಇನ್ನು ಕಿಷ್ಕಿಂಧಾನಗರ ಗಂಗಾವತಿ ಈರಣ್ಣ ಅವರು, ಓಕೆ. ಹಾಗೆಯೇ ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ, ಈ ಬೆಳಿಗ್ಗೆ ಗೀತಾರಾಧನೆಯಲ್ಲಿ ಅಗಸ್ತ್ಯ ಋಷಿಗಳ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಹಾಗೆ ಕರ್ಜಿನಿಯವರ ಕಥಾನಕದಲ್ಲಿ ಜೋಳದ ಕಾಳಿನ ಅರಳುವ ಬಗ್ಗೆ ಏನು ತಿಳಿಸಿದ್ರು, ಚೆನ್ನಾಗಿತ್ತು, ಧನ್ಯವಾದ ಅಂತಾರೆ. ಓಕೆ, ಎಸ್, ಧನ್ಯವಾದಗಳು. ಹಾಗೆಯೇ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಇದ್ದಾರೆ ಸಲ್ಮಾ ಟೀಚರ್ ತರೀಕೆರೆಯಿಂದ. ಕಜ್ಜಗಿಯವರ ಮಾತು ಮನ ಮುಟ್ಟುವಂತಿತ್ತು. ಓಕೆ, ಧನ್ಯವಾದ. ಹಾಗೆಯೇ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಮೂಡ್ ಬರ್ತಾ ಇದೆ, ಗೀತಾರಾಧನೆಯಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು ಅಂತ ಹೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ವ್ಯಾಲ್, ಇನ್ನು ಹಂಪಣ್ಣವ್ರ ನ್ಯಾಪತಿಯಿಂದ ಬೆಳಗ್ಗೆ 8:30 ತಿರುವನೂರು ಮಲ್ಲಿಕಾರ್ಜುನ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಅವರ ಜೀವನದ ಪಯಣದ ಬಗ್ಗೆ, ಅವರ ಸಾಹಿತ್ಯ ಕೃಷಿ ಬಗ್ಗೆ, ಅನುವಾದ ಸಾಹಿತ್ಯದ ಬಗ್ಗೆ, ಅವರ ಹಾಡುಗಾರಿಕೆ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಭಟ್ರು ಚೆನ್ನಾಗಿ ನಡೆಸಿಕೊಟ್ಟು ಸಂದರ್ಶನವನ್ನು, ಆಕಾಶವಾಣಿಗೂ ಎಸ್ ಆರ್ ಭಟ್ ಅವರಿಗೂ ಧನ್ಯವಾದ ಅಂತ ಹೇಳ್ತಾರೆ. ಓಕೆ, ತಾವೂ ಕೂಡ ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ 60 ವರ್ಷ ಶುಭಾಶಯಗಳು. ರಮೇಶ್ ಶಿವಮೊಗ್ಗ, ಓಕೆ, ತಮಗೂ ಕೂಡ ಶುಭಕಾಮನೆಗಳು. ಇನ್ನು ರೂಪಾ ಹೆಚ್ಚು KSRP ಪೊಲೀಸ್ ಕ್ವಾರ್ಟರ್ಸಿಂದ ಡೈರಿಯಿಂದ ಸಂದೇಶವನ್ನು ಕಳಿಸ್ತಾ, ಗುರುಗಳೇ ಶುಭೋದಯ, ಶುಭೋದಯಮ್ಮ. ಬೆಳಗಿನ ಗೀತಾರಾಧನೆಯಲ್ಲಿ ಭಕ್ತಿಗೀತೆಗಳು ಮತ್ತು 7 ಕಾಲಕ್ಕೆ ಪ್ರಸಾರವಾದಂಥ ಭಾವಗೀತೆ ಸೊಗಸಾಗಿದ್ದು, 7:45 ಪ್ರಸಾರದ ಚಿತ್ರಗೀತೆಗಳು ಸೂಪರ್ ಆಗಿತ್ತು. ಮತ್ತು 8:30 ಸಾಹಿತಿ ಲೇಖಕರಾದ ತುರುವನೂರು ಮಲ್ಲಿಕಾರ್ಜುನ ಜೊತೆ ನಡೆಸಿದ ಸಂದರ್ಶನ ಅರ್ಥಗರ್ಭಿತವಾಗಿತ್ತು. ಎಸ್ ಆರ್ ಭಟ್ ಅವರಿಗೆ ಧನ್ಯವಾದ ಅಂತ ಹೇಳ್ತಾರೆ. ಓಕೆ, ತಮ್ಮ ಕೂಡ ಧನ್ಯವಾದಗಳು. ಹಾಗೆಯೇ ಇನ್ನು ಶುಭ ಮುಂಜಾನೆ, ಗುರುಗಳೇ ಹೇಗಿದ್ದೀರಾ, ಎಷ್ಟು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ, ಯಾರು, ಚಿಕ್ಕಪ್ಪ ಶಾರದಾ ಮಿಶ್ರ ಶಿವಮೊಗ್ಗದಿಂದ. 7 ಕಾಲರ ಭಾವಗೀತೆ, 7:30 ಚಿತ್ರಗೀತೆ, 8:30 ಎಸ್ ಆರ್ ಭಟ್ ಅವರ ಸಂದರ್ಶನ, ಮಲ್ಲಿಕಾರ್ಜುನ ಸರ್ ಅವರ ಮನದಾನದ ಮಾತುಗಳು ತುಂಬ ಅರ್ಥಪೂರ್ಣವಾಗಿತ್ತು. ಅವರ ಒಂದೊಂದು ಮಾತು ನಮ್ಮ ಮುಖದಲ್ಲಿ ಮಂದಹಾಸ ಮೂಡಿಸ್ತಾ ಇತ್ತು. ಸಾಧ್ಯವಾದ್ರೆ ಇನ್ನೊಂದ್ಸಲ ಯಾವಾಗಲೂ ಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂತಾರೆ. ಖಂಡಿತವಾಗಿ ಕೇಳ್ತಾ ಇದ್ದೀನಿ, ಮತ್ತು ಯೂಟ್ಯೂಬಲ್ಲೂ ನಮಗೆ ಲಭ್ಯ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ಇನ್ನು ಗುರುವಾರದ ಗುರುಗಳಾದ ಮಾರ್ನಿಂಗ್ ಸ್ಟಾರ್ ಯಾರಪ್ಪ ಇದು, ವೆಂಕಟೇಶ್ವರ ಅವರು, ಇನ್ನೂ ಬಿಟ್ಟಿರೋ ಅದೆಲ್ಲ ಸೂಪರ್ ಸ್ಟಾರು, ವಾನಿ ಸ್ಟಾರು, ಗೋಲ್ಡನ್ ಸ್ಟಾರು. ಮಾರ್ನಿಂಗ್ ಸ್ಟಾರ್ ಆಯಿತು, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಏನು ರೀ ಸರ್, ಬೆಳಬೆಳಗ್ಗೆ ಜಿಂಗಿ ಚಕ್ಕ ಹಾಡುಗಳು, ಸೂಪರ್ ಸ್ಟಾರ್ ಸರ್, ಹುಚ್ಚೆದ್ದು ಕುಣಿಯುವಂತೆ ಮಾಡ್ತು. ಕುಣಿದ್ರೆ ಇಲ್ವೋ ಅದನ್ನು ಹೇಳ್ರಿ ಫಸ್ಟು. ಈ ಕನಕದಾಸರಿಗೆ ಬಾಳೆಹಣ್ಣು ಕೊಟ್ಟು ಯಾರು ನೋಡಿದ್ರೆ ಜಾಗ ತಿನ್ಬಾ ಅಂತಾರಲ್ಲ ಗುರುಗಳು, ಹಂಗೆ ನೀವು ಯಾರು ನೋಡಿದ್ರೆ ಜಾಗದಲ್ಲಿ ಕುಣಿದಿರ್ತಾರೆ, ಅದನ್ನ ಗೊತ್ತು. ಏನ್ರಿ ವೆಂಕಟೇಶ್ ಸರ್ಬಾಜಿ, ಕಾರ್ಯಕ್ರಮ ಜಬರ್ದಸ್ತಾಗಿ ಬರ್ತಾ ಇದೆ, ಮುಂದಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ಬರಲಿ, ಶುಭ ಹಾರಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳಪ್ಪ. ನಿಮ್ಮೆಲ್ಲ ಶುಭ ಹಾರೈಕೆ ಪ್ರಾಮಾಣಿಕ ಅನಿಸಿಕೆಯಿಂದ ಹೋಗ್ತಾ ಇದೆ. ಓಕೆ, ಎಸ್, ಎಸ್ ಆರ್ ಭಟ್ ನಡೆಸ್ಕೊಟ್ಟಂತಹ ತಿರುವನೂರು ಮಲ್ಲಿಕಾರ್ಜುನ ಸಂದರ್ಶನ ಭಾಳ ಚಲೋ ಐತ್ರಿ. ಮಿಕ್ಸ್ ಮೆಲೋಡಿ ದೇವರ ದುಡ್ಡು ಪಿಕ್ಚರ್ ಹಾಡು ಭಾರಿ ಮಸ್ತ್ ರೀ. ಎಸ್ ಎಸ್ ಮುದಿಗೌಡ್ರಿ, ನಾಮ ಹೊಂಗಲ ಸವದತ್ತಿ, ಧನ್ಯವಾದ ರೀ. ಶುಭೋದಯ ಗುರುಗಳೇ, ಬೆಳಗಿನ ಎಲ್ಲ ಕಾರ್ಯಕ್ರಮದ ಜೊತೆಗೆ ಮಾಹಿತಿ ಗೀತೆಗಳು ಎಲ್ಲವನ್ನು ಕೇಳ್ತಾ ಇದ್ದೀನಿ. ದಾವಣಗೆರೆಯಿಂದ ಚಂದಿಕಾ ನೇರಲಗುಂಡಿ, ಎಸ್.

थैंक यू. इन शुभोदय मुंजाने आकाशवाणी एस आर भट्र संदर्शन चना मूड बंतु मिक्सरली कन्ड हिंदी चित्रगीते चना मूड बंतु आकाशवाणी धन्यवाद अंतर मयूर कोटि जनपुर भद्रावती ओके नमस्ते आकाशवाणी इंदिरा तिपेश गोपाल शिवमोग्दी सदेश कल्ता इवत बंद हाड़ किशोर कुमार हाड़ आशा चित्रद मत एस पी बालसुब्रम हाड़ तरीके मेले हाड़ बहुत इष्ट आयु सर सूपर सांग सर अंतर ओके धन्यवाद इंदिरा तिपेश गोपाल शिवमोगद इन ब्रह्मांधर नडे विद्यानगर शिवमोगद सदेश कल्ता हद्दर समुद्र भावगीते प्रसार आदि नर मूड चलनचित गीते भक्तिया भाव तेलू एंटूमे मूड़ बंद बहुमुख प्रतिभा साधक सदर्शन सलो सदर्शन कार्यक्रम चल एंटूमे मूड बंद बहुमुख प्रतिभा साधक सदर्शन कार्यक्रम चल बेना ಮನುಜಂಗೆ ಇರಬೇಕು ಕೆಚ್ಚದೆ ಏನಂದಾದರೂ ಸಾಧಿಸುವನೆಂದು ಏನೋ ಸ್ವಲ್ಪ ಅಸ್ಪಷ್ಟ ಆಯ್ತು ಅಂತ ಇಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ತು ಕಾರ್ಯಕ್ರಮ ಸುಪ್ರಸಿದ್ಧ ಕಾರ್ಯಕ್ರಮ ವೀಕ್ ಮೆಲೋಡಿ ಹಾಡುಗಳು ವೀಕ್ ಮೆಲೋಡಿ ಹಾಡುಗಳ ಮಿಕ್ಸ್ ಮೆಲೋಡಿ ದಿನದ ಮಾಹಿತಿ ಸೂಪರ್ ಮೂಡ್ ಬರ್ತಾ ಇದೆ ತರೀಕೆರೆ ಏರಿ ಮೇಲೆ ಹಾಡು ನನಗೆ ತುಂಬ ಇಷ್ಟ ಆಯಿತು ನಾನು ಎಂಜಾಯ್ ಮಾಡಿದೆ ಅಂತಾರೆ ಬ್ರಹ್ಮಾನಂದರಣೆ ಶಿವಮೊಗ್ಗದಿಂದ ವಿದ್ಯಾನಗರ ಓಕೆ ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಗುರುಗಳೇ ಶುಭೋದಯ ಗುರುವಾರ ಎಸ್ ಶುಭೋದಯ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣ ಮೂಡ್ ಬರ್ತಾ ಇದೆ ಎಸ್ ಓಕೆ ಉಮಾದೇವಿ ಅವರು ಪಿ ಡಬ್ಲ್ಯೂ ಕಾಲನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಸಂದೇಶವನ್ನು ಕಳಿಸ್ತಾ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಹಾಡುಗಳೆಲ್ಲ ತುಂಬ ಚೆನ್ನಾಗಿತ್ತು ಸಾರಕರ ಪರ್ಯ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಧನ್ಯವಾದ ತಮ್ಮ ಕೂಡ ಧನ್ಯವಾದ ಸದಾಶಿವಪ್ಪ ಮಂಡಗಟ್ಟೆ ಈ ದಿನದ ಮಿಕ್ಸ್ ಮೆಲೋಡಿ ಚೆನ್ನಾಗಿತ್ತು ಎಸ್ ಓಕೆ ಶಿವಮೊಗ್ಗದಿಂದ ರೋಟಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಗುರುಗಳೇ ಹೇಗಿದ್ದೀರಾ ವಿಶ್ವ ಚಹಾ ದಿನದ ಶುಭಾಶಯಗಳು ಹೌದು ಇವತ್ತು ವಿಶ್ವ ಚಹಾ ದಿನ ಅಲ್ವಾ ಏನಾದರೂ ಕಾಫಿ ಟೀ ಬೇಕಲ್ರಿ ಮನುಷ್ಯನಿಗೆ ಅಲ್ವಾ ಅದೇ ಒಂದು ನಮಗೆ ಶಕ್ತಿ ಅಲ್ವಾ ಈ ದಿನ ಬೆಳಗ್ಗೆ ಚಿಂತಕರು ಚಿಂತನ ಕರುಣಾಳ ಬೆಳಗ್ಗೆ ಭಾವಗೀತೆ ಹೆಲ್ತ್ ಇನ್ಸ್ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬಂತು ಹಾಗೆಯೇ ಮಲ್ಲಿಕಾರ್ಜುನ ತಿರುವನವರು ಸಂದರ್ಶನ ಅರ್ಥಪೂರ್ಣವಾಗಿತ್ತು ನಮ್ಮಲ್ಲಿ ಎಂತ ಸಾಧಕರಿದ್ದಾರೆ ನೋಡಿ ಅವರ ಸಾಧನೆ ಕೇಳಿ ಸಂತೋಷವಾಯಿತು ಈಗ ಪ್ರಸಾರವಾಗ್ತಿರುವ ಭಾವಗೀತೆಗಳು ಚೆನ್ನಾಗಿದೆ ನೀವು ಆಕಾಶವಾಣಿಗೂ ಧನ್ಯವಾದ ಇನ್ನು ಒಗಟನ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ ಸ್ವಲ್ಪ ಸುಲಭವಾದ ಒಗಟನ್ನೇ ಕೇಳಿ ಒಗಟುಗಳು ಸುಲಭವಾಗಿ ಇರ್ತವೆ ನೀವು ತಲೆ ಓಡಿಸಲ್ಲ ಅಷ್ಟೇ ನಿಮ್ಮ ತಲೆ ಎಲ್ಲೆಲ್ಲ ಇರುತ್ತೆ ನಾನೇನಪ್ಪ ಮಾಡಲಿ ಇನ್ನು ನಾಗಶ್ರೀ ಜಯಂತಿ ಗಣಪತಿ ದಿಗ್ಗಜರಾಮ ಬೇರುಗುಡಿ ಏನು ಪುಟ್ಟಿ ಏನು ಬಂದಿದೆ ಒಂದು ಚುಟುಕು ಬಂದ್ಬಿಟ್ಟೆ ನಿಗ್ರಹಿಸಬೇಕು ಅಂತ ಅದು ಕವನದ ಶೀರ್ಷಿಕೆ ನಾವು ನಿಗ್ರಹಿಸಬೇಕು ಭಯೋತ್ಪಾದನೆಯನ್ನು ಸದೆಬಡಿಯಬೇಕು ದೇಶದ್ರೋಹಿಗಳನ್ನು ಓಕೆ ಥ್ಯಾಂಕ್ ಯು ಪುಟಿ ಗೀತಾವಳಿ ಕಾರ್ಯಕ್ರಮದಲ್ಲಿ ಅಸ್ಥಿ ಮನೆಗಳ ಬಗ್ಗೆ ಮಾಹಿತಿ ಕರುಣಾಳ ಬಳಿಕೆ ನಿಗಳು ನೀಡಿತು ಆರೋಗ್ಯ ಸೂತ್ರ ಎಲ್ಲ ಚೆನ್ನಾಗಿದ್ದು ಮಿಕ್ಸ್ ಮೆಲೋಡಿಯನ್ನು ಕೂಡ ಅರ್ಥಗರ್ಭಿತವಾಗಿತ್ತು ಅಂತ ಹೇಳ್ತೀವಿ ಎಸ್ ಓಕೆ ಇನ್ನು ಶಿವಮೊಗ್ಗ ಕೃಷ್ಣನಗರ ದೊಡ್ಡನಿಂದ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಶುಭ ಮುಂಜಾನೆ ಗುರುವರೇ ಹೇಗಿದ್ದೀರಿ ಎಸ್ ಚೆನ್ನಾಗಿದ್ದೀನಿ ತಾವೆಲ್ಲ ಹೇಗಿದ್ದೀರಿ ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ ಗುರುರಾಜ ಕರ್ಜಗಿ ಅವರ ಕಥಾನಕ ಸೂಪರ್ ಸಾಕಷ್ಟು ಜನರಿಗೆ ಕಣ್ಣು ತೆರೆಸುತ್ತೆ ಇದು ಕಾರ್ಯಕ್ರಮ ಹಾಗೆಯೇ ಆರೋಗ್ಯ ಮಾಹಿತಿ ಏಳು ನಲವತ್ತೈದು ಪ್ರಸಾರದ ಕನ್ನಡ ಚಿತ್ರಗೀತೆಗಳು ಅದ್ಭುತವಾಗಿ ಮೂಡ್ ಬಂತು ಮಿಕ್ಸ್ ಮೆಲೋಡಿ ಪ್ರಸಾರದ ಹಿಂದಿ ಚಿತ್ರಗೀತೆ ಕನ್ನಡ ಚಿತ್ರಗೀತೆಗಳು ಚೆನ್ನಾಗಿತ್ತು ವಿಶೇಷತೆಯಲ್ಲಿ ಸಾಕಷ್ಟು ಮಾಹಿತಿ ತಿಳಿದು ಬಂತು ಹಾಗೆಯೇ ಮಲ್ಲಿಕಾರ್ಜುನ ತಿರುವನೂರವರ ಸಂದರ್ಶನವೂ ಕೂಡ ಚೆನ್ನಾಗಿ ಬಂತು ಇನ್ನು ನಿಮ್ಮ ನಿರೂಪಣೆ ಬೆಂಕಿ ಗಾಳಿ ಎಟ್ಸೆಟ್ರಾ ಎಟ್ಸೆಟ್ರಾ ಏನೇದೆಲ್ಲ ಸೇರಿಸ್ಬಿಟ್ರಿ ಬೆಂಕಿ ಗಾಳಿ ಅನಿಲ ವಾಯು ಪಂಚ ಪಂಚಭೂತಗಳು ನೀವು ಆಕಾಶವಾಣಿಗೆ ಬಂದ್ರೆ ಕಂಪನ ಆಗಿ ಏನು ಕಂಪನ ಆಗುತ್ತಪ್ಪ ಭೂಕಂಪ ಆಗುತ್ತಾ ಸುನಾಮಿ ಆಗುತ್ತಾ ಏನೋ ನೀವು ಆಕಾಶವಾಣಿ ಭದ್ರಾವತಿ ಎದುರು ಮೇಲಿಟ್ಟಿರ್ತಕ್ಕಂಥ ಅಭಿಮಾನ ಅಷ್ಟೇ ಅದು ಓಕೆ ಇನ್ನು ಭಾವಗೀತೆ ಹಾಗೂ ಸುಂದರವಾದ ನಿರೂಪಣೆ ಧನ್ಯವಾದ ಕಾಯ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಎಸ್ ಗುರುರಾಯರೇ ಗುರುವಾರದ ಪ್ರಣಾಮ ಪ್ರಣಾಮಗಳಪ್ಪ ಯಾರು ವಿಶ್ವಾಸ ಒಳಂಗ ಎಸ್ ಬೆಳಿಗ್ಗೆ ಭಕ್ತಿಗೀತೆ ಕರುಣಾಳಭ ಬೆಳಗ್ಗೆ ಕರ್ಜಿಗೆ ಇವರ ಜೋಳದ ಹಳ್ಳಿನ ಬಗ್ಗೆ ಅಜ್ಜಿ ಹೇಳಿದ ವರ್ಣೆ ನಮಗೂ ಅನ್ವಯಿಸುತ್ತೆ ಎಸ್ ನಂತರ ಹೆಲ್ತ್ ಇನ್ಸ್ನಲ್ಲಿ ಮಾನಸಿಕ ಒತ್ತಡ ನಿವಾರಣಾ ಕ್ರಮಗಳು ಉಪಯುಕ್ತವಾಗಿತ್ತು ಮತ್ತು ಮಲ್ಲಿಕಾರ್ಜುನ್ ತಿರುವನೂರು ಮಲ್ಲಿಕಾರ್ಜುನ್ ತಿರುವನೂರು ಇವರ ಮಾತುಕತೆ ವಿಶೇಷವಾಗಿತ್ತು ಅಂತ ಹೇಳ್ತಾರೆ ವಿಶ್ವಾಸ ಒಳಗೆ ಓಕೆ ಇನ್ನು ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಅವರು ನಮ್ಮ ಚಂದ್ರದ ಆಕಾಶವಾಣಿಗೆ ಸುಂದರ ಬೆಳಗಿನ ಶುಭ ಸುಪ್ರಭಾತ ಎಸ್ ಶುಭ ಸುಪ್ರಭಾತ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು ಏಳು ನಲವತ್ತೈದಕ್ಕೆ ಪ್ರಸಾರವಾದ ಚಿತ್ರಗೀತೆಗಳು ಮನಸ್ಸು ಹೊರಗೊಂಡು ಹಾಗೆಯೇ ಎಂಟು ಮೂವತ್ತೈದು ಪ್ರಸಾರವಾದ ಲೇಖಕರು ಉಪನ್ಯಾಸಕರು ಮಲ್ಲಿಕಾರ್ಜುನ್ ತಿರುವನೂರು ಅವರ ಜೊತೆ ಎಸ್ ಆರ್ ಭಟ್ ನಡೆಸಿಕೊಟ್ಟ ಸಂದರ್ಶನವು ಉಪಯುಕ್ತವಾಗಿತ್ತು
ಅವರ ಎಸ್ ಎಲ್ ಸಿಯಲ್ಲಿ ಎರಡು ಸಲ ಫೇಲ್ ಆಗಿದ್ರು ಕೂಡ ಆಸಕ್ತಿ ಇಲ್ಲದ ಒಬ್ಬ ವ್ಯಕ್ತಿ, ಒಬ್ಬ ಕಾಲೇಜು ಹುಡುಗ ಒಂದು ಪುಸ್ತಕ ಇಟ್ಕೊಂಡು ಕಾಲೇಜಿಗೆ ಹೋಗ್ತಿದ್ದ ನೋಡಿದಂತಹ ಮಲ್ಲಿಕಾರ್ಜುನ್ ಅವರು ಇದರಿಂದ ಸ್ಫೂರ್ತಿ ಪಡೆದು ಓದಿ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಇಂದಿನವರೆಗೂ ಮಾದರಿಯಾಗಿದ್ದಾರೆ ಅಲ್ವಾ. ನೋಡಿ, ನಾನು ಕೇಳಿದ ಸಂದರ್ಶನದನ್ನ ಬಹಳ ಚೆನ್ನಾಗಿತ್ತು. ಎಸ್ ಎಲ್ ಸಿಯಲ್ಲಿ ಎರಡು ಸಲ ಫೇಲ್ ಆದಂತಹ ಒಬ್ಬ ವ್ಯಕ್ತಿ ಕವನಗಳನ್ನು ಸಾಹಿತ್ಯಗಳನ್ನೆಲ್ಲ ಬರೆದು ಇವತ್ತು ವಿಶ್ವವಿದ್ಯಾನಿಲಯದ ಪಠ್ಯದಲ್ಲಿ ಅವರ ಒಂದು ಕವನ ಆಗಲಿ, ಒಂದು ಸಾಹಿತ್ಯ ಆಗಲಿ, ಒಂದು ಕತೆ ಆಗಲಿ ಆಗಿದೆ ಅಂತಂದರೆ ನಿಜವಾಗ್ಲೂ ಹೆಮ್ಮೆ ಅಲ್ವಾ. ಅದಕ್ಕೇನು ಪ್ರಯತ್ನ ಪಡಬೇಕು ಅಂತ ಅಷ್ಟೇನೇನಿಲ್ಲ, ಸ್ವಪ್ರಯತ್ನ, ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳು, ಅದು ಒಂದು ಸಾಕ್ಷೀಭೂತ ಅದು ಸಂದರ್ಶನ. ವಿಶ್ವ ಸಂಗೀತದಲ್ಲಿ ತರೀಕೆರೆ ಏರಿ ಮೇಲೆ ಹಾಡು ಕೇಳಿ ತುಂಬ ಸಂತೋಷ ಆಯಿತು, ಒಳ್ಳೆಯ ಹಿಂದಿ ಹಾಡುಗಳು ತುಂಬ ಖುಷಿ ಕೊಡ್ತು, ಧನ್ಯವಾದ ಅಂತ. ಓಕೆ, ತಮಗೂ ಕೂಡ ಧನ್ಯವಾದಗಳು. ಇನ್ನು ಕೆ ಪಿ ದಿನೇಶ್ ಭಟ್, ರಚನ ಭಟ್, ಆದಿತ್ಯ ಭಟ್, ಮಂದಗಡ್ಡೆ ಹೋಬಳಿ, ಇವರು ಕೂಡ ಸಂದೇಶನ ಕಳಿಸ್ತಾರೆ, ಬೆಳಗಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಗುರುಗಳೇ, ಬೆಳಗಿನ ಶುಭೋದಯ, ನಮಸ್ಕಾರ ಶುಭೋದಯ. ಎಸ್ ಆರ್ ಭಟ್ ಅವರು ಬೆಳಿಗ್ಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು, ಹಾಗೆಯೇ 7:40 ಚಿತ್ರಗೀತೆಗಳು ಚೆನ್ನಾಗಿದ್ದವು, ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬ ಇಷ್ಟ ಆಯಿತು, ಒಂದಕ್ಕಿಂತ ಒಂದು ಜೋಶಾದ ಹಾಡುಗಳು ಸೂಪರ್ ಸಾಂಗ್ಸ್ ಪ್ರಸಾರಕ್ಕೆ ಧನ್ಯವಾದ ಅಂತಾರೆ. ಓಕೆ, ತಮಗೂ ಕೂಡ ಧನ್ಯವಾದ. ನಯಮತಿ ಗಾಂಧಿ ರಸ್ತೆಯಿಂದ ಗಾಣಿಗ್ರಹಿ ಜೀವಕುಮಾರ್ ಅವರು ಕೂಡ ಬೆಳಗಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಓಕೆ, ಇನ್ನು ನರಸಿಂಹಮೂರ್ತಿ ಎಫ್ ಡಿ ಎ ಮತ್ತು ವಿಜಯಕುಮಾರ್ ಎಸ್ ಡಿ ಎ ನಗರಸಭೆ ಭದ್ರಾವತಿ, ಇವರು ಸಂದೇಶವನ್ನು ಕಳಿಸ್ತಾ, ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಶಭಾಷ್, ಶುಭ ಮುಂಜಾನೆ, ಶುಭಾಶಯಗಳು ಶರ್ಮಾಜಿ ಗುರುಗಳೇ, ಶುಭಾಶಯಗಳು ತಮ್ಮ ಕೂಡ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾರೆ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು, ಧನ್ಯವಾದಗಳು ಅಂತ. ನಿಜವಾಗ್ಲೂ ಗುರುರಾಜ ಕರ್ಜಗಿಯವ್ರದ ಕಾರ್ಯಕ್ರಮವನ್ನು ನಾವು ಕೇಳ್ತಾ ಕೇಳ್ತಾ ಇದ್ದಾರೆ, ನಾವು ಅದನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ. ಅವ್ರು ಹೇಳ್ತಕ್ಕಂಥ ಮಾತುಗಳು, ಅವರ ಅನುಭವದ ಸಾರುಗಳು, ನಾವು ಒಂದು ಸ್ವಲ್ಪ ಮನುಷ್ಯರಾಗ್ತೀವಿ ಅವಾಗ ಅಲ್ವಾ. ಧನ್ಯವಾದಗಳು ನರಸಿಂಹಮೂರ್ತಿಯವರು ಮತ್ತು ವಿಜಯಕುಮಾರ್ ಇಬ್ಬರಿಗೂ ಕೂಡ. ಇನ್ನು ಭಾಗ್ಯ ಸದಸ್ಯವನ್ ಕೇಶವಪುರ ಭದ್ರಾವತಿಯಿಂದ, ಬೆಳಗಿನ ಶುಭೋದಯ, ಒಂದೇ ಮಾತ್ರದಿಂದ ಪ್ರಾರಂಭವಾದ ಗೀತಾರಾಧನ, ಭಕ್ತಿಗೀತೆ, ಕರ್ಜಗಿ, ಗುರುನಾಳ ಬಳಕೆ, 7:40 ಚಿತ್ರಗೀತೆ, ಭಾವಗೀತೆ ಚೆನ್ನಾಗಿದ್ದು, ಒಂದಕ್ಕಿಂತ ಒಂದು ಕಾರ್ಯಕ್ರಮ ಚೆನ್ನಾಗಿತ್ತೆ, ಎಲ್ಲ ಒಂದು ಬಿಡ್ದಂಗೆ ಆಲಿಸ್ತಾ ಇದ್ದೀನಿ, ವಂದನೆಗಳು ಗುರುಗಳೇ ಅಂತಾರೆ ಭಾಗ್ಯ ಸದಸ್ಯವನ್ ಕೇಶವಪುರ, ತಮಗೂ ಕೂಡ ವಂದನೆಗಳು. ಸರ್, ದಿನದ ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಎಸ್, ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ, ಧನ್ಯವಾದ. ಶುಭೋದಯ ಸರ್, ಬೆಳಗ್ಗೆ ಪ್ರಸಾರವಾದ ಮಲ್ಲಿಕಾರ್ಜುನ್ ಸರ್ ಅವರ ಸಂದರ್ಶನ ಹಾಗೂ ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬ ಇಷ್ಟ ಆಯಿತು, ನೀವು ಬಂದ ದಿನ ವಿಶೇಷವಾಗಿರುತ್ತೆ ಸರ್. ಏನೋ ಹೇಳ್ರಪ್ಪ, ಅಲ್ಲಿ ಹಿಂದಿ ಹಾಡುಗಳಂತೂ ಬೊಂಬಾಟ್ ಭೋಜನ ಆಗಿರುತ್ತೆ. ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ. ಮಂಜುಳಾ ಜನಾರ್ದನ್, ಉದಯ ಟೇಲರ್, ಭೂತನಗುಡಿ ಭದ್ರಾವತಿ, ತಮ್ಮ ಕೂಡ ಧನ್ಯವಾದಗಳು. ಇನ್ನು ಸುಮಧುರವಾದ ಮಾಹಿತಿ, ಅದ್ಭುತವಾದ ಮಾಹಿತಿ, ಹಾಡುಗಳು ಸೂಪರ್. ಶಿವಮೊಗ್ಗ ಜಿಲ್ಲೆ ಮೂಡುಬಿಟ್ಲ ಪ್ರತಿಮ ಪದ್ಮಾ ಶ್ರೀಧರ್ ಪನ್ನಗ ಅನಂತಕುಮಾರ್. ಓಕೆ, ತರೀಕೆರೆ ಏರಿ ಮೇಲೆ ಹಾಡು ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಅದಕ್ಕೆ ಅವರೇ ಸಾಟಿ. ಎಸ್ ಪಿ, ಓ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಥರ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಪ್ರಯತ್ನ ಪಡಿ, ಪ್ರಯತ್ನ ಪಡ್ಬೋದು ಅಷ್ಟೇ, ಯಾರು ಅವ್ರ ಥರ ಆಗೋಕ್ಕಾಗದೇ ಇಲ್ಲ. ರಾಮಕೃಷ್ಣ ಪರಮಹಂಸರು ಒಬ್ಬರೇ, ವಿವೇಕಾನಂದರು ಒಬ್ಬರೇ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಬ್ಬರೇ, ರಾಜ್ಕುಮಾರ್ ಒಬ್ಬರೇ, ಎಲ್ಲ ಒಬ್ಬೊಬ್ಬರೇ. ಅವ್ರದ್ದು ಪ್ರಯತ್ನ ಪಡ್ಬೋದು ಬಿಟ್ಟರೆ ಆಗೋಕ್ಕಾಗಲ್ಲ. ಯಾರು? ಮೂರ್ತಿ ಮಂಗಮ್ಮ, ವಿಲ್ಸನ್ ಗಾರ್ಡನ್. ಓಕೆ, ತರೀಕೆರೆ ಏರಿ ಮೇಲೆ ಹಾಡು ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂದರೆ ಅವ್ರು ಹೇಳೋದಕ್ಕೆ. ಓಕೆ, ವೆಲ್, ಪ್ರಯತ್ನ ಪಡಿ. ಇನ್ನು ಶುಭ ಮುಂಜಾನೆ, ಹೊಸಮನೆ ಭದ್ರಾವತಿ, ಶೈಲಜಾ ಪರಶುರಂ ಸಾಧಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತರೀಕೆರೆಯಲ್ಲಿ ಮೇಲೆ ಹಾಡು ಹಾತಿ ಮೇಲೆ ಸಾತಿ ತುಂಬ ಸೊಗಸಾಗಿ ಮೂಡಿಬಂತು. ಇನ್ನು ಒಗಟಿಗೆ ಕಾಯ್ತಾ ಇದ್ದೀವಿ ಗುರುಗಳೇ, ಹೋಗೋಣತ್ತೆ. ಆಯ್ತಲ್ವ, ಸಮಯನೇ ಆಯಿತು. ಸತ್ಯನಾರಾಯಣ ಜಯೇಶ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ. ಗುರುವಾರದ ದಿನ ಬರುವ ಗುರುಗಳೇ, ನಿಮಗೆ ಶುಭೋದಯ. ಶುಭೋದಯ ಯಾರಪ್ಪ, ಶಿಶೋತ್ತಮ? ಓಹ್, ದೊಡ್ಡವ್ರು ನಮಗಿಲ್ಲ, ಕ್ಷಮಿಸಿ. ಈಗ ನಿವೃತ್ತ ಶಿಕ್ಷಕರು ಅಂತಂದರೆ ನಮಗಿರೋ ದೊಡ್ಡವರು, ಸುಮ್ಮನೆ ಹೇಳಿದ್ದೆ ಅಷ್ಟೇ ಹಾಡು ಮಾತಿಗೆ. ನಾನು ಗುರುನೂ ಅಲ್ಲ, ನೀವು ಶಿಷ್ಯಂದ್ರೂ ಅಲ್ಲ. ಗುರುವಾರ ದಿನ ಗುರು ಆಯ್ತು, ಇದರ ಪ್ರಸಾರ ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು. ಮಲ್ಲಿಕಾರ್ಜುನ್ ಅವರ ಸಂದರ್ಶನ ತುಂಬ ಸಂವಾದ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ತುರುವಣ್ಣೂರು ಮಲ್ಲಿಕಾರ್ಜುನ್ ಅವ್ರದ್ದು. ಓಕೆ, ಸರೋಜ ಜಯಶಂಕರ್ ನಿವೃತ್ತ ಶಿಕ್ಷಕಿ, ಹೊಸಕೆರೆ. ಓಕೆ, ಇನ್ನು ಶುಭೋದಯ ಸರ್, ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ನಾವು ಉತ್ತ ಕಾಲೋನಿಯಿಂದ ಎಲ್ಲೆ ಗೌಡ್ರು. ಓಕೆ ಗೌಡ್ರೆ, ಹಾಗೆಯೇ ಕಲಬುರಗಿ ಜಿಲ್ಲೆ ಮಾದನಹಿಪ್ಪರಿಂದ ಕೀರಾಲಂಗ ಇಕ್ಕಳಿಕೆ, ಶಿವಲಿಂಗ ಇಕ್ಕಳಿಕೆ, ಬನಶಂಕರಿ ಇಕ್ಕಳಿಕೆ. ಓಕೆ,
ಹಾಗೆ ಇನ್ನು ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ಸೂಪರ್. ಚಹಾ ದಿನದ ಶುಭಾಶಯಗಳು ಶಾರದಾ ಹೋಮ್ಗಾರ್ಡ್ ಉಜ್ಜಿನಿಪುರ ಭದ್ರಾವತಿ. ಎಸ್ ಓಕೆ, ನಿಮ್ಮೆಲ್ಲ ಸಂದೇಶಗಳನ್ನು ಓದಿದ್ದೀನಿ. ಇನ್ನು ನೀವು ಸಂದೇಶಕ್ಕೆ ಸ್ವಲ್ಪ ಅಲ್ಪ ವಿರಾಮನ ಕೊಡಲೇಬೇಕು. ಯಾಕೆ ಗೊತ್ತಾ, ಟೈಮ್ ಆಗೋಯ್ತು, ಟೈಮ್ ಆಗ್ಬಿಟ್ರೆ ಮತ್ತೆ ಆಗಲ್ಲ. ಈಗ ಯಾವ ಸಂದೇಶ ಬಿಟ್ಟು ನನ್ನ ಸಂದೇಶ ಓದಿಲ್ಲ ಅಂತ ಮೆಸೇಜ್ ಹಾಕ್ತೀರಾ, ಆಮೇಲೆ ತಿರುಗ ಟೈಮ್ ಆಯ್ತು ಅಂತ ನೀವೇ ಮೆಸೇಜ್ ಹಾಕ್ತೀರಿ. ಏನ್ ಮಾಡ್ಬೇಕು, ಹಂಗೆ ಮಾಡ್ಬೋದಲ್ವಾ, ಟೈಮ್ ಆಗುತ್ತೆ ನಿಜ. ಆದ್ರೆ ನಿಮ್ ಸಂದೇಶನ ತಗೋಬೇಕಲ್ವ, ನನ್ನ ಕರ್ತವ್ಯ ಅಲ್ವಾ. ಈಗ ನಿಮ್ ಸಂದೇಶ ಓದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ, ಓ ನನ್ನ ಸಂದೇಶ ಓದ್ಲಿಲ್ಲ ಅಂತ ಮೆಸೇಜ್ ಹಾಕ್ಬಿಡ್ತೀರಾ, ಆಮೇಲೆ ತಿರ್ಗ ಏನು ಮೆಸೇಜ್ ಹಾಕ್ತೀರಾ, ಸಾರ್ ಟೈಮ್ ಆಯ್ತು ಅಂತ ತಿರ್ಗ ಮೆಸೇಜ್ ಹಾಕ್ತೀರಾ, ಹಂಗೆ ಮಾಡ್ಬೇಡ್ರಿ. ಓಕೆ, ಎಸ್ ಹೋಗೋಣ ಮುಂದಿನ ಕಾರ್ಯಕ್ರಮಕ್ಕೆ. ಒಂದು ಕಮರ್ಷಿಯಲ್ ಬ್ರೇಕ್ ತಗೊಂಡು

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
4: ಎಸ್, ಈಗ ನಿಮ್ಮ ಈಗ ಸಮಯ ಆಯ್ತಲ್ವಾ? ಕಾರ್ಯಕ್ರಮ ನೇರವಾಗಿ ಬಂದ್ಬಿಡೋಣಂತೆ. ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ಎಂದಿನಂತೆ ಎರಡೆರಡು ಒಗಟುಗಳು, ಹಾಗೇನೆ ಸಫಿಷಿಯಂಟ್ ಟೈಮ್ ಇರುತ್ತೆ. ಎರಡೆರಡು ಒಗಟಿಗೆ ಯೋಚನೆ ಮಾಡಿ ಉತ್ತರ ಕೊಡಿ. ಬಹಳ ಸುಲಭವಾದ ಒಗಟುಗಳೇ ಅವು. ಯೋಚನೆ ಮಾಡಿದ್ರೆ ಉತ್ತರ ಸಿಗುತ್ತೆ, ಯೋಚನೆ ಮಾಡಲ್ಲ. ಹಾಗಾಗಿ ಈ ನಾವು ಈಗ ತಾನೇ ನಮ್ಮ ಎಸ್ ಆರ್ ಭಟ್ರು ನಡೆಸಿಕೊಟ್ಟಂತಹ ಒಂದು ಸಂದರ್ಶನ ಕೇಳಿದ್ವಿ ಅಲ್ವಾ, ತುರುವನೂರು ಮಲ್ಲಿಕಾರ್ಜುನ ಅವ್ರದ್ದು. 2 ಸಲ SSC ಫೇಲ್ ಆದ್ರು ಅಂತ. 2 ಸಲ SSC ಫೇಲ್ ಆದ ವ್ಯಕ್ತಿ ಇವತ್ತು ಸಾಹಿತ್ಯಾತ್ಮಕವಾಗಿ ಪ್ರಯತ್ನ ಪಟ್ಟು 2 ವಿಶ್ವವಿದ್ಯಾನಿಲಯಗಳಲ್ಲಿ ಅವರ ಕಥೆಗಳು, ಕವನಗಳು ಇವತ್ತು ಓದುಗರ ನಮ್ಮ ಕೇಳುಗರಿಗೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೈ ಸೇರಿದೆ. ಅವರು ಓದ್ತಾ ಇದ್ದಾರೆ, ವಿಶ್ವವಿದ್ಯಾಲಯದಲ್ಲಿ ಪಠ್ಯವನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಎಂತಹ ಪ್ರಯತ್ನ ಅಲ್ವಾ? ಅದಕ್ಕೆ ನಾವು ಮಾಡುವಂತಹ ಕೆಲಸ ಏನಾಯ್ತು ಗೊತ್ತಾ? ಇವತ್ತೇನೋ ಫೇಲ್ ಆಗುತ್ತೆ ಅಂದ್ಕೊಳ್ಳಿ, ಇವತ್ತು ಆ ಕೆಲಸದಲ್ಲಿ ವಿಫಲರಾಗ್ಬಿಡ್ತೀವಿ, ವೈಫಲ್ಯತೆ ಆಗ್ಬಿಡ್ತೀವಿ. ಮತ್ತೆ ನಾಳೆ ಪ್ರಯತ್ನ ಪಡ್ಬೇಕು ನಾವು. ಓ ಬಿಡು, ಹೋಯ್ತಲ್ಲ ಬಿಡು, ಸುಮ್ಮನೆ ಆಗ್ಬಿಟ್ರೆ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಮಾಡುವಂತಹ ಕೆಲಸ ಇವತ್ತು ಫೇಲ್ ಆದರೆ ತೊಂದರೆ ಇಲ್ಲ, ನಾಳೆ ಮತ್ತೆ ಪ್ರಯತ್ನ ಪಡೋಣ. ನಾಳೆನೂ ಫೇಲ್ ಆಯ್ತಾ, ನಿಲ್ಲಿಸೋದೆ ಬೇಡ, ಗುರಿ ಮುಟ್ಟೋ ತನಕ ಪ್ರಯತ್ನ ನಾವು ಮಾಡ್ತಾನೆ ಇರೋಣ. ಅದು ಏನಾಗುತ್ತೆ ಗೊತ್ತಾ? ಈ ವಿಫಲತೆ ಅಥವಾ ವೈಫಲ್ಯ ಅನ್ನೋದು ಅದಕ್ಕೆ ಅಂತ್ಯ ಇಲ್ಲ, ಅದು ಪ್ರಯತ್ನ ಪಡ್ತಾನೆ ಇರಬೇಕು. ಇದನ್ನು ನೆಲ್ಸನ್ ಮಂಡೇಲ ಅವರು ಹೇಳಿರೋದು ಇದನ್ನೇ, ಜಾನ್ ಕೀಟ್ಸ್ ಹೇಳಿರೋದು ಅದನ್ನೇ, ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿರೋದು ಅದನ್ನೇ ಕೂಡ, ನಮ್ಮ ದಿಟ್ಟ ಸನ್ಯಾಸಿ. ಏನು, ನೀವು ಮಾಡೋ ಕೆಲಸ ಇವತ್ತು ಫೇಲ್ ಆಯ್ತಾ, ನಾಳೆ ಪ್ರಯತ್ನ ಪಡಿ. ನಾಳೆನೂ ಫೇಲ್ ಆಯ್ತಾ, ಗುರಿ ಮುಟ್ಟೋ ತನಕ ಪ್ರಯತ್ನಿಸಿ. ಅದು ವೈಫಲ್ಯ ಅನ್ನೋದು ಅಂತ್ಯ ಅಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಒಬ್ರು, ಇಫ್ ಯು ಫೇಲ್ ಟುಡೇ ಟ್ರೈ ಅಗೇನ್ ಟುಮಾರೋ, ಇಫ್ ಯು ಸ್ಟಿಲ್ ಫೇಲ್ ಟುಮಾರೋ ಡೋಂಟ್ ಸ್ಟಾಪ್, ಕೀಪ್ ಟ್ರೈಯಿಂಗ್ ಅಂಟಿಲ್ ಯುವರ್ ಸಕ್ಸಸ್, ರಿಮೆಂಬರ್ ಫೇಲ್ಯೂರ್ ಇಸ್ ನಾಟ್ ದ ಎಂಡ್ ಅಂತ. ಎಷ್ಟು ಚೆನ್ನಾಗಿದೆ, ಅರ್ಥ ಆಗಿರ್ಬಿತ್ತು ಒಂದು ಮಾತಲ್ಲ, ಓಕೆ ಅಲ್ಲ? ಹಾಗೆ ಒಗಡಿಯೂ ಅಷ್ಟೇ, ಒಂದು ಕಳಿಸ್ತೀರಿ ತಪ್ಪಾಗಿರುತ್ತೆ, ಇನ್ನೊಂದು ಸಲ ಯೋಚನೆ ಮಾಡಿ, ಎರಡಕ್ಕೂ ಸರಿ ಹೋಗುತ್ತೆ ಅಂತ ಕಳಿಸಿ. ಅರ್ಥವಾಯ್ತೇನ್ರಿ? ಅರ್ಥವಾಯ್ತೇನ್ರಪ್ಪ? ಹಾಂ, ಈಗ ಬಾಯ್ಸ್ ಬಂತು ಜೋರೆ, ಕೇಳೋದೇ ಇಲ್ಲ. ಹೂ ಅನ್ನೋಕ್ಕೂ ಹೆದರಿಕೆನೋ ಅಥವಾ ಗೌರವನೋ ಏನು ಗೊತ್ತಾಗಲ್ಲ. ಓಕೆ, ಶುರು ಮಾಡೋಣ. ಹುಟ್ಟುತ್ತಲೇ ಹಸಿರು, ಬೆಳೆಯುತ್ತಲೇ ಕಪ್ಪು, ಮುಟ್ಟಿದರೆ ಸಾಕು ಕೈಗೆ ಬಣ್ಣ, ಬಲ್ಲಿದರೆ ಯೋಚಿಸಿ ನನ್ನ ಹೆಸರ ಹೇಳಿ. ಇನ್ನೊಂದ್ಸಲ ಹೇಳ್ತೀನಿ, ಹುಟ್ಟುತ್ತಲೇ ಹಸಿರು, ಬೆಳೆಯುತ್ತಲೇ ಕಪ್ಪು, ಮುಟ್ಟಿದರೆ ಸಾಕು ಕೈಗೆ ಬಣ್ಣ, ಬಲ್ಲಿದರೆ ಯೋಚಿಸಿ ಹೇಳಿ ನನ್ನ ಹೆಸರ. ಇದು ಮೊದಲನೇ ಒಗಟು. ಇನ್ನು ಎರಡನೇ ಒಗಟು, ಎಲೆ ಇಲ್ಲದ ಮರಕ್ಕೆ ಹೂ ಇಲ್ಲದ ಕಾಯಿ, ಕಡಿಯಲು ಬಾರದ ಕಾಂಡ ಹೇಳಿ ನಾನು ಯಾರು? ಎಲೆ ಇಲ್ಲದ ಮರಕ್ಕೆ ಹೂ ಇಲ್ಲದ ಕಾಯಿ, ಕಡಿಯಲು ಬಾರದ ಕಾಂಡ ಹೇಳಿ ನಾನು ಯಾರು? ಒಂದೊಂದು ಒಗಟನ್ನು 2 ಸಲ ಹೇಳಿದ್ದೀನಿ, ಈ 2 ಒಗಟನ್ನು ಇನ್ನೊಂದ್ಸಲ ಹೇಳ್ತೀನಿ. ಹುಟ್ಟುತ್ತಲೇ ಹಸಿರು, ಬೆಳೆಯುತ್ತಲೇ ಕಪ್ಪು, ಮುಟ್ಟಿದರೆ ಸಾಕು ಕೈಗೆ ಬಣ್ಣ, ಬಲ್ಲಿದರೆ ಯೋಚಿಸಿ ಹೇಳಿ ನನ್ನ ಹೆಸರ. ಎಲೆ ಇಲ್ಲದ ಮರಕ್ಕೆ ಹೂ ಇಲ್ಲದ ಕಾಯಿ, ಕಡಿಯಲು ಬಾರದ ಕಾಂಡ ಹೇಳಿ ನಾನು ಯಾರು? ಓಕೆ ಅಲ್ಲ? 2 ಒಗಟನ್ನು 3 ಸಲ ಹೇಳ್ದಂಗಾಯ್ತಲ್ಲಿಗೆ. ಹಾಂ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ ಉತ್ತರವನ್ನು ಕೊಟ್ಟು ಏನು ಮಾಡಬೇಕು, A+ ಅಲ್ಲಿ ಪಾಸ್ ಆಗಬೇಕು. ಅರ್ಥವಾಯ್ತೇನ್ರಿ? ಪಾಸ್ ಆದ್ರೆ ನಿಮ್ಗೆಲ್ಲ ಒಂದು ಸ್ಪೆಷಲ್ ಭಯಂಕರ ತುಪ್ಪ ಹಾಕಿದ್ರೆ ಮೈಸೂರು ಪಾಕು ಯಾವಾಗ ಒಂದ್ ದಿವಸ ಅರೇಂಜ್ಮೆಂಟ್ ಮಾಡೋಣ. ಶುರು ಮಾಡೋಣ. ಎಸ್, ಕಳಿಸ್ಕೊಡಿ 9484151702 ನಿಮ್ಮ ಉತ್ತರವನ್ನು.

ಸಮಯ 10:15:32:33:34 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ ಮೂಡು ಬರ್ತಾರಂತಹ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ಈಗಾಗಲೇ ನಾನು ಒಗಟನ್ನ ಕೇಳಿದ್ದೀನಿ, 2 ಒಗಟು ನೀವು ಉತ್ತರಿಸಬೇಕಾದ ಸಂಖ್ಯೆ 9 4 8 1 5 7 2 6 0 0 ಗೆ.

ಸಮಯ 10:21 ಓಕೆ. ಎರಡು ಒಗಟನ್ನ ಕೇಳಿದ್ದೆ, ಎರಡಕ್ಕೂ ಉತ್ತರ ಬಂದಿದೆ. ಬಹಳಷ್ಟು ನಮ್ಮ ಕೇಳಿದ್ರು ಉತ್ತರವನ್ನ ತಪ್ಪಾಗಿ ಕೊಟ್ಟಿದ್ದೀರಿ. ಏನ್ ಮಾಡ್ಕೊಂಡಿದೀರ ಗೊತ್ತಾ ನೀವು? ನೀವೆಲ್ಲ ಒಂದಿಷ್ಟು ಗ್ರೂಪ್ ಮಾಡ್ಕೊಂಡಿದೀರಾ ಅಂತ ಕಾಣುತ್ತೆ, ವಾಟ್ಸ್ಆಪ್ ಗ್ರೂಪ್. ಯಾರೋ ಒಬ್ಬ ಕಳಿಸ್ತಾನೆ ನನ್ನಂತ ಉತ್ತರನ, ಅದನ್ನ ಇಟ್ಟಿಟ್ಟಿಟ್ಟಿಟ್ಟು ಹೊಡೆದ್ಬಿಡ್ತೀರ ಅತ್ಲಿಗೆಲ್ಲ. ನಾನು ತಪ್ಪದಿರ್ತೀನಿ, ಈ ಕ್ವಶ್ಚನ್ ಪೇಪರ್ ಪಕ್ಕ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ನನಗೆ ಬರೋದನ್ನ ಬರೀದಲ್ಲ ಫೇಲ್ ಆದಂಗೆ ಲೆಕ್ಕ ಇದು. ನಿಮಗೆ ಗೊತ್ತಿದೆ ಉತ್ತರ, ಆ ಗ್ರೂಪಲ್ಲಿ ಬಂದಿದ್ದು ನೋಡಿ ಇಟ್ಟಿಟ್ಟಿಟ್ಟು ಹೊಡೆದು ಎಲ್ಲ ಫೇಲ್ ಆಗಿದ್ದೀರಿ. ಅಷ್ಟೇ ಆಗಿರೋದು ಈ ಕತೆ. ಸ್ವಂತಿಕೆ ಇರಲಪ್ಪ, ಸ್ವಂತಿಕೆ ಇರಲಿ, ಫೇಲ್ ಆದರೂ ಪರವಾಗಿಲ್ಲ, ಸ್ವಂತಿಕೆ ಇರಬೇಕಲ್ವಾ? ಹಂಗೆ ಮಾಡ್ಕೊಂಡಿದ್ದೀರ, ಎಲ್ಲ ಒಂದೇ ಉತ್ತರ ಕಳಿಸೀರ ನೋಡ್ರಿ, ಎಲ್ಲ ಫೇಲ್. ಓಕೆ ಆಯಿತು. ಯಾರು ಸರಿಯಾದ ಉತ್ತರವನ್ನು ಯಾರು ಕಳಿಸಿದ್ರಿ ಎರಡು ಅವ್ರು ಹೇಳ್ತಾ ಹೋಗ್ತೀನಿ ಆಯ್ತಾ. ಅಕಸ್ಮಾತ್ ಒಂದು ಕಳಿಸಿದ್ರ ಉತ್ತರ ಓಕೆ ಕೇಳಿದ್ರಲ್ವಾ, ಅಲ್ವಾ ಬೇಕೇ ಬೇಕಲ್ವಾ? ಇಲ್ಲ ಸರಿ. ಎಸ್, ಅವ್ರು ಇನ್ನು ಕೆಲವು ಎಷ್ಟು ಬುದ್ಧಿವಂತರು ನಮ್ಗೆ ಕೇಳಿದ್ರು ಅಂದರೆ, ನಾಲ್ಕೈದೇ ಉತ್ತರ ಕಳಿಸ್ಬಿಡೋದು, ಯಾವ್ದನ್ನು ಸರಿ ಮಾಡ್ಕೊಳ್ಳಿ ಬಿಡೋ ಅತ್ಲಿಗೆ ಅವನೇ ಅತ್ಲಿಗೆ, ಅಷ್ಟು ಬುದ್ಧಿವಂತರು ಇದ್ದಾರೆ. ಎಸ್, ತನುಜ ಅವರು ಮಾಧವ ನಗರ ಭದ್ರಾವತಿ. ಹಾಗೇನೇ ಚಿತ್ರ ಶಿವಕುಮಾರ್ ಹೊಸಮನೆಯಿಂದ ಭದ್ರಾವತಿ. ಓಕೆ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ. ಒಂದು ಸರಿ ಉತ್ತರ ಕೊಟ್ಟರು ಓದ್ತೀನಿ, ಓಕೆ ಹೇಳಲ್ಲ, ನಿಮ್ಮ ಹೆಸರು ಹೇಳ್ದಲ್ಲ ಇರಲ್ಲ, ಖಂಡಿತವಾಗಿ ಹೇಳ್ತೀನಿ, ಯಾವತ್ತೂ ಬಿಟ್ಟಿಲ್ಲ, ಈಗಲೂ ಬಿಡಲ್ಲ. ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ಓಂ ಶ್ರೇಯಸ್ ಮನಸ್ವಿನಿ ತರೀಕೆರೆ. ಇನ್ಯಾರಿದು ಇಲ್ಲ, ಎಲ್ಲ ಹೇಳೋದಲ್ಲ, ಕಾಪಿಯೇ ಕಟ್ ಅಂಡ್ ಪೇಸ್ಟ್, ಅದೇ ಸಮಸ್ಯೆ, ಅದೇ ಆಗೋದು, ಕಟ್ ಅಂಡ್ ಪೇಸ್ಟ್ ಆಗ್ಬಿಟ್ರೆ ಹೋಯ್ತು ಲೆಕ್ಕಾಚಾರ. ಇಲ್ಲ ಇಲ್ಲ, ಕಷ್ಟ ಕಷ್ಟ. ಗುರುಗಳೇ, ಇತ್ತೀಚೆಗೆ ನಿಮಗೆ ಬಹಳಷ್ಟು ಶಿಷ್ಯರಿಂದ ಮತ್ತು ಭಕ್ತರು ಇದ್ದಾರೆ, ಆದ ಕಾರಣ ನಿಮಗೆ ಒಂದು ನಾವೊಂದು ಮಠ ಕಟ್ಟಿಸ್ತಾ ಇದ್ದೀರಾ, ಶಾಬಾಶು. ನಂತರ ನಾನು ನಿಮಗೆ ಶಿಷ್ಯ ಆಗಿ ಮತ್ತು ಸಹಾಯಕನಾಗಿ ಇರ್ತೇನೆ. ಯಾರಪ್ಪ ಇದು? ಓ, ಉಮೇಶ್ ಇರ್ಗೆ. ಓ, ಸರಿ ಹೋಯ್ತುಬಿಡ್ರಿ. ಕಾರಣ ನೀವು ಪರೀಕ್ಷೆಯಲ್ಲಿ ಅದಕ್ಕಿಂತ ಹೆಚ್ಚು ಅಂಕ ಕೊಟ್ಟು ಫಸ್ಟ್ ರ್ಯಾಂಕ್. ಓ, ಅದಕ್ಕೆ ಇವೆಲ್ಲ. ಸರಿ ಸರಿ, ಗೊತ್ತಾಯ್ತು. ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲಪ್ಪ, ಏನೋ ನಿಜವಾಗ್ಲೂ ಕಟ್ಟಿಸ್ತೀರ ಅನ್ಕೊಂಡೆ. ಈ ಪಾಸ್ ಆಗೋದಕ್ಕೆ ಅವೆಲ್ಲ ಓಳು, ಬರೀ ಓಳು ಅಂತಾರಲ್ಲ ಹಿಂಗೆ, ಫಸ್ಟ್ ರ್ಯಾಂಕ್ ಬರುವಂತೆ ಮಾಡಿ. ಉಮೇಶ್ ಸಿರಿಯರೇ. ಇಲ್ಲ ಇಲ್ಲ ಇಲ್ಲ, ಉತ್ತರ ಕಳಿಸ್ಲಿಲ್ಲ, ಬರೀ ಕೊಟೇಶನ್ ಕಳಿಸ್ಕೊಟ್ಟಿದ್ರು ನೀವು. ಇಲ್ಲ, ಪ್ರಯತ್ನ ಪಟ್ಟಿದ್ದೀರಿ, ಪ್ರಯತ್ನ ಬಗ್ಗೆ ನಾನು ಏನು ಹೇಳಲಾರೆ, ಉತ್ತಮವಾದ ಒಂದು ಪ್ರಯತ್ನ, ಬಟ್ ಆದರೆ ಉತ್ತರಗಳು ಸರಿ ಇಲ್ವಲ್ರಪ್ಪ. ರಾಧು ಅವರು ನಿದಿಗೆಯಿಂದ. ಹಾಗೇನೇ ಇಲ್ಲ, ಅದೇ ಹೇಳಿದ್ನ, ಎಲ್ಲ ಇಟ್ಟಿಟ್ಟಿಟ್ಟು ಹೊಡೆದ್ಬಿಟ್ಟಿದ್ರೆ ಒಂದೇ ಉತ್ತರ, ಅದೇ ಸಮಸ್ಯೆ ಆಗಿರೋದು ಈಗ ನಿಮಗೆ. ಓಕೆ, ಸುನಂದ ಗಾನವಾರದಿ ಭದ್ರಾವತಿ ಸಿದ್ಧ.

ನಗರದಿಂದ. ಆಮೇಲೆ ಎರಡು ಉತ್ತರ ಯಾರು ಕಳಿಸ್ಲೇ ಇಲ್ಲ, ಒಂದು ಉತ್ತರದ ಹೆಸರು ಮಾತ್ರ ನಾನು ಹೇಳ್ತಾ ಇರೋದು ಈಗ. ಆಯ್ತಾ, ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ ವಿಜಯಕುಮಾರ್, ಜ್ಯೋತಿ ರಾಜಶೇಖರ್ ಸಿದ್ಧಾರ್ಥ ನಗರ ಭದ್ರಾವತಿ, ಇಲ್ಲ ಇಲ್ಲ ಬಿಡಿ, ಎಲ್ಲ ಎಲ್ಲ ಫೇಲ್ ಬಿಡ್ರಿ. ಈ ಸಲ ಮಾತ್ರ ಏನೂ ಬೇಗಲ್ಲ ನೀವು. ಓಕೆ ಓಕೆ ಓಕೆ ಓಕೆ, ಇಲ್ಲ ಇಲ್ಲ ಇಲ್ಲ. ನ್ಯಾಮತಿ ಗಾಂಧಿ ರಸ್ತೆ ಗಾಂಧಿ ವಿಜಯಕುಮಾರ್ ನೇರಳ ಏನು ನಮ್ಮನ್ನು ಫೇಲ್ ಮಾಡಿದರೆ ನಿಮ್ಮದೇ ಮಾಡಿ. ಓಹೋ, ಇದು ಬೇರೆನಾ? ಓ, ಎದುರಿಸೋದು ನೀವು ಫೇಲ್ ಆಗ್ಬಿಟ್ಟು ನಮ್ಮನೆ ನಾವೇನಂತ ಎಲ್ಲರಿಗೂ ಗೊತ್ತಿರುತ್ತೆ. ಸರಿಯಾಗಿ ಪಾಠ ಕೇಳಲ್ಲ, ಉತ್ತರ ಕೊಡಲ್ಲ. ಇಲ್ಲ, ಭಾರಿ ಈಸಿ ಇದೆ ಕಣ್ರಿ, ಯಾಕೆ ಹಂಗೆ ಮಾಡ್ತಿದ್ರೆ ಅರ್ಥ ಆಗಲ್ಲ. ಭಾರಿ ಈಸಿ ಇದೆ. ಹೆಂಗೆ ಪಾಸ್ ಮಾಡೋದು? ಗ್ರೇಸ್ ಮಾಸ್ ಕೊಟ್ಟು ಪಾಸ್ ಮಾಡಿ ಗುರುಗಳೇ ಅಂತ ಕೇಳ್ಕೊಳ್ತೀರಪ್ಪ. ಹೆಂಗೆ ಗ್ರೇಸ್ ಮಾಸ್ ಕೊಟ್ಟು ಪಾಸ್ ಮಾಡೋದು? ಉತ್ತರವೇ ಸರಿ ಇಲ್ಲ ಅಂದಮೇಲೆ ಹೆಂಗೆ ಪಾಸ್? ಹೇಗೆ? ಕೇಶವಮೂರ್ತಿ BTM ಲೇಔಟ್ ಬೆಂಗಳೂರು. ಓಕೆ ಓಕೆ ಓಕೆ, ಒಂದೊಂದು ಯಾರು ಉತ್ತರ ಕೊಟ್ಟಿದ್ದೀರಿ ಅವ್ರು ಹೇಳ್ತಾ ಹೋಗ್ತಾ ಇದ್ದೀನಿ ಹೆಸರನ್ನ. ಇಲ್ಲ, ಭಾರಿ ಲಾಸ್ ಆಗ್ಬಿಡ್ತೀವಿ ಸಲ. ನೀವು ಪ್ರಶ್ನೆ ಸುಲಭ ಅಂತೀರ, ಎಷ್ಟೇ ಆಗಲಿ ನೀವು ಮೇಷ್ಟು ಅಲ್ವಾ, ನಾವು ಶಿಷ್ಯರು ಪಾಠ ಕಲಿಬೇಕು, ಇನ್ನಾದರೂ ಸ್ವಲ್ಪ ಸುಲಭದ್ದು ಕೇಳಿ ಸರ್ ಅಂತಾರೆ. ಭಾಗ್ಯ ಸದಾಶಿವನ್ ಕೇಶವಕುಮಾರ್ ಇನ್ನೆಷ್ಟು ಸುಲಭದ್ದು ಕೇಳ್ಬೇಕ್ರಿ? ಅಯ್ಯೋ, ಅದು ಸ್ಪ್ಲಿಟ್ ಮಾಡಿ ಸ್ಪ್ಲಿಟ್ ಮಾಡಿ ಹೇಳ್ತೀನಲ್ಲ, ಅವಾಗಲೇ ನೀವು ಟಕ್ ಅಂತ ಉತ್ತರ ಕಂಡ್ಕೊಂಡ್ಬಿಡ್ಬೇಕು. ಬಂದ್ಬಿಡುತ್ತೆ ಉತ್ತರ ಅವಾಗ, ಓ ಇದೆ ಅಂತ ಟಕ್ ಅಂತ ಹೇಳ್ಬಿಡ್ತೀರ. ಆಮೇಲೆ ಹೇಳಿದ್ಲ, ಅಯ್ಯೋ ನನ್ನ ಬಾಯಿ ತುದಿಲಿತ್ತು, ನಾಲಿಗೆ ತುದಿಲಿತ್ತು, ಗಂಟ್ಲು ತುದಿಲಿತ್ತು, ಅವನು ಹೇಳ್ದ ಅಂತ ನಾನು ಕಳಿಸ್ದೆ. ಹೋಯ್ತು, ಓಕೆ. ಇಲ್ಲ ಇಲ್ಲ, ಓಕೆ ಇಲ್ಲ. ಯಾವುದು? ಎಸ್, ಶಾಂತಾಚಾರ್ಯ ಬಡಗೇರ್ ಕೊಕ್ಕನೂರು. ಎಲ್ಲ ಒಂದೊಂದಕ್ಕೆ ಉತ್ತರ, ಕ್ಲೋಸ್, ಮುಗೀತು. ಆಮೇಲೆ ಎರಡನೇದು, ಓಹೋ, ಪ್ರತಿಮಾ ನಾಯಕರು ಎರಡನೇದು ಉತ್ತರ ಕೊಟ್ಟಿದ್ದೀರಿ, ಒಂದೇದು ಉತ್ತರ ಕೊಟ್ಟಿಲ್ಲ. ಪ್ರಯತ್ನ ಮಾಡಿ ಟಕ್ ಅಂತ ನೋಡೋಣ, ಇನ್ನೊಂದು ನಿಮಿಷ ಟೈಮ್ ಇರ್ಬೇಕನ. ಇಲ್ಲ, ಪ್ರಯತ್ನ ಸಾಗಿದೆ, ಪ್ರಯತ್ನ ಪಟ್ಟಿದ್ದೀರ ಮಾತ್ರ. ಬಟ್ ಆದರೆ ಅದೇ ಕಟ್ ಅಂಡ್ ಪೇಸ್ಟ್ ಬಿಟ್ಟರೆ ಸರಿ ಹೋಗ್ತಿತ್ತಿರೋ. ರಾಯಭಾಗ ತಾಲೂಕು ಮುಗಳಗೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್. ಇಲ್ಲ, ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗುಂದಿ ಜಗಳೂರು ತಾಲೂಕು. ಮತ್ತೆ ಇಲ್ಲ, ರೂಪಾ HK KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿ, ತನುಜಾ ಮಾಧವ ನಗರ ಭದ್ರಾವತಿ. ಆಯ್ತಲ್ಲ, ಅವೆಲ್ಲ ಒಂದೊಂದಕ್ಕೆ ಉತ್ತರ, ಒಂದೊಂದೇ ಉತ್ತರ. ಮಂಜುಳಾ ಜನಾರ್ದನ್ ಉದಯಟಲ್ಲಿ ಬೂತನಗುಡಿ ಭದ್ರಾವತಿ. ಇಲ್ಲಿ ಮಳೆಯಿಂದಾಗಿ ರಿಲೇ ಸರಿ ಇಲ್ಲ, ಮತ್ತೊಮ್ಮೆ ಒಗಟು ತಿಳಿಸಿ. ಉತ್ತರ ಕನ್ನಡ ದೀಪ ಸಂಜೀವ್ ಮುಂಡಗೋಡು. ಏನು ಮಾಡೋದಪ್ಪ ಈಗ? ಆಯಿತು, ಇನ್ನೊಂದ್ಸಲ ಕೇಳ್ಬಿಡ್ತೀನಿ ದೀಪ ಸಂಜೀವ್ ಮುಂಡಗೋಡು ಅವ್ರು, ಯಾಕೆಂದರೆ ಮಳೆ ಇದೆ ರಿಲೇ ಸರಿ ಇಲ್ಲ ಅಂತ ನೀವು ಮನವಿ ಮಾಡ್ಕೊಂಡಿದ್ದೀರಿ. ಆಯಿತಾ, ಹುಟ್ಟುತ್ತಲೇ ಹಸಿರು, ಬೆಳೆಯುತ್ತಲೇ ಕಪ್ಪು, ಮುಟ್ಟಿದರೆ ಸಾಕು ಕೈಗೆ ಬಣ್ಣ, ಬಲ್ಲಿದರೆ ಯೋಚಿಸಿ ಹೇಳಿ ನನ್ನ ಹೆಸರ. ಓಕೆ, ಎಲೆ ಇಲ್ಲದ ಮರಕ್ಕೆ ಹೂ ಇಲ್ಲದ ಕಾಯಿ, ಕಡಿಯಲು ಬಾರದ ಕಾಂಡ, ಹೇಳಿ ನಾನು ಯಾರು ಅಂತ. ಈಗ ನಿಮ್ಮ ಉತ್ತರ ಬರಬೇಕು, ದೀಪ ಸಂಜೀವ್ ಮುಂಡಗೋಡು ಉತ್ತರ ಕನ್ನಡ. ಓಕೆ, ಹೇಳಿದ್ದೀನಿ, ನೀವು ಮನವಿ ಮಾಡ್ಕೊಂಡಿದ್ದೀರಿ ಕೇಳುಗರು. ಆಯಿತಾ, ಅಭಿಮಾನಿ ಕೇಳುಗರು ಆದ್ದರಿಂದ ಖಂಡಿತವಾಗಿ ಆಕಾಶವಾಣಿ ಭದ್ರಾವತಿ ಮೇಲಿಟ್ಟಿರತಕ್ಕಂಥ ಅಭಿಮಾನದ ಸಲುವಾಗಿ ನಾನು ಇನ್ನೊಂದ್ಸಲ ಹೇಳಿದ್ದೀನಿ. ಓಕೆ, ಈಗ ನಿಮ್ಮ ಉತ್ತರ ಬರಬೇಕು, ಇಲ್ಲ ಅಂದರೆ ಸಿಟ್ಟು ಮಾಡ್ಕೊಳ್ತೀನಿ ನಾನು. ಓಕೆನ್ರಿ? ಓಕೆ, ಪ್ರಯತ್ನ ಕೊಡಿ. ಇಲ್ಲ,
ಪ್ರಯತ್ನಗಳು ಸಹ ಇದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಉತ್ತರ ಸಿಗ್ತಾ ಇತ್ತು. ಯೋಚನೆ ಮಾಡಲಿಲ್ಲ ಅಂತ ನಾನು ಅನ್ಕೊಂತೀನಿ, ಖಂಡಿತವಾಗಿ ಯೋಚನೆ ಮಾಡಿಲ್ಲ. ಕ್ವಶನ್ ಪೇಪರ್ ಟಫ್ ಇದೆ, ಹೊಳಿತಾ ಇಲ್ಲ ಸಾರ್. ಅಪ್ಪ ಇದಪ್ಪ ವರ್ಷ ಅಂದ್ರೆ ಎಲ್ರಿ ಟಫ್ ಇದೆ, ಭಾರಿ ಈಸಿ. ಆಮೇಲೆ ಗೊತ್ತಾಗುತ್ತೆ ನಿಮಗೆ, ನೋಡಿ ಅಯ್ಯೋ ತಲೆಗೆ ಹೊಳಿಲಿಲ್ವಲ್ಲ ಎಂಥ ತಲೆ ಅಂತ ಅಂತೀರ. ಆಮೇಲೆ ಅಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಈಗ ಒಂದು ಪುತ್ರ ಬಂತು ಉಮೇಶ್ ಸಿರಿಗೆರೆಯಿಂದ, ಎರಡು ಪುತ್ರ ಬರಬೇಕಲ್ವಾ? ಕಟ್ ಅಂಡ್ ಪೇಸ್ಟ್ ಬಿಟ್ಟರೆ ಸರಿ ಹೋಗುತ್ತೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಒಂದು ಉತ್ತರ ಬಂತು. ವೆಲ್ ಹಾಗೇನೆ ಇಲ್ಲ, ಪ್ರಯತ್ನ ಸಾಗಿದೆ. ಆಯ್ತು ಓಕೆ ಹೇಳೋಣ. ಹಾಗಾದ್ರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಇಲ್ಲ ಬಿಡಿ. ಇಲ್ಲ ಓಕೆ. ನೋಡ್ರಿ ನೀವೆಲ್ಲ ಈ ಹೆಂಗೆ ಕಳಿಸಿದ್ದೀರಿ ಅಂತಂದರೆ ಯಾವುದಕ್ಕೂ ಕಂಪೇರ್ ಮಾಡಿ ಕಳಿಸ್ಬಿಟ್ಟಿದ್ದೀರ. ಪ್ರಯತ್ನ ಪಟ್ಟಿದ್ದೀರ ಪಾಪ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ಆದರೆ ನಾನು ಹೇಳಿದ ಒಗ್ಗಟ್ಟನ್ನು ನೀವು ಕೇಳಲಿಲ್ಲ ಸರಿಯಾಗಿ ಅಂತ ನಾನು ಇದು ಅಷ್ಟೇನೇನಿಲ್ಲ. ಈಗ ಹುಟ್ಟುತ್ತಲೇ ಹಸಿರು, ಬೆಳೆಯುತ್ತಲೇ ಕಪ್ಪು, ಮುಟ್ಟಿದರೆ ಸಾಕು ಕೈಗೆ ಬಣ್ಣ. ಏನು ಮೆಹಂದಿ ಸೊಪ್ಪಲ್ಲೇನ್ರಿ? ಗೋರಂಟಿ ಸೊಪ್ಪು ಅನ್ನಲ್ವಾ, ಮೆಹಂದಿ ಸೊಪ್ಪು ಅನ್ನಲ್ವಾ? ಓ ನೀವು ಮೆಣಸಿನ್ಕಾಯಿ ಕಳಿಸಿದಾರೆ ಒಬ್ಬರು, ಆಮೇಲೆ ಏನು ಇದು ಏನೇನೋ ಒಂದಿಷ್ಟು ಕಳಿಸಿದಿರಪ್ಪ. ಪ್ರಯತ್ನ ಪಟ್ಟಿದ್ದೀರಾ, ನಾನು ಟೀಕೆ ಮಾಡ್ತಾ ಇಲ್ಲ, ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀರಿ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ, ಅದರಲ್ಲೇ ಉತ್ತರ ಸಿಕ್ಬಿಡುತ್ತಲ್ಲ. ಸ್ಪಿಟ್ಟ ಸ್ಪಿಟ್ಟ ನಾನು ಹೇಳಿದಾಗ ನೀವು ಉತ್ತರ ಸಿಕ್ಬಿಡುತ್ತೆ. ವೆಲ್ ತೊಂದರೆ ಇಲ್ಲ ಬಿಡಿ, ಇನ್ನೂ ಎರಡು ಇದೆಯಲ್ಲ. ನೀವು ಪಾಸ್ ಆಗ್ತೀರ ಅನ್ನೋ ಭರವಸೆ ನನಗಿದೆ, ಯಾಕೆಂದರೆ ನಮ್ಮ ಶಿಷ್ಯೋತ್ತಮರು ಖಂಡಿತವಾಗಿ ಪಾಸ್ ಆಗ್ತಾರೆ ಅಂತ. ಅಷ್ಟು ಒಂದು ಬಲವಾದ ನಂಬಿಕೆ ಹೆಂಗಿರಬೇಕು ಅಂದರೆ, ಈ ನಾಗರಾವು ಸಿನಿಮಾದಲ್ಲಿ ಚಾಮಯಮೇಶ್ ಇದ್ರಲ್ಲ, ಹಂಗೆ ಚಾಮಯಮೇಶ್ರು ವಿಷ್ಣುವರ್ಧನ್ ಸಂಬಂಧ ಇತ್ತಲ್ಲ ರಾಮಾಚಾರ್ಯ, ಹಂಗಿರಬೇಕು ನಮ್ಮದು ನಿಮ್ಮದು ಸಂಬಂಧ. ನಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆಂಟು, ನಿಮ್ಮ ಬಗ್ಗೆ ನಮಗೆ ಕಾನ್ಫಿಡೆಂಟು, ಅಲ್ಲೇನ್ರಿ? ಎಸ್. ಹಾಗೇನು ಎರಡನೇ ಹೋಗ್ಬಿಟ್ಟು, ಎಲೆ ಇಲ್ಲದ ಮರಕ್ಕೆ ಹೂ ಇಲ್ಲದ ಕಾಯಿ, ಕಡಿಯಲು ಬಾರದ ಕಾಂಡ, ಹೇಳಿ ನಾನು ಯಾರು ಅಂದ್ರೆ ಈರುಳ್ಳಿ. ಒಂದು ಕುತ್ರ ಕರೆಕ್ಟಾಗಿ ಒಬ್ಬರು ಕೊಟ್ಟಿದ್ದಾರೆ, ಇನ್ನೊಂದು ಕುತ್ರ ಸರಿಯಾಗಿ ಕೊಟ್ಟಿದ್ದಾರೆ, ಎರಡಕ್ಕೂ ಯಾರು ಕೊಡಲೇ ಇಲ್ವಲ್ರಿ. ವೆಲ್ ಓಕೆ, ಲಾಸ್ಟ್ ಈಸ್ ಫಾಸ್ಟ್ ಓಕೆ. ಇನ್ನೆರಡನ್ನ ಸರಿಯಾಗಿ ಕೇಳಿ ಆಯ್ತಾ, ಉತ್ತರವನ್ನು ಕೊಡಿ. ಎಷ್ಟೆಷ್ಟೆಲ್ಲ ಮನೇಲಿ ಹೋಮ್ವರ್ಕ್ ಮಾಡ್ಕೊಂಬರ್ತೀನಿ, ನೀವು ನೋಡಿದ್ರೆ ಉತ್ತರನೇ ಕೊಡಲ್ಲ. ಏನು ಮಾಡ್ತೀರಪ್ಪ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಇವೆಲ್ಲ ಯಥೇಚ್ಛವಾಗಿ ಪಾರ್ಟಿಸಿಪೇಟ್ ಮಾಡಿ ಎ ಪ್ಲಸ್ ತೊಗೋಬೇಕು ಅನ್ನೋ ನನ್ನ ಆಸೆ, ನನ್ನ ಹಂಬಲ. ನೋಡೋಣ ಗುರುಗಳ ಆಸೆಯನ್ನು ಈಡೇರಿಸ್ತೀರಾ ನೀವು ಇಲ್ವಾ ಏನು ಕತೆ ಅಂತ. ಓಕೆ, ಈಗ ಮುಂದಿನ ಎರಡು ಓಟನ್ನು ಕೇಳೋಣ ಅಲ್ವಾ. 9481527260 ನಮ್ಮ ವಾಟ್ಸಪ್ ಸಂಖ್ಯೆ, ಕರೆಕ್ಟಾಗಿ ಕೇಳ್ಕೊಳ್ಳಿ, ಉತ್ತರ ಟಕ್ಕನ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಕತ್ತಲೆಯಾದರೆ ಸಾಕು ನಾನು ಮನೆಗೆ ಬರ್ತೇನೆ, ಬೆಳಗಾಗುತ್ತಿದ್ದಂತೆ ನಾನು ಮಾಯವಾಗ್ತೇನೆ, ಬುದ್ಧಿವಂತರೇ ಹೇಳಿ ಈ ಮಾಯಗಾರನ ಹೆಸರನ್ನು. ಕತ್ತಲಾದರೆ ಸಾಕು ನಾನು ಮನೆಗೆ ಬರ್ತೇನೆ, ಬೆಳಗಾಗುತ್ತಿದ್ದಂತೆ ನಾನು ಮಾಯವಾಗ್ತೇನೆ, ಬುದ್ಧಿವಂತರೇ ಹೇಳಿ ಈ ಮಾಯಗಾರನ ಹೆಸರನ್ನು. ಇದು ಮೊದಲನೇ ಹೋಗ್ಬಿಟ್ಟು ಓಕೆ. ನಾನು ಹಸಿರು ಕೊಡ, ನನ್ನ ಒಳಗಿದೆ ಸಿಹಿ ನೀರು, ಕುಡಿದರೆ ನಿಮಗೇ ಲಾಭ, ಬಿಟ್ಟರೆ ನಿಮಗೇ ನಷ್ಟ, ಸರಿಯಾಗಿ ಹೇಳಿ ನನ್ನ ಹೆಸರ. ನೋಡಿ, ಎರಡು ಫಸ್ಟ್ ಕ್ಲಾಸಾಗಿ ಸುಲಲಿತವಾಗಿ ಹೇಳ್ತಕ್ಕಂಥ ಉತ್ತರಗಳನ್ನು ಹೇಳ್ತಕ್ಕಂಥ ಒಗಟುಗಳು. ಕತ್ತಲಾದರೆ ಸಾಕು ನಾ ಮನೆಗೆ ಬರ್ತೇನೆ, ಬೆಳಗಾಗುತ್ತಿದ್ದಂತೆ ನಾ ಮಾಯವಾಗ್ತೇನೆ, ಬುದ್ಧಿವಂತರೇ ಹೇಳಿ ಈ ಮಾಯಗಾರನ ಹೆಸರನ್ನು. ಎರಡನೇ ಹೋಗ್ಬಿಟ್ಟು, ನಾನು ಹಸಿರು ಕೊಡ, ನನ್ನ ಒಳಗಿದೆ ಸಿಹಿ ನೀರು, ಕುಡಿದರೆ ನಿಮಗೇ ಲಾಭ, ಬಿಟ್ಟರೆ ನಿಮಗೇ ನಷ್ಟ, ಸರಿಯಾಗಿ ಹೇಳಿ ನನ್ನ ಹೆಸರ. ಓಕೆನಾ? ಎರಡಕ್ಕೂ ಉತ್ತರ ಕೊಟ್ಟು ಎಲ್ಲ ಎ ಪ್ಲಸ್ಸಲ್ಲಿ ಪಾಸಾಗಬೇಕು, ಅಂದರೆ ಎಲ್ಲ 95-98 ತನಕ ಬರಬೇಕು ಆಯಿತಾ? ಬರ್ತೀರೇನ್ರಪ್ಪ, ಪ್ರಯತ್ನ ಪಡಿ ಓಕೆ ಅಲ್ಲ? ಎಸ್ ರೈಟ್.

ಓಕೆ, ಎರಡು ಒಗಟನ್ನ ಕೇಳಿದ್ದೆ. ಸಮಯ 10:38:40. ಓಕೆ ಅಲ್ಲ, ನೀವೆಲ್ಲ ವಾಟ್ಸ್ಆಪ್ ಕಳಿಸ್ಬೇಕಾದ ಒಂದು ವಾಟ್ಸ್ಆಪ್ ಸಂಖ್ಯೆ 9481527260. ಆದ್ಮೇಲೆ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದ್ರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ. ಕಾರ್ಯಕ್ರಮ ಮೂಡ್ ಬರ್ತಾ ಇದೆ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ಈಗಾಗಲೇ ಎರಡು ಒಗಟನ್ನ ಕೇಳಿದ್ದೀನಿ. ಇನ್ನೊಂದು ಹಾಡಿನ ನಂತರ ನಿಮ್ಮೆಲ್ಲ ಒಗಟುಗಳಿಗೂ ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅವರೆಲ್ಲ ನೋಡುತ್ತೆ.

ಓಕೆ ಓಕೆ ಓಕೆ, ಮೊದಲನೇ ಎರಡು ಒಗಟಿಗೆ ಅಷ್ಟೊಂದು ಉತ್ತರ ಬಂದಿರಲಿಲ್ಲ, ಏನೊಂದು 62-63 ಉತ್ತರ ಬಂದಿತ್ತು ಮೊದಲನೇ ಎರಡು ಒಗಟಿಗೆ. ಬಟ್ ಈಗ 84 ಉತ್ತರ ಬಂದಿದೆ, ಗೊತ್ತಿಲ್ಲ ಯಾವ ಸರಿ ಇದೆಯಾ ಅಥವಾ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ. ಬಟ್ ಉತ್ತರ ಅಂತೂ ಬಂದಿದೆ, ನೋಡೋಣ. ತೊಂದರೆ ಏನಿಲ್ಲ, ಮಿಸ್ಟೇಕ್ ಆದರೆ ಟ್ರೈ ಆ್ಯಂಡ್ ಆಫ್ಟರ್ ಸಿಕ್ಸ್ ಇಡ್ತಾನೆ. ಪ್ರಯತ್ನ ತಾನೆ ಇಂಪಾರ್ಟೆಂಟ್, ನಾನು ಆವಾಗಲೇ ಪ್ರಯತ್ನದ ಬಗ್ಗೆ ಹೇಳಿದ್ನಲ್ವ ನಿಮಗೆ. ನೋಡೋಣ ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಅಂತ ಹೇಳಿ ಅಲ್ವಾ. ತನುಜ ಮಾಧು, ಈ ಸಲ ಬಹುಶಃ ಎಲ್ಲ ಪಾಸ್ ಆಗಿರ್ತೀರಂತ ಕಾಣುತ್ತೆ. ಯಾಕೆಂದ್ರೆ ಉತ್ತರ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ, ಎಲೆಕ್ಷನ್ ಅಲ್ಲಿ ಹೈ ವೋಟ್ ಆಗುತ್ತಲ್ಲ, 5% ವೋಟು ಆ ಲೆಕ್ಕಾಚಾರ. ಹಾಗಾಗಿ ಈ ಸಲ ಎಲ್ಲ ಸಕ್ಸಸ್ ಆಗಿದ್ರೆ ಐ ಥಿಂಕ್ ಓಕೆ. ತನುಜ ಮಾಧವ ನಗರ ಭದ್ರಾವತಿಯಿಂದ, ವೆರಿ ಗುಡ್. ನೋಡಿ ನಾನು ಹೇಳ್ತಾ ಇದ್ದೆ ಆಯ್ತಾ. ಹಾಗೇನೆ ಚಿತ್ರ ಶಿವಕುಮಾರ್ ಹೊಸಮನೆಯಿಂದ ಭದ್ರಾವತಿ, ಗುಡ್. ಮತ್ತೆ ಇನ್ನು ಹಂಪಣ್ಣ ನ್ಯಾಮತಿಯಿಂದ, ಮೋನಿಷಾ ಚೈತನ್ಯ ತರೀಕೆರೆ, ಫೈನ್. ಹ್ಯಾಬಿಲ್ ರಾಘವೇಂದ್ರ ಅಪರುತ್ತ ಭದ್ರಾವತಿ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ, ಗುಡ್. ಹಾಗೇನೆ ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ, ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ, ಗುಡ್ ಗುಡ್. ಹಾಗೇನೆ ರಾಧಾ ಅವರು ನಿರಿಗೆ ಅಂತ, ಫೈನ್. ಮತ್ತೆ ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಫೈನ್. ಮತ್ತೆ ಶಿವಮೊಗ್ಗ ತಾಲೂಕು ಆಯನೂರಿನಿಂದ ಸಾಹುಕಾರ್ ಶಾರದಮ್ಮ, ಶ್ರೀಯಮಯ್ಯ ಅದ್ವಿತೀಯಮಯ್ಯ ಅಥರ್ವಮಯ್ಯ ಮೆದವಿ ಕೇಸರಿ ಮನೆ ಮತ್ತು ಶುಭ ಕುಂಬಳೆ, ಓಕೆ ವೆರಿ ಫೈನ್ ವೆರಿ ಫೈನ್. ಹಾಗೇನೆ ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಹೊನ್ನೂರು ಅಲಿ ಹನುಮಂತಾಪುರ ಜಗಳೂರಿನಿಂದ, ಫೈನ್. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಗುಡ್. ಹಾಗೆಯೇ ಇನ್ನು ಜ್ಯೋತಿ ರಾಜಶೇಖರ್ ಸಿದ್ದಾರ್ಥನಗರ ಭದ್ರಾವತಿಯಿಂದ, ವೆರಿ ಗುಡ್. ವಿಶ್ವನಾಥ್ ಹುಂಬಿ ಶರಾವತಿ ನಗರ ಶಿವಮೊಗ್ಗದಿಂದ, ಗುಡ್. ಮಲ್ಲಿಕಾ ದೇವಧರ್ ಜೋಗಿಮಕ್ಕಿ, ಗುಡ್. ಇದೆಲ್ಲ ನೀವು ಪ್ರಾಮಾಣಿಕ ಕಳಿಸಿರೋ ಉತ್ತರ ಇದು, ಇದು ಕಾಪಿ ಮಾಡಲಿಲ್ಲ ನೀವು, ನನಗೆ ನಂಬಿಕೆ ಇದೆ ನಿಮ್ಮ ಮೇಲೆಲ್ಲ. ಹೋದ ಸಲ ಮಾತ್ರ ಕಟ್ ಆ್ಯಂಡ್ ಪೇಸ್ಟ್ ಅಲ್ವಾ. ಎಸ್, ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ ವಿಜಯ ಕುಮಾರ್, ಓಕೆ. ಹಾಗೆಯೇ ಇನ್ನು ಉಮಾದೇವಿ ಪಿಳುವಳಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಗುಡ್. ಚಂದ್ರಿಕಾ ನೇಲಗುಂಡಿ, ಎಸ್ ಗುಡ್. ಕಾನ್ಫಿಡೆಂಟು ನಾನು ಪಾಸ್ ಆಗ ಗುರುಗಳೇ, ಎಸ್. ಹಾಗೆಯೇ ಕಲಬುರಗಿ ಜಿಲ್ಲೆ ಮಾಧವ ಹಿಪ್ಪರದಿಂದ ಕೀರಾಲಂಗ ಮುತ್ತಣ್ಣಪ್ಪ ಇಕ್ಕಳಿಕಿ, ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕಿ, ಗುಡ್. ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್ ಆಶಾ ವಿಜಯ ಕುಮಾರ್, ಫಣೀಂದ್ರ ಅವರು ಶಿವಮೊಗ್ಗದಿಂದ. ಮತ್ತೆ ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್, ಗುಡ್. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಗುಡ್ ಹನುಮಂತಪ್ಪನವರೇ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಗುಡ್. ಹಾಗೆಯೇ ಮಹೇಶ್ ಹೊಸೂರು, ಗುಡ್. ಸುರೇಶ್ ಶಿವಮೊಗ್ಗದಿಂದ, ಫೈನ್. ಕೆ ಪಿ ದಿನೇಶ್ ಭಟ್ ರಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಪುಷ್ಪ ಸುರೇಶ್ ಹಳ್ಳಿ, ಪುಷ್ಪ ಸುರೇಶ್ ಹಳ್ಳಿ ಅಂತನಾ, ಶಿವಮೊಗ್ಗದಿಂದ, ಗುಡ್. ಹಾಗೆಯೇ ಇನ್ನು ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ವಂಶೇಶ್ ಮನಸ್ವಿನಿ ತರೀಕೆರೆಯಿಂದ, ಗುಡ್. ಸುವಾನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ, ಗೀತಾ ಅವರು ಮಲಗೋಪದಿಂದ. ಹಾಗೆಯೇ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಗುಡ್. ಮತ್ತೆ ಜ್ಯೋತಿ ನಿಯಾ ಸಂತೋಷ್ ನ್ಯಾಮತಿಯಿಂದ, ಅನ್ನಪೂರ್ಣ ಸುರೇಶ್ ನರಸಿಂಹರಾಜಪುರದಿಂದ, ಗುಡ್. ಹಾಗೇನೆ ಇನ್ನು ರಾಯಬಾಗ ತಾಲೂಕು ಮುಗುಳಹಳ್ಳಿ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ ಹಿರೇಮಠ್, ಓಕೆ. ಸುನಂದ ಗಾನವಾರಿ ಗಾನವಾರಿಧಿ
ಅಲ್ಲ ಎಸ್ ಗಾನವಾರಿದಿ ಸಿದ್ಧಾರೂಢ ನಗರ ಭದ್ರಾವತಿಯಿಂದ ಗುಡ್. ನವಿಲೆಯಿಂದ ವೈ ಬಿ ಚಳ್ಳಮರದ ಅವರು ಫೈನ್. ಹಾಗೆಯೇ ಇನ್ನು ಮಂಜುಳಾ ಜನಾರ್ದನ್ ಉದಯ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ. ಅಮೃತ ರಮೇಶ್ ಇಲ್ಲಿಂದ ಘೋಷ ಚಿತ್ರದುರ್ಗ ಅಂತ ಅನ್ಕೊಂಡು

ಅರ್ಥ ಇಲ್ವಾ? ಓಕೆ ನೋಡೋಣ ಏನು ಅಂತ. ಉತ್ತರ ಗುಡ್. ಹಾಗೇನೆ ಇ ಎಸ್ ಮುದಿಗೌಡರು ಇನಾಮ ಹೊಂಗಲ ಸವಲತ್ತಿಯಿಂದ. ಧನಲಕ್ಷ್ಮಿ ಯೋಗಿ ಶಾಲಪ ಸರ್ಕಲ್ ಭದ್ರಾವತಿಯಿಂದ ಗುಡ್. ವಿನೋಬ ನಗರದಿಂದ ಜಯಲಕ್ಷ್ಮಿ ಅವರು. ಓಕೆ. ಅಜಯ್ ನೇತ್ರ ವೇದಾಂತ್ ಲಿಖಿತ ಅಶ್ವತ್ಥ ನಗರ ಹೊಸಮನೆ ಭದ್ರಾವತಿಯಿಂದ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಮಾದನ ಹೆಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕವಂಡಲಗುಂದಿ ಜಗಳೂರು. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ. ಗುರುಗಳೇ ಈ ಸಾರಿ ಎರಡು ಉತ್ತರ ಸರಿಯಾಗಿದೆ, ಹಾಗಾಗಿ ನೀವು ನನಗೆ ಪಟ್ಟ ಶಿಷ್ಯನಾಗಿ ಸ್ವೀಕರಿಸುತ್ತೀರಾ ತಾನೇ? ಸಾಕಷ್ಟು ಜನ ಶಿಷ್ಯರಾಗ್ಬಿಟ್ಟಿದ್ದಾರೆ, ನೋಡೋಣ, ಯೋಚನೆ ಮಾಡ್ತೀನಿ. ಇನ್ನೂ ಪರೀಕ್ಷೆ ಮಾಡ್ಬೇಕು ನಿಮ್ಮನ್ನು ತುಂಬ, ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಸ್ವೀಕರಿಸೋಣಂತೆ. ಓಕೆ. ಯಾರು ಉಮೇಶ್ ಸಿರಿಗೆರೆ ದಾವಣಗೆರೆ ಇದ್ದ, ಪೂರ್ತಿ ಪಾಸ್ ಆಗಿದ್ದೇನೆ ಶಿಷ್ಯನಾಗಿ ಸ್ವೀಕರಿಸಿ ಸರಿ ಉತ್ತರ ಕೊಟ್ಟಿದ್ರ ಗುಡ್. ಮಂಜುಳಾ ಅವರು ಚೆನ್ನಾಪುರದಿಂದ ಗುಡ್. ಹಾಗೆಯೇ ಗೌರಮ್ಮ ಜಯನಗರ ಶಿವಮೊಗ್ಗದಿಂದ ಫೈನ್. ಮತ್ತು ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಗುರುಗಳೇ ನಿಮ್ಮ ಪರೀಕ್ಷೆಗೆ ಸಂಭ್ರಮದಿಂದ ಕುಳಿತುಕೊಳ್ಳುತ್ತೇವೆ, ಆದರೆ ಪ್ರಶ್ನೆ ಪತ್ರಿಕೆ ಬಂದ ತಕ್ಷಣ ಎಲ್ಲ ಮರೆತು ಹೋಗುತ್ತೆ. ನಾಗಶ್ರೀ ಜಯಂತಿ ಗಣಪತಿ ದುಗ್ಗ್ರಾಮ ಬೇರ್ಕೊಡ್ಗೆ ಯಾಕೆ ಪುಟಿ? ಹಾಂ ಏನಿಲ್ವಲ್ಲ, ಈಸಿ ಈಸಿಲ್ಲ ಪ್ರಶ್ನೆ ಪತ್ರಿಕೆ. ಓಕೆ ಇನ್ನೊಂದು ಪ್ರಯತ್ನ ಪಡು, ಒಂದಕ್ಕೆ ಸರಿ ಉತ್ತರ ಕೊಡಿ ನೋಡ್ಬಿಟ್ಟು ಇನ್ನೊಂದಕ್ಕೆ ಪ್ರಯತ್ನ ಪಡು. ಓಕೆ ರೈಟ್. ಹಾಗೆಯೇ ಆಯ್ತಲ್ಲ ಜಯಪ್ಪ ಬಣಕಾರ್, ಕಿಶೋರ್ ಕುಮಾರ್ ಬಣಕಾರ್, ನ್ಯಾಮತಿ ಗೋಪಾಳ. ಹಾಗೆಯೇ ವಿಡಿಯೋ ಕಾಲ್ ಮಾಡಿದ್ದೀರಿ ನೋಡಿ, ವಿಡಿಯೋ ಕಾಲು ಮತ್ತು ಸ್ಟಿಕ್ಕರ್ಗಳೆಲ್ಲ ಕಳಿಸ್ಬೇಡಿ ದಯಮಾಡಿ. ಓಕೆ. ರಾಧಿಕಾ ಶ್ರೀರೇಖಾಂಧ್ರದ ಅಕ್ಷಯ್ ಅನ್ವಯಿ ಪಾತ್ರಸಾರ್ಥಿ ಜಯನಗರ ಶಿವಮೊಗ್ಗದಿಂದ ಗುಡ್. ಹಾಗೆಯೇ ಲತಾ ಕುಂಬಾರ್ ಬೀದಿ ಭದ್ರಾವತಿಯಿಂದ. ಓಕೆ ಗುಡ್. ವಿಶ್ವಾಸ್ ಸೌಳಂಗ. ಓಕೆ. ಅಶೋಕ್ ಎಸ್ ಎಲ್ ಶಿವಮೊಗ್ಗ. ಇಂದಿರಾ ಶ್ರೀನಿವಾಸ್ ಕೆ ಬಿ ಜನ್ನಾಪುರದಿಂದ ಗುಡ್. ಹಾಗೆಯೇ ಇನ್ನು ಪುಷ್ಪಾ ವಿನೋಬ್ ನಗರ ಶಿವಮೊಗ್ಗದಿಂದ ಗುಡ್. ಶರಣ್ ರೀ ಗುರುಗಳ, ಇವತ್ತು ಒಗಟು ಕಾರ್ಯಕ್ರಮಕ್ಕೆ ಜರ ತಡ ಮಾಡಿ ಬಂದಿನ್ರಪ್ಪ, ಹೊಟ್ಟನಾಗಿ ಹಾಕೊಳ್ರಿ. ಹಾಂ ಒಂದಕ್ಕೆ ಉತ್ತರ ಕೊಟ್ಟಿಲ್ರಪ್ಪ. ಚಿಕ್ಕೋಡಿ ತಾಲೂಕು ಜೋಡಗರಣಿ ಲಗಣಮ್ಮ ಎಂಡ್ರಾವಿ, ಲಗಮಣ್ಣ ಎಂಡ್ರಾವಿ ಅವರು. ಓಕೆ ಎಸ್. ಒಂದಕ್ಕೆ ಉತ್ತರ ಕೊಟ್ಟಿದ್ರಿ, ಇನ್ನೊಂದಕ್ಕೆ ಉತ್ತರ ಕೊಡ್ರಲ್ಲ ಬೇಗ. ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪಾಲಯವು ಜನ್ನಾಪುರ. ಎಲ್ಲ ಒಂದೊಂದಕ್ಕೆ ಉತ್ತರ ಕೊಟ್ಟಿದ್ದೀರಿ. ಇನ್ನು ಎರಡನೇದಕ್ಕೆ ಹತ್ತತ್ರ ಇದ್ದೀರಿ, ಸ್ವಲ್ಪ ಹತ್ತತ್ರ ಬಂದಿದ್ದೀರಿ, ಅದು ಯಾಕೋ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ನೀವು ಹತ್ತತ್ರ ಬಂದಿದ್ದೀರ ಖಂಡಿತ. ರೇಣುಕಾ ಡಿ ಶಿವಮೊಗ್ಗದಿಂದ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ ಮೊದಲನೆಯದು ಗುಡ್ ಗುಡ್ ಗುಡ್. ಎರಡನೇದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಮೊದಲ ಎರಡು ಒಗಟಲ್ಲಿ ತುಂಬಾ ಜನ ಫೇಲ್ ಆದ್ರು, ಅದ್ರಲ್ಲಿ ನಾನು ಒಬ್ಳು, ಎಲ್ಲರೂ ಫೇಲ್ ಆದಲ್ಲ ಅಂತ ನನಗೆ ಖುಷಿ ಆಯ್ತು. ಇದಪ್ಪ ವರ್ಷೆ ಆದ್ರೆ ಅಂದ್ರೆ ನಂದು ಒಂದ್ ಕಣ್ಣು ಆದ್ರೂ ಪುರ ಇಲ್ಲ, ಅವ್ದು ಎರಡು ಕಣ್ಣು ಹೋಗ್ಲಿ ಅಂತ ಅಲ್ವೇಂದ್ರೆ ಭಾಗ್ಯ ಸದಸ್ಯರವ್ರೆ. ನಾನು ಒಬ್ಳೇ ಫೇಲ್ ಆಗಿದ್ರೆ ಬೇಜಾರ ಆಗ್ತಿತ್ತು ಸರ್, ಎಲ್ಲರೂ ಆದ್ರಲ್ಲ ಸಂತೋಷ ಆಯ್ತು. ಒಳ್ಳೆ ಕತೆ ಕಟ್ರಪ್ಪ ನಿಮ್ದು. ಈ ಬಾರಿ ಇದ್ರೆ ಪಾಸ್ ಮಾಡ್ತೀರಲ್ವಾ? ಪಾಸ್ ಆಗಿದ್ರೆ ಬಿಟ್ಟು ಎರಡು ಎರಡಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಲ್ಲ. ಎಸ್ ರೇಖಾ ಬೆಂಗಳೂರು. ಅಬ್ಬಾ ಓಕೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಹಾಗೆಯೇ ಸರಸ್ವತಿ ಹೊಸಮನೆ ಭದ್ರಾವತಿಯಿಂದ. ಎಸ್ ಮಂಜುನಾಥ್ ಲಕ್ಷ್ಮೀಶೇಖರ್ ಸಾಬ್ ಜನ್ನಾಪುರದಿಂದ ಗುಡ್. ಹಾಗೆಯೇ ರಾಘವ ಮನಿಯಾರಿ ಶಕುಂತಲಾ ಮಕ್ಕಳ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಗುಡ್. ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ ಫೈನ್ ಫೈನ್. ಹಾಗೆಯೇ ಯಾರಿದು ಶಿವರುದ್ರಯ್ಯ ಹೊಸಮನೆ ಭದ್ರಾವತಿಯಿಂದ. ವೆಂಕಟೇಶ್ ಪಾಲಾಜಿ ಜಯಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಿಂದ ಗುಡ್. ಹಾಗೆಯೇ ಸುಮಾ ಶಿವರುದ್ರಯ್ಯ ಹೊಸಮನೆ ಭದ್ರಾವತಿಯಿಂದ ಗುಡ್.

ಪರವಾಗಿಲ್ಲ ನೋಡಿದ್ರೆ ಎಲ್ಲ ಒಂದ್ ಹಂತಕ್ಕೆ ಬಂದಿದ್ದೀರಾ ಈಗ ಅಲ್ಲ, ನಿಮ್ಗೆ ಬೈಬೇಕಣ್ರಿ ಅವಾಗೆಲ್ಲ ನೀವು ಕರೆಕ್ಟ್ ದಾರಿ ಬರೋದು ಅಲ್ವಾ? ಎಸ್. ಶಾಂತಾಚಾರ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ವೆರಿ ಗುಡ್ ವೆರಿ ಗುಡ್. ಇನ್ನು ಮಹೇಶ್ವರಪ್ಪ ಎಂ ಪಿ ಎಂ ಬಡಾವಣೆ ಭದ್ರಾವತಿಯಿಂದ. ವೀಣಾ ವನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಗುಡ್. ದೀಪ ಸಂಜೀವ್ ಮುಂಡಗೋಡು ಉತ್ತರ ಕನ್ನಡ ಜಿಲ್ಲೆಯಿಂದ, ಗುಡ್. ಹಾಗೆಯೇ ಇನ್ನು ಗೌರಮ್ಮನವರು ಹಾವೇರಿಯಿಂದ, ಗುಡ್. ಅಜಯ್ ವಂಡ್ಕರ್ ಲೋಯರ್ ಉತ್ತ ಭದ್ರಾವತಿಯಿಂದ. ಮತ್ತೆ ಶಿವಮೊಗ್ಗ ಬಸವೇಶ್ವರದಿಂದ ಜಯಶೀಲ ಸದಾಶಿವ. ಹಾಗೆಯೇ ಇನ್ನು ರಂಗರಾಮೇಗೌಡ ಮಲಗೋಪ್ಪದಿಂದ ಶಿವಮೊಗ್ಗ ಆಕಾಶವಾಣಿ ಬರ್ತಾ ಇಲ್ಲ. ಓಕೆ, ಎರಡನೇದು ಈಗ ಕಂಪ್ಲೇಂಟ್ ಬರ್ತಾ ಇದೆ, ಈಗ ನೋಡೋಣ ನಮ್ಮ ಇಂಜಿನಿಯರ್ ಗಮನಕ್ಕೆ ತರ್ತೀನಿ, ಡೋಂಟ್ ವರಿ. ಒಂದೊಂದ್ಸಲ ವ್ಯತ್ಯಾಸ ಆಗುತ್ತೆ, ನೆಟ್ವರ್ಕ್ ಸಮಸ್ಯೆ ಅದು ಇದು ಏನೋ ಆಗಿರ್ತಾವಲ್ಲ, ನೋಡೋಣಂತೆ. ಇನ್ನು ಸಲ್ಮಾ ಟೀಚರ್, ಹಾಗೆಯೇ ಸೋನಿಯಾ ತರೀಕೆರೆಯಿಂದ. ಓಕೆ, ಸತ್ಯ ಹೇಳುತ್ತೇನೆ ಗುರುಗಳೇ, ನಾನು ಗೊತ್ತಿರೋದಕ್ಕೆ ಮಾತ್ರ ಉತ್ತರ ಕಳಿಸುತ್ತಿದ್ದೇನೆ, ಮುರಳಿಧರ್ ಶಿವಮೊಗ್ಗದಿಂದ. ಎಸ್, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಇನ್ನೊಂದು ಟಕ್ ಅಂತ ಪ್ರಯತ್ನ ಪಡಿ, ಒಂದಕ್ಕೆ ಸರಿಯ ಉತ್ತರ ಇದೆ, ಇನ್ನೊಂದು ಟಕ್ ಅಂತ ಪ್ರಯತ್ನ ಪಡಿ ಮುರಳಿಧರ. ಸರೋಜ ಜಯಶಂಕರ್, ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ್ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ, ಹೊಸಕೆರೆ. ಓಕೆ, ಹನುಮಂತಪ್ಪ ಮಡಿವಾಳರು ಜಗಳೂರಿಂದ. ಓಕೆ, ಆಯ್ತು ಆಯ್ತಪ್ಪ, ಆಯ್ತು ಆಯ್ತು ಆಯ್ತು. ಅವ್ರಿಗೆ ಏನು ಅಭಿಮಾನ ಅಂತ, ನಾವು ಗುಡ್ ಅಂದ ತಕ್ಷಣ ನಿಮ್ಗೆ ಖುಷಿ ಆಗುತ್ತೆ, ರ್ಯಾಂಕ್ ಬಂದಂಗೆ ಆಗುತ್ತಂತೆ. ಅಲ್ಲ, ನೀವು ಮಾಡಿದಿರಲ್ಲ ಹಂಗೆ ಸಾಧನೆ, ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ. ಓಕೆ, ಇನ್ನೇನು ಇಲ್ಲ ಇಲ್ಲ ಇಲ್ಲ ಇಲ್ಲ, ಪ್ರಯತ್ನ ಸಾಗಿದೆ ಬಿಡ್ರಿ, ಪ್ರಯತ್ನ ಖಂಡಿತ. ಸದಾಶಿವಪ್ಪ ಮಂಡಗಟ್ಟ. ಓಕೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗೇಗ್ರಾಮ ಬೇರುಗಡೆಯಿಂದ, ಗುಡ್. ಹಾಗೆಯೇ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಗುಡ್. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಆಯ್ತಲ್ಲ, ಎಸ್ ಗುಡ್ ವೆರಿ ಗುಡ್ ವೆರಿ ಗುಡ್ ಮಾಡಿದಿರಲ್ಲ. ನರ್ತನ ರಾಜ್ ಹೊಸ್ಮನೆ ಭದ್ರಾವತಿಯಿಂದ, ಗುಡ್. ಹಾಗೆಯೇ ಓಕೆ ಆಯ್ತು, ನಿಮ್ದೆಲ್ಲ ಎಲ್ಲ ಓದಿದ್ದೀನಲ್ಲ, ಎಸ್ ಯಾವುದು ಬಿಟ್ಟಿಲ್ಲ, ಎಲ್ಲ ಉತ್ತರಗಳನ್ನು ತಗೊಂಡಿದ್ದೀನಿ, ಒಂದಕ್ಕೆ ಉತ್ತರ ತಗೊಂಡಿದ್ದೀನಿ, ವಿಡಿಯೋ ಕಾಲ್ ಬಿಟ್ಟಾಕಿದ್ದೀನಿ, ವಿಡಿಯೋ ಕಾಲ್ ಮತ್ತೆ ಇನ್ನೊಂದು ಯಾವುದು ಸ್ಟಿಕ್ಕರ್ ಈಕರ್ ಎಲ್ಲ ಕಳಿಸಿರಲ್ಲ, ಅವೆಲ್ಲ ತಗೊಳ್ಳಿಲ್ಲ, ಯಾಕಂದ್ರೆ ಮತ್ತೆ ಹ್ಯಾಂಗಿಂಗ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ, ಇನ್ನು ಬಾಕಿ ಇದೆಲ್ಲ ಕಳಿಸಿ. ಎಸ್, ಕತ್ತಲೆ ಆದರೆ ಸಾಕು, ನಾ ಮನೆಗೆ ಬರ್ತೇನೆ, ಬೆಳಗಾಗುತ್ತಿದ್ದಂತೆ ನಾ ಮಾಯವಾಗ್ತೇನೆ, ಬುದ್ಧಿವಂತರೇ ಹೇಳಿ ಈ ಮಾಯಗಾರನ ಹೆಸರನ್ನು ಅಂತಂದ್ರೆ ದೀಪ ಅಥವಾ ನಕ್ಷತ್ರ ಎರಡೂ ಆಗುತ್ತೆ. ಓಕೆ, ಎರಡು ಉತ್ತರ ತಗೊಂಡಿದ್ದೀನಿ, ಎರಡಕ್ಕೂ ಸರಿಯ ಉತ್ತರ ಏನು ಕೊಟ್ಟಿದ್ದೀರಿ, ಖಂಡಿತವಾಗಿ ಕೊಟ್ಟಿದ್ದೀರಿ. ಹಾಗೆಯೇ ನಾನು ಹಸಿರು ಕೊಡ, ನನ್ನ ಒಳಗಿದೆ ಸಿಹಿ ನೀರು, ಆಯ್ತಾ, ಕುಡಿದರೆ ನಿಮಗೆ ಲಾಭ, ಬಿಟ್ಟರೆ ನಿಮಗೆ ನಷ್ಟ, ಸರಿಯಾಗಿ ಹೇಳಿ ನನ್ನ ಹೆಸರ ಅಂದರೆ ಎಳ್ನೀರಿ ಹೇಳ್ತೀರ ಅಲ್ವಾ? ಸೊ ಹಾಗಾಗಿ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಿ, ಬಹಳ ಖುಷಿಯಾಯಿತು. ಮೊದಲನೇ ಎರಡು ಹೋಗ್ಬಿಟ್ಟು ನೀವು ಅಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ, ಎರಡನೇದು ಏನಿತ್ತಲ್ಲ ಸೆಕೆಂಡ್ ಫೇಸಲ್ಲಿ ಶುರುವಾಯ್ತಲ್ಲ, ಸ್ವಲ್ಪ ಸೀರಿಯಸ್ ಆಗಿ ನಾನು ಆದ್ನಲ್ಲ, ಸ್ವಲ್ಪ ಸೀರಿಯಸ್ ಆಗಿ ನೀವು ಆಗ್ಬಿಟ್ರಿ. ಓಕೆ ಅಲ್ಲ, ಎಸ್ ತುಂಬ ಚೆನ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಕಾರ್ಯಕ್ರಮಗಳಿಗೂ ಹೀಗೆ ಭಾಗವಹಿಸ್ರಿ. ನಮ್ಮ ನಿರೂಪಕರುಗಳು ಪ್ರತಿನಿತ್ಯ ಹೊಸ ಹೊಸ ವಿಚಾರಗಳನ್ನು ಹೊತ್ತು ತಂದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಾರ್ಯಕ್ರಮವನ್ನು ಮಾಡ್ತಾರೆ. ಆಕಾಶವಾಣಿ ಕೇಳುಗರಾಗಿ ನಿರಂತರವಾಗಿ ಇರಿ, ನಿರಂತರವಾಗಿ ಟ್ಯೂನ್ ಮಾಡಿ, ನಮ್ಮ ತಪ್ಪುಗಳು ಓರೆಕೋರುಗಳು ಏನಿದ್ರೆ ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭ ದಿನವನ್ನು ಹೇಳ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು ಶುಭಮಸ್ತು.

0: ವೆಲ್, ನೀವು ಒಂದಿಷ್ಟು ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದ್ದೀರಿ, ಹಾಗಾಗಿ ಟಕ್ ಅಂತ ಓದ್ಬಿಡ್ತೀನಿ ಫೀಡ್ಬ್ಯಾಕ್ ನ ಒಂದೆರಡು ನಿಮಿಷದಲ್ಲಿ. ನೀವು ಗುಡ್ ಅಂದ ತಕ್ಷಣ ನಮಗೆ ತಕ್ಷಣ ಉತ್ತರ ಸರಿ ಇದೆ ಅಂತ ತಿಳಿಯುತ್ತೆ, ಸದ್ಯ ಪಾಸ್ ಆದ್ವಿ ಅನಿಸುತ್ತೆ. ಮಂಜುಳಾ ಜದಾಪುರ, ಓಕೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತ ಗಣೇಶ್, ಅಶ್ವಿಜಯ್ ಕುಮಾರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಿಡ್ಬೋದು ಸರ್. ನಿಮ್ಮ ಇದೇ ಒಂಥರ ರೋಮಾಂಚನ ಆಗಿ, ಅವಾಗಲೇ ಕಂಪನ ಅಂದ್ರಿ, ಈಗ ರೋಮಾಂಚನ ಅಂದ್ರಿ, ಏನೇನು ಹೇಳ್ರಪ್ಪ ಹೋಗ್ಲಿ. ಓಕೆ, ವೆರಿ ಗುಡ್ ಅಂದರೆ ದಿನವೆಲ್ಲ ಉತ್ಸಾಹದಿಂದ ಇರ್ತೇವೆ ಸರ್, ಜೊತೆಗೆ ನೀವು ಬಂದರೆ ಒಳ್ಳೊಳ್ಳೆ ಹಾಡುಗಳು ಆಯ್ಕೆ ಮಾಡಿ ಪ್ರಸಾರ ಮಾಡ್ತೀರಾ, ಧನ್ಯವಾದ. ಓಕೆ, ಧನ್ಯವಾದಗಳು. ನೀವು ಕೂಡ ಬಿಸಿಲಿನ ಬೇಗೆಯಲ್ಲಿ ಎಳನೀರು ಕುಡಿದು ಮನೆಗೆ ಬಂದು ಈರುಳ್ಳಿ ಗೊಜ್ಜು ಮಾಡಿ ದೀಪದ ಬೆಳಕಿನಲ್ಲಿ ಮೆಹಂದಿ ಹಚ್ಚಿಕೊಂಡು ಮಲಗಿದೆ ಹೊನ್ನೂರು ಅಲಿ ಹನುಮಂತಪುರ ಜಗಳೂರು. ವಾ ವಾ, ಕ್ಯಾ ಬಾತೆ ಅಲಿಜಿ, ಅಚ್ಚಾ ಬಾತೆ. ಓಡಿನ ಕಾರ್ಯಕ್ರಮ ಚೆನ್ನಾಗಿತ್ತು ಗುರುಗಳೇ. ಸರೋಜ ಜಯಶಂಕರ್ ನಿವೃತ್ತ ಶಿಕ್ಷಕಿ ಭದ್ರಾವತಿ, ಎಸ್, ಧನ್ಯವಾದ. ಹಾಗೆ ಚಂದ್ರಿಕಾ ಶೇಷಲ ಹಾರನಹಳ್ಳಿ, ಮೆಹಂದಿ ಹಚ್ಚಿಕೊಂಡು ಈರುಳ್ಳಿ ಹೆಚ್ಚಲಾಗದೆ ತಿಂಡಿ ಮಾಡಲಾಗದೆ ದೀಪ ಇಲ್ಲದರಿಂದ ಎಳನೀರು ಕುಡಿದು ಹಾಯಾದೆ. ವಾ ವಾ ವಾ ವಾ ವಾ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ, ಶವಾಷ್. ಇನ್ನು ಚಿತ್ರಾ ಶಿವಕುಮಾರ್ ಉಸ್ಮಾನಿ ಭದ್ರಾವತಿಯಿಂದ ಅವರು ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ. ಒಟ್ಟು ಕಾರ್ಯಕ್ರಮ ಒಳ್ಳೆ ಕಸ್ತದ ಕೊಡ್ತಾ ಇದ್ದೀರಾ, ನಿಮ್ಮ ಆಶೀರ್ವಾದದಿಂದ ಸ್ವಲ್ಪ ಬುದ್ಧಿವಂತರಾಗ್ತಾ ಇದ್ದೀವಿ ಗುರುಗಳೇ. ಏ, ನಿಮ್ಮ ಆಶೀರ್ವಾದ ಸಮಾಜದ ಮೇಲೆ ಇಲ್ಲಿ ನಾನು ಇವತ್ತು 3 ಉತ್ತರ ಕೊಟ್ಟಿದ್ದೇನೆ, ಮುಂದಿನ ಪರೀಕ್ಷೆಗೆ ಇನ್ನೂ ಚೆನ್ನಾಗಿ ಓದ್ಕೊಂಡು ಬರ್ತೇನೆ ಗುರುಗಳೇ. ಶಾಬಾಷ್, ಅದು ಇನ್ಸ್ಪೈರ್. ಓಕೆ, ಧನ್ಯವಾದ ಗುರುಗಳೇ. ನೀವು ಈ ಬಾರಿ ಸಸ್ಪೆನ್ಸ್ ಕಾಮಿಡಿ ತೋರಿಸಿದ್ರಿ, ಧನ್ಯವಾದಗಳು. ಮಠದಲ್ಲಿ ಊಟ ರೆಡಿ ಇದೆಯಾ? ಊಟಕ್ಕೆ ಬರ್ತೀವಿ. ಆಗಲಿ ಆಗಲಿ, ಮಠ ಕಟ್ಟಾದ್ರೆ ತಾನು ಉಳಿಸಿದ್ರೆ ಗುರುಗಳೇ. ಎಸ್, ಓಕೆ. ಆಮೇಲೆ ಈಗ ನೆಕ್ಸ್ಟ್ ಇನ್ಯಾರು? ವೇದಶೆಟ್ಟಿ ಕಾಳವರ, ಕುಂದಾಪುರದಿಂದ ಅಲ್ವಾ? ಎಸ್. ಇನ್ನು ರೂಪ ಹೆಚ್ಚು, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಊಟ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು, ಮದುವೆ ಒಳ್ಳೆ ಕಸರತ್ನ ಕೊಡ್ತೀವಿ, ಧನ್ಯವಾದ. ಕೈಗೆ ಮೆಹಂದಿ ಹಚ್ಚಿಕೊಂಡು ಕೈಯನ್ನು ತಂಪು ಮಾಡಿಕೊಂಡು ಬಿಸಿಲು ತಾಳಲಾರದ ಎಳ್ನೀರು ಕುಡಿದು ರಾತ್ರಿ ದೀಪದ ಬೆಳಕಿನಲ್ಲಿ ಈರುಳ್ಳಿ ಪಕೋಡ ಮಾಡಿದೆ. ವಾ ವಾ ವಾ, ಬಾಯೆಲ್ಲ ನೀರು ಬಂತಲ್ರಿ ರೂಪ ಹೆಚ್ಚು, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಓಕೆ, ಆಯಿತು. ಎಸ್, ಯಾರ್ಯಾರು ಸರಿ ಉತ್ತರ ಕೊಟ್ಟಿದ್ದೀರಿ ಅದೆಲ್ಲದೂ ಕೂಡ ನಾನು ಸಂದೇಶವನ್ನು ಓದಿದ್ದೀನಿ, ಯಾರು ಸಂದೇಶವನ್ನು ಬಿಟ್ಟಿಲ್ಲ. ಓಕೆ, ಮಾದಪ್ಪ ಹಾಗೂ ಕೃಷ್ಣ, KM ಕಮಂಡಲ್ ಮಂದಿ, ಜಗಳೂರು ತಾಲೂಕು. ಎಸ್, ಎಲ್ಲ ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಎರಡೆಡಕ್ಕೆ ಅವರೆಲ್ಲ ಗುಡ್ ಹೇಳೇ ಹೇಳಿದ್ದೀನಿ, ಯಾರಿಗೂ ಬಿಟ್ಟಿಲ್ಲ. ಓಕೆ. ಎಸ್, ಶಾಂತಾಚಾರ ಬೆಳಗ್ಗೆ ಕೊಕ್ಕನವರು, ಹರಿಹರ, ತುಂಬ ಸಂತೋಷ, ಚೆನ್ನಾಗಿತ್ತು ಕಾರ್ಯಕ್ರಮ, ಸುಂದರವಾದ ಜ್ಞಾನದ ಸಂವಾದ ಮೂಡುವಂತೆ ಮಾಡಿದ್ದಕ್ಕೆ ನಿಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ರೇಡಿಯೋದಲ್ಲಿ ಸುಮಧುರವಾದ ಹಾಡುಗಳನ್ನು ಕೇಳ್ತಾ ಇದ್ದ ಜನಪದ ಒಗ್ಗಟ್ಟುಗಳಿಗೆ ಬುದ್ಧಿ ಮೆಟ್ಟಿಸುವ ಕಸರತ್ತು ನಡೆಸುವುದೆಂದರೆ ಅಪರೂಪದ ಅದೊಂದು ಆನಂದ. ನೀವು ಕೇಳಿದ ಒಗ್ಗಟ್ಟುಗಳು, ಆಕಾಶವಾಣಿ ಆ ಕಾರ್ಯಕ್ರಮದ ಮೌಲ್ಯವನ್ನು ಮತ್ತು ನಮ್ಮ ಕನ್ನಡದ ಸೊಗಡನ್ನು ಮತ್ತಷ್ಟು ಹೆಚ್ಚಿಸಿವೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ನಮ್ಮ ರೇಡಿಯೋ ಪ್ರೀತಿ ಮತ್ತು ಸಾಹಿತ್ಯ ಆಸಕ್ತಿ ಹೀಗೆ ಮುಂದುವರಿಯಲಿ. ನಿಮ್ಮೊಂದಿಗೆ ಇಂಥ ವಿಷಯಗಳನ್ನು ಚರ್ಚಿಸುವುದು ನಮಗೆ ಯಾವಾಗಲೂ ಪ್ರೀತಿಯ ಕೆಲಸ. ಮುಂದೆ ರೇಡಿಯೋದಲ್ಲಿ ಇಂತಹ ಒಳ್ಳೆಯ ಒಗ್ಗಟ್ಟುಗಳು ಅಥವಾ ಮಾಹಿತಿ ಸಿಕ್ಕಾಗ ಖಂಡಿತ ಹಂಚಿಕೊಳ್ಳಿ, ಒಟ್ಟಾಗಿ ಬಿಡಿಸೋಣ. ನಿಮ್ಮ ದಿನ ಶುಭವಾಗಿದೆ, ಚೆನ್ನಾಗಿ ದೀರ್ಘವಾಗಿ ಚೆನ್ನಾಗಿ ಒಂದು ವೇಟೇಜಬಲ್ ಮೆಸೇಜ್ ಅಂತಲ್ಲ ಆ ರೀತಿ ಕಳಿಸಿ. ಶಾಂತಾಚಾರ್ ಬೆಳಗ್ಗೆಯರ್ ಕೊಪ್ಪನೂರು, ಹರಿಹರ. ವೆಲ್, ಓಕೆ, ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಓಕೆ, ಎಸ್.
1: ಆಕಾಶವಾಣಿ ಭದ್ರಾವತಿ, ಚೈತ್ರವನ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ KS ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ MS ವಿನಾಯಕ.
3: ತನ್ನ ಮನೆಗೆ ಬಂದಳೋ ವಿಷಯ, ಮನಸ್ಸಿನಲ್ಲಿ ವಿರಹ ಭಾವನೆ ತುಂಬಿಬಿಟ್ಟಿದೆ, ಹೊತ್ತು ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ, ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಳ್ತಾ ಇಲ್ಲ, ಆಪ್ತ ಸಖಿಯರ ಮಾತುಗಳು ಕೇಳ್ತಾ ಇಲ್ಲ, ಯಾವ ಅಲಂಕಾರವೂ ಬೇಡ ಹಾಗಾಗ್ಬಿಟ್ಟಿದೆ, ಯಾವುದರಲ್ಲೂ ಅಪೇಕ್ಷೆ ಇಲ್ಲದಿದ್ದ ಹಾಗೆ ನಿರಾಸಕ್ತಳಾಗಿ ವಿರಹದ ಉರಿಯಿಂದ ಚಂದ್ರಹಾಸನನ್ನೇ ಧ್ಯಾನಿಸ್ತಾ ಕಾಲ ಕಳೀತಾ ಇದ್ದಾಳೆ. ಅವರಿಗೆ ಇವಳ ಸಂತಾಪದಿಂದ ಗೊತ್ತಾಯಿತು, ಬಹುಶಃ ಇವಳು ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿರಹ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾಳೆ ಅಂತ.

ಏನು ಮಾಡಿದ್ರೆ ಇವಳ ಮನಸ್ಸಿನ ತಾಪ ಕಡಿಮೆ ಆದೀತು, ಇವಳ ಮನಸ್ಸಿನ ಭಾವ ಅಥವಾ ಅವಳ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿರುವ ಇವಳ ಆಸೆ ನೆರವೇರಿಯಿತು ಅಂತ ಯೋಚನೆಯನ್ನು ಮಾಡ್ತಾ ಎಲ್ಲ ಸಖಿಯರು ಹೇಳ್ತಾ ಇದ್ದಾರೆ, ಇವಳ ಮನದ ಎಣಿಕೆ ಕೈಗೂಡಲಿ ಅಂತ ಹೇಳಿ ನಾವೆಲ್ಲರೂ ಸಹ ಅನೇಕ ರೀತಿಯ ಹೂವು, ಸುಗಂಧ, ಅಕ್ಷತೆ ಇತ್ಯಾದಿಗಳಿಂದ, ಅನೇಕ ರೀತಿಯ ಹಣ್ಣುಗಳಿಂದ, ಮೋದಕ ಮುಂತಾದ ನೈವೇದ್ಯದಿಂದ, ಧೂಪ ದೀಪದಿಂದ ಈಶ್ವರನ ವಲ್ಲಭೆಯಾದ ಪಾರ್ವತಿಯ ಪೂಜೆಯನ್ನು ವರ್ಷ ವರ್ಷವೂ ಮಾಡ್ತೇವೆ, ಗೌರಿ ಪೂಜೆಯನ್ನು ನಾವು ಮಾಡ್ತೇವೆ, ಮಾಡೋಣ. ಅದರ ಪ್ರಯತ್ನದಿಂದ, ಪುಣ್ಯದ ಫಲದಿಂದ ಇವಳ ಆಸೆ ನೆರವೇರಲಿ ಅಂತ ಹೇಳಿ ಎಲ್ಲಾ ಸಖಿಯರು ಗೌರಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ

ತನ್ನ ಅರಮನೆಯಂತಹ ರಾಜಪ್ರಾಸಾದದ ಏಳನೆಯ ಅಂತಸ್ತಿನಲ್ಲಿ ಕೂತ್ಕೊಂಡು ಚಂದ್ರಶಾಲೆಯಲ್ಲಿ ಕೂತ್ಕೊಂಡು ವ್ಯಥೆಯನ್ನು ಪಡ್ತಾ ಇರುವ ಈ ವಿಷಯ ಚಂದ್ರಹಾಸ ಬರುವಂತಹ ದಾರಿಯನ್ನೇ ನೋಡ್ತಾ ಇದ್ದಾಳೆ. ಇಷ್ಟರ ಮಧ್ಯದಲ್ಲಿ ಸಖಿಯರು ಆಡುವಂತಹ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಇವಳ ಮನಸ್ಸಿನ ಅಭಿಲಾಷೆಯನ್ನು ನೆರವೇರಿಸುವಂತಹ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದನ್ನು ಕೇಳಿ ಇವಳು ಸಹ ಮನಸ್ಸು ಅಂದ್ಕೊಳ್ತಾಳೆ, ತಾಯೇ ನನ್ನ ತಂದೆ ಏನು ಪತ್ರವನ್ನು ಬರೆದು ಕಳಿಸಿದ್ದಾನೋ ಅದನ್ನು ನನ್ನ ಅಣ್ಣ ಮದನ ಪಾಲಿಸುವಂತೆ ನೀನು ಅನುಗ್ರಹವನ್ನು ಮಾಡು, ನಿನ್ನ ಕೃಪೆಯ ಮಳೆಯನ್ನು ನನ್ನ ಮೇಲೆ ಸುರಿಸು ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಅವನತ ಮುಖಿಯಾಗಿ ಪಾರ್ವತಿಯನ್ನು ಬೇಡ್ಕೊಳ್ತಾ ಇದ್ದಾಳೆ ವಿಷಯ.

ಆ ಕಡೆಗೆ ವಿಷಯ ವಿರಹ ವೇದನೆಯಿಂದ ನರಳ್ತಾ ಇರಬೇಕಾದ್ರೆ ಈ ಕಡೆಗೆ ಚಂದ್ರಹಾಸ ನಿಶ್ಚಿಂತನಾಗಿ ಮಲಗಿದ್ದಾನೆ. ಸೂರ್ಯ ಮುಳುಗುವ ಹೊತ್ತಾಗಿದೆ. ಆಗ ಚಂದ್ರಹಾಸನಿಗೆ ಎಚ್ಚರ ಆಯಿತು. ಹತ್ತಿರದಲ್ಲಿಯೇ ಇರುವ ಸರೋವರಕ್ಕೆ ಬಂದು ಅಲ್ಲಿ ಮುಖವನ್ನು ತೊಳೆದು ಬಾಯಿ ಮುಕ್ಕಳಿಸಿ ಉಗುಳಿ ಆಮೇಲೆ ಕರ್ಪೂರದ ತಾಂಬೂಲವನ್ನು ಹಾಕಿಕೊಂಡಿದ್ದಾನೆ. ನಂತರ ಮರದ ಸಮೀಪದಲ್ಲಿಯೇ ಕಟ್ಟಿರುವ ತನ್ನ ಕುದುರೆಯನ್ನು ಬಿಚ್ಚಿ ಅದರ ಮೇಲೆ ಕುಳಿತುಕೊಂಡು ತನ್ನ ಅನುಚರರು ಸೇವಕರೊಡನೆ ರಾಜಧಾನಿಯ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅನೇಕ ರೀತಿಯ ಶುಭ ಶಕುನಗಳು ಆಗ್ತಾ ಇದ್ದಾವೆ. ಓಹೋ, ಇದೇನು ವಿಶೇಷ ಇದೆಯಲ್ಲ, ಇದೇ ಮೊದಲನೇ ಸಲ ನಾನು ಈ ನಗರ ಪ್ರವೇಶವನ್ನು ಮಾಡ್ತಾ ಇದ್ದೇನೆ, ನೋಡಿದ್ರೆ ಶುಭ ಶಕುನಗಳು ಆಗ್ತಾ ಇದೆ. ಇವನು ಅರಮನೆಯ ಕಡೆಗೆ ಬರ್ತಾ ಇದ್ದಾನೆ.

ಆ ನಗರದ ಸ್ಥಿತಿಗತಿ ಹೇಗೆ ಅಂದ್ರೆ, ಕುಂತಳೇಶ್ವರ ಅಲ್ಲಿಯ ರಾಜ, ಆದರೆ ರಾಜ್ಯದ ಆಡಳಿತದಲ್ಲಿ ಅವನಿಗೆ ನಿರಾಸಕ್ತಿ. ರಾಜಗುರುವಾದಂತಹ ಗಾಲವನ ಮಾತುಗಳನ್ನು ಕೇಳ್ತಾ ತನ್ನ ಮಂತ್ರಿಯಾದ ದುಷ್ಟಬುದ್ಧಿಯನ್ನ ಸಂಪೂರ್ಣವಾಗಿ ನಂಬಿದ್ದಾನೆ. ಆ ದುಷ್ಟಬುದ್ಧಿಯ ಬಗ್ಗೆ, ಅವನ ಕೆಟ್ಟತನದ ಬಗ್ಗೆ ಇವನಿಗೆ ಸ್ವಲ್ಪವೂ ಅರಿವಿಲ್ಲ. ಹಾಗಾಗಿ ಸಂಪೂರ್ಣ ರಾಜ್ಯಭಾರವನ್ನು ದುಷ್ಟಬುದ್ಧಿಗೆ ಒಪ್ಪಿಸಿ ತನ್ನ ಪಾಡಿಗೆ ತಾನು ಹರಿಧ್ಯಾನ ಪರನಾಗಿ ಆತ್ಮಾನಂದ ಲೋಲನಾಗಿ ಕಳಿತಾ ಇದ್ದಾನೆ. ಹೀಗಿರಬೇಕಾದ್ರೆ ಈಗ ಆ ದುಷ್ಟಬುದ್ಧಿ ಬೇರೆ ಎಲ್ಲಿಗೋ ರಾಜ್ಯದಕ್ಕೆ ಸಂಚಾರಕ್ಕೆ ಅಂತ ಹೋಗಿದ್ದಾನೆ. ಹಾಗೆ ಹೋಗಿರುವುದರಿಂದ ಅವನ ಮಗನಾದಂತಹ ಮದನ ಜನಗಳ ಕಷ್ಟ ಸುಖವನ್ನ ವಿಚಾರಿಸ್ತಾ ಓಲಗದಲ್ಲಿ ಇದ್ದಾನೆ.

ಕವಿ ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾನೆ. ಇವನು ಮದನನೇ, ಅದೇ ರೀತಿ ಈಶ್ವರನನ್ನು ಕೆಣಕಿ ಅವನ ಕೆಂಗಣ್ಣಿಗೆ ಆಹುತಿಯಾಗಿ ಸುಟ್ಟು ಹೋದಂತಹ ಆ ಮನ್ಮಥನೂ ಮದನನೇ. ಅವನಿಗೂ ಇವನಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಅವನು ಮನ್ಮಥನ ವೈರಿ, ದುಷ್ಟಬುದ್ಧಿಯ ಮಗ, ಈ ಮದನ ಶಂಕರ ಪ್ರಿಯ. ಆದ್ದರಿಂದ ಭಗವಂತನ ಭಕ್ತನು ಆಗಿದ್ದರಿಂದ ಭಗವಂತನ ಅನುಗ್ರಹದಿಂದ, ಈಶ್ವರನ ಅನುಗ್ರಹದಿಂದ ಸಾಕಷ್ಟು ಐಶ್ವರ್ಯವನ್ನ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾನೆ. ಇಂತಹ ಈ ಮಂತ್ರಿಯ ಮಗ ರತ್ನಗಳಿಂದ ಹೊಳೆಯುವಂತಹ ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಅವನ ಅಕ್ಕಪಕ್ಕದಲ್ಲಿ ಸುಂದರವಾದಂತಹ ಸ್ತ್ರೀಯರು ಅವನಿಗೆ ಚಾಮರವನ್ನು ಬೀಸ್ತಾ ಇದ್ದಾರೆ. ಇಂತಹ ವೈಭವದ ವಿಲಾಸದ ಒಡ್ಡೋಲಗವನ್ನ ನಡೆಸ್ತಾ ಇದ್ದಾನೆ ರಾಜನ ಪರವಾಗಿ.

ಬಲಗಡೆಯಲ್ಲಿ ಬ್ರಾಹ್ಮಣರೆಲ್ಲ ಕೂತಿದ್ದಾರೆ, ಅದೇ ರೀತಿ ಬಲಶಾಲಿಯಾದಂತಹ ಶಕ್ತಿ ಸಂಪನ್ನರಾದಂತಹ ಕ್ಷತ್ರಿಯರು ಕೂತ್ಕೊಂಡಿದ್ದಾರೆ, ರಾಜರೆಲ್ಲ ಕೂತ್ಕೊಂಡಿದ್ದಾರೆ. ಈ ಎದುರುಗಡೆಗೆ ಅನೇಕ ವಿದ್ವಾಂಸರಾದಂತಹ ಕವಿಗಳು, ಗಮಿಕೆಗಳು, ವಾದಿಗಳು, ವಾಗ್ಭಿಗಳು, ನಟರು, ಕಲಾವಿದರು, ನರ್ತಕಿಯರು, ಗಾಯಕರು ಇವರೆಲ್ಲ ಇದ್ದಾರೆ. ಹೀಗೆ ಇವರ ಸಮೂಹದಲ್ಲಿ ಕೃಷ್ಣನ ಚರಿತ್ರೆಯನ್ನು ಸೊಗಸಾಗಿ ಹಾಡುವಂತಹ ಸಂಗೀತ ಗೋಷ್ಠಿಯನ್ನ, ಗಮಕ ಗೋಷ್ಠಿಯನ್ನ ಆಸ್ವಾದಿಸ್ತಾ ರಮಣೀಯವಾದಂತಹ ಸಭಾಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಮಂತ್ರಿಯ ಮಗನಾದಂತಹ ಮದನ.

ರೀತಿ ಬಹಳ ವಿಜೃಂಭಣೆಯಿಂದ ಆ ಮಂತ್ರಿಯ ಮಗ ಒಡ್ಡೋಲಗವನ್ನು ನಡೆಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನಗರದ ರಾಜಮಾರ್ಗದಲ್ಲಿ ನಡೆದು ಬಂದ ಚಂದ್ರಹಾಸ ಮನೆಯ ಮುಂದಗಡೆಗೆ ಕುದುರೆಯಿಂದ ಇಳಿದ. ಅದರ ಬಾಗಿಲ ಸಮೀಪದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾನೆ, ಮಂತ್ರಿಯ ಮಗನನ್ನು ನಾನು ಭೇಟಿ ಮಾಡಬೇಕು ಅಂತ. ಕವಿ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾನೆ. ಮದನ ನಡೆಸ್ತಾ ಇದ್ದಂತಹ ಆಸ್ಥಾನ ಹೇಗಿತ್ತು ಅಂತಂದ್ರೆ, ಒಡ್ಡೋಲಗ ಹೇಗಿತ್ತು ಅಂತಂದ್ರೆ, ಅದಕ್ಕೆ 7 ಪ್ರಾಕಾರಗಳಿದ್ವು, 7 ಬಾಗಿಲುಗಳಿದ್ವು. ಮೊದಲನೆಯ ಬಾಗಿಲಿನಲ್ಲಿ ತಾನು ಬಂದಂತಹ ವಿಚಾರವನ್ನ ತನ್ನ ವಿವರಗಳನ್ನ ತಿಳಿಸಿದ ಚಂದ್ರಹಾಸ. ಆ 7ನೇ ಬಾಗಿಲಿನಿಂದ 6, 6ನೇ ಬಾಗಿಲಿಂದ 5, 4, 3 ಹೀಗೆ ಬರ್ತಾ 7ನೆಯ ಬಾಗಿಲಿನ ಹತ್ತಿರದಲ್ಲಿ ನಿಂತ್ಕೊಂಡಿದ್ದಂತಹ ವಿವೇಕ ಅನ್ನುವಂಥವನು ಆ ದ್ವಾರಪಾಲಕ. ಕೈಯಲ್ಲಿ ಶ್ರದ್ಧಾ ಎಷ್ಟಿ ಎನ್ನುವ ಬೆಳ್ಳಿಯ ಅಥವಾ ಬಂಗಾರದ ಕೋಲನ್ನು ಹಿಡ್ಕೊಂಡಿದ್ದಾನೆ. ಅವನಿಗೆ ಒಬ್ಬ ಆಗಂತುಕ ಬಂದು ನಿಂತ್ಕೊಂಡಿದ್ದು ಗೊತ್ತಾಗಿದೆ, ವಿಷಯ ಗೊತ್ತಾಯಿತು, ಇದನ್ನ ಮದನನಿಗೆ ತಿಳಿಸಬೇಕು ಅಂತ ಹೇಳಿ ಮದನನ ಸಮೀಪಕ್ಕೆ ಬಂದು ಹೇಳ್ತಾ ಇದ್ದಾನೆ. ಅವಧರಿಸು ಜೀಯಾ,

ಪ್ರಭು ಕೈಯಲ್ಲಿ ಹಿಂಸಾಯಷ್ಟಿಯನ್ನ ಹಿಂಸೆಯನ್ನ ಮಾಡ್ಲಿಕ್ಕೆ ಉಪಯೋಗಿಸುವಂತಹ ಶೂಲ ಈಟಿ ಕತ್ತಿ ಇತ್ಯಾದಿಗಳನ್ನು ಹಿಡ್ಕೊಂಡಂತಹ ಕ್ರೋಧ ಎನ್ನುವ ಆಪ್ತ ನಿಮ್ಮ ತಂದೆಯ ಸಮೀಪದಲ್ಲಿದ್ದು ಅವನ ಬಾಗಿಲನ್ನು ಕಾಯ್ತಾ ಇದ್ದಾನೆ. ನಾನು ನಿನ್ನ ಆಳು, ಅವನಷ್ಟು ಸಲಿಗೆ ನನಗಿಲ್ಲ. ನಾನು ನಿಮ್ಮಲ್ಲಿ ಈಗ ನಿವೇದಿಸುವ ವಿಷಯವೇನು ಅಂದರೆ, ಇಡೀ ಅಖಿಲ ಭುವನಕ್ಕೆ ಅಧಿಪತಿಯಾದಂತಹ ಒಡೆಯನಾದ ಸಾಕ್ಷಾತ್ ವಿಷ್ಣುವಿನ ಪರಮ ಭಕ್ತನಾದಂತಹ ಚಂದ್ರಹಾಸ ಎನ್ನುವ ವ್ಯಕ್ತಿ ಬಂದಿದ್ದಾನಂತೆ. ನೀವು ಯಾರು ಅಂತ ಕೇಳಿದ್ರೆ, ವಿಷ್ಣುವಿನ ದಾಸ ಹರಿದಾಸ ಅಂತ ಹೇಳ್ಕೊಂಡಿದ್ದಾನಂತೆ. ಅವನನ್ನು ನಿಮ್ಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾನೆ. ಈ ವಿಚಾರವನ್ನು ತಿಳಿದು ಸುಮ್ಮನೆ ಏಕಿದ್ದೀರಿ, ಅವನಿಗೆ ದರ್ಶನವನ್ನು ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ ಅಂತ ವಿವೇಕ ಅನ್ನುವ ದ್ವಾರಪಾಲಕ ಹೇಳಿದ.

0: ಪ್ರೀತಿಯಿಂದ ಕೂಡಿರುವ ಈ ವಿವೇಕನ ಮಾತನ್ನ ಕೇಳಿ ಮದನ್ಗೆ ಬಹಳ ಸಂತೋಷವಾಯಿತು. ತಾನು ಕೂತಿರುವ ಚಿನ್ನದ ಸಿಂಹಾಸನವನ್ನ ಇಳಿದು ಬಾಗಿಲ ಸಮೀಪಕ್ಕೆ ಬಂದ. ಚಂದ್ರಹಾಸನನ್ನು ನೋಡ್ತಿರ್ಲಿಕ್ಕೆ ಬಹಳ ಸಂತೋಷ ಆಯ್ತು. ಅವನನ್ನು ನೋಡಿ ಒಬ್ಬ ಆತ್ಮ ಸಖನೆ ಸಿಕ್ಕಟ್ಟು ಸಂತೋಷವಾಯಿತು ಮದನನಿಗೆ. ಅವನನ್ನು ಅಂತಃಕರಣದಿಂದ ಎದುರುಗೊಂಡು ಆತ್ಮೀಯತೆಯಿಂದ ನಗುತ್ತಾ ಪ್ರೀತಿಯಿಂದ ಬಿಗಿದು ಅಪ್ಪಿ ಅವನ ಕೈಯನ್ನು ಹಿಡ್ಕೊಂಡು ಯಾವುದೋ ಬಹಳ ದಿನಗಳ ಸ್ನೇಹಿತನೋ ಎನ್ನುವ ಹಾಗೆ ಅವನನ್ನ ತನ್ನ ಸಭೆಗೆ ಕರೆದುಕೊಂಡು ಬಂದು ಅವನಿಗೆ ಉಚಿತವಾದ ಆಸನವನ್ನು ಕೊಟ್ಟು ತನ್ನ ಸಮೀಪದಲ್ಲಿಯೇ ಕುಳ್ಳಿರಿಸಿ ಅವನಿಗೆ ಅನೇಕ ರೀತಿಯಿಂದ ಸತ್ಕಾರವನ್ನು ಮಾಡಿದ ಮದನ. ನಂತರ ಚಂದ್ರಹಾಸ ಎಲ್ಲಿಂದ ಬಂದಿದ್ದಾನೆ ಅಂತ ಕೇಳಿದ. ಅವಾಗ ಚಂದ್ರಹಾಸ ಹೇಳ್ತಾನೆ, ನಾನು ಚಂದನಾವತಿಯ ಅರಸ. ಅವಾಗ ಇವನು ಚಂದನಾವತಿಯ ಜನಗಳ ವಿಚಾರವನ್ನು ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ. ನಿಮ್ಮ ತಾಯಿ ಮಹಾರಾಣಿ ಮೇಧಾವಿನಿ ದೇವಿಯವರ ಆರೋಗ್ಯವೇ, ನಿಮ್ಮ ತಂದೆ ಮಹಾರಾಜ ಕುಳಿಂದಕ ಕ್ಷೇಮವೇ ಅಂತ ಎಲ್ಲ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ ಮದನ.
1: ವಿನಯ

ಆತ್ಮೀಯತೆಯಿಂದ ಅಂತಃಕರಣದಿಂದ ಮಾತಾಡಿಸ್ತಾ ಇದ್ದಾನೆ ಮದನ ಚಂದ್ರಹಾಸನನ್ನ. ನಸುನಗ್ತಾ ಆತ್ಮೀಯರಿಂದ ಕೇಳ್ದ, ಗೆಳೆಯ ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀಯ, ನಾನು ಏನು ಮಾಡಿದ್ರೆ ನಿನ್ ಸಂತೋಷ ಆಗತ್ತೆ ಅಂತ ಹೇಳಿದಾಗ ಅವಾಗ ಚಂದ್ರಹಾಸ ಹೇಳ್ತಾ ಇದ್ದಾನೆ, ನಿನ್ನ ತಂದೆ ನನ್ನನ್ನು ನಿನ್ನ ಸಮೀಪಕ್ಕೆ ಕಳಿಸಿದ್ದಾರೆ, ಅತಿ ರಹಸ್ಯವಾದಂತಹ ಒಂದು ಕೆಲಸ ನನ್ನಿಂದ ಆಗಬೇಕಾಗಿದೆ ಅಂತ ಹೇಳಿ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಈ ಪತ್ರವನ್ನು ನನ್ನ ಮಗನ ಕೈಯಲ್ಲಿಯೇ ಕೊಡಬೇಕು, ನೀನು ನಾನೇ ಕಳಿಸಿದ್ದು ಅಂತ ಗೊತ್ತಾಗಬೇಕು ಅಂತ ಹೇಳಿ ಗುರುತಿನ ಮುದ್ರೆಯನ್ನು ಸಹ ಹೇಳಿ ತನ್ನ ಕೈಲಿರ್ತಕ್ಕಂತಹ ಪತ್ರವನ್ನು ಕೊಟ್ಟ. ಇದು ಬಹಳ ಗಹನವಾದ ಗೂಢವಾದ ಗುಟ್ಟಾದ ವಿಷಯ ಅಂತ ಹೇಳಿ ಹೇಳ್ತಾ ಇದ್ದಾನೆ.

ಗುಟ್ಟಾದ ಪತ್ರವನ್ನು ನಿನಗೆ ಕೊಟ್ಟಿದ್ದಾರೆ, ಇದರಲ್ಲಿ ಏನೋ ಗಹನವಾದ ವಿಷಯವಿದೆಯಂತೆ ಅಂತ ಚಂದ್ರಹಾಸ ಹೇಳಿದಾಗ ಮದನ ಆ ಸಭೆಯಲ್ಲಿ ಇದ್ದವರನ್ನ ಅಲ್ಲಲ್ಲಿಯೇ ಕುಳ್ಳಿರಿಸಿದ. ಮದನ ತನ್ನ ಸಹೋದರನಾದ ಅಮಲ ಎನ್ನುವನ್ನು ಕರೆದುಕೊಂಡು ಏಕಾಂತ ಭವನಕ್ಕೆ ಒಳಗಡೆ ಇರುವಂತಹ ಗುಟ್ಟಾದ ಜಾಗಕ್ಕೆ ಹೋದ. ತಂದೆ ಕೊಟ್ಟಿರುವ ಪತ್ರದ ಮುದ್ರೆಯನ್ನು ತೆಗೆದ. ಆ ಪತ್ರವನ್ನು ಓದ್ತಾ ಇದ್ದಾನೆ. ತಿದ್ದಿದ ಅಕ್ಷರ ಅವನಿಗೆ ಗೊತ್ತೇ ಆಗಲಿಲ್ಲ. ವಿಷವ ಅನ್ನುವುದನ್ನು ವಿಷಯೇ ಅಂತ ಆಗಿರೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಅದೇ ನಿಜವಾದ ಬರಹ ಅಂತ ತಿಳ್ಕೊಂಡು ಅವನಿಗೆ ಬಹಳ ಸಂತೋಷವಾಗೋಯ್ತು. ಹರ್ಷದ ಕಡಲಿನಲ್ಲಿ ಅದ್ದಿದಷ್ಟು ಸಂತೋಷವನ್ನ ಪಟ್ಟ ಮದನ.

ಪತ್ರವನ್ನು ಓದಿ ಬಹಳ ಸಂತೋಷವಾಯಿತು. ಆಹಾ, ಬಹಳ ಒಳ್ಳೆಯದಾಯಿತು. ಪತ್ರದಲ್ಲಿ ಇರುವ ಒಕ್ಕಣೆಯ ಮಾತುಗಳು ಈ ಬಂದಿರುವ ಚಂದ್ರಹಾಸನಿಗೆ ಬಹಳ ಸೊಗಸಾಗಿ ಒಪ್ಪತ್ತೆ. ಈತನು ಮಹಾಹಿತ, ಈತನು ನಮ್ಮ ಸೀಮೆಗೆ ಅರಸನಾಗುತ್ತಾನೆ, ಸರ್ವಥಾ ಅಮಿತ್ರನು. ಆದ್ರಿಂದ ಇವನ ವಿಚಾರದಲ್ಲಿ ಕುಲ ಆಚಾರ ಶೀಲಗಳನ್ನು ನೋಡಬೇಕಾದ್ದೇ ಇಲ್ಲ. ಆದ್ದರಿಂದ ವಿಲಾಸದಿಂದ ವಿಷಯ ಮೋಹಿಸುವಂತೆ ಇವನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೇನೆ. ಇದಕ್ಕೆ ಯೋಚನೆ ಮಾಡುವಂತದ್ದೇನಿದೆ, ನನ್ನ ತಂಗಿಗೆ ಸರಿಯಾದ ವರ, ಯೋಗ್ಯವಾದ ವರ ಇವನೇ ಅಂತ ಯೋಚನೆ ಮಾಡಿದೆ.

ಮೊದಲಿನಾಗಿ ತಂದೆ ಮಾಡಿರುವಂತಹ ಆಜ್ಞೆ ಇದಲ್ಲದೇನೆ ನನ್ನ ಮನಸ್ಸು ಇವನ ಕಡೆಗೆ ಎಳಿತಾ ಇದೆ. ತುಂಬಾ ಸುಂದರವಾದಂತಹ ವ್ಯಕ್ತಿ, ಜೊತೆಗೆ ಕೃಷ್ಣ ಭಕ್ತ. ಆದ್ರಿಂದ ಇನ್ಮೇಲೆ ಅನುಮಾನ ಏಕೆ? ನನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಯೋಚನೆ ಮಾಡಿದೆ. ಸಾಮಾನ್ಯವಾಗಿ ಒಂದು ಮದುವೆ ಮಾಡಬೇಕಾದ್ರೆ ಒಬ್ಬ ವರನಲ್ಲಿ ಏನೇನು ಬಯಸ್ತೀವೋ ಅವೆಲ್ಲ ಇವನಲ್ಲಿ ಇದೆ. ಹೆಸರು ಚೆನ್ನಾಗಿದೆ, ಇವನು ಚಂದ್ರಹಾಸ. ತಂಗಿಯಾದಂತಹ ವಿಷಯೇ ಕನ್ನೈದೆಲೆಯಂತೆ ನೈದೆಲೆಯಂತೆ ಚೆಲುವೆ. ಆದ್ರಿಂದ ಈ ತಂಗಿಗೆ ಇವನೇ ಸರಿಯಾದ ವರ ಅಂತ ಯೋಚನೆ ಮಾಡಿ ಮದುವೆ ಮಾಡಿಕೊಡ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿ ಮತ್ತೆ ಮೊದಲಿನಂತೆ ರಾಜಸಭೆಗೆ ಬಂದ.

ಮತ್ತೆ ಒಡ್ಡೋಲಗೆಕ್ಕೆ ಬಂದು ಈ ವಿಷಯವನ್ನ ಎಲ್ಲರಿಗೂ ತಿಳಿಸಿದ, ಚಂದ್ರಹಾಸನಿಗೂ ತಿಳಿಸಿದ. ಚಂದ್ರಹಾಸ, ಆಗಬಹುದು ಮಂತ್ರಿಗಳ ಮಾತು ನಮಗೂ ಶಿರೋಧಾರ್ಯ, ನನಗೂ ಇದು ಆಜ್ಞೆ ಅಂತ ಹೇಳಿ ಒಪ್ಪಿಕೊಂಡ. ಆ ಚಂದ್ರಹಾಸನನ್ನ ಅತಿಥಿ ಗೃಹದಲ್ಲಿ ಉಳಿಸಿದ್ದಾನೆ ಮದನ. ನಂತರ ಜ್ಯೋತಿಷಿಗಳನ್ನು ಕರೆಸಿದ, ಅವರ ಜಾತಕಗಳನ್ನ ಅಲ್ಲಿಯೇ ಬರೆಸಿ ತೋರಿಸ್ತಾ ಇದ್ದಾರೆ. ವಿಸ್ತಾರವಾಗಿ ನೋಡಿದಾಗ ಇವು ಪರಸ್ಪರ ಹೊಂದತ್ತೆ, ಈ ಮದುವೆಯನ್ನು ಮಾಡಬಹುದು ಅಂತ ಹೇಳಿ ಜ್ಯೋತಿಷಿಗಳು ಸಹ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಂತರ ಆ ಮದುವೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾನೆ ಮದನ. ಹೀಗಿರುವಾಗ ವಿವಾಹಕ್ಕೆ ಸಿದ್ಧತೆಗಳು ಏನಾದವು ಅನ್ನೋದನ್ನು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಈ ಪದ್ಯದ ಮೂಲಕ. ವಿವಾಹಕ್ಕಾಗಿ ಅನೇಕ ರೀತಿಯ ತೋರಣಗಳನ್ನ ಕಟ್ಟಿಸಿದ್ದಾರೆ, ಬಾವುಟಗಳು ಹಾರಾಡ್ತಾ ಇದ್ದಾವೆ. ಆ ಬಾವುಟಗಳು ಹೇಗೆ ಹಾರಾಡ್ತಾ ಇದ್ದಾವೆ ಅಂತಂದ್ರೆ ಮೋಡವನ್ನು ಮುಟ್ಟುವಂತೆ ಹಾರಾಡ್ತಾ ಇದ್ದಾವೆ. ತೋರಣಗಳು ಅಂತರಿಕ್ಷದಲ್ಲೆಲ್ಲ ತುಂಬಿಬಿಟ್ಟವು. ಅನೇಕ ರೀತಿಯ ಮಂಗಳಮಯವಾದ ಸುವಸ್ತುಗಳನ್ನೆಲ್ಲ ಜೋಡಿಸಿಕೊಂಡಿದ್ದಾನೆ. ಅದೇ ರೀತಿ ಸ್ವರ್ಣದ ಹರಳಿದ ನವರತ್ನದ ಮಣಿಮಯವಾದಂತಹ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ, ವಿವಾಹ ಮಂಟಪವನ್ನ ರಚನೆ ಮಾಡಿದ್ದಾರೆ.

0: ಮದನನ ಆಜ್ಞೆಯಿಂದ ವಿವಾಹಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಶಾಸ್ತ್ರೋಕ್ತ ಧಾರ್ಮಿಕ ಕ್ರಿಯೆಗಳು ಸಹ ಚೆನ್ನಾಗಿ ನಡೀತಾ ಇದ್ದಾವೆ. ಬ್ರಾಹ್ಮಣರು ಪುರೋಹಿತರು ಎಲ್ಲರೂ ಸೇರಿ ಶಾಸ್ತ್ರವನ್ನು ನಡೆಸಿಕೊಡ್ತಾ ಇದ್ದಾರೆ, ಮಂತ್ರಗಳನ್ನು ಹೇಳ್ತಾ ಇದ್ದಾರೆ, ಮುತ್ತೈದೆಯರು ಆರತಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಸೇವಕರು ಸಖಿಯರು ಎಲ್ಲರೂ ಸಹ ಚಂದ್ರಹಾಸನಿಗೆ ಅನೇಕ ರೀತಿಯ ಮಂಗಳ ಸ್ನಾನವನ್ನು ಮಾಡಿಸಿ ಅಲಂಕಾರವನ್ನ ಮಾಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ, ಉತ್ತಮವಾದಂತಹ ಬಟ್ಟೆಗಳನ್ನ ಉಡಿಸಿದ್ದಾರೆ, ಅವನ ಹಣೆಗೆ ಬಾಸಿಂಗವನ್ನು ಕಟ್ಟಿ ಅವನನ್ನ ವಿವಾಹ ವೇದಿಕೆಗೆ ಕರೆದುಕೊಂಡು ಬಂದು ಕೂಡಿಸಿದ್ದಾರೆ. ಕವಿ ವರ್ಣನೆ ಮಾಡ್ತಾ ಇದ್ದಾರೆ, ಯಾವ ವ್ಯಕ್ತಿಯ ಪಾಲಿಗೆ ಬದುಕು ವಿಷ ಆಗಬೇಕಾಗಿತ್ತು, ಭಗವಂತನ ಕೃಪೆಯಿಂದ ಆ ವಿಷ ಅಮೃತ ಆಗ್ತಾ ಇದೆ, ವಿವಾಹಕ್ಕೆ ಅಲಂಕೃತನಾಗಿ ಕೂತ್ಕೊಂಡಿದ್ದಾನೆ. ಇದೇನು ಆಶ್ಚರ್ಯವೇ? ಖಂಡಿತ ಅಲ್ಲ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ದೇವಪುರದ ಲಕ್ಷ್ಮೀಕಾಂತನ ಅನುಗ್ರಹ ಇದ್ದಾಗ ವಿಷವು ಅಮೃತವಾಗತ್ತೆ, ಭಗವತ್ ಕೃಪೆ ಬೇಕು ಅನ್ನುವ ವಿಚಾರವನ್ನ ಇಲ್ಲಿ ಕವಿ ನಮಗೆ ಹೇಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಡಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ
3: ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.
4: ಆಕಾಶವಾಣಿ ಭದ್ರಾವತಿ, ಈಗ ಸೇವಾ ಮಾಹಿತಿ. ಸಮಾಜ ಕಲ್ಯಾಣ ಇಲಾಖೆ ಶಿಕಾರಿಪುರ ಇದರ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ 2026-27 ಶೈಕ್ಷಣಿಕ ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ 250,000 ರೂಪಾಯಿ ಮೀರಿರಬಾರದು. ನಿಯಮಾನುಸಾರ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ 25% ಸೀಟುಗಳನ್ನು ಕಾಯ್ದಿರಿಸಲಾಗುವುದು. ಅರ್ಜಿ ಸಲ್ಲಿಸಲು ಜೂನ್ 30 ಕೊನೆಯ ದಿನಾಂಕವಾಗಿದ್ದು, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಜುಲೈ 31 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿಕಾರಿಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ಇಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು 18-49 ವಯೋಮಿತಿಯೊಳಗಿರಬೇಕು. 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ BPL ಕಾರ್ಡ್ ಹೊಂದಿ ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ವಸ್ತ್ರಚಿತ್ರ ಕಲಾ ಉದ್ಯಮ ಅಂದರೆ ಎಂಬ್ರಾಯ್ಡರಿ 30 ದಿನಗಳು, ಪ್ರಾರಂಭದ ದಿನಾಂಕ

1/6/2026 ಹೈನುಗಾರಿಕೆ ಹಾಗೂ ಎರೆಹುಳು ಗೊಬ್ಬರ ತಯಾರಿಕೆ 12 ದಿನಗಳು ತರಬೇತಿಯ ಪ್ರಾರಂಭದ ದಿನಾಂಕ 4/6/2026 ಹಾಗೆಯೇ ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರಿ ಸರ್ವಿಸ್ 30 ದಿನಗಳು ತರಬೇತಿಯ ಪ್ರಾರಂಭ 14/6/2026 ಹಾಗೆಯೇ ಕುರಿ ಸಾಕಾಣಿಕೆ 12 ದಿನಗಳು ತರಬೇತಿ ಪ್ರಾರಂಭ 18/6/2026 ಆಸಕ್ತರು ಹೆಸರು ವಿಳಾಸ ಮೊಬೈಲ್ ನಂಬರ್ ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವೋದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳದೂರು ಪಿನ್ ಕ್ರಮಾಂಕ 577216 ಶಿವಮೊಗ್ಗ ತಾಲೂಕು ಮೊಬೈಲ್ ಸಂಖ್ಯೆ 9489195571 ಇನ್ನೊಂದು ಮೊಬೈಲ್ ಸಂಖ್ಯೆ 9449371159 ಇಲ್ಲಿ ಸಂಪರ್ಕಿಸಲು ಕೋರಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಜೂನ್ 1 ರಿಂದ 31 ದಿನಗಳ ಕಾಲ ನಿರುದ್ಯೋಗಿ ಯುವಕರಿಗೆ ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ದೂರವಾಣಿ ಸಂಖ್ಯೆ 89704760050 ಇನ್ನೊಂದು ಸಂಖ್ಯೆ 9591514154 ಸಂಪರ್ಕಿಸಬಹುದಾಗಿದೆ ಸೇವಾ ಮಾಹಿತಿ ಪ್ರಸಾರವಾಯಿತು ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸುವ ಸಮಯ ಪ್ರಾರಂಭಕ್ಕೆ ರೋಷನ್ ರಾಜನ್ ಅವರ ಧ್ವನಿಯಲ್ಲಿ ಚೆನ್ನವೀರ ಕಣವಿ ಅವರ ಕವನ ಬಿಸಿಲೇರಿತು

ಕುವೆಂಪು ಅವರ ಕವನವನ್ನು ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್. ಇನ್ನು ಮುಂದೆ ಆಲಿಸಿ ಸುಭದ್ರಮ್ಮ ಮನ್ಸೂರ್ ಅವರ ಧ್ವನಿಯಲ್ಲಿ ವಿ ಸೀತಾರಾಮಯ್ಯ ಅವರ ರಚನೆ ಹೇಮಕೂಟದ ಮೇಲೆ.

ಭಾವಗೀತೆಗಳನ್ನು ಆಲಿಸಿದಿರಿ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಕೆ ಯುಗಧರ್ಮ ರಾಮಣ್ಣ ಹಾಗೂ ಸಂಗಡಿಗರಿಂದ ಲಾವಣಿ ಪದಗಳು

ಗಂಜಿ ಎದ್ದದ ನೇದ ತಂಬಳಿ ಅಂಥಾದ್ರಿ ನಮ್ ಕಂಬಳಿ, ಗಂಜಿ ಎದ್ದದ ನೇದ ತಂಬಳಿ ಡೊಳ್ಳು ಕುಣಿತದ ದೊಡ್ಡರ ಕಂಬಳಿ, ಗಂಜಿ ಎದ್ದದ ನೇದ ಕಂಬಳಿ ಡೊಳ್ಳು ಕುಣಿತದ ದೊಡ್ಡರ ಕಂಬಳಿ, ಜೊಳ್ಳು ಮಾನವರು ಜರಿವ ಕಂಬಳಿ ಕಳ್ಳರ ಕೈಗೆ ಸ

ಗರಡಿ ಕಂಬಳಿ ಹೌದು, ಬರವರ ಕುಣತದ ಗರಡಿ ಕಂಬಳಿ, ಬಂಡೆ ಮೇಲೆ ನಿಂತು ಬೀಸೋ ಕಂಬಳಿ, ಬರವರ ಕುಣತದ ಗರಡಿ ಕಂಬಳಿ, ಬಂಡೆ ಮೇಲೆ ನಿಂತು ಬೀಸೋ ಕಂಬಳಿ. ಕೊಲ್ಲು ಶಿಕ್ಷೆಯ ಗೊಲ್ಲನ ಜಾವದ ಮುಲ್ಲನು ಒದ್ದರು ಮುಲುಕದ ಕಂಬಳಿ. ಇಂಥ ಕಂಬಳಿ ಕೊಂಡುಕೊಂಡೇನೆ ನಾನೊಂದ ಕಂಬಳಿ ಕೊಂಡುಕೊಂಡೇನೆ. ಕುರಿಯ ಗೊಲಹಳನ ಗುರಿಯ ಕಂಬಳಿ ಹೌದು, ಕುರಿಯ ಗೊಲಹಳನ ಗುರಿಯ ಕಂಬಳಿ, ಕುರಿಯ ಇಕ್ಕೆಲಿ ಲಿಂಗ ಕಂಡ ಕಂಬಳಿ, ಕುರಿಯ ಗೊಲಹಳನ ಗುರಿಯ ಕಂಬಳಿ, ಕುರಿಯ ಇಕ್ಕೆಲಿ ಲಿಂಗ ಕಂಡ ಕಂಬಳಿ. ಆಲುಮತ ರಟ್ಟು ಜ್ಯೋತಿಷ್ಯ ಕಂಬಳಿ, ಹರುವಿನೊಳರು ಉಳ್ಳ ಕುರುವಿನ ಕಂಬಳಿ. ಇಂಥ ಕಾಂ

ಗದ್ದುಗೆ ಏರ ಕಂಬಳಿ, ಗುರುವಿನ ಗದ್ದುಗೆ ಏರ ಕಂಬಳಿ, ಬಸವ ಭಕ್ತಿಯ ಭಾವ ಕಂಬಳಿ, ಗುರುವಿನ ಗದ್ದುಗೆ ಏರ ಕಂಬಳಿ, ಬಸವ ಭಕ್ತಿಯ ಭಾವ ಕಂಬಳಿ, ಯುಗ ಧರ್ಮ ಸಾರುವ ಸಾಹಿತ್ಯ ಕಂಬಳಿ.

ಅದರೊಳು ಆಸಿ ಎಂಬ ಮೋಸದ ವಲಯ ಎಸ ತುಂಬಿದ್ದೆ. ಕಾಸಿ ಹಾಕಿ ಮೀಸೆ ತಿರುವಿ ಕಾರ್ಯಭಾರ ಮಾಡ್ತೀರನ್, ಕಾಸಿ ಹಾಕಿ ಮೀಸೆ ತಿರುವಿ ಕಾರ್ಯಭಾರ ಮಾಡ್ತೀರನ್. ಕಣಿಗೆ ಗಿಡದು ತಣಕ ನೆಗದು ಪಣಕ ನಿಂತುದ್ದೆ. ಹಾಟ ನಿನ್ನ ಹಾಟ ದುಬ್ಬ ಹಾಟ ಇಂತ ಹಾಟ ಹಾಡೋ ತನಕ ಹಿಂಗೆ ಅಡಿದಾಡಿದ್ದೆ. ಹಿಂಗೆ ಕುಣಿದೊದ್ ಕುಣಿದೊದ್ದೆ, ಕೇಕೆ ಒಡೆದೊದ್ದು ಒಡೆದೊದ್ದೆ. ನಿನ್ನ ಆಟ ಮುಗಿದ ಮೇಲೆ

ತಂದು ಬರೇ ಗೊಡ್ಡು ತತ್ವ, ಬರೇ ಗೊಡ್ಡು ತತ್ವ ಹೇಳಿ ಗಡ್ಡ ನೀವಿ ನೀವಿದೆ. ಕಡ್ಡಿ ಇಟ್ಟು ಕೆದರಿ ಕೆದರಿ ಬಡ್ಡಿ ಲೆಕ್ಕ ಹಾಕಿ ಹಾಕಿ, ಕಡ್ಡಿ ಇತ್ತು ಕೆದರಿ ಕೆದರಿ ಬಡ್ಡಿ ಲೆಕ್ಕ ಹಾಕಿ ಹಾಕಿ, ಗಿಡ್ಡು ತೀರಿದ ಮೇಲೆ ಜಾತ್ರೆ ಹೊಡೆದು ದೊಡ್ಡದು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಕೆ ಯುಗಧರ್ಮ ರಾಮಣ್ಣ ಹಾಗೂ ಸಂಗಡಿಗರಿಂದ ಲಾವಣಿ ಪದಗಳನ್ನು ಕೇಳಿದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ ರಾಜ್ಯವ್ಯಾಪಿ

0: ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಂಗಳೂರಿನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, 15 ದಿನಗಳ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ದಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಈ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
1: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಒಂದು ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ ಮೊದಲನೇದಾಗಿ ಆನ್ಲೈನ್ ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನ ಕುರಿತು, ಮೂರನೇದಾಗಿ ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿಯೇ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದ್ದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
0: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್ ಇಳಕಲ್ ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆ ಗಿಡಗಳು ಬಿದ್ದಿವೆ. 6 ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16 ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30 ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ ಮೈ ಜಿಒವಿ ಡಾಟ್ ಇನ್ ಜಾಲತಾಣದಲ್ಲಿ

0: ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿಯಲ್ಲಿ ಮಹಿಳೆಯರಿಗೆ ಹಿಂದೆ ಮತ್ತು ಇಂದು ಎದುರಾಗುತ್ತಿದ್ದಂತಹ ಸವಾಲುಗಳು, ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಕೌಟುಂಬಿಕ ಜೀವನ, ಮನೆಯ ಹೊರಗೆ ಒಳಗೆ ಎರಡೂ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಹಾಗೂ ನೀಡುತ್ತಿರುವಂತಹ ಒಬ್ಬ ಸಾಧಕ ಮಹಿಳೆ ಇಂದಿನ ಕಾರ್ಯಕ್ರಮದ ಅತಿಥಿ. ಅವರೇ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ. ಇವರು ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ಸಾಹಿತ್ಯದಲ್ಲೂ ಕೂಡ ವಿಶೇಷವಾದ ಆಸಕ್ತಿ ಇದ್ದು ಅನೇಕ ಪುಸ್ತಕಗಳನ್ನ ಬರಿತಾ ಇದ್ದಾರೆ, ಬರೆದು ಹೊರತಂದಿದ್ದಾರೆ. ಸರ್ವಜ್ಞ ಬೆಳಗಿದ ಜ್ಞಾನದೇವಿಗೆ, ಹಾಗೆ ನಾ ಕಂಡ ಆದಿಯೋಗಿ, ಪ್ರೀತಿಯ ಕರೆ ಕೇಳಿ, ಹೋಗೋಣು ಬಾರ ಹೋಗೋಣು ಬಾ, ಹಾಗೆ ನೆನಪಿನಂಗಳದಲ್ಲಿ ಈ ಒಂದು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರಿತಾ ಇದ್ದಾರೆ, ಅಲ್ಲಮ ಪ್ರಭುಗಳ ವಚನಗಳ ಕುರಿತಂತೆ ಹಾಗೂ ಪ್ರವಾಸ ಕಥನಗಳನ್ನ ಬರಿತಾ ಇದ್ದಾರೆ. ಇವರ ಹವ್ಯಾಸ ಕೂಡ ಪ್ರವಾಸ ಮಾಡುವಂತದ್ದು, ದೇಶ ವಿದೇಶಗಳನ್ನ ಸುತ್ತೋದು, ಹಾಗೆ ಓದಿನ ಬಗ್ಗೆ ವಿಶೇಷವಾದ ಆಸಕ್ತಿ, ಕೈತೋಟ ಮಾಡೋದು ಇವರ ಹವ್ಯಾಸ. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಮ್ಮ ಸಾಧನೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ತಮಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ.
3: ನಮಸ್ಕಾರ ಶಿಲ್ಪ ಅವರೇ.
2: ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ಮೊದಲಿಗೆ ತಮ್ಮ ಹಿನ್ನೆಲೆ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿ ನಮಗೆ.
3: ಇದಕ್ಕೆ ಸುಮಾರು 6 ದಶಕಗಳ ಹಿಂದೆ ನಾವು ಹೋಗ್ಬೇಕು. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಕಣ್ಣಿನ ಡಾಕ್ಟರು, ತಾಯಿಯವರು 3ನೇ ಕ್ಲಾಸ್ ಮಾತ್ರ ಓದಿದ್ರು, ಮಹಾ ಗಟ್ಟಿಗಿತ್ತಿ. 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ದೊಡ್ಡ ಕುಟುಂಬ ನಮ್ದು. ತಂದೆಯವರಿಗೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲೇಬೇಕು. ಕಾರಣ ಏನಪ್ಪಾ ಅಂದ್ರೆ ಮುಂದೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಕಾಲ ಮೇಲೆ ನಾವು ನಿಲ್ಬೇಕು, ಇವ್ರನ್ನೆಲ್ಲ ಪದವೀಧರರನ್ನಾಗಿ ಮಾಡ್ಬೇಕು ಅಂತೇಳಿ ಅವರ ಹಂಬಲ ಇತ್ತು. ಅದೇ ರೀತಿ ನಮ್ಮನ್ನೆಲ್ಲ ಸೇರಿಸಿದ್ರು. ಆದ್ರೆ ಆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗಿತ್ತು. ನಾವು ಅಲ್ಲಿವರೆಗೂ ಪ್ರೌಢಶಾಲೆ ತನಕ ಹೆಣ್ಮಕ್ಳ ಶಾಲೆಯಲ್ಲಿ ಓದಿದ್ವಿ. ಆದ್ರೆ ಮುಂದೆ ಕಾಲೇಜಿಗೆ ಸೇರುವಾಗ ಅಲ್ಲಿ ಕೋ ಎಜುಕೇಶನ್ ಇತ್ತೇ ಇತ್ತು, ಹುಡುಗರು ಹುಡುಗಿಯರಿದ್ರು. ನಮ್ ತಂದೆಯವರು ಅಲ್ಲಿಗೆ ನಮ್ಮನ್ನ ಸೇರಿಸಿದಾಗ ಊರವರೆಲ್ಲ ಆಡ್ಕೊಂಡಿದ್ದುಂಟು. ಆದ್ರೆ ನಮ್ ತಂದೆ ತಾಯಿ ಅದಕ್ಕೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವರು ಸದಾ ನಮ್ಗೆ ಓದ್ಲಿಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ ಮನೆ ಕೆಲಸ ಮಾಡಕ್ ಸಹ ನಮ್ ತಾಯಿಯವರು ನಮ್ಮನ್ನ ಕರಿತಿರ್ಲಿಲ್ಲ. ಹಾಗೆ ನಮ್ಮನ್ನ ಕಾಲೇಜು ಕಳಿಸಿದ್ರು. 3 ಜನ ಹೆಣ್ಮಕ್ಳು ನಾವು ಮೊದಲು ಕಾಲೇಜಿಗೆ ಹೋದಾಗ, ನನಗೆ ಸ್ವಲ್ಪ ವಿಜ್ಞಾನ ಅಂದ್ರೆ ಕಬ್ಬಿಣದ ಕಡಲೇನೆ. ಅಕ್ಕಂದ್ರಿಬ್ರು ವಿಜ್ಞಾನದಲ್ಲಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ರು, ಚಿನ್ನದ ಪದಕವನ್ನು ಪಡೆದ್ರು. ಆದ್ರೆ ನನಗೆ 50 ಮಾರ್ಕ್ಸ್ ಬರೋ ಹೊತ್ತಿಗೆ ಹೆಚ್ಚೆಚ್ಚಾಗೋಯ್ತು PUC. ಆಗ ನಮ್ ತಂದೆ, ನಿನಗೆ ವಿಜ್ಞಾನ ಸರಿಯಲ್ಲ, ನಿನ್ಗೆ ಕಲಾ ವಿಭಾಗಕ್ಕೆ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಸೇರಿಸಿದ್ರು. ನನಗೆ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ, ಭಾರಿ ಸಂತೋಷ ಆಯ್ತು.
2: ಇಷ್ಟವಾದ ವಿಷಯನೇ ಆಗಿತ್ತು,
3: ಇಷ್ಟವಾದ ವಿಷಯ ಆಯ್ತು. ಆದ್ರೆ ಮೊದಲು ನನ್ನನ್ನ ಅವರು ಇಂಗ್ಲಿಷ್ ಐಚ್ಛಿಕ ಕೊಡಿಸ್ಬೇಕು ಅಂತ ಹೇಳಿ, ಸಾಹಿತ್ಯನ ನನ್ ಬಹಳ ಇಷ್ಟ ಮೊದಲಿಂದ, ಇಂಗ್ಲಿಷ್ ಸಾಹಿತ್ಯ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿಗೆ ಸೇರಿಸಿದಾಗ, ಮಹಾರಾಣಿ ಕಾಲೇಜು ಮೈಸೂರು, ಅದು ಎಲ್ಲ ಹುಡುಗಿಯರು ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಮಾತಾಡ್ತಾ ಇದ್ರು. ನನಗೆ ಗಾಬರಿ ಆಗ್ಬಿಡ್ತು, ಎಲ್ಲೋ ಒಂದು ಸಣ್ಣ ಬಾವಿಯಿಂದ ಕಪ್ಪೆ ತಗೊಂಡ್ ಬಂದು ಸಾಗರಕ್ಕೆ ಹತ್ತಂಗ ಆಗ್ಬಿಡ್ತು. ಆದ್ರೂ ಅಲ್ಲಿ ಕೆಲವು ಮೇಷ್ಟ್ರುಗಳು ನಮಗೆ ಬಹಳ ಪ್ರೋತ್ಸಾಹ ನೀಡ್ತಾರೆ. ಎಷ್ಟು ಪ್ರೋತ್ಸಾಹ ಅಂದ್ರೆ, ನನ್ಗೆ ಮೊದಲನೇ ಬಾರಿ ಇಂಗ್ಲಿಷ್ ವಿಭಾಗದಲ್ಲಿ ಒಂದು ಪ್ರಬಂಧ ಬರ್ಕೊಂಬರಕ್ ಹೇಳಿದ್ರು. ನಾನು ಓದಿದ ತಕ್ಷಣ ಎಲ್ಲರೂ ಗೊಳ್ಳ ಅಂತ ಅನ್ಬಿಟ್ರು. ನನಗೆ ಅಳುನೆ ಬಂತು. ಏನಪ್ಪ ಅಂದಾಗ ನಮ್ಮ ಮೇಷ್ಟ್ರು ಹೇಳಿದ್ರು, ಇದು ನೀನು ಶುರು ಮಾಡಿದ್ದೇ ದ ಕ್ಯಾರೆಕ್ಟರ್ ಆಫ್ ಶೇಕ್ಸ್ಪಿಯರ್ ಅಂತ ಶುರು ಮಾಡಿದೀಯಾ, ಸರಿ ಇಲ್ಲಮ್ಮ ಇದು, ಹಿಂಗ್ ಬರೀಬೇಕು ಅಂತ. ಅವ್ರು ಎಷ್ಟು ತಾಳ್ಮೆಯಿಂದ ರೂಮಿ ಕರೆದು ಕೂರ್ಸಿ ಆಮೇಲೆ ಯಾವ್ಯಾವ ಪುಸ್ತಕ ಓದ್ಬೇಕು, ಹೇಗೆ ಓದ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಇನ್ನೊಂದು ವರದಾನ ಅಂದ್ರೆ, ಈಗ ನಂಗೆ ಸೆಮಿಸ್ಟರ್ ಪದ್ಧತಿ ಇರ್ಲಿಲ್ಲ,
2: ಇಡೀ ವರ್ಷನೂ ಅಲ್ಲ 3 ವರ್ಷಕ್ಕೆ
3: 2 ಮೇಜರ್ ಸಬ್ಜೆಕ್ಟ್. ನಂದು ಮೇಜರ್ ಸಬ್ಜೆಕ್ಟ್ ಅಂದ್ರೆ ಇತಿಹಾಸ ಮತ್ತೆ ಇಂಗ್ಲಿಷ್ ಸಾಹಿತ್ಯ. ಅದು ನಾವು 3 ವರ್ಷ ಕಲ್ತಿದ್ದನ್ನ ಒಂದೇ ಸರಿ ಪರೀಕ್ಷೆ ಬರ್ಬೇಕಾಗಿ.
2: ಅಷ್ಟು ಸಮಯ ಸಿಗೋದು ನಿಮಗೆ?
3: ಅಷ್ಟು ಸಮಯ ಓದ್ಲಿಕ್ಕೆ, ತಯಾರಾಗ್ಲಿಕ್ಕೆ, ಬೇರೆ ಬೇರೆ ವಿಷಯಗಳನ್ನ ಕಲಿಯಲಿಕ್ಕೆ. ಈಗಲೇ ನಮ್ಗೆ ಸೆಮಿಸ್ಟರ್ ಪರೀಕ್ಷೆ ಅಂದ್ರೆ ಪಠ್ಯ ಪುಸ್ತಕ ಬಿಟ್ಟು ನಾವು ಏನು ಬೇರೆ ಓದಲ್ಲ. ಈ ಟೆಸ್ಟ್ ಗೆ, ಈ ಪರೀಕ್ಷೆಗೆ ಅಂತ 4 ತಿಂಗಳಲ್ಲಿ ರೆಡಿ ಆಗಿರ್ತೀವಿ. ಹೆಚ್ಚಿನ ಓದ್ಲಿಕ್ಕೆ ಅವಕಾಶ ಸಿಗಲ್ಲ. ನಮ್ಗೆ ಅವಾಗ ಒಳ್ಳೆ ಸಮಯ, ಚೆನ್ನಾಗಿ ಓದ್ತಿದ್ವಿ. ನಮ್ಮ ಮೇಷ್ಟ್ರು ಪ್ರತಿ ವಾರ ಸಿಲೆಬಸ್ ಅಲ್ಲಿ ಇಲ್ದೇ ಇರೋದು, ಪಠ್ಯಕ್ರಮದಲ್ಲಿ ಇಲ್ದೇ ಇರೋದು ಒಂದು

0: ಪ್ರಬಂಧನೋ ಒಂದ್ ನಾಟಕನೋ ಒಂದ್ ಕಾದಂಬರಿನೋ ಕವನನೋ ಓದಿ ಅದ್ರ ಬಗ್ಗೆ ಒಂದು ಪ್ರಬಂಧ ನಾವು ಮಂಡಿಸ್ಬೇಕಾಗಿತ್ತು. ಹಾಗಾಗಿ ನಾವು ಲೈಬ್ರರಿ ಕೂರ್ತಿದ್ವಿ, ಓದ್ತಿದ್ವಿ, ಓದುವ ಹವ್ಯಾಸ ಬೆಳೆಸಿದ್ದು ನಮ್ಮ ಇಷ್ಟ ಅಂತ ಇವತ್ತು ನಾನು ನೆನೆಸ್ಕೊಳ್ತೀನಿ. ಓದ್ತಾ ಓದ್ತಾ ನನ್ಗೆ ನನ್ನ ಭಾಷೆಯು ಸಹ ಸಾಕಷ್ಟು ಇಂಪ್ರೂವ್ ಆಯ್ತು, ಆಗ್ತಾನೇ ಬಂತು. ಆಮೇಲೆ ನನಗನ್ನಿಸ್ತು ಈ ಮೇಷ್ಟ್ರು ನನಗೆಷ್ಟು ಪ್ರೋತ್ಸಾಹ ಕೊಟ್ರು, ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಇದೇ ತರ ಪ್ರೋತ್ಸಾಹ ಕೊಡ್ಬೇಕು, ನಾನು ಸಹ ಮೇಷ್ಟ್ರ ಆಗ್ಬೇಕು ಅನ್ನೋ ಆಸೆ ಆ ಮೇಷ್ಟ್ರು ನೋಡಿ ನನಗೆ ನನ್ನ ಪದವಿ ತರಗತಿಯಲ್ಲಿ ಹುಟ್ಟಿದವನು.
1: ಹಾಗೆ ಮತ್ತೆ ವೃತ್ತಿ ಬದುಕಿಗೆ ಹೇಗೆ ಬಂದ್ರಿ?
0: ಎಂಎಗೆ ನಾನು ಮಾನಸ ಗಂಗೋತ್ರಿ ಸೇರಿದೆ. ಮಾನಸ ಗಂಗೋತ್ರಿ ಸೇರಿದಾಗ ಒಬ್ರಿಗಿನ ಒಬ್ರು ಮೇಧಾವಿ ಮೇಷ್ಟ್ರಗಳಿದ್ರು. ನಮಗೆ ಸೆಮಿನಾರು ಎಲ್ಲ ಮಾಡಿದಾಗ ನಾವು ಸ್ವಂತವಾಗಿ ನಿಂತ್ಕೊಂಡು ನಾವೊಂದು ಎಸ್ಸೆ ತಯಾರು ಮಾಡಿ ಎಲ್ಲರನ್ನು ಎದುರಿಸಿ ಪ್ರಶ್ನೆಗೆ ಉತ್ತರ ಎಲ್ಲ ಸಂವಾದ ರೂಪದಲ್ಲಿ ನಡೆಸಬೇಕಾಗಿತ್ತು. ಅವಾಗ ನಮಗೆ ನಿಜವಾದ ಶಿಕ್ಷಕರಿಗೆ ಏನೇನ್ ಬೇಕು ಆ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇತ್ತು. ಹೀಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ, ಎಲ್ಲರ ಮುಂದೆ ನಿಂತು ಇಂಗ್ಲಿಷ್ ನಲ್ಲಿ ಮಾತಾಡುವಂತ ಕೌಶಲ ಸಿಗ್ತಾವೆ.
1: ಅಂದ್ರೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕರು, ನಿಮ್ಗೆ ಅವ್ರ ಮಾರ್ಗದರ್ಶನ ಸಿಕ್ಕಿದ್ರಿಂದ ನೀವು ಈ ಹಂತಕ್ಕೆ ಬೆಳೆಯಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತೀರಿ.
0: ಒಳ್ಳೆ ಮೇಷ್ಟ್ರು ನೋಡಿದ ತಕ್ಷಣ ನಮಗೆ ನಾವು ಹಿಂಗ್ ಮೇಷ್ಟ್ರ ಆಗ್ಬೇಕು
1: ಅನ್ನೋ ಒಂದು ಆಸೆ ಬಂತು. ಈ ಆಸೆ ಮುಂದೆ ಹೇಗೆ ಪರಿವರ್ತನೆ ಆಯ್ತು ನೀವು ಈ ವೃತ್ತಿಯಾಗಿ ತಗೊಳ್ಳೋಕೆ?
0: ನಂದು ಎಂಎ ಆದ ತಕ್ಷಣ ಕೆಲವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆಎಸ್ ಅದೆಲ್ಲ ಎಕ್ಸಾಮ್ ತಗೊಳ್ಳರು, ಕೆಲವರು ಪಿಎಚ್ಡಿ ಸಂಶೋಧನೆಗೆ ಸೇರ್ಕೊಂಡ್ರು. ನಮ್ ತಂದೆಯವ್ರು ಮಾತ್ರ ಇಲ್ಲ ಇಲ್ಲ ಇಷ್ಟು ಸಾಕು, ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ SSLC ತನಕ ಕಲಸಿ 16 ವರ್ಷಕ್ಕೆ ಮದುವೆ ಮಾಡಿ ಕೈ ತೊಳ್ಕೊಂಡ್ ಬಿಡ್ತಿದ್ರು. ನಮ್ ತಂದೆಗೆ ಎಲ್ಲರೂ ಪದವೀಧರ ಆಗ್ಬೇಕು ಅಂದ್ರು. ನಾವು ಪಿಜಿ ಎಂಎನು ಮಾಡಿದ್ವಿ. ಆಮೇಲೆ ಅವಾಗ ಇಷ್ಟೆಲ್ಲ ಕಷ್ಟ ಇರ್ಲಿಲ್ಲ ಕೆಲಸ ಸಿಗ್ಲಿಕ್ಕೆ, ಸುಲಭ ಕೆಲಸನೂ ಸಿಗ್ತಾ ಇತ್ತು. ನಮ್ ತಂದೆಯವ್ರು ಇಲ್ಲ ಇಲ್ಲ ಇದ್ದೂರಲ್ಲೇ ಇದ್ದು ಕೆಲಸ ತಗೊಳ್ಳಿ. ನಮಗೆ ಮೊದ್ಲು ಒಂಚೂರು ಬೇಸರ ಆಯ್ತು, ನಾವು KS ಬರಿಬೇಕಿತ್ತು, AS ಬರಿಬೇಕಿತ್ತು ಅಂತ. ಆದ್ರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಷ್ಟು ಓದಿಸಿದ್ದೆ ನಮ್ ಪುಣ್ಯ ಅನ್ನೋ ಕಾಲ ಅಲ್ಲ. ಕಾಲೇಜ್ ಮೆಟ್ಲತ್ತವ್ರೆ ಬಹಳ ಕಡಿಮೆ, ಅದರಿಂದ ನಾವೇ ಪುಣ್ಯವಂತರು ಅಂತೇಳಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಆರಂಭ ಮಾಡಿದೆ. ನನ್ನ ಮೊದಲನೇ ತರಗತಿಯನ್ನ ನಿಮ್ಗೆ ಹೇಳಲೇಬೇಕು. ನಾನು ಮೊದಲನೇ ತರಗತಿ ವರ್ಡ್ಸ್ವರ್ತ್ ಕವಿಯ ಡ್ಯಾಫೋಡಿಲ್ಸ್ ಅನ್ನುವ ಪದ್ಯ, ಡ್ಯಾಫೋಡಿಲ್ಸ್ ಅಂದ್ರೆ ಒಂದು ಹೂವಿನ ಹೆಸರು, ಅದ್ರ ಬಗ್ಗೆ ಸುಂದರವಾದ ಪದ್ಯ ಅದು. ನಾನು 3 ದಿವಸ ತಯಾರು ಮಾಡ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಕೆಲವ್ರು ಹೇಳಿದ್ರು ನೀವು ಕನ್ನಡಿ ಮುಂದೆ ನಿಂತು
1: ಅಭ್ಯಾಸ ಮಾಡ್ಕೊಂಡು
0: ಮುಖಭಾವ ನಿಮ್ದು ಬಾಡಿ ಲ್ಯಾಂಗ್ವೇಜ್ ಇದೆ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು ಹುಡುಗರ ಮುಂದೆ ಅಂತ. ನಾನು ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ಕೆಲವರೆಲ್ಲ ಹೇಳಿದ್ರು ತುಂಬಾ ಗಲಾಟಿ ಮಾಡ್ತಾರೆ, ಓ ಅಂತ ಕೂಗ್ತಾರೆ, ಹಾಗೆಲ್ಲ. ನಾನು ಇಂಗ್ಲಿಷ್ ಅಲ್ಲೇ ಶುರು ಮಾಡ್ಕೊಂಡು ಆ ಪದ್ಯವನ್ನು ಓದಿ ಅವ್ರಿಗೆ ಹೇಗೆ ಹೇಳ್ತಾ ಹೋದೆ ಅಂದ್ರೆ, ಅವ್ರ ಮುಂದೆ ಆ ಡ್ಯಾಫೋಡಿಲ್ಸ್ ಹೂವು ಅರಳಿ ನಗ್ತಾ ಇದ್ದಿದ್ದು, ಗಾಳಿಗೆ ತಲೆ ದೂಗ್ತಾ ಇದ್ದಿದ್ದು, ಇದೆಲ್ಲ ಅವ್ರ ಕಣ್ಮುಂದೆ ಬರೋ ಹಾಗೆ ನಾನು ವಿವರಣೆ ನೀಡ್ತಾನೇ ಹೋದೆ. 1 ಗಂಟೆ ಕಳೆದಿದ್ದೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ, ಹುಡುಗರು ಗೊತ್ತಾಗಿಲ್ಲ, ಹುಡುಗರು ಸಹ ಮಂತ್ರ ಮುಗ್ಧರ ಕೇಳಿಸ್ಕೊಳ್ತಾ ಇದ್ರು.
1: ಗಲಾಟೆನೇ ಇರ್ಲಿಲ್ಲ,
0: ಗಲಾಟೆ ಸ್ವಲ್ಪನೂ ಇಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳಿರುವಂತ ತುಂಬಾ ಸಂಭ್ರಮ. ಅವತ್ತಿಂದ ಪ್ರತಿ ಕ್ಲಾಸ್ ಅಲ್ಲೂ ಇದೇ ತರ ನಾನು ರಿಹರ್ಸಲ್ ಮಾಡಿ ಮಾಡಿ ಮಾಡಿ ಹೋಗಿ ಪಾಠವನ್ನ ಮಾಡ್ತಾ ಇದ್ರು. ಇದಕ್ಕೆ ಒಂದು ಟ್ವಿಸ್ಟ್ ಅನ್ನ ನನ್ಗೆ ಹೇಳಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ ಪ್ರಿನ್ಸಿಪಾಲ್ ಒಂದ್ ವಾರ ಆದ್ಮೇಲೆ ಕರೆದ್ರು, ಬಾ ಅಮ್ಮ ಇಲ್ಲಿ ಕುತ್ಕೋ ಅಂತ ಹೇಳಿ. ಅವರು ಬಹಳ ತುಂಬಾ ಸಂಪನ್ನರು, ವಿನಯ ಅಂದ್ರೆ ವಿನಯದಿಂದ ಮಾತಾಡ್ಸೋರು, ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಟ್ಟು ಮಾತಾಡ್ಸೋರು. ನಿನ್ ಕ್ಲಾಸ್ ಅಲ್ಲಿ ಹುಡುಗರೆಲ್ಲ ಚೆನ್ನಾಗಿ ಪಾಠ ಕೇಳ್ತಾರ? ಹೌದ್ ಸರ್, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಒಬ್ರು ಒಂದ್ ತುಟಿ ಪಿಟಿಕ್ ಅಂತ ಗಲಾಟಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳ್ತಾರೆ ಅಂತ. ಅವ್ರಿಗೆ ಅರ್ಥ ಆಗಿದೆ ಅಂತ ನಿನ್ ಗೊತ್ತಾಗಿದೆಯಾ ಅಂದ್ರು. ಸರ್ ಅಷ್ಟು ಚೆನ್ನಾಗಿ ಕೇಳ್ಬೇಕಾದ್ರೆ ಅರ್ಥ ಆಗಿರ್ಬೇಕಲ್ಲ ಸರ್ ಅಂದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ ತುಂಬಿದ್ ಕೊಡೋನು ತುಳ್ಕಲ್ಲ, ಖಾಲಿ ಇರೋ ಕೊಡೋನು ತುಳ್ಕಲ್ಲ. ನೀನು ಮಾನಸ ಗಂಗೋತ್ರಿಯಿಂದ ಬಂದ್ಬಿಟ್ಟು ಎಂಎ ಲೆವೆಲ್ ಅಲ್ಲಿ ಅವ್ರಿಗೆ ಪಾಠ ಮಾಡಿದ್ರೆ, ಹಳ್ಳಿಯಿಂದ ಬಂದಿರ್ತಾರೆ ಹುಡುಗರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಅವ್ರಿಗೆ ಏನ್ ಅರ್ಥ ಆಗಿರಲ್ಲ. ಅವ್ರು ಬಂದು ನನ್ನ ಹತ್ರ ಹೇಳ್ತಿದ್ದಾರೆ, ಅವ್ರು ಯಾರೋ ಆಕ್ಸ್ಫರ್ಡ್ ಇಂದ ಬಂದಂಗ್ ಮಾತಾಡ್ತಾರೆ, ನಮ್ಗೆ ಏನು ಅರ್ಥ ಆಗಲ್ಲ ಅಂತ. ನೀನು ಅವ್ರ ಮಟ್ಟಕ್ಕೆ ಹೋಗಿ ಹೇಳ್ಕೊಡ್ಬೇಕು ಅಂತ. ಅವಾಗ ನನಗನ್ನಿಸ್ತು, ಹೌದಲ್ವಾ, ನಾವು ನಮ್ಮ ಮುಂದಿರುವ ವಿದ್ಯಾರ್ಥಿಗಳ ಲೆವೆಲ್ ನೋಡಿ ಅದಕ್ಕೆ ಸರಿಯಾಗಿ ನಾವು ಹೇಳ್ಕೊಡ್ಬೇಕೆ ಹೊರತಾಗಿ ನಮ್ಮ ವಿದ್ವತ್ ಏನಿದೆ ಅದನ್ನ ಪ್ರದರ್ಶಿಸಲಿಕ್ಕೆ ಇರುವಂತದ್ದಲ್ಲ ಶಿಕ್ಷಕರ. ಶಿಕ್ಷಕರ ಪಾತ್ರ ಏನಪ್ಪಾ ಅಂದ್ರೆ, ಇಲ್ಲಿರೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮೊದ್ಲು, ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತೇಳಿ. ಅವತ್ತಿಂದ ನಾನು ಏನ್ ಮಾಡಿದೆ ಅಂದ್ರೆ, ಹುಡುಗರ ಹತ್ರ ಪದ್ಯ ಓದ್ಸೋದು, ಪಾಠ ಓದ್ಸೋದು, ಸಂವಾದ ರೂಪದಲ್ಲಿ ಹೇಳ್ಕೊಡೋದು. ಆಮೇಲೆ ಪ್ರಶ್ನೆ ಕೇಳ್ಬಿಟ್ಟು ಅವ್ರು ಹೇಳ್ತಿದ್ದೆ, ನಿಮ್ಗೆ ಇಂಗ್ಲಿಷ್ ಅಲ್ಲಾದ್ರೂ ಹೇಳಿ, ಕನ್ನಡದಲ್ಲಾದ್ರೂ ಹೇಳಿ ಅಂತ. ಅವಾಗ ಅರ್ಥ ಆಗಿರ್ತಿತ್ತು ಅವ್ರಿಗೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಧೈರ್ಯ ಬರ್ತಿರ್ಲಿಲ್ಲ. ಇಲ್ಲ, ನಾ ಹೇಳ್ತಿದ್ದೆ ಅವ್ರಿಗೆ, ನೀವು ಕನ್ನಡದಲ್ಲಿ ಹೇಳಿ, ಆಮೇಲೆ ಅದನ್ನ ತಪ್ಪು ಇಂಗ್ಲಿಷ್ ಅಲ್ಲೇ ಬೇಕಾದ್ರೆ ಹೇಳಿ ಅಂತ. ಹಂಗ ನಿಧಾನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಅವರು ಸಣ್ಣ ಸಣ್ಣ ವಾಕ್ಯಗಳು ಬರೆಯೋದು, ಮಾತಾಡೋದು ಚೆನ್ನಾಗಿ ಕಲ್ತ್ರು ಹುಡುಗರು. ಹೀಗೆ ನಂದು ಮೊದಲನೇ
1: ಆರಂಭ ಆಯ್ತು. ಹಾಗೆ ಈಗ ನಿಮ್ಮ ವೃತ್ತಿಯ ಬಗ್ಗೆ ಇನ್ನು ಹೇಳ್ಬೇಕು ಅಂದ್ರೆ, ಸ್ವಾರಸ್ಯಕರವಾದ ಘಟನೆಗಳಿದೆಯಾ ಹೇಳೋದಕ್ಕೆ?
0: ಒಂದು ವಿಷಯ ನನ್ಗೆ ಹೇಳ್ಬೇಕು. ಒಂದು ಹುಡುಗಿ ಯಾವಾಗ್ಲೂ ಲೇಟ್ ಆಗಿ ಬರೋ ಕ್ಲಾಸ್ಗೆ. ನಾನು ಈ ಹುಡುಗಿ ದಿನ ಲೇಟ್ ಆಗಿ ಬರ್ತಾಳಲ್ಲ ಅಂತ ಅವಳಿಗೆ ಎಷ್ಟು ಹೇಳಿದ್ರು ಸುಮ್ನೆ ತಲೆ ಬಗ್ಗಿಸ್ಕೊಳ್ಳಲು ಏನು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಮತ್ತಲ್ಲಿ ಇರ್ತಾರೆ. ದಿವಸ ಒಂದಲ್ಲ 5 ನಿಮಿಷ 5 ನಿಮಿಷ ಅಲ್ಲ, 1/2 ಗಂಟೆ ತಡವಾಗ್ಬಿಡೋಳು. 1 ಗಂಟೆ ಕ್ಲಾಸಿಗೆ, 10:30 ಕ್ಲಾಸ್ ಶುರುವಾದ್ರೆ 11 ಗಂಟೆಗೆ ಬರೋದು. ಬಂದ್ರೆ ಚೆನ್ನಾಗಿ ಪಾಠ ಕೇಳೋಳು, ಆದ್ರೂ 1/2 ಗಂಟೆ ಲೇಟ್ ಆಗಿ ಬಂದಾಗ ಎಲ್ಲ ಹುಡುಗರು ಆ ಕಡೆ ತಿರುಗಿ ನೋಡೋದು, ಡಿಸ್ಟರ್ಬೆನ್ಸ್ ಆಗೋದು ಎಲ್ಲ ಆಗೋದು. ನಾನು ಹೇಳಿ ಹೇಳಿ ಸಾಕಾಗಿ ಈ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಕೊಟ್ಟೆ ನಾನು. ಸರ್, ಆ ಹುಡುಗಿನ ವಿಚಾರಿಸ್ರಿ, 6 ತಿಂಗಳಾಯ್ತು, ಇದುವರೆಗೂ ಅವಳು ತಿದ್ಕೊಳ್ಳಿಲ್ಲ ಅಂತ. ಪ್ರಿನ್ಸಿಪಾಲ್ ಅವಳನ್ನು ಕರೆಸಿದ್ರು, ಮಾತಾಡಿಸಿದ್ರು, ಆಮೇಲೆ ನಾನು ಕರೆದ್ರು. ನಾನು ಕರೆದ್ಬಿಟ್ಟು ನಾನೇನು ಪ್ರಿನ್ಸಿಪಲ್ ಅವಳಿಗೆ ಶಿಕ್ಷೆ ಕೊಡ್ಬೋದೇನೋ ಅಂತ ಅವ್ರ ಮುಖ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ಪಕ್ಕ

0: ರೂಮಲ್ಲಿ ಕುತ್ಕೊಂಡು ಆ ಹುಡುಗಿ ಜೊತೆ ಸ್ವಲ್ಪ ಮಾತಾಡಮ್ಮ ನೀನು ಅಂದ್ರು. ನಾನು ಹೋಗಿ ಕುತ್ಕೊಂಡು ಮಾತಾಡದೆ ಆ ಹುಡುಗಿ ತಲೆ ಬಗ್ಗಿಸ್ಕೊಂಡು, ಮೇಡಮ್ ನಾನು ಸ್ವಲ್ಪ ಬಡವ್ರ ಮನೆಯವಳು, ನಮ್ ತಂದೆ ತಾಯಿ ಇಲ್ಲ, ಅಜ್ಜಿ ಒಬ್ರಿದಾರೆ, ಅವರು ಇಲ್ಲೇ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರ್ತಾರೆ, ಅವ್ರಿಗೆ ಅಷ್ಟು ಲೆಕ್ಕ ಬರಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಕೂತು 10:30 ಹೂ ಕಟ್ಟಿದ್ದು ಮಾರಿದ್ದು, ಆಮೇಲೆ ದುಡ್ಡೆಲ್ಲ ಇಳಿಸ್ಕೊಟ್ಟು ನಾನು ಆಮೇಲೆ ಯಾವ ಬಸ್ ಸಿಗುತ್ತೋ ಆ ಬಸ್ಸಿಗೆ ಬರ್ತೀನಿ, ಇಲ್ಲದ್ರೆ ನಡ್ಕೊಂಡೇ ಬಂದ್ಬಿಡ್ತೀನಿ. ಸಹದ್ರಿ ಕಾಲೇಜಲ್ಲಿ ಇದ್ದೀವಿ ನಾನು, ಸುಮಾರು ದೂರನೇ ಊರಿಗೆ, ಆದ್ರಿಂದ ನಮ್ಗೆ ಕೊನೆಯ ಪಕ್ಷ 11 ಗಂಟೆ ಆಗುತ್ತೆ ಮೇಡಮ್, ನಮ್ ಬೆವರು ಒರ್ಸ್ಕೊಂಡು ನಿಮ್ ಕ್ಲಾಸಿಗೆ ಬರ್ಲೇಬೇಕು ಅಂತ ಬರ್ತೀನಿ ಅಂದಾಗ ನನಗೆ ಕರಡು ಚುರುಕ್ಕಂತೂ. ಇವು ನಿಜವಾಗ್ಲೂ ಎಷ್ಟೋ ವಿದ್ಯಾರ್ಥಿಗಳದ್ದು ಹಿನ್ನೆಲೆ ಏನಂತ ಗೊತ್ತಿಲ್ಲದೆ ನಾವು ಒಂದೇ ತರ ಡಿಸಿಪ್ಲಿನ್ ಇರ್ತೀವಲ್ಲ ಅಂತ ಹೇಳಿ, ಈ ತರ ಹುಡುಗಿ ಚೆನ್ನಾಗಿ ಓದ್ತಾ ಬಂದ್ಲು, ಒಳ್ಳೆ ಅಂಕಗಳನ್ನು ತೆಗೆದ್ಲು, ಈಗ ಒಳ್ಳೆ ಸ್ಥಾನದಲ್ಲಿದ್ದು ಚೆನ್ನಾಗಿದ್ದಾಳೆ. ಇದು ಬಹಳ ಸಂತೋಷ ಕೊಟ್ಟಂತ ಒಂದು, ಇದೇ ಉಪನ್ಯಾಸಕ್ಕೆ ಒಂದ್ ರೀತಿ ಯಶಸ್ಸು ಅಥವಾ ಪ್ರಶಸ್ತಿ ಅಂತ ಹೇಳ್ಬೋದು.
1: ಹಾಗೆ ಗಾಯತ್ರಿ ದೇವಸತ್ಯನ ಅವರೇ, ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಯಶಸ್ಸಿನ ಕ್ಷಣಗಳನ್ನ ನೆನಪು ಮಾಡ್ಕೋಬೇಕು ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ?
0: ಮೊದಲನೇದಾಗಿ ಶಿಕ್ಷಕರಿಗೆ ಯಶಸ್ಸು ಅಂದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಅವರ ಕಾಲ್ ಮೇಲೆ ನಿಂತು ಉತ್ತಮ ಜೀವನವನ್ನು ನಡೆಸಿದಾಗ, ಉತ್ತಮ ಸ್ಥಾನಗಳಲ್ಲಿ ಬಂದಾಗ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ವ್ಯಕ್ತಿಗಳಾದಾಗ, ಮೇಡಮ್ ನಾವು ನಿಮ್ ಸ್ಟೂಡೆಂಟ್ ಆಗಿದ್ವಿ, ನಾವ್ ಹೀಗ್ ಮಾಡ್ತಾ ಇದ್ವಿ ಅಂತ ಬಂದು ನಮಸ್ಕಾರ ಅಂತ ಹೇಳಿದ್ರೆ ಅದೇ ದೊಡ್ಡ ಯಶಸ್ಸು, ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾವು ಪಾಠ ಮಾಡಿದ ಹುಡುಗರು, ಗಲಾಟೆ ಮಾಡ್ತಿದ್ ಹುಡುಗರು, ಕ್ಲಾಸಿಗೆ ಚಕ್ಕರ್ ಹಾಕ್ತಿದ್ ಹುಡುಗರು, ಇಷ್ಟು ಚೆನ್ನಾಗಿ ಮುಂದ್ ಬಂದಿದಾರಲ್ಲ ಅಂತ ಅದೊಂದು ಸಂತೋಷ ಆಗುತ್ತೆ. ಮತ್ತೊಂದು, ನನ್ಗೆ ಎಂಎ ಆದ ತಕ್ಷಣ ಪಿ ಎಚ್ ಡಿ ಮಾಡ್ಬೇಕು ಅಂತಾನು ಬಹಳ ಆಸೆ ಇತ್ತು, ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಮದ್ವೆ ಆಯ್ತು, ಮಕ್ಕಳಾಯ್ತು, ಮನೆಯ ಜವಾಬ್ದಾರಿಗಳು ಹೆಚ್ಚಿತು. ಆದ್ರೆ ಮಕ್ಕಳಿಬ್ರು MBBS ಸೇರ್ಕೊಂಡ್ರು, ದೂರ ಹೋದ್ರು. ಆಗ ಒಂದ್ ದಿವಸ ನಮ್ಮ ಕುಲಪತಿಗಳು ಬಂದು ಒಂದು ಭಾಷಣ ಮಾಡಿದ್ರು, ನೀವೆಲ್ಲ ಇಲ್ಲಿಗೆ ನಿಮ್ಮ ಓದನ್ ನಿಲ್ಲಿಸಬಾರ್ದು, ಮುಂದುವರಿಸಬೇಕು, ಸಂಶೋಧನೆ ಮಾಡಬೇಕು. ಈಗ FIP ಅಂತ, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತಾರೆ, ಅದು UGC ಅವ್ರು ಕೊಡ್ತಾ ಇದ್ದಾರೆ. ಇದಕ್ಕೆ 2 ವರ್ಷ ಸಂಬಳ ಸಹಿತ ರಜೆಯನ್ನ ಕೊಡ್ತಾರೆ, ವೇತನವನ್ನು ಕೊಡ್ತಾರೆ, ಅದರಿಂದ ನೀವೆಲ್ಲ ಮಾಡಬಹುದು ಅಂತ. ಅವಾಗ ನನ್ಗೆ ಓಹೋ, ನನ್ಗೆ ಈ ಒಂದು ಸರಿಯಾದ ಅವಕಾಶ ಸಿಕ್ಕಿದೆ. ಆಗ ನನಗಾಗ್ಲೇ 48 / 49 ನಡೀತಾ ಇತ್ತು. ಆ ಒಂದು ಪ್ರೋಗ್ರಾಮಿಗೆ ಸೇರ್ಬೇಕಾದ್ರೆ 50 ವರ್ಷದ ಒಳಗಿರ್ಬೇಕಾಗಿತ್ತು,
1: ಒಂದು ವರ್ಷ ಅವಕಾಶ ಇತ್ತು.
0: ತಕ್ಷಣ ಹೋದೆ ಅಲ್ಲಿ ವಿಭಾಗದ ಮುಖ್ಯಸ್ಥರನ್ ಕಂಡೆ, ನೀವು ನಮ್ ಗೈಡ್ ಆಗ್ಬೇಕು ಅಂತ ಕೇಳ್ಕೊಂಡೆ, ಅಪ್ಲಿಕೇಶನ್ ಹಾಕಿದೆ. ಅವತ್ತೇ ಕೊನೆಯ ದಿನಾಂಕ ಆಗಿತ್ತು ಅಪ್ಲಿಕೇಶನ್ ಹಾಕಕ್ಕೆ, ಅದು ಬಹಳ ಓಡಾಡಿ ತರಾತುರಿಂದ ಅಪ್ಲಿಕೇಶನ್ ಹಾಕಿದೆ. 5 ವರ್ಷಗಳ ಕಾಲ ಸತತವಾಗಿ ಹಗಲು ರಾತ್ರಿ ಓದ್ದೆ. ಅವಾಗ ನಿಜವಾದ ವಿದ್ಯಾರ್ಥಿ ಜೀವನ ಏನು ಅಂತ ಅವಾಗ ಗೊತ್ತಾಯ್ತು.
1: ಯಾವ ವಿಷಯ ತಗೊಂಡಿದ್ರಿ ನೀವು?
0: ನಾನು ತಗೊಂಡಿದ್ ವಿಷಯ ಅಂತಂದ್ರೆ ಸಣ್ಣ ಕಥೆಗಳನ್ನ ಬರೆಯಂತ, ವೈದೇಹಿ ಅಂತ ಕನ್ನಡದ ಲೇಖಕಿ, ಅದ್ರ ಜೊತೆಗೆ ಇಂಗ್ಲೆಂಡಿನ ಲೇಖಕಿ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅಂತ. ಇವರಿಬ್ರು ಸಣ್ಣ ಕಥೆಗಳಲ್ಲಿ ಬಹಳ ಕೌಶಲ್ಯವನ್ನು ಮೆರೆದವರು. ಇವರು 2 ಕಥೆಗಳನ್ನು ತಗೊಂಡೆ. ಈ 2 ಕಥೆಗಳನ್ನು ತಗೊಂಡ್ಬಿಟ್ಟು ಈಸ್ಟ್ ಅಂಡ್ ದ ವೆಸ್ಟ್, ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರದೇಶಗಳ ಲಿಂಗ ತಾರತಮ್ಯ ಹೇಗಿದೆ, ಸ್ತ್ರೀವಾದ ಹೇಗಿದೆ ಅಂತ ನೋಡ್ಕೊಂಡು, ಅದ್ರ ಜೊತೆಗೆ ಈ ಕಥೆಗಳಲ್ಲಿ ಬರುವ ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳು ಹೇಗೆ ಮುಂದುವರಿತಾ ಹೋಗುತ್ತೋ, ಇದನ್ನ ಬರಿತಾ ಬರಿತಾ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾನು ಒಂದು ಹೆಣ್ಣಾಗಿ ಲಿಂಗ ತಾರತಮ್ಯವನ್ನು ಅನುಭವಿಸಿದ್ದು, ಕುಟುಂಬದಲ್ಲಾಗ್ಬಹುದು, ವೃತ್ತಿ ಜೀವನದಲ್ಲಾಗ್ಬಹುದು, ಅದು ಸಹ ಬಂತು. ಜೊತೆಗೆ ಪಾಶ್ಚಿಮಾತ್ಯ ದೇಶದಲ್ಲಿ ಏನಾಗ್ತಾ ಇದೆ, ಪೂರ್ವದ ದೇಶದಲ್ಲಿ ಏನಾಗ್ತಾ ಇದೆ, ಮೂಲ ಎಲ್ಲ ಒಂದೇ, ಅದೇ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳು, ಸ್ತ್ರೀವಾದ, ಎಲ್ಲ ಕಡೆನು ಇದು ಬರ್ತಾ ಇರೋದು ನೋಡಿದಾಗ ಏನೋ ಒಂಥರ ನನಗೆ ನನ್ನ ಅನುಭವನೇ ಇಲ್ಲಿ ಕಾಣ್ತಾ ಇದೆ ಅಂತ ನನಗೆ ಬರೀಲಿಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಬಂತು. 2004 ನನಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ನನಗೆ PhD ಪದವಿನೂ ಸಿಕ್ತು. ಆವಾಗ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕೌನ್ಸಿಲ್, ಸಿಂಡಿಕೇಟ್, ಸೆನೇಟ್ ಅಂತೆಲ್ಲ ಇರ್ತಾ ಇತ್ತು. ಇದಕ್ಕೆಲ್ಲ ಎಲೆಕ್ಷನ್ ನಡೀತಾ ಇತ್ತು, ಕಾಲೇಜುಗಳಲ್ಲಿ ಎಲ್ಲ ಮಿನಿಸ್ಟರ್ಗಳು ಅದಕ್ಕೆ ಓಟ್ ಹಾಕಂತದ್ದು. ನನಗೆ ನಮ್ ಪ್ರಿನ್ಸಿಪಾಲ್ ಹೇಳಿದ್ರು, ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದೀರಾ, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವ್ಯಾಕೆ ಎಲೆಕ್ಷನ್ ನಿಂತ್ಕೋಬಾರ್ದು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅಂತ ಹೇಳಿ ಎಲೆಕ್ಷನ್ ನಿಂತೆ. ಎಲ್ಲ ಕಾಲೇಜ್ಗೆ ಹೋಗಿ ಹೇಳಿ ಬಂದಾಯ್ತು ಚಿತ್ರದುರ್ಗದ ಕಾಲೇಜ್ಗಳಿಗೆ, ನಾನು ಎಲೆಕ್ಷನ್ ನಿಂತಿದ್ದೀನಿ, ಓಟ್ ಕೊಡಿ ಅಂತೆಲ್ಲ ಕೇಳಾಯ್ತು. ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಕಾಯ್ತಾ ಇದೀವಿ, ಶಿವಮೊಗ್ಗ ಒಂದು ಕೇಂದ್ರ ಇದೆಯಲ್ಲ, ಅದೆಲ್ಲ ಸಹದ್ರಿ ಕಾಲೇಜಲ್ಲಿ ನಡೆದಿತ್ತು ಎಲೆಕ್ಷನ್. ಅದೇನೋ ಗೊತ್ತಿಲ್ಲ, ಆ ಎಲೆಕ್ಷನ್ ಅಧಿಕಾರಿಗಳು ಸೀಲ್ ಹಾಕೋದನ್ನ ಮರ್ತು ಬಿಟ್ಟಿದ್ದಾರೆ. ಎಲ್ಲ ಬ್ಯಾಲೆಟ್ ಪೇಪರ್ ಅಲ್ಲೂ ಸೀಲ್ ಹಾಕ್ಬೇಕಿತ್ತು, ಅದು ಹಾಕಿಲ್ಲ. ಅದರಿಂದ ಎಲ್ಲ ಎಣಿಸಿದ್ರು ಅದ್ರಲ್ಲಿ ಫುಲ್ ಬಂದಿದೆ ನನ್ ವೋಟ್ ಎಲ್ಲ, ಆದ್ರೆ ಸೀಲ್ ಹಾಕಿದ್ದರಿಂದ ಎಲ್ಲ ಇನ್ವ್ಯಾಲಿಡ್ ಅಂತ ಹೋಯ್ತು. ಅವಾಗ ನಾನು ನೋಡ್ತಾ ಇದ್ದಳು, ಇನ್ನ ನಾನು ಸೋಲ್ತೀನಿ ಬಿಡು ಅಂತ ನಾನು ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದ್ಮೇಲೆ ಮಾರನೇ ದಿವಸ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ನಿಮ್ಗೆ ಸಾಕಷ್ಟು ಓಟ್ ಬಂದಿದೆ, ನೀವ್ ಗೆದ್ದಿದ್ದೀರಾ ಅಂತ ಹೇಳಿ. ನನಗೆ ಅದೊಂದು ದೊಡ್ಡ ಮ್ಯಾಜಿಕ್ ತರ ಆಗ್ಬಿಡ್ತು, ಯಾಕಂದ್ರೆ ನಮ್ಮ ಕಾಲೇಜಿಂದೇ ನಮ್ಮ ಕೇಂದ್ರದ್ದೇ ಓಟ್ ಸಿಗಲ್ಲ, ಬೇರೆ ಕಡೆ ಎಲ್ಲಿ ಸಿಗುತ್ತೆ ನನಗೆ ಅಂತ ಇತ್ತು. ಇದೊಂದು ಘಟನೆ. ಮತ್ತೆ ಈ ಅಕಾಡೆಮಿಕ್ ಕೌನ್ಸಿಲ್ ಇಂದ ಒಂದು ಸ್ಪೆಷಲ್ ಅಕಾಡೆಮಿಕ್ ಕಮಿಟಿ ಅಂತ ಒಂದು ಮಾಡ್ತಾರೆ, ಅಂದ್ರೆ 8 ಜನ ಮಾತ್ರ ತಗೊಳ್ತಾರೆ. ಅದರಲ್ಲೂ ನಾನು ಲೇಡೀಸ್ ಕಡಿಮೆ ಇದ್ದಿದ್ದ ನನ್ನನ್ನ ಅದಕ್ಕೆ ಆಯ್ಕೆ ಮಾಡ್ಕೊಂಡು. ಇನ್ನೊಂದು ನನಗೆ ಬಹಳ ಈ ವಿದ್ಯಾಭ್ಯಾಸದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಮಾಲ್ ಪ್ರಾಕ್ಟೀಸ್ ಕಮಿಟಿ ಅಂತ ಇರುತ್ತೆ, ಅಂದ್ರೆ ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಡಿಪಾರ್ ಆದ ಮಕ್ಕಳಿಗೆ ಒಂದು ವಿಚಾರಣೆ ಮಾಡ್ತಾರೆ.

0: ಒಂದು ಪುಟ್ಟ ಕೋರ್ಟ್ ಇದ್ದಂಗೆ. ಒಬ್ಬ ಜಡ್ಜ್ ಇರ್ತಾರೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ, ಒಂದ್ ನಾಲ್ಕೈದು ಜನ ಈ ತರ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರು, ಸೆನೆಟ್ ಮೆಂಬರ್ ಎಲ್ಲ ಇರ್ತಾರೆ. ಆರು ಜನ ಇರ್ತೀವಿ ಒಟ್ಟಿಗೆ ನಾವು. ಆರು ಜನನು ಕೂತು ಒಬ್ಬೊಬ್ಬ ಹುಡುಗನ ಕರೆದು ಹೇಳಿದಾಗ ಕೆಲವು ಹುಡುಗರು ನಡುಕ್ತಾ ಇದ್ರು, ಕೆಲವು ಹುಡುಗರು ಅಳ್ತಾ ಇದ್ರು, ಮತ್ ಕೆಲವು ಹುಡುಗರೇ ನಾನು ಮಾಡದೆ ಹಿಂಗೇನ ಇದರಲ್ಲಿ ಕೂತಿರ್ತಾ ಇದ್ರು. ಅವ್ರನ್ನೆಲ್ಲ ಕೇಳಿ ಅವರಿಗೆ ಬುದ್ಧಿವಾದ ಹೇಳಿ ಮುಂದೆ ಹೀಗ್ ಮಾಡ್ಬೇಡ, ನೀನು ಓದು ಉಪರ ಅಂತ. ಸುಮಾರು ಜನ ತಿದ್ದಿದೀವಿ, ಒಂದ್ 80 ಜನನಂತೂ ತಿದ್ದಿದೀವಿ. ಆದ್ರೆ ಎಲ್ಲರನ್ನೂ ತಿಂತೀವಿ ಅಂತ ಆಗಲ್ಲ. ಅಷ್ಟು ಜನ ಮತ್ತೆ ಇನ್ನೊಂದು ಎಕ್ಸಾಮ್ ಬರೆದು ಪಾಸ್ ಆಗ್ತಾ ಇದ್ರು. ಅವ್ರಿಗೆ ಕೆಲವು ಸರಿ ಅವ್ರಿಗೆ ವಿನಾಯಿತಿನೂ ಕೊಡ್ತಾ ಇದ್ವಿ. ಒಂದು ಉದಾಹರಣೆಗೆ ಅವ್ರಿಗೆ ಅದೇ ಕೊನೆಯ ಅಟೆಂಪ್ಟ್, ಬೇರೆ ಇಲ್ಲ, ಆದ್ರೆ ಅವಾಗ ಇನ್ನೊಂದು ಅಟೆಂಪ್ಟ್ ಕೊಡ್ತೀವಿ ನಿನ್ಗೆ, ಪರೀಕ್ಷೆ ಬರಿ, ನಿನ್ಗೆ ನಾವು ರಿಸಲ್ಟ್ ಕೊಡ್ತೀವಿ ಅಂತ ಹೀಗೆಲ್ಲ ಹೇಳಿ ಹೀಗ ಮಾಡ್ತಾ ಇದ್ರು.
1: ಅನೇಕರಿಗೆ ಅದು ಸಹಾಯ ಆಗಿದೆ, ಅನೇಕರು ಬದಲು ಕೂಡ ಆಗಿದ್ದಾರೆ ಅಂತ ಹೇಳಿ.
0: ನನಗೆ ಗೊತ್ತಾಯ್ತು ಹುಡುಗರು ಯಾಕೆ ಕಾಪಿ ಮಾಡ್ತಾರೆ. ಎಷ್ಟೋ ಸರಿ ಅನಿವಾರ್ಯ ಪ್ರಸಂಗ ಆಗುತ್ತೆ, ಕೆಲವರು ಸುಳ್ಳು ಹೇಳ್ತಾರೆ, ಮರ್ತು ಶೀಟ್ ಇಟ್ಕೊಂಡ್ಬಂದ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಅವ್ರದೆಲ್ಲ ನೋಡಿದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ್ಯಾವ ರೀತಿ
1: ಕಷ್ಟಗಳಿರುತ್ತೆ, ಅವ್ರ
0: ಪ್ರಲೋಭನೆಗೆ ಒಳಗಾಗ್ತಾರೆ.
1: ಖಂಡಿತ. ಹಾಗೆ ತಮ್ಮ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನದ ಮಧ್ಯೆ ಹೇಗೆ ಸಮತೋಲನ ಮಾಡ್ಕೊಂಡ್ರಿ? ಈಗ ನಾವು ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸ್ತೀವಿ, ಅಲ್ಲಿ ನಮ್ದೇ ಆದ ಸಮಯ ಕೊಡ್ಲೇಬೇಕು, ಹಾಗೆ ಈಗ ಸಂಸಾರಕ್ಕೆ ಕುಟುಂಬಕ್ಕೂ ಕೂಡ ಸಮಯ ನೀಡಬೇಕು, ಮಕ್ಕಳು ಓದು ಇರುತ್ತೆ, ಹೇಗೆ ನೀವು ಸಮತೋಲನ ಮಾಡ್ಕೊಂಡು ಹೇಗೆ ಮುಂದುವರೆದ್ರಿ?
0: ನಮ್ಮ ಒಂದು ನಾವು ಬಿಗಿನ್ ಮಾಡೋದು ಹೇಳಿದ್ನಲ್ಲ, 50 ನಾನು ಕೆಲ್ಸಕ್ಕೆ ಸೇರಿದಾಗ 1972, 50 ಹಿಂದಿನ ಕತೆ. ಆಗ ನಮ್ಗೆ ಒಂದು ಸೀಮೆಣ್ಣೆ ಸ್ಟೋವ್, ಮಿಕ್ಸರ್ ಏನು ಪರಿಚಯ ಇರಲಿಲ್ಲ, ಕುಕ್ಕರ್ ಬಂದಿರ್ಲಿಲ್ಲ, ಕಷ್ಟ ಆಗ್ತಿತ್ತು ಅಂತ ಅಡಿಗೆ ಮಾಡಕ್ಕೆ ಒಂದ್ 2-3 ಹೋಗ್ಬಿಡೋದಲ್ಲ. ಆದ್ರೆ ಬರ್ತಾ ಬರ್ತಾ ಈ ತಂತ್ರಜ್ಞಾನನು ನಮ್ಗೆ ನಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಕ್ಕೆ ಅವಕಾಶ ಸಿಕ್ತು.
1: ಹಿಂಗೆ ಸಹಾಯ ಮಾಡ್ತು,
0: ಗ್ಯಾಸ್ ಸ್ಟೋವ್ ಬಂತು, ಕುಕ್ಕರ್ ಮಿಕ್ಸರ್ ಬಂತು, ಕುಕ್ಕರ್ ಬಂತು, ಇದೆಲ್ಲ ಇದರಿಂದ ಏನಾಯ್ತು, ನಮ್ಗೆ ಕೆಲಸ ಹಗುರ ಆಗ್ತಾ ಬಂತು. ಒಂದು ಎರಡನೇದು, ಕೆಲವರೆಲ್ಲ ಅನ್ನೋರು ಮಕ್ಕಳಾದ್ರು ಮಕ್ಕಳ ಹಿಂಗ್ ನೋಡ್ಕೊಂತಳು, ಸ್ಪೆಷಲಿ ಶಿಕ್ಷಕರ ಜೀವನದಲ್ಲಿ ಸ್ವಲ್ಪ ಮಕ್ಕಳಿಗೆ ರಜಾ ಬಂದಾಗ ನಮ್ಗೂ ರಜಾ ಬಂದ್ಬಿಡುತ್ತೆ.
1: ಹೌದು,
0: ಹಂಗಿರ್ತಿತ್ತು ಕಾಮನ್ ಟೈಮ್ ಟೇಬಲ್. ಹಂಗಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಅತ್ತೆನೂ ಕೈ ಜೋಡಿಸ್ತಾರ, ಅವಾಗ ನಮ್ ತಾಯಿನೂ ಸಹಾಯ ಮಾಡಿದ್ರು. ಅದ್ರ ಜೊತೆಗೆ ಏನ್ ಬಂತು ಅಂದ್ರೆ, ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಗಂಡ ಏನಾದ್ರೂ ಆಗಿ ದುಡಿಯಲ್ಲ ಅಂದ್ರೆ ಇವಳು ದುಡಿಯಕ್ ಹೋಗ್ಬೇಕು. ನಮ್ಮನ್ನೇ ಕೆಲವ್ರು ಕೇಳರು, ಅಯ್ಯೋ ನಿಮ್ ತಂದೆ ಡಾಕ್ಟ್ರು, ನಿಮ್ ಗಂಡ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ, ನೀನ್ ಯಾಕೆ ದುಡಿತೀಯಾ, ಈ ತರ ಎಲ್ಲ ಕೇಳೋರು. ಅಂದ್ರೆ ಅವ್ರಿಗೆ ಹೆಣ್ಣು ಹೊರಗೋಗಿ ದುಡಿಬೇಕು ಅಂದ್ರೆ ಮನೆಯಲ್ಲಿ ಅನಿವಾರ್ಯ ಇರ್ಬೇಕು. ಆದ್ರೆ ಬರ್ತಾ ಬರ್ತಾ ಯಾವ ತರ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಗಂಡು ಹೆಣ್ಣು ಇಬ್ರು ದುಡಿದ್ರೆ ಸಂಸಾರವನ್ನ ಚೆನ್ನಾಗಿ ನಾವು ತೂಗಿಸ್ಬೋದು ಅಂತ ಬಂತು. ಖಂಡಿತ ಹೆಣ್ಣಿಗೆ ಕಷ್ಟ ಆಗುತ್ತೆ ಇದು. ಯಾಕೆ ಅಂದ್ರೆ ಆಫೀಸಿಗೆ ಅಥವಾ ಕಾಲೇಜ್ ಹೋದಾಗ ಅಂತಾರೆ, ಇವ್ರಿಗೆ ಯಾವ ಜವಾಬ್ದಾರಿನೂ ಕೊಡಂಗಿಲ್ಲಪ್ಪ, ಮನೆ ಮನೆ ಅಂತ ಓಡ್ತಾರೆ ಅಂತ ಅವ್ರಂತಾರೆ. ಮನೇಲಿ ಹೇಳ್ತಾರೆ ಯಾವಾಗ್ಲೂ ಕಾಲೇಜು ಆಫೀಸ್ ಅಂತ ಇರ್ತಾಳೆ, ಮನೆ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ಅವ ಹೆಣ್ಣು 24 ಸಾಲದವಳಿ, ಹೆಚ್ಚಿನ ಸಮಯ ತಗೊಂಡು ಅವಳು ಅಲ್ಲೂ ತನ್ನ ಎಫಿಷಿಯನ್ಸಿ ಏನು ಅಂತ ಸಾಬೀತುಪಡಿಸ್ಬೇಕು, ಇಲ್ಲೂ ತೋರಿಸ್ಬೇಕು. ಅವಾಗ ಒಂದು ಹಗ್ಗದ ಮೇಲೆ ನಡೆದಷ್ಟೇ ಶ್ರಮ ಆಗುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ, ಹೊಸದಾಗಿ ವೃತ್ತಿಗೆ ಸೇರಿದಾಗ, ಎಲ್ಲದಕ್ಕಿಂತ ಜಾಸ್ತಿ ವರ್ಗಾವಣೆ ಆದಾಗಂತೂ ಬಹಳ ಕಷ್ಟ ಆಗುತ್ತೆ. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಗಂಡ ಇನ್ಯಾವ್ದೋ ಊರಲ್ಲಿ ಇರ್ತಾನೆ, ಯಾರು ನೆರವಿಗೆ ಬರ್ದಿರೋ, ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಯ್ತು, ಆದ್ರೆ ಬರ್ತಾ ಬರ್ತಾ ಬರ್ತಾ ನಾವು ಅದಕ್ಕೆ ಹೊಂದ್ಕೊಂಡು ನಾವು ಕೆಲಸ ಮಾಡಬಲ್ವಿ ಅನ್ನೋ ಒಂದು ಆತ್ಮವಿಶ್ವಾಸ ಯಾವಾಗ ಬರುತ್ತೆ, ಖಂಡಿತ ಮಾಡಕ್ಕಾಗಲ್ಲ.
1: ಅಂದ್ರೆ ಕುಟುಂಬದ ಸಹಕಾರನೂ ಇಲ್ಲಿ ಮುಖ್ಯ,
0: ಕುಟುಂಬದ ಸಹಕಾರ ಬಹಳ ಮುಖ್ಯ. ಸಾಮಾನ್ಯ ಕುಟುಂಬ ಸಹಕಾರ ಸಿಗುತ್ತೆ ಬರ್ತಾ ಬರ್ತಾ, ಮೊದ್ಲು ಮೊದ್ಲು ಸಿಗಲ್ಲ. ಅವರು ಸಹ ಗಂಡಾಗಿ ಏನ್ ಎಕ್ಸ್ಪೆಕ್ಟ್ ನಿರೀಕ್ಷೆ ಮಾಡ್ತಾರೆ, ನನ್ನ ಜೀವನ ಹೀಗೆ ಇರಬೇಕು, ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಾಗ ಎಲ್ಲದನ್ನು ಮಾಡಿಡ್ಬೇಕು ಅಂತ. ಆದ್ರೆ ಬರ್ತಾ ಬರ್ತಾ ಬರ್ತಾ ಅವರು ಅರ್ಥ ಮಾಡ್ಕೊಳ್ತಾರೆ. ಒಬ್ರಲ್ಲಿ ಒಬ್ರನ್ನ ಅರ್ಥ ಮಾಡ್ಕೊಂಡು ಯಾವಾಗ ಬದುಕಕ್ಕೆ ಶುರು ಮಾಡ್ತೀವಿ ಅವಾಗ ಸಮತೋಲನ ಸಾಧಿಸಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನೀನ್ ಹೆಣ್ಣಾಗಿ ಇಷ್ಟೇ ಮಾಡ್ಬೇಕು ಇಷ್ಟೇ ಮಾಡ್ಬೇಕು ಅಂತ ಕಟ್ಟುಪಾಡು ಹಾಕಿದ್ರೆ ಅಲ್ಲೂ ಮಾಡಕ್ಕಾಗಲ್ಲ. ಕಾಲೇಜ್ಗಳಲ್ಲೂ ಸಹ ಅಥವಾ ಆಫೀಸ್ಗಳಲ್ಲೂ ಸಹ ನೀವು ಮಾಡಿ, ಮನೆಗೆ ತಗೊಂಡೋಗ್ಬೇಕಾದ್ರೆ ಮಾಡ್ಕೊಂಡ್ ಬನ್ನಿ, ಈ ತರ ಎಲ್ಲ ಬಿಡ್ತಾ ಇದ್ರು. ನಮಗೂ ಸಹ ಮನೆ ಹೋಗಿ ಮಕ್ಕಳನ್ನ ಓದಿಸ್ಕೊಂತ ಕುತ್ಕೊಂಡು ಉದ್ದು ಮಾಡ್ಕೊಂಡು ಹೋಗ್ತಾ ಇದ್ರು. ಆ ತರ ಅವರು ಸಹ ಸ್ವಲ್ಪ ಉದಾರತೆ ತೋರಿಸ್ಬೇಕು. ಸೊ ಎರಡು ಕಡೆ ಯಾವಾಗ ಒಂದು ಹೊಂದಾಣಿಕೆ ಬರುತ್ತೆ, ಖಂಡಿತ ನಾವು
1: ಸಾಧಿಸಬಹುದು. ಹಾಗೆ ಈಗ ನಿವೃತ್ತಿ ಒಂದು ಸಮಯ ಬರುತ್ತೆ, ನಿವೃತ್ತಿ ನಂತರ ನೀವು ಏನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ತುಂಬಾ ಖುಷಿಯಾಗಿತ್ತು, ಆರಾಮ್ಸೆ ನನ್ ಟಿವಿ ನೋಡ್ತಾ ಪೇಪರ್ ನೋಡ್ತಾ ಟೀ ಕುಡ್ಕೊಂಡು ಕುತ್ಕೋಬಹುದು ಅಂತ. ಇಲ್ಲ, ನಿವೃತ್ತಿ ಜೀವನ ಹೆಣ್ಣಿಗೆ ಬರೋದೇ ಇಲ್ಲ, ಮನೆಯವ್ರಿಗೂ ಬರೋದು, ಗಂಡಸರಿಗೆ ಬರ್ತಾ ಇದ್ರೆ ಹೆಣ್ಮಕ್ಳಿಗೆ ಬರಲ್ಲ. ನಾನು ಹಾಗಿರಕ್ಕೂ ಆಗಲ್ಲ, ಯಾಕಂದ್ರೆ ಸದಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ತಿರ್ಗಾಡ್ತಾ ಇದ್ದವ್ರಿಗೆ ಸಡನ್ ಆಗಿ ಕೂರಿಸಿದ್ರೆ ಆಗಲ್ಲ. ನಾನು ಮೊದ್ಲು ಮಾಡಿದ್ದೇನಪ್ಪ ಅಂದ್ರೆ ಯೋಗಕ್ಕೆ ಸೇರ್ಕೊಂಡೆ. ಯೋಗ ಕೇಂದ್ರದಲ್ಲಿ ನನಗೆ ಯೋಗ ಅಂದ್ರೆ ಏನು ಆತರ ಎಲ್ಲ ಗೊತ್ತಾಗ ಹೊತ್ತಿಗೆ ಅಲ್ಲೊಂದು PG ಡಿಪ್ಲೊಮೋ ಇನ್ ಯೋಗ ಅಂತ ಮಾಡಿದ್ರು, ಸ್ನಾತಕೋತ್ತರ ಯೋಗ ಪದವಿ ಅಂತ. ಅಲ್ಲಿಗೆ ಸೇರ್ಕೊಂಡೆ, ಅಲ್ಲಿ ಒಳ್ಳೆ 40 ಜನ ನನ್ ಜೊತೆ ಆದ್ರು. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಉಪನ್ಯಾಸಕ ವೃತ್ತಿನೇ ಕೊಟ್ರು ಯೋಗ ಅಂದ್ರೆ ಅಂತ. ಅವಾಗ ನನ್ಗೆ ಹೆಚ್ಚು ಓದ್ಬೇಕಾಯ್ತು. ಉಪನ್ಯಾಸಕ ವೃತ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಓದ್ತಾನೇ ಇರ್ಬೇಕು ವಿದ್ಯಾರ್ಥಿಗಳಿರ್ತಾರೆ, ಅವಾಗ ಮಾತ್ರ ಅವ್ನು ಒಳ್ಳೆ ಉಪನ್ಯಾಸ ಸಾಧ್ಯ. ಅದು ಮಾಡ್ತಾ ಬಂದೆ. ಅವಾಗ ಇದು ಆ ಕೇಂದ್ರದ ಗುರುಗಳ ಒಂದು ಇದರಿಂದ ನನಗೆ ಬರವಣಿಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಪೇಪರ್ ಅಲ್ಲಿ ನೋಡಿದಾಗ ಭಾರಿ ಖುಷಿ ಆಗ್ಬಿಡ್ತು, ನನ್ನ ಬರೆದ ಲೇಖನ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ದಿವಸ ನಾನು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ, ಆದ್ರೆ ಸಂಬಳ

0: ಪಡಿತಾ ಇದ್ದೆ ಅವಾಗ, ಅದಕ್ಕೆ ಪ್ರತಿಫಲ ಬರ್ತಾ ಇತ್ತು ನನಗೆ. ಆದ್ರೆ ಇಲ್ಲಿ ಯೋಗಕ್ಕೆ ಸೇರಿದ್ಮೇಲೆ ಭಾರಿ ಖುಷಿಯಾಗಿದ್ದು ಅಂದ್ರೆ, ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಪಾಠ ಮಾಡಿದ್ವಿ, ಒಟ್ಟಾಗಿ ನಿಂತ್ವಿ, ಒಟ್ಟಾಗಿ ಕಲ್ತ್ವಿ, ಅದು ತುಂಬಾ ಖುಷಿ ಕೊಡ್ತದೆ. ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಅಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸ್ತಾ ಹೋದ್ವಿ ನಾವು. ಇದು ಮಾಡ್ತಾ ಹೋದಂಗೆ ನನಗೆ ಓದಿನಲ್ಲಿ ಬರಹ ಇದು ಸಹ ನನ್ನ ಕೈ ಹುಡ್ತಾ ಬಂತು. ಯೋಗದ ಆಸನಗಳು ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ. ಸೊ ಇದ್ರ ಜೊತೆಗೆ ಬರವಣಿಗೆ ಮಾಡ್ತಾ ಮಾಡ್ತಾ ಪುಸ್ತಕ ಯಾಕೆ ಮಾಡಬಾರ್ದು ಅಂತ ಹೇಳಿದಂತ,
1: ಅಂದ್ರೆ ಲೇಖನಗಳನ್ನ ಬರಿತಾ ಇದ್ರು
0: ಸ್ಥಳೀಯ ಪತ್ರಿಕೆಗಳಲ್ಲಿ ಶುರುವಾಯ್ತು. ಒಂದ್ಸರಿ ಶುರುವಾದ ತಕ್ಷಣ ಉಪನ್ಯಾಸಕ ವೃತ್ತಿಯಲ್ಲಿ ಏನೇನ್ ಮಾಡ್ತಿದ್ರು ಎಲ್ಲ ಸೇರಿಸ್ಕೊಂಡು ಸೇರಿಸಿಕೊಂಡು ನನ್ನ ಬದುಕಿನ ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿ ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ತಾಯಿ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ನಾನು ಪಡೆದ ಯಶಸ್ ಆಗಿರ್ಬೋದು, ಎಲ್ಲದನ್ನು ಸೇರಿಸಿ ಸೇರಿಸಿ ಬರಿತಾ ಹೋದೆ. ಓದುಗರು ಪ್ರತಿಕ್ರಿಯೆ ನೀಡ್ತಾ ಇದ್ರು, ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ವಿ, ಇದನ್ನು ಓದಿದ್ವಿ, ಅದು ಓದಿದ್ವಿ, ನಮಗೆ ಕಣ್ಣಲ್ಲಿ ನೀರು ಬಂತು ಓದಿ ಹೀಗೆಲ್ಲ. ಅದನ್ನೆಲ್ಲ ತಗೊಂಡು ತಗೊಂಡು ಇನ್ನೂ ಬರಿತಾ ಹೋದೆ, ಪುಸ್ತಕ ಮಾಡ್ತಾ ಹೋದೆ. ಇದು ಮಾಡಿದ್ದು ಸರ್ವಜ್ಞ ಬೆಳಗಿದೆ ಜ್ಞಾನದೀಪ. ಆಮೇಲೆ ಜ್ಯೋತಿರ್ಲಿಂಗಗಳ ಬಗ್ಗೆ ಬರಿಬೇಕು, ಕೈಲಾಸ ಮಾನಸರವರದ ಬಗ್ಗೆ ಬರಿಬೇಕು, ಅದನ್ನೆಲ್ಲ ಒಟ್ಟು ಮಾಡ್ತಾ ಹೋದೆ.
1: ಅಂದ್ರೆ ಪ್ರವಾಸದಲ್ಲೂ ನಿಮ್ಗೆ ಹೆಚ್ಚಿನ ಆಸಕ್ತಿ ಅಂತ?
0: ಮೊದಲಿಂದ ಆಸಕ್ತಿ. ಚಿತ್ರದುರ್ಗದವಳು, ಅಲ್ಲಿ ಬೆಟ್ಟ ಕೋಟೆ ಕೊತ್ತಲೆ ಎಲ್ಲ ಇದೆ. ಚಿಕ್ಕನಿಂದ ಬೆಟ್ಟ ಹತ್ತಿ ಇಳಿದವಳು ನಾನು. ಅಲ್ಲಿ ನಮ್ಗೆ ಒಂದು ಸಣ್ಣದ ಹೊಂಡ ಇದ್ರೆ ಅಷ್ಟು ಖುಷಿ, ಒಂದು ಮರ ಇದ್ರೆ ಅದೇ ನಮಗ್ ಕಾಡಿದಂಗೆ. ಅಲ್ಲೇ ಪಿಕ್ನಿಕ್ ಮಾಡ್ತಿದ್ವಿ. ಶಿವಮೊಗ್ಗಕ್ಕೆ ಬಂದ್ಮೇಲೆ ಇಷ್ಟೊಂದು ಕಾಡು, ಅಲ್ಲಿ ಬೆಟ್ಟಗಳ ಮೇಲೆ ಬರೀ ಬಂಡೆಗಳು, ಇಲ್ಲಿ ಮರ ಗಿಡಗಳು. ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವಿ ನಾವು. ಇಷ್ಟೊಂದು ತುಂಗಾ ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಇದೆ, ಆ ನೀರು ನೋಡಿದ್ರೆ ಅಷ್ಟು ಖುಷಿ ನಮ್ಗೆ. ಅದರಿಂದ ಈ ನಿಸರ್ಗ ಬಹುಶಃ ಬದುಕಿನಲ್ಲಿ ಹೆಚ್ಚು ಚೈತನ್ಯವನ್ನು ಕೊಡ್ತು ಅಂತ ಅನ್ಕೊಳ್ತೀನಿ.
1: ಹೌದು ಹೌದು ಹೌದು. ಅಂದ್ರೆ ನೀವು ಏನು ಪ್ರವಾಸಗಳನ್ನ ಮಾಡ್ತಾ ಇದ್ರು, ಆ ಒಂದು ಅನುಭವವನ್ನು ಕೂಡ ನಿಮ್ಮ ಒಂದು ಲೇಖನದಲ್ಲಿ ಪುಸ್ತಕಗಳನ್ನು ಹೊರತಂದ್ರಿ ಅಲ್ವಾ? ಹಾಗೆ ಈಗ ವಚನಗಳ ಬಗ್ಗೆನೂ ನೀವು ಬರಿತಾ ಇದ್ದೀನಿ ಅಂತ ಹೇಳಿದ್ರಿ.
0: ಹೌದು, ಅದಕ್ಕೆ ನನಗೆ ಅಲ್ಲಮ್ಮರ ಬಗ್ಗೆ ಬರೆಯಕ್ಕೆ ತುಂಬಾ ಭಯ ಇತ್ತು, ಗಾಬರಿ ಇತ್ತು. 2 ವರ್ಷ ತಗೊಂಡೆ. ಅವ್ರು ಹೇಳಿದ್ರು ನನಗೆ, ಪತ್ರಿಕಾ ಸಂಪಾದಕರು ಹೇಳಿದ್ರು, ಸ್ಥಳೀಯ ಪತ್ರಿಕೆ ಸಂಪಾದಕ, ಅಲ್ಲಮ್ಮರ ಬಗ್ಗೆ ನೀವು ಬರೀತೀರಾ, ಬರೀರಿ ಬರೀರಿ ಅಂತ. ನಂಗೆ ಧೈರ್ಯ ಬರಲಿಲ್ಲ, ಎಲ್ಲ ಓದ್ದೆ ಓದ್ದೆ ಓದ್ದೆ ಇಲ್ಲ ನಂಗಾಗಲ್ಲ ನಂಗಾಗಲ್ಲ, ಇಲ್ಲ ಬರೀರಿ ನಿಮ್ಗಾಗತ್ತೆ ಅಂದಾಗ ಒಂದು ಎರಡು ಬರೆಯಕ್ಕೆ ಶುರು ಮಾಡಿದೆ. ಆಗ ಅವರು ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ರತಿಕ್ರಿಯೆ, ನೀವು ಬರೀರಿ ಮೇಡಮ್ ಅಂತಂದ್ರು. ಈಗ ನಾನು 69ನೇ ವಚನವನ್ನ ಬರೆದಿದ್ದೀನಿ. ಅದು ಎಷ್ಟು ಬರೆದ್ರು ಅಲ್ಲ ಮುಂದೆ ಹೇಗೆ ಅಂದ್ರೆ, ಸಮುದ್ರದ ಮುಂದೆ ನಿಂತು ಒಂದು ಬೊಕ್ಸಿ ನೀರಿಟ್ಕೊಂಡು ಇದೇ ಸಾಗರ ಅಂದಂಗೆ ಆಗುತ್ತಷ್ಟೇ. ಆದ್ರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ಬರಿಬೇಕಾದ್ರೆ ಏನ್ ಯೋಚನೆ ಇಟ್ಕೊಳ್ತೀನಿ ಅಂದ್ರೆ, ಪತ್ರಿಕೆ ಓದುವ ಸಾಮಾನ್ಯ ಜನರಿಗೂ ಇದು ತಲುಪಬೇಕು,
1: ಅರ್ಥ ಆಗಬೇಕು.
0: ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನ ನಾನು ಬರಿತಾ ಇದ್ದೀನಿ.
1: ವಚನಕಾರರು ಕೂಡ ಅದೇ ಪ್ರಯತ್ನವನ್ನ ಮಾಡಿದ್ರು ಅಂದು ಅಲ್ವಾ?
0: ಅಲ್ಲಮ್ಮರದು ಬೆಡಗಿನ ವಚನಗಳು.
1: ಹೌದು,
0: ಅದಕ್ಕೆ ಅರ್ಥ ಆದ್ರೂ ಅದು ಮೇಲ್ ಕೂಡ ಅರ್ಥ ಒಂದು
1: ಒಳ ಅರ್ಥ
0: ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಲೇಯರ್ಸ್.
1: ಹೌದು ಹೌದು. ಕೊನೆಯದಾಗಿ ಡಾಕ್ಟರ್ ಗಾಯತ್ರಿ ದೇವಸಜ್ಜನ್ ಅವರೇ, ಯಾವ ರೀತಿಯ ವಿದ್ಯೆ ಒಂದು ಜೀವನದ ಸವಾಲುಗಳನ್ನ ಎದುರಿಸುವ ನಿಟ್ಟಲ್ಲಿ ಇರಬೇಕು ಅಂತ ಹೇಳ್ತೀರಾ? ನಿಮ್ ಸಲಹೆ ಏನು ಈ ಕುರಿತಂತೆ?
0: ನಾನು ಇತ್ತೀಚೆಗೆ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಂಗೆ, ಎಂತೆಂತ ವೈದ್ಯರಾದವರು, ಇಂಜಿನಿಯರ್ ಆದವರು ದೊಡ್ಡ ದೊಡ್ಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಸುದ್ದಿ ಬರುತ್ತೆ. ಅವಾಗ ನಮ್ಮ ಮೊದಲು ಮೂಡೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವ್ರು ವಿದ್ಯಾವಂತರ, ವಿದ್ಯೆಯಿಂದ ಏನ್ ಸಿಕ್ತಿವ್ರಿಗೆ? ಗಾಂಧೀಜಿಯವ್ರು ಹೇಳ್ತಾರೆ, ವಿದ್ಯೆ ಅಂದ್ರೆ ಅವನನ್ನ ಕೋಟೆಯಷ್ಟು ಗಟ್ಟಿ ಮಾಡಬೇಕು ಅಂತ ಹೇಳಿ. ಅವ್ನ್ ಗಟ್ಟಿಯಾಗಿ ನಿಲ್ಬೇಕು, ಇಲ್ದ್ರೆ ಬರೀ ಅವನು ಲಿಟ್ರೇಟ್ ಅಥವಾ ಅಕ್ಷರಸ್ಥ ಆಗ್ತಾನಷ್ಟೇ, ಅವನು ವಿದ್ಯಾವಂತ ಆಗಲ್ಲ. ವಿದ್ಯಾವಂತ ಆಗ್ಬೇಕಾದ್ರೆ ಅವನು ಬಲಿಷ್ಠ ಮನಸ್ಸು ಗಟ್ಟಿಯಾಗಬೇಕು, ದೇಹನೂ ದೃಢ ಆಗ್ಬೇಕು, ಹಾಗಿರ್ಬೇಕು ಅವನು. ಇದು ಒಂದು. ಶಿಕ್ಷಕರಾದವ್ರು ಹೇಗಿರ್ಬೇಕು ಅಂದ್ರೆ, ವಿದ್ಯಾರ್ಥಿಗಳಿಗೆ ಎಳೆ ವಯಸ್ಸಿಂದನೇ ಮೌಲ್ಯಗಳನ್ನ ಕಲಿಸ್ತಾ ಬರ್ಬೇಕು, ಬದುಕಿನ ಮೌಲ್ಯಗಳನ್ನ. ಯಾವ ರೀತಿ ಆದ್ರೂ ಆಗ್ಲಿ ಅವನಿಗೆ ಬರೀ ಪಾಠ ಹೇಳ್ಕೊಡೋದಲ್ಲ, ಮಾರ್ಕ್ಸ್ ತೆಗಿಯೋದು ಮುಖ್ಯ ಆಗಲ್ಲ. ಅವನಿಗೆ ಮೊದಲು ನಾವು ಕಲಿಸ್ಬೇಕಾಗಿರೋದು ಮಾನವೀಯ ಮೌಲ್ಯಗಳು, ಅವನು ಉತ್ತಮ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ಹೇಳಿ. ಆಮೇಲೆ ನನಗನ್ಸದೇನಪ್ಪಾ ಅಂದ್ರೆ, ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿರ್ಲಿ, ಅವನು ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿದ್ರೆ ಒಂದಲ್ಲ ಒಂದಿವಸ ಯಶಸ್ಸು ಅವನಿಗೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರೋರು ಕಷ್ಟದಲ್ಲಿದ್ರೆ ನಮ್ ಕೈಲಾದ ರೀತಿಯ ಸಹಾಯವನ್ನು, ಹಣ ಬರೀ ಹಣದ ಸಹಾಯ ಅಲ್ಲ, ಅವ್ರ ಕಣ್ಣೀರು ಒರೆಸೋದು ಒಂದ್ ಸಹಾಯನೇ. ಈಗ ಮಾಡ್ತಾ ಹೋದ್ರೆ ಖಂಡಿತ ನಾವು ಸಮಾಜ ನಮ್ಗೆ ಏನ್ ನೀಡಿದೆ ಅದರ ಋಣ ನಾವು ಒಂದು ಕಿಂಚಿತ್ತಾದ್ರೂ ನಾವು ತಲುಪಿಸಬಹುದು. ಇದು ನಾನು ಬದುಕಿನಲ್ಲಿ ಕಂಡುಕೊಂಡಂತ ಒಂದು ಸತ್ಯ.
1: ಖಂಡಿತ ಖಂಡಿತ. ನಂದೊಂದೇ ಕಷ್ಟ ಅಲ್ಲ, ನಾನು ಸಮಾಜದ ಜೊತೆ ಸ್ಪಂದನೆ ಮಾಡಬೇಕು, ನಾನು ಅವ್ರಿಗೂ ಕೂಡ ಕಣ್ಣೊರೆಸುವಂತಹ ಕೆಲಸ ಮಾಡಬೇಕು, ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣ ಈಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿದಂತಹ ಸವಾಲುಗಳು, ಯಶಸ್ಸುಗಳು, ಹಾಗೇನೆ ಕುಟುಂಬದ ನಿರ್ವಹಣೆ ಮತ್ತು ವೃತ್ತಿ ಜೀವನವನ ನಿರ್ವಹಣೆ ಸಮತೋಲನ ಹೇಗೆ ಮಾಡಿಕೊಂಡ್ರಿ, ಹಾಗೆ ನಿವೃತ್ತಿಯ ನಂತರ ನಿಮ್ಮ ಆಸಕ್ತಿಗಳಿಗೆ ಸಮಯ ಕೊಟ್ಟು ಆರೋಗ್ಯದ ಕಡೆ ಗಮನ ಪ್ರೋಗ್ರಾಮ್ನ ಕೊಡ್ತಾ ಯೋಗವನ್ನ ಕಲಿತು ಯೋಗ ಉಪನ್ಯಾಸಕಿಯಾಗಿ ಕೂಡ ಅಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಾ ಸಮಾಜ ಮುಖಿಯಾಗಿ, ಹಾಗೆ ಸಾಹಿತ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಅಲ್ಲೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಪಯಣ ಹೀಗೆ ಸಾಗಲಿ, ಅನೇಕರಿಗೆ ಉತ್ಸಾಹ ಮತ್ತೆ ಸ್ಫೂರ್ತಿಯನ್ನ ನೀಡ್ತಾ ಇರಲಿ ಅಂತ ಆಶಿಸ್ತಾ, ಈ ಕುರಿತಂತೆ ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು.

0: ನಮಸ್ಕಾರ, ವಂದನೆಗಳು. ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.
1: ಇದುವರೆಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡಿದವರು ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಚ್ಚನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
5: ಅಪರಿಚಿತ ಆಪ್ ನಿಂದ ಬಚಾವಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
7: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
9: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
10: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
11: ಅಜ್ಜ, ಇದು ಯಾವ ಗಿಡ?
12: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
11: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
12: ಯಾಕೆ?
11: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
12: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
11: RBI ಹೇಳುತ್ತೆ,

ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳ ಕಾರ್ಯಕ್ರಮ, ಮಧ್ಯಾಹ್ನ 2:40 ಭಾವಗೀತೆಗಳನ್ನು ಕೇಳುವಿರಿ, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ, 5 ಚಿತ್ರಗೀತೆಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 9:30 ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ, ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿಪಿ ಅಥವಾ ರಕ್ತದೊತ್ತಡ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಿಮ್ಮೆಲ್ಲರ ಒಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರಿದ್ದಾರೆ. ಡಾಕ್ಟರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಇತ್ತೀಚೆಗಷ್ಟೇ ನಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಣೆ ಮಾಡಿದ್ವಿ, ಮೇ 17ನೇ ತಾರೀಕು. ಈ ಸಂದರ್ಭದಲ್ಲಿ ಈ ಹೈಪರ್ ಟೆನ್ಷನ್ ಅಂದ್ರೆ ಏನು ಸರ್, ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತ ಹೇಳ್ತೀರಾ?
2: ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತದೊತ್ತಡ ಅಂದ್ರೆ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ಬ್ಲಡ್ ಪ್ರೆಷರ್ ಅಂತ ಹೇಳಿ ಚೆಕ್ ಮಾಡ್ತೀವಿ. ಈ ಬ್ಲಡ್ ಪ್ರೆಷರ್ 140-90 ಮೇಲಿದ್ರೆ ಅವರಿಗೆ ಅತಿ ರಕ್ತದೊತ್ತಡ ಕಾಯಿಲೆ ಇದೆ ಅಂತೇಳಿ ಲೇಬಲ್ ಮಾಡ್ತೀವಿ. 120-80 ಕೆಳಗಿದ್ರೆ ಅದು ಅವರು ನಾರ್ಮಲ್ ಪೇಷಂಟ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇರೋರಿಗೆ ಹೈ ನಾರ್ಮಲ್ ಬಿಪಿ ಅಥವಾ ಪ್ರೀ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಪ್ರತಿ ವರ್ಷ ಮೇ 17ನೇ ತಾರೀಕು ವಿಶ್ವ ಅತಿ ರಕ್ತದೊತ್ತಡ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ ಮೇ 17ನ್ನ ಆಚರಿಸಲಾಯ್ತು. ಈ ವರ್ಷದ ಥೀಮ್ ಏನಿತ್ತಂದ್ರೆ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತೇಳಿ. ಈ ಕಾಯಿಲೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ಲ, ಕೇವಲ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲ, ಲೋ ಅಂಡ್ ಮಿಡ್ಲ್ ಇನ್ಕಮ್ ಆ ಕಂಟ್ರೀಸ್ ಒಳಗೂ ಬಿಪಿ ಕಂಟ್ರೋಲ್ ಆಗಬೇಕು ಅಂತೇಳಿ ಇದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಒಂದು ಪ್ರತಿ ವರ್ಷ ಅವರೊಂದು ಧ್ಯೇಯ ಮಾಡ್ತಾರೆ. ಅದೇ ತರ ಈ ವರ್ಷದ ಥೀಮ್ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತ.
1: ಸರ್, ಈಗ ನಾವು ಈ ಹೈಪರ್ ಟೆನ್ಷನ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾವ ಕಾರಣಕ್ಕೆ ಕರೀತಾರೆ ಸರ್?
2: ಏನಕ್ಕಂದ್ರ ಈಗ ಯಾವುದೇ ಒಂದು ಕಾಯಿಲೆ, ಈಗ ಮಲೇರಿಯಾ ಅಥವಾ ಡೆಂಗು ಅಂದ್ರೆ ಅದಕ್ಕೊಂದು ಗುಣಲಕ್ಷಣ ಇರ್ತದೆ. ಮಲೇರಿಯಾ ಬಂತ ಜ್ವರ ಬರ್ತದ, ಡೆಂಗು ಅಲ್ಲಿ ಜ್ವರ ತಲೆನೋವೆಲ್ಲ ಇರುತ್ತ. ಆದ್ರೆ ಬಿಪಿಗೆ ಏನಂದ್ರೆ ಯಾವುದು ಗುಣಲಕ್ಷಣ ಇರಲ್ಲ ಪ್ರಥಮ ಇದರಲ್ಲಿ. ಈಗ ಬಿಪಿ 160-180 ಇದ್ದಾಗ ಅವ್ರಿಗೆ ಯಾವುದು ಗುಣಲಕ್ಷಣ ಇರಲ್ಲ. ಸೊ ಸಡನ್ ಆಗಿ ಅವ್ರ ಪ್ರೆಸೆಂಟೇಷನ್ ಹೆಂಗಿರುತ್ತಂದ್ರೆ ಐದರ್ ಸ್ಟ್ರೋಕ್ ಆಗುತ್ತ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅತಿ ರಕ್ತದೊತ್ತಡದ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದು ರೋಗನ ಇರ್ಬೋದು ಅಥವಾ ಒಳಗಡೆ ಇರೋ ದೊಡ್ಡ ರೋಗದ ಒಂದು ಗುಣಲಕ್ಷಣ ಇರ್ಬೋದು. ಈಗ ನಿಮ್ಗೆ ಉತ್ತಮ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವತ್ತೇ ಒಂದು ಪೇಷಂಟ್ ಒಂದು ಆಂಜಿಯೋಗ್ರಾಮ್ ಮಾಡಿದೆ ನಾನು. ಅವ್ರದ್ದು ನನ್ನ ಹತ್ರ ಬಂದಿದ್ದೆ ಅದಕ್ಕಂದ್ರೆ ಬಿ ಪಿ ಜಾಸ್ತಿ ಆಗ್ಯದ ಅಂತೇಳಿ. ಬಿ ಪಿ ಗೋಲಿ ಕೊಟ್ಟೆ, ಬಿ ಪಿ ಕಂಟ್ರೋಲ್ ಆಯ್ತು, ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಕಡಿಮೆನೇ ಆಗ್ಲಿಲ್ಲ. ನಾನೇ ಇದು ಹಾರ್ಟಿಂತ್ ಕಾಯಿಲೆ ಅದರಿ, ಆಂಜಿಯೋಗ್ರಾಮ್ ಮಾಡಿದ್ದೆ, ಆಂಜಿಯೋಗ್ರಾಮ್ ಮಾಡಿದ ಎರಡು ಬ್ಲಾಕ್ ಬಂತು, 95% ಸ್ಟಿನೋಸಿಸ್. ಸೊ ಇಲ್ಲಿ ಜನಗಳು ತಿಳ್ಕೊಬೇಕಿರೋದ್ ಏನಂದ್ರೆ ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ. ಬಿ ಪಿ ಜಾಸ್ತಿ ಇದೆ, ಬಿ ಪಿ ಜಾಸ್ತಿ ತಿರುಗಾಡ್ತಿರ್ತಾರೆ. ನಾವ್ ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗೆ ಗೊತ್ತಾಗುತ್ತ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ ಬಿ ಪಿ ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವ್ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ.
1: ಈಗ ಸಾಮಾನ್ಯ ರಕ್ತದೊತ್ತಡ ನೀವ್ ಆಗ್ಲೇ ಹೇಳಿದಾಗೆ 120-80 ಅಂತ ಹೇಳ್ತೀರಾ ಸರ್?
2: ಹೌದು.
1: ಇದು ಏನು ಸರ್, 120 ಅನ್ನೋದೇನು, 80 ಅನ್ನೋದೇನು, ಇದನ್ ಸ್ವಲ್ಪ ವಿವರಣೆ ಕೊಡಿ ಸರ್.
2: ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರ, ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ, ಅದರಲ್ಲಿರೋ ಮ್ಯಾಕ್ಸಿಮಮ್ ಪ್ರೆಷರ್, ಸಿಸ್ಟೋಲ್ ಅಲ್ಲಿ ಇರೋಂತ ಪ್ರೆಷರ್, ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ಅದು ನಾರ್ಮಲ್ ಆಗಿ 120 ಇರ್ತದೆ, 120 ಅದು ಕೆಳಗಿರ್ತದೆ. 90 ಕೆಳಗ್ ಹೋಯ್ತು ಅಂದ್ರೆ ನಾವು ಲೋ ಬಿ ಪಿ ಅಂತೀವಿ. ಸೊ 90-120 ಏನಿರುದಲ್ಲ ಅದು ನಾರ್ಮಲ್ ಬಿ ಪಿ, 120 ಮೇಲೆ ಹೋದ್ರೆ ಹೈ ಬಿ ಪಿ, 80 ಕೆಳಗ್ ಹೋದ್ರೆ ಲೋ ಬಿ ಪಿ. ಸೊ ಡಯಾಸ್ಟೋಲಿಕ್ ಬಿ ಪಿ ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆದಾಗ ಸ್ವಲ್ಪ ಪ್ರೆಷರ್ ಇರ್ತದೆ, ಆ ಪ್ರೆಷರ್ ಡಯಾಸ್ಟೋಲಿಕ್ ಪ್ರೆಷರ್, ಅದು 80 ಇರ್ತದೆ, 80 ಕೆಳಗಿರುತ್ತೆ. 80 ಮೇಲೆ ಹೋಯ್ತಂದ್ರೆ ಡಯಾಸ್ಟೋಲಿಕ್ ಹೈ ಬಿ ಪಿ ಅಂತ. ಆಮೇಲೆ ನಮ್ಮಲ್ಲಿ ಎರಡು ವೆರೈಟಿ ಬರ್ತವೆ, ಐಸೋಲೇಟೆಡ್ ಸಿಸ್ಟೋಲಿಕ್ ಹೈಪರ್ ಟೆನ್ಷನ್ ಬೇರೆ, ಐಸೋಲೇಟೆಡ್ ಡಯಾಸ್ಟೋಲಿಕ್ ಹೈಪರ್ ಟೆನ್ಷನ್ ಬೇರೆ. ಹೈಪರ್ ಟೆನ್ಷನ್ ಎರಡು ಹೆಚ್ಚಾಗಿರುತ್ತೆ, ಕೆಲವೊಂದ್ರೊಳಗ ಎರಡು ಹೆಚ್ಚಾಗಿರುತ್ತೆ. ಇನ್ ಕೆಲವೊಂದ್ರೊಳಗೆ ಬರೀ ಸಿಸ್ಟೋಲಿಕ್ ಬಿಪಿ ಜಾಸ್ತಿ ಆಗಿರುತ್ತೆ, ಡಯಾಸ್ಟೋಲಿಕ್ ನಾರ್ಮಲ್
1: ಇರುತ್ತೆ.
2: ಇನ್ ಕೆಲವೊಂದ್ರೊಳಗೆ ಡಯಾಸ್ಟೋಲಿಕ್ ಜಾಸ್ತಿ ಇರುತ್ತೆ, ಸಿಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಸೊ ನಾವು 3 ಪೇಷಂಟ್ ಗಳು ನೋಡ್ತೀವಿ
1: ಸರ್. ಆಗ್ಲೇ ನೀವು ಹೇಳಿದ್ರಿ ಯಾವುದೇ ರೀತಿಯ ಲಕ್ಷಣಗಳನ್ನ ಇದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾವ ರೀತಿ ಸರ್ ಇದನ್ನ ಐಡೆಂಟಿಫೈ ಮಾಡೋದು, ಪಿ ಚೆಕಪ್ ಯಾವಾಗ ಮಾಡಿಸ್ಕೋಬೇಕು?
2: ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಈ ಹೆಲ್ತ್ ಕ್ಯಾಂಪ್ ಇರೋದು ರೋಗಿಗಳಿಗಲ್ಲ, ಈ ಹೆಲ್ತ್ ಕ್ಯಾಂಪ್ ಇರೋದೇ ನನಗೆ ಯಾವ್ದು ಕಾಯಿಲೆ ಇಲ್ಲ, ನಾನು ಆರಾಮ ಇದ್ದೀನಿ ಅನ್ನೋರಿಗೆ ಹೆಲ್ತ್ ಕ್ಯಾಂಪ್. ಇದು ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಎಲ್ಲಾ ಪೇಷಂಟ್ ಬಿ ಪಿ ಚೆಕ್ ಮಾಡಕ್ ಎಷ್ಟು ಇರೋದು, ಒಂದು 10-20 ಸೆಕೆಂಡ್ ಸಿಗುತ್ತೆ ನಮಗ್. ಸೊ ಹೆಲ್ತ್ ಕ್ಯಾಂಪ್ ಅಲ್ಲಿ ಹೋಗ್ಬೇಕಾಗಿರೋದು ನಾರ್ಮಲ್ ವ್ಯಕ್ತಿಗಳು, ರೋಗಿಗಳು ಹೋಗ್ಬಾರ್ದು. ರೋಗಿಗಳಿಗೆ ಡಾಕ್ಟರ್ ಇದ್ದೇ ಇದಾರೆ, ನನಗೆ ಯಾವ್ದು ಕಾಯಿಲೆ ಇಲ್ಲ ಅಂತ ಇರ್ತಾರಲ್ರಿ ಅವ್ರು ಹೋಗ್ಬೇಕು. ಅಥವಾ ಹೆಲ್ತ್ ಕ್ಯಾಂಪ್ ಹೋಗಕ್ ಆಗ್ಲಾರ್ದಾರು ವರ್ಷಕ್ಕೊಂದ್ಸರ ಡಾಕ್ಟರ್ ಬಲ್ಲಿ ಹೋಗಿ ಟೆಸ್ಟ್

0: ಮಾಡಿಸ್ಕೋಬೇಕು, ಸುಮ್ನೆ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬೇಕು, ಪ್ರತಿ ವರ್ಷ ಮಾಡ್ಕೊಲೇಬೇಕು. ಅಂದ್ರೆ ಯಾರ್ ಮಾಡ್ಕೋಬೇಕು, 30 ವರ್ಷ ಮ್ಯಾಲ ಇದ್ದಾರು, ತೂಕ ಜಾಸ್ತಿ ಇದ್ದಾರು, ಇದು ಯಾರು ಶುಗರ್ ಇದ್ದಾರು, ಮನೆಯಲ್ಲಿ ಯಾರಿಗಾದ್ರೂ ಬಿ ಪಿ ಇತ್ತಪ್ಪ ಅವರು, ಅಂದ್ರೆ ಇದು ಜಾಗರೂಕತೆ ಆಗತ್ತೆ ನಮಗೆ. ಅಂತಾರು ಬಿ ಪಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ.
1: ಈಗ ಹಾಗಾದ್ರೆ ಬಿ ಪಿ ಅನ್ನೋದು ಅಧಿಕ ರಕ್ತದ ಒತ್ತಡ ಅನ್ನೋದು ಜೆನೆಟಿಕ್ಸ್ ಮುಖಾಂತರ ಬರುತ್ತೆ ಸರ್?
0: ನಂದೊಂದು ಫ್ಯಾಮಿಲಿ ಇದೆ, 5 ಜನ ಬಿ ಪಿ ಇದಾರೆ, ಅದರಲ್ಲಿ 3 ಜನಕ್ಕೆ ಬಿ ಪಿ ಗೋಲಿ ಬಂದ್ ಮಾಡ್ತೀನಿ ನಾನು.
1: ಸರ್, ಈಗ ಹೇಳಿದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ ಅಂತ, ಕೆಲವೊಂದ್ ಸರ್ತಿ ಏನಾಗುತ್ತೆ ನಾವು ಹೆಲ್ತ್ ಕ್ಯಾಂಪ್ ಅಟೆಂಡ್ ಆಗ್ಬೇಕಂತ ಹೇಳ್ತೀರಿ, ಕೆಲವರಿಗೆ ಡಾಕ್ಟರ್ ಕಂಡ್ರೆ ಇದೆ ಡೌಡ ಅನ್ನತ್ತೆ. ಆ ಚೆಕಪ್ ಹೋದಾಗ ಆ ಭಯದಿಂದನೇ ಜಾಸ್ತಿ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ.
0: ಹೌದೌದು.
1: ಅವ್ರೇನ್ ಮಾಡ್ಬೇಕು ಸರ್?
0: ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಅವರಿಗೆ ಆಸ್ಪತ್ರೆ ಬಂದ ಕೂಡಲೇನೆ, ಆಸ್ಪತ್ರೆ ವಾತಾವರಣ ಅಥವಾ ಡಾಕ್ಟರ್ ಮುಖ ಅಥವಾ ನರ್ಸ್ ಮುಖ ನೋಡಿದ ಕೂಡಲೇನೆ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ. ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಇದನ್ನ ಹೇಗ್ ಮಾಡ್ಬೇಕಂದ್ರ, ನಾವು ಇಂತ ಈ ತರ ಡಿಟೆಕ್ಟ್ ಮಾಡ್ತೀವಲ್ವ, ಅವ್ರನ್ನ ಮನೆಯಲ್ಲಿ ಬಿ ಪಿ ಚೆಕ್ ಮಾಡ್ಕೊ ಅಂತ ಹೇಳ್ತೀವಿ. 500 ರೂಪಾಯಿ 1,000 ರೂಪಾಯಿ ಕೊಟ್ರ ಆಟೋಮೆಟಿಕ್ ಬಿ ಪಿ ಮಷಿನ್ಸ್ ಬಂದಿದೆ. ಆ ಮಷಿನ್ ಮನೇಲಿ ಇಟ್ಕೊಂಡು ಬಿ ಪಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ದ, ಮನೇಲಿ ನಾರ್ಮಲ್ ಇರ್ತದ, ಹಾಸ್ಪಿಟಲ್ ಜಾಸ್ತಿ ಇರ್ತದ, ಅದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ. ಬಟ್ ಇನ್ನೊಂದು ವೇರಿಯಂಟ್ ಬರ್ತದ, ಹಾಸ್ಪಿಟಲ್ ನಾರ್ಮಲ್ ಇರ್ತದ, ಮನೆಗೆ ಜಾಸ್ತಿ ಇರ್ತದ, ಅದನ್ನ ನಾವು ಮಾಸ್ಟ್ ಹೈಪರ್ ಟೆನ್ಷನ್ ಅಂತೀವಿ. ಸೊ ಈ ರೀತಿನ ಕೇಸ್ ಇರ್ತಾವ.
1: ಟ್ರೀಟ್ಮೆಂಟ್ ಬೇಕಾ ಸರ್?
0: ಎರಡು ಇಲ್ಲ, ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಲ್ಲಿ ನಾವು ರಿಅಶ್ಯೂರೆನ್ಸ್ ಮಾಡ್ತೀವಿ, ಬಟ್ ಮಾಸ್ಟ್ ಹೈಪರ್ ಟೆನ್ಷನ್ ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಡೇಂಜರಸ್ ಅಂದ್ರೆ ಮಾಸ್ಟ್ ಹೈಪರ್ ಟೆನ್ಷನ್.
1: ಹಾಸ್ಪಿಟಲ್ ನಾರ್ಮಲ್ ಇರುತ್ತೆ,
0: ನಾರ್ಮಲ್ ಇರುತ್ತೆ, ಮನೆಗೆ ಹೋದಾಗ ಜಾಸ್ತಿ ಇರ್ತದೆ.
1: ಈಗ ಸರ್, ಸಾಮಾನ್ಯವಾಗಿ ಎಲ್ಲ ವ್ಯಕ್ತರ ನಾಗರಿಕರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇದೆ ಅಂದ್ರೆ ನಾನು ನಾರ್ಮಲ್ ಇದೀನಪ್ಪ ಅಂದ್ಕೊಂಡಿರ್ತಾರೆ.
0: ಹೌದ್ರಿ?
1: ಹಾಗಾದ್ರೆ ಮನೆಗೆ ಹೋಗಿ ಇನ್ನೊಂದ್ಸರ್ತಿ ಚೆಕ್ ಮಾಡ್ಬೇಕಾ?
0: ಇಲ್ಲ, ಈಗ ಮನೆಗೆ ಹೋಗಿ ಯಾರು ಚೆಕ್ ಮಾಡ್ಬೇಕಂದ್ರ ಕೆಲವೊಬ್ರಿಗೆ ತಲೆನೋವಾಗತ್ತ, ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಚಕ್ರ ಆಗತ್ತ, ಇಲ್ಲ ಸುಸ್ತ್ ಅನಿಸ್ತದ, ಅಂತಾರ ನಮ್ಮ ಹತ್ರ ಬಂದಿರ್ತಾರ. ನಾವು ಬಿ ಪಿ ಚೆಕ್ ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಕೆಲವೊಂದು ಪೇಷಂಟ್ ಗಳಿಗೆ ಹೈ ಬಿ ಪಿ ಇದ್ದವರಿಗೆ ಕೆಲವೊಂದು ಗುಣಲಕ್ಷಣ ಇರ್ತಾವ, ಎಲ್ಲರಿಗೂ ಗುಣಲಕ್ಷಣ ಇರಲ್ಲಂತೇನಿಲ್ಲ. ಬಿ ಪಿ ದ ಗುಣಲಕ್ಷಣ ಏನಂದ್ರ ತಲೆನೋವಾಗೋದು, ಬೆಳಗ್ಗೆ ಮುಂಜಾನೆ ಎದ್ದು ಕೂಡ್ಲೇನೆ ತಲೆ ಚಕ್ರ ಬರೋದು, ಅಥವಾ ಕೆಲಸ ಮಾಡ್ಬೇಕಾದ್ರೆ ಒಂದು ಮನಸ್ಸು ಇರೋದಿಲ್ಲ, ಸುಸ್ತ್ ಅನಿಸ್ತದ, ಇವೆಲ್ಲ ಹೈ ಬಿ ಪಿ ಲಕ್ಷಣಗಳು. ಸೊ ಇವರಿಗೆ ಮನೆಗಿದ್ದಾಗ ಆಗತ್ತೆ, ಹಾಸ್ಪಿಟಲ್ ಬಂದಾಗ ಇರಲ್ಲ. ಸೊ ಇಂಥವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಒಂದ್ಸರಿ ಮನೇಲಿ ಬಿ ಪಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 24 ಅವರ್ ಬಿ ಪಿ ಮಾನಿಟರಿಂಗ್ ಅಂತ ಒಂದು ಟೆಸ್ಟ್ ಬರ್ತದೆ, ಅದು ಮಷಿನ್ ಹಾಕಿ ಮನೆ ಕಳಿಸ್ಬಿಡ್ತೀವಿ.
1: ಲಾಂಗ್ ಟರ್ಮ್ ರಿಸಲ್ಟ್ಸ್,
0: 24 ಅವರ್ ಒಂದ್ ಮಷಿನ್ ಹಾಕಿ ಕಳಿಸ್ಬಿಡ್ತೀವ್ರಿ, ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ತಾ ಇರ್ತದ. ಅವ್ರಿಗೆ ರುಟೀನ್ ಕೆಲಸ ಮಾಡಕ್ ಹೇಳ್ತೀವಿ ನಾವು, ಒಂದ್ಸರಿ ಆಫೀಸ್ದಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ ಮನೆ ಈ 3 ಜಾಗದಾಗ ಬಿ ಪಿ ಚೆಕ್ ಮಾಡಿದಾಗ ಅಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಅವಾಗ ಡಿಸಿಜನ್ ತಗೋಬಹುದು, ಬಿ ಪಿ ಇದೇನೋ ಇಲ್ಲದ ಯಾವ ಟೈಪ್ ಆಫ್ ಬಿ ಪಿ ಇವೆಲ್ಲ ಗೊತ್ ಮಾಡ್ಕೋಬೇಕಂದ್ರೆ ನಾವು ಎ ಬಿ ಪಿ ಎಂ ಅಂತ ಒಂದು ಟೆಸ್ಟ್ ಮಾಡ್ಕೋಬೇಕು, ಅದ್ರಾಗೆ ಗೊತ್ತಾಗುತ್ತೆ.
1: ಹಾಗಾದ್ರೆ ಬಿ ಪಿಗೆ ಏನೆಲ್ಲ ಕಾರಣಗಳಿಂದ ಬಿ ಪಿ ಬರ್ತಾ ಇದೆ ಸರ್? ಯಾವಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ ಬಿ ಪಿ ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ?
0: ಬಿ ಪಿ ಬರ್ಲಕ್ ಮೇನ್ 2 ರೀಸನ್ ಇದೆ, ಒಂದು ಮಾಡಿಫೈಬಲ್ ರಿಸ್ಪೆಕ್ಟರ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪೆಕ್ಟ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್, ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ. ನಾವು ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಜೋಳನೇ ತಿಂತಿದ್ವಿ. ಈಗೇನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ. ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು, ಅದು ಒಂದ್ ರೀಸನ್. ಇನ್ನೊಂದ್ ನಿದ್ದೆ, ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ, ನಾವ್ 8 ಮಲ್ಕೊಂಡು 6 ಗಂಟೆಗೆ ಎದ್ದೇಳ್ತಿದ್ವಿ. ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ, 11 ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ, ಅವ್ರಲ್ಲಿ ನಿದ್ದೆ ಸರಿ ಮಾಡ್ತಾ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ ಆಗಿದೆ. ಈಗ ಮಕ್ಕಳಲ್ಲಿ ತೋರಿ ನೀವು, ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ರೆ ಸಾಕು ಓಡೋಗಿ ಬಿಡ್ತಿದ್ವಿ ಆಟ ಆಡಕ್ಕ. ಈಗಿನ ಮಕ್ಕಳು ಮನೆ ಬಂದು ಕುಂತ ಬಿಡ್ತಾರೆ, ಹೋಮ್ವರ್ಕ್ ಮಾಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಆಮೇಲೆ ಇಲ್ಲಿ ಮೈದಾನಗಳೇ ಇಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು. ಆಮೇಲೆ ವೇಟ್ ರೀ, ವೇಟ್ ಜಾಸ್ತಿ ಆಗಿದ್ದು, ಶುಗರ್, ಇವೆಲ್ಲಾನು ಬಿ ಪಿ ಜಾಸ್ತಿ ಮಾಡುದು.
1: ಈಗ ಒಂದ್ಸರ್ತಿ ಬಿ ಪಿ ಬಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದಕ್ಕೆ ವಿರಾಮ ಅನ್ನೋದು ಇದೆಯಾ?
0: ಇಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇದು ಏನಂದ್ರೆ ಯಾವ ಕಾರಣಕ್ಕೆ ಬಿ ಪಿ ಬಂದ್ರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದ ಅವನು 90 ಕೆಜಿ ವೇಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ. ಅವನಿಗೆ ಬಿ ಪಿ ಇದೆ ಅಂದ್ರ ಫಸ್ಟ್ ಅವನಿಗೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾವುದೇ ಪೇಷಂಟ್ ಬಿ ಪಿ 120 ಮ್ಯಾಲ್ ಬಂತಂದ್ರ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಶುರು ಮಾಡ್ಕೋಬೇಕು. ಫಸ್ಟ್ ಟ್ರೀಟ್ಮೆಂಟ್ ಆದ್ರಿ, ಸೆಕೆಂಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ತಾವ. ಓಕೆ, ಈಗ ವೇಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಇಳಿಸಿದ್ವಿ ಅಂದ್ರ ಬಿ ಪಿ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ ಗಳಿಗೆ ನಾವು ಫಸ್ಟ್ ಬಂದಾಗ ಹೈ ಡೋಸ್ ಬರ್ದಿರ್ತೀವಲ್ಲ, ವೇಟ್ ಕಡಿಮೆ ಮಾಡಿದ್ರೆ ಕೆಲವೊಬ್ರು ಡೋಸ್ ಬಿ ಪಿ ಗೋಲಿ ಕಂಪ್ಲೀಟ್ ಬಿಟ್ಬಿಡ್ತಾರ, ಇನ್ ಕೆಲವೊಬ್ರು ಲೋಯೆಸ್ಟ್ ಡೋಸ್ ಅಲ್ಲಿ ಕಂಟ್ರೋಲ್ ಇರ್ತಾರ. ಸೊ ಯಾವ್ದು ಪರ್ಮನೆಂಟ್ ಅಲ್ಲ, ನಾವು ಹೇಗ ಡಾಕ್ಟರ್ ಹತ್ರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತ.
1: ಸರಿ, ಇನ್ನೊಂದು ಕಲ್ಪನೆ ಇದೆ ನಮ್ಮ ಭಾರತೀಯ ಕುಟುಂಬದಲ್ಲಿ, ಉಪ್ಪು ಜಾಸ್ತಿ ತಿಂದ್ರೆ ಬಿ ಪಿ ಬರ್ತದೆ ಅಂತ.
0: ಓಕೆ,
1: ಕರೆಕ್ಟ್ ಸರ್? ಇದು
0: ಅಂದ್ರೆ ಯಾವುದೇ ಒಂದು ಇದು ಮಿತವ್ಯಯವಾಗಿ ತಿನ್ಬೇಕ್ರಿ. ಸಾಮಾನ್ಯವಾಗಿ

0: ನಮ್ದ ಭಾರತೀಯ ಆಹಾರ ಪದ್ಧತಿಯೊಳಗ ನಾವು ಉಪ್ಪು ಜಾಸ್ತಿನೇ ತಿಂತೀವ್ರಿ. ನಮ್ದು ರೆಕಮೆಂಡೆಡ್ 5 ಗ್ರಾಂ ಇದೆ, ನಾವು 10 ಗ್ರಾಂ ಮ್ಯಾಲ ತಿಂತೀವಿ. ನಮ್ ಕಲಬುರ್ಗದಾಗ ಎತ್ತವ್ರಿ ಉಪ್ಪು ಖಾರ ಇಲ್ಲ ನಾವು ಊಟನೇ ಮಾಡಲ್ಲ.
1: ಹೌದಿಲ್ರಿ.
0: ಸೊ ಅದಕ್ಕೋಸ್ಕರ ನಮ್ದು ಊಟದೊಳಗ ಉಪ್ಪು ಜಾಸ್ತಿನೇ ಇದೆ. ಮೇನ್ ರೀಸನ್ ಏನಂದ್ರ ಬರೀ ಅಡಿಗೆ ಅಲ್ಲ, ನಾವು ಅಡಿಗೆ ಜೊತೆಗೂ ಅನ್ನ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂತೀವಲ್ಲ, ಶೇಂಗಾ ತಿಂಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು, ಇವೆಲ್ಲ ಉಪ್ಪಾಕಿ ಪ್ರಿಸರ್ವೇಟಿವ್ ಇಟ್ಟಿರ್ತೀವಿ ನಾವು, ಅದನ್ನ ಜಾಸ್ತಿ ತಗೊಂತೀವಿ. ಹಂಗಾಗಿ ನಮ್ದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತಗೊಂಡಾಗ ನ್ಯಾಚುರಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಪಿ ಬಂದ್ಬಿಡ್ತದೆ.
1: ಅಂದ್ರೆ ಉಪ್ಪಿಗೂ ಬಿಪಿಗೂ ಸಂಬಂಧ ಇದೆ.
0: ಸಂಬಂಧ ಇದೆ, ಅದ್ರಾಗ ಏನ್ ಡೌಟ್ ಇಲ್ಲ,
1: ನಿಯಂತ್ರಣದಲ್ಲಿಟ್ಟರೆ ಆರೋಗ್ಯವಾಗಿರ್ತೀವಿ.
0: ಹೌದೌದ್ರಿ.
1: ಸರ್, ಈಗ ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇರ್ಬೋದು, ಇವು ಎಲ್ಲವಕ್ಕೂ ಬಿಪಿ ಯಾವ ರೀತಿ ಲಿಂಕ್ ಇದೆ? ನೀವು ಆಗ್ಲೇ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ, ಈಗ ಡಯಾಬಿಟೀಸ್ ಇದೆ ಅಂತ ನನಗೆ ಬಿಪಿ ಬರುತ್ತಾ ಅಥವಾ ಬಿಪಿ ಇದೆ ಅಂತ ಡಯಾಬಿಟೀಸ್ ಬರುತ್ತಾ?
0: ಎರಡೂ ಲಿಂಕ್ ಇದೆ ರೀ. ಎರಡೂ ಬರೋದೇನಂದ್ರೆ ಮೆಟಬಾಲಿಕ್ ಡಿಸೀಸಸ್ ಅಂತೀವಿ ನಾವು. ಇಲ್ಲಿ ಏನಾಗುತ್ತೆ ಅಂದ್ರ ಬಿಪಿ ಶುಗರ್ ಜೋಡೆತ್ತಿದ್ದಂಗ್ರಿ, ಎರಡೂ ಬದ್ದು ಅಂದ್ರೆ ಸೀದಾ ಅಟ್ಯಾಕ್ ಆಗದೆ ಹಾರ್ಟಿಗೆ, ಕಿಡ್ನಿ, ಬ್ರೇನ್. ಈಗ ಬಿಪಿ ಗಳಿಗೆ ಎದಕ್ ತಗೋಬೇಕಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಮಗ್ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು, ನಮಗ್ ಸ್ಟ್ರೋಕ್ ಆಗ್ಬಾರ್ದು, ನಮಗ್ ಕಿಡ್ನಿ ನಾರ್ಮಲ್ ಇರ್ಬೇಕಂದ್ರೆ ಬಿಪಿ ಗೋಲಿ ಒಂದು ದಿನ ಬಿಡಬಾರ್ದು. ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗೆ ಕೇಳಿ ಗುಳಿಗೆ ಕಂಟಿನ್ಯೂ ಮಾಡ್ಬೇಕು, ಇಲ್ಲ ಅವ್ರ ಹೆಂಗ್ ಡೋಸ್ ಕಡಿಮೆ ಮಾಡಂತಾರ ಹಂಗ್ ಮಾಡ್ಬೇಕು. ಗೋಲಿ ನಮ್ಮಲ್ಲಿ ಪೇಷಂಟ್ ಏನ್ ಮಾಡ್ತಾರ, ಸಡನ್ ಆಗಿ ಗೋಲಿ ಬಿಟ್ಟು ಬಿಡ್ತಾರ. ಈ ಗೋಲಿ ಸಡನ್ ಆಗಿ ಬಿಡೋದ್ರಿಂದ ಅವ್ರ ಐದರ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಿ ಬಂದ್ಬಿಡ್ತಾರ.
1: ಯಾವ ಕಾರಣಕ್ಕೆ ಆಗತ್ತೆ ಸರ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಪಾರ್ಶ್ವವಾಯು?
0: ಈಗ ಬಿಪಿ ಗೋಲಿ ತೊಂತಿರ್ತಾರಲ್ಲ, ಸಡನ್ ಆಗಿ ಗೋಲಿ ಬಿಡ್ತಾರ, ಆ ಗೋಲಿ ಅಷ್ಟು ದಿನ ನಿಯಂತ್ರಣದಲ್ಲಿದ್ದ ಬಿಪಿ ಸಡನ್ ಆಗಿ ರಿಲೀಸ್ ಆಗಿಬಿಡುತ್ತೆ, ಅವಾಗ ಏನಂದ್ರೆ ಬಿಪಿ ಹೈ ಆಗಿಬಿಡ್ತದೆ. ಹೈ ಆದ ಕೂಡ ಏನಾಗತ್ತಂದ್ರ ಇವು ರಕ್ತನಾಡಿ ಇರ್ತಾವಲ್ರಿ, ರಕ್ತನಾಡಿ ಒಳಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಹಾರ್ಟ್ ಅಲ್ಲಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೇನ್ ಅಲ್ಲಿ ಆಯ್ತಂದ್ರೆ ಸ್ಟ್ರೋಕ್ ಆಗುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ ಸ್ಟ್ರೋಕ್ ಅಲ್ಲಿ ಬ್ಲೀಡಿಂಗ್ ಆಗಿ ಬರ್ತಾರ್ರಿ, ಒಳಗಡೆ ರಕ್ತನಾಡಿ ಹೊಡ್ಕೊಂಡ್ಬಿಡ್ತದೆ, ಹೊಡ್ಕೊಂಡು ರಕ್ತ ಹೆಪ್ಪಗಟ್ಬಿಡ್ತದೆ, ಕೆಲವೊಬ್ಬರು ರಕ್ತ ಹೆಪ್ಪಗಟ್ತದೆ, ಇನ್ ಕೆಲವೊಬ್ಬರು ರಕ್ತ ಸ್ರಾವ ಆಗಿಬಿಡ್ತದೆ, ಅದರಿಂದ ರಕ್ತ ಅಕ್ಯುಮುಲೇಟ್ ಆಗಿ ಸ್ಟ್ರೋಕ್ ಆಗಿ ಬರ್ತಾರೆ. ಸೊ ಎರಡು ತರ ಸ್ಟ್ರೋಕ್ ನೋಡ್ಬೋದು ನಾವು, ಅದನ್ನ ಹೆಮರೇಜಿಕ್ ಸ್ಟ್ರೋಕ್ ಮತ್ತ ಇಸ್ಕೆಮಿಕ್ ಸ್ಟ್ರೋಕ್ ಅಂತೀವಿ ನಾವು.
1: ಸರಿ, ಸಾಮಾನ್ಯವಾಗಿ ನಾವೆಲ್ಲರೂ ಒಂಥರ ಒಂದ್ ಮಟ್ಟಿನ ಒತ್ತಡದಲ್ಲಿ ಇದೀವಿ.
0: ಹೌದು.
1: ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಇರ್ಲಿ, ನಂತರ ಮದುವೆ ಆದ್ಮೇಲಿನ ಒತ್ತಡ ಆಗಿರ್ಲಿ, ಅಥವಾ ನೌಕರಿ ಸಿಕ್ಕಿ ಹುಡುಕ್ಬೇಕು ಅಂತ ಒತ್ತಡ ಆಗಿರ್ಲಿ, ಎಲ್ಲ ಒತ್ತಡದಲ್ಲಿ ಇದೀವಿ. ಈ ಒತ್ತಡವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬದುಕೋದು ಹೇಗೆ ಸರ್, ಬಿಪಿ ಬರ್ಲಾರ್ದಾಗೆ ಬೇರೆ ಬೇರೆ ರೋಗಗಳು ಬರ್ಲಾರ್ದಾಗೆ?
0: ಇಲ್ಲಿ ಅಂದ್ರೆ ಅದೇ ನಮ್ದು ಜೀವನ ಶೈಲಿ ನಾವು ಸುಧಾರಿಸ್ಕೋಬೇಕು. ಹೇಗ್ ಸುಧಾರಿಸ್ಕೋಬೇಕು, ಈಗ ಎಕ್ಸಾಂಪಲ್ ಕೊಟ್ರಿ ನೀವು, ಒತ್ತಡನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ನಮ್ಮ ಭಾರತೀಯದ ಜೀವನ ಶೈಲಿ ಏನಿದೆಲ್ಲ, ಅದನ್ನ ಒಂದ್ಸರಿ ಮೆಲಕು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಮಗ್. 6-8 ಗಂಟೆ ಮಲ್ಕೊಳ್ಬೇಕು, ದಿನ ಮುಂಜಾನೆ ಎದ್ದು ವ್ಯಾಯಾಮ ಮಾಡ್ಬೇಕು, ಯೋಗ ಮೆಡಿಟೇಷನ್ ಮಾಡ್ಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಮೇಲೆ ರಜಾ ಟೈಮ್ ಅಲ್ಲಿ ಮಕ್ಕಳು ಕುಟುಂಬ ಜೊತೆಗೆ ಟ್ರಿಪ್ ಹೋಗ್ಬೇಕು. ಇವೆಲ್ಲ ಏನ್ ಮಾಡುತ್ತಂದ್ರೆ ನಮ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತದೆ. ಒಂದನೇದ್ದು. ಎರಡನೇದ್ದು, ನಾನು ಹಾಗೆ ಮೊದಲು ಹೇಳಿದಾಗ ವರ್ಷಕ್ಕೊಂದ್ಸರಿ ನಿಮ್ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಬಿಪಿ ಚೆಕ್ ಮಾಡ್ಕೋಬಹುದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಕೋಬಹುದು, ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮಗ. ಸೊ ಇಷ್ಟು ಮಾಡಿದ್ರ ನಮ್ದು ಬಿಪಿ ಬರದಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದ್ಮೇಲೆ ನಾವು ಸ್ವಲ್ಪ ಎಚ್ಚರ್ಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಡಾಕ್ಟರ್ ಭೇಟಿ ಆಗ್ಬೇಕು, ಗುಳಿಗೆ ತಗೋಬೇಕು, ಗುಳಿಗೆ ಡೋಸ್ ಕರೆಕ್ಟ್ ಇದೇನಾ ಇಲ್ಲ, ಅಥವಾ ತಗೊಂಡಿರೋ ಗೋಲಿಯಿಂದ. ನಮ್ಮಲ್ಲಿ ಅದೊಂದು ಸ್ಟಾಟಿಸ್ಟಿಕ್ಸ್ ಇದೆ, ನಾವು ರೂಲ್ ಆಫ್ ಆಲ್ಸ್ ಅಂತೀವಿ. ನಮ್ ಭಾರತ ದೇಶದಲ್ಲಿ 50% ಜನಕ್ಕೆ ಬಿಪಿ ಅದಂತ ಗೊತ್ತೇ ಇಲ್ಲ, ಚೆಕಪ್ ಮಾಡ್ಕೊಂಡಿಲ್ಲ. ಇನ್ನ ಗೊತ್ತಿರೋ 50% ಒಳಗ 50% ಜನ ಟ್ರೀಟ್ಮೆಂಟ್ ತಗೋಲ್ರಿ, ಮತ್ ಈಗ ಟ್ರೀಟ್ಮೆಂಟ್ ತಗೋ 50% ಒಳಗ ಕಂಟ್ರೋಲ್ ಇರಲ್ರಿ. ಸೊ ಇದನ್ ರೂಲ್ ಆಫ್ ಆಲ್ಸ್ ಅಂತೀವಿ ನಾವು.
1: ಎಲ್ಲರೂ ರಿಸ್ಕ್ ಅಲ್ಲಿದ್ದಾರೆ,
0: ಎಲ್ಲರೂ ರಿಸ್ಕ್ ಅಲ್ಲಿದ್ದಾರೆ ಅಂದ್ರೆ ಬಿಪಿ ಬಂದಿರೋರಿಗೆ. ಸೊ ಅದಕ್ಕ ಆ ಗುಳಿಗೆ ತಗೊಂಡ್ರೆ ಕಂಟ್ರೋಲ್ ಇದನ್ನ ಇಲ್ಲ, ಇದು ನಾವು ನಿಯಮಿತವಾಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅಷ್ಟೇ ನಮಗ್ ಗೊತ್ತಾಗುತ್ತೆ.
1: ಈಗ ಹೈ ಬಿಪಿ ಅನ್ನ ನಾವು ನಿಯಂತ್ರಣಕ್ಕೆ ತರ್ಲಿಲ್ಲ ಅಂತಂದ್ರೆ ಅಂದ್ರೆ ಕೊನೆಗೆ ಏನಾಗುತ್ತೆ ಸರ್, ಏನೇನ್ ಸಿವಿಯರಿಟಿ ಆಗ್ಬಹುದು?
0: ಮೊದಲೇ ಹೇಳಿದ್ನಲ್ವ, ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಕಿಡ್ನಿ ಫೇಲ್ ಆಗುತ್ತೆ, ಇಲ್ಲ ಸ್ಟ್ರೋಕ್ ಆಗುತ್ತೆ.
1: ಸ್ಟ್ರೋಕ್ ಆಗುತ್ತೆ,
0: ಇವು ಮೂರು ಮೋಸ್ಟ್ ಇಂಪಾರ್ಟೆಂಟ್.
1: ಓಕೆ.
0: ಇವು ಆದ್ಮೇಲೂ ನೀವು ಕಂಟ್ರೋಲ್ ಮಾಡಲ ಅಂದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ.
1: ಇತ್ತೀಚೆಗೆ ನಾವು ಯುವಕರಲ್ಲೂ ಕೂಡ ಬಿಪಿ ಸಮಸ್ಯೆಗಳು ನೋಡ್ತಾ ಇದೀವಿ ಸರ್.
0: ಹೌದು.
1: ಮತ್ತೆ ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ, ಮತ್ತೆ ಇದಕ್ಕೆ ಏನ್ ಸೊಲ್ಯೂಷನ್ ಸರ್? ಯಾಕಂದ್ರೆ ಈಗ ಎಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಇದೀವಿ, ಸ್ಮಾರ್ಟ್ ಫೋನ್ಗಳನ್ನ ಹೆಚ್ಚಾಗಿ ಬಳಸ್ತೀವಿ, ನೀವು ಹೇಳಿದಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮತ್ತೆ ಕ್ಲಾಸ್ ಅಲ್ಲೆಲ್ಲ ನಮ್ ಕಾಲದಲ್ಲಿ ಇದ್ದಂತ ಬೋರ್ಡ್ ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ ಗಳಿದೆ, ವಾಟ್ಸಪ್ ಅಲ್ಲೆಲ್ಲ ಶಿಕ್ಷಕರು ನಮಗೆ ಹೋಮ್ ವರ್ಕ್ ಕೊಡ್ತಾ ಇದಾರೆ. ಈಗ ಈ ಕಾಲದಲ್ಲಿ ಯಾವ ರೀತಿ ಆರೋಗ್ಯವಾಗಿರೋದು ಸರ್?
0: ಮೇನ್ ಅಂದ್ರೆ ಮಾನಸಿಕ ಒತ್ತಡ, ಮಾನಸಿಕ ಒತ್ತಡ. ಈಗ ನಾವು ವಿದ್ಯಾರ್ಥಿಗಳು ಇದ್ದಾಗ, ಈಗ ನೀವ್ ಹೇಳದಂಗ ಈಗಿನ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಒಂದನೇದ್ದು. ಎರಡನೇದ್ದು ಆಹಾರ ಪದ್ಧತಿ. ಈಗ ಮಕ್ಕಳು ಪಿಜ್ಜಾ ಬೇಕಂತಾರ, ಬರ್ಗರ್ ಬೇಕಂತಾರ, ಪಾನಿಪುರಿ ತಿಂತಾರ. ಸೊ ಇವೆಲ್ಲ ಏನ್ ಮಾಡುತ್ತಂದ್ರ ಒಬೆಸಿಟಿ ಜಾಸ್ತಿ ಮಾಡುತ್ತೆ, ಬೊಜ್ಜುತನ ಜಾಸ್ತಿ ಆಗುತ್ತೆ.

0: ಮತ್ತು ಗ್ರಾಮೀಣ ಪ್ರದೇಶ ಜೀವನ ಹೋಲಿಕೆ ಮಾಡೋದಾದ್ರೆ ನೀವು ತುಂಬಾ ವರ್ಷದಿಂದ ಈ ಸೇವೆಯಲ್ಲಿ ಇದ್ದೀರಿ, ಈಗ ಗ್ರಾಮೀಣ ಪ್ರದೇಶ ಜನರಿಗೆ ಏನಾದ್ರು ಬಿಪಿ ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ, ಆತರದ ಏನಾದ್ರೂ ಕಂಡು ಬಂದಿದೆ ಸರ್?
1: ಆಕ್ಚುಲಿ ಉಲ್ಟಾ ಆಗಿದೆ ಈಗ. ಮೊದಲು ಸಿಟಿ ಒಳಗ್ ಜಾಸ್ತಿ, ಹಳ್ಳಿ ಒಳಗ್ ಇಲ್ಲ ಅಂತಂದಿವಿ. ಬಟ್ ನಮ್ದು NFS 5 ಸ್ಟಡಿ ಪ್ರಕಾರ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ ಅವೇರ್ನೆಸ್ ಇಲ್ಲ, ಬಿಪಿ ಚೆಕ್ ಮಾಡ್ಕೋಬೇಕು, ಡಾಕ್ಟರ್ ಬಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ನಾವ್ ಮಾಡಿರೋ ಸ್ಟಡಿ ಒಳಗ 4 ಜನ ತಗೊಂಡ್ರು ಒಬ್ಬರಿಗೆ ಬಿಪಿ ಇದೆ ಹಳ್ಳಿ ಒಳಗ. ಸೊ ಅಂದ್ರೆ 25% ಇನ್ಸಿಡೆಂಟ್ಸ್ ಇದೆ ಹಳ್ಳಿಯಲ್ಲಿ. ಸಿಟಿಕಿನ ಜಾಸ್ತಿ ಹಳ್ಳಿಯಲ್ಲೇ ಇದೆ. ಹಳ್ಳಿಯಲ್ಲಿ ಕಾಂಪ್ಲಿಕೇಶನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಲ್ಯಾಕ್ ಆಫ್ ಫೆಸಿಲಿಟೀಸ್. ಈಗ ಸಿಟಿ ಒಳಗೆ ಹೆಂಗಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇರ್ತವೆ, ಹೋಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಒಳಗ ಈಗ ಒಂದ್ ಸಣ್ಣ ಹಳ್ಳಿ ಇತ್ತಂದ್ರೆ ಅವ್ರು PSC ಗೆ ಹೋಗ್ಬೇಕು. ಸೊ ಈಗ ಅನಾನುಕೂಲದಿಂದ ಹೋಗಕ್ ಆಗಲ್ಲ ಅವ್ರಿಗೆ. ಸೊ ಫಸ್ಟ್ ಅವ್ರಿಗೆ ಅದಂತ ಗೊತ್ತಾಗಲ್ಲ, ಇದ್ರು ಟ್ರೀಟ್ಮೆಂಟ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಕ್ಕರು ಅರ್ಧಮರ್ಧ ಟ್ರೀಟ್ಮೆಂಟ್ ಸಿಗುತ್ತೆ. ಹಂಗಾಗಿ ಕಾಂಪ್ಲಿಕೇಶನ್ ಹಳ್ಳಿ ಒಳಗೆ ಜಾಸ್ತಿ ಆಗ್ತಾವೆ ಸಿಟಿ ಒಳಗೆ ಕಂಪೇರ್ ಮಾಡಿದ್ರೆ. ಸೊ ದ ಅರ್ಬನ್ ಅಂಡ್ ರೂರಲ್ ಡಿವೈಡ್ BPL ಎದ್ದು ಕಾಣಿಸ್ತದೆ.
0: ಮತ್ತೆ ಪುರುಷರು ಮತ್ತೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದ್ರೆ ಸರ್, ಸಾಮಾನ್ಯವಾಗಿ ಯಾರಲ್ಲಿ ಜಾಸ್ತಿ ಕಂಡು ಬರುವಂತ?
1: ಯೂಶಲಿ ಪುರುಷರಲ್ಲೇ ಜಾಸ್ತಿ ಇರುತ್ತೆ. ಬಟ್ ವಯಸ್ಸಾದಂಗ ಹೋದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 20-50 ವರ್ಷದೊಳಗೆ ನಾವು ತೊಂಡೆ ಅಂದ್ರೆ ಗಂಡ್ಮಕ್ಳಲ್ಲಿ ಜಾಸ್ತಿ ಇರ್ತದೆ. 50 ಮ್ಯಾಲ ಓದಿವಿ ಅಂದ್ರೆ ಇದು ಜಾಸ್ತಿ ಆದಂಗ, ವಯಸ್ಸು ಜಾಸ್ತಿ ಆದಂಗ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ.
0: ಇದಕ್ಕೇನ್ ಕಾರಣ ಇರ್ಬೋದು ಸರ್?
1: ಇದು ಮೋಸ್ಟ್ಲಿ ಒಂದು ಹಾರ್ಮೋನಲ್ ವೇರಿಯೇಷನ್ ಅಂತ ಅನ್ಸ್ತದೆ. ಈ ಈಸ್ಟ್ರೋಜನ್ ಹಾರ್ಮೋನ್ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಅವ್ರದ್ದು ಒಂದು BP ಆಗಿರ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್, ಅವ್ರ ಪ್ರೀ ಮೆನಪಾಸ್, ಮೆನಪಾಸ್ಗಿಂತ ಮೊದಲು ಹಾರ್ಟ್ ಅಟ್ಯಾಕ್ ಚಾನ್ಸ್ ಬಹಳ ಕಮ್ಮಿ ಇರುತ್ತೆ. ಬಟ್ ಆಫ್ಟರ್ ಮೆನಪಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ಸ್, ಅದರಿಂದ BP ಜಾಸ್ತಿ ಆಗುತ್ತೆ.
0: ಈಗ ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಏನಾದರೂ BP ಹೆಚ್ಚು ಕಮ್ಮಿ ಆಗುತ್ತೆ ಸರ್?
1: ಹೌದು, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಈಗ 20 ಮುಗಿದ ಕೂಡಲೇ ಅವಾಗ ಸ್ಲೋಲಿ BP ರೈಸ್ ಆಗುತ್ತೆ. ಸೊ ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ.
0: ಅದಕ್ಕೆ ಮೆಡಿಕೇಶನ್ ಬೇಕಾ? ಅದು ನ್ಯಾಚುರಲ್
1: ಇಲ್ಲ, ಮೆಡಿಕೇಶನ್ ಬೇಕಾಗುತ್ತೆ. ಅದು 140-90 ಮ್ಯಾಲ್ ಹೋಯ್ತಂದ್ರೆ ಮೆಡಿಕೇಶನ್ ಬೇಕೇ ಬೇಕು. ಇಲ್ಲಾಂದ್ರೆ ಮಗುಗ್ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ. ಇದು ಹಿಂಗೆ ಬಿಟ್ರೆ ಸಿವಿಯರ್ ಫಾರ್ಮ್ ಆಗುತ್ತೆ. ಪ್ರೀ ಎಕ್ಲಾಂಶಿಯಾ, ಎಕ್ಲಾಂಶಿಯಾ ಅಂತ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್. ತಾಯಿ ಮತ್ತು ಮಗು ಇಬ್ಬರ ಜೀವಕ್ಕೂ ಅಪಾಯ ಮಾಡಂತ ಕಾಯಿಲೆಗಳು ಪ್ರೀ ಎಕ್ಲಾಂಶಿಯಾ, ಎಕ್ಲಾಂಶಿಯಾ.
0: ಅಂದ್ರೆ ಹುಟ್ಟ ಮಗುಗೂ ತೊಂದರೆ ಆಗುತ್ತೆ ಸರ್?
1: ಹಾ, ತೊಂದರೆ ಆಗುತ್ತೆ. ಮಗು ಬೆಳವಣಿಗೆನೆ ಆಗಲ್ಲ. ಇಲ್ಲ, ಕೆಲವೊಂದ್ಸರಿ ತಾಯಿ ಗರ್ಭಕೋಶದೊಳಗೆ ಮಗು ಜೀವ ಹೋಗೋ ಚಾನ್ಸ್ ಇರಲ್ಲ, ಅದು ನಾವು ಸ್ಟಿಲ್ ಬರ್ತಂತೀವಿ.
0: ಸರಿ, ಒಟ್ಟಿನಲ್ಲಿ ಹೈಪರ್ ಟೆನ್ಷನ್ ಮುಕ್ತವಾಗಿ ನಾವು ಬದುಕಬೇಕು, ಆರೋಗ್ಯವಾಗಿ ನಮ್ಮ ಜೀವನವನ್ನು ಸಾಗಿಸಬೇಕಂದ್ರೆ BP ಟ್ರೀಟ್ಮೆಂಟ್ ಅಲ್ಲಿ ಮೆಡಿಸಿನ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ತಗೋಬೇಕು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ತಗೊಂಡು ಅವರಿಗೆ ಮೊದಲಿನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಅವರು ಸ್ವಯಂ ನಿರ್ಧಾರ ತಗೊಂಡು ಸ್ಟಾಪ್ ಮಾಡ್ಬಿಡ್ತಾರೆ. ಈಗ ರೆಗ್ಯುಲರ್ ಮಾನಿಟರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್?
1: ಈಗ ನಾವು BP ಬಂದರೆ BP ಗೋಲಿ ಶುರು ಮಾಡ್ಬಿಡ್ತೀವಿ. ಶುರು ಮಾಡಿದ ಕೂಡಲೇ ನೀವು ಹೇಳ್ದಂಗ ಗುಣಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಆರಾಮಾಗಿ ಬಿಡ್ತಾರ. ಸೊ ಅವಾಗ BP ಚೆಕ್ ಮಾಡ್ಕೊಂತಾರ, ಅವ್ರು ಪಕ್ಕದ ಡಾಕ್ಟರ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ತಾರ. ಚೆಕ್ ಮಾಡ್ಕೊಂಡಾಗ ಅವಾಗ 120-80 ಬಂತಂದ್ರೆ ನಂದು BP ನಾರ್ಮಲ್ ಆಗಿದೆ ಅಂತೇಳಿ ಗೋಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರ, ಅವ್ರದ್ದು BP ನಾರ್ಮಲ್ ಆಗಿರಲ್ಲ. ಅದು ಇಟ್ ಈಸ್ ಕಾಲ್ಡ್ ವೆಲ್ ಕಂಟ್ರೋಲ್ಡ್ BP. ನಾರ್ಮಲ್ ಅಂದ್ರೆ ಗುಳಿಗೆ ತೋಲಾರದೆ 120-80 ಕೆಳಗೆ ಬಂದ್ರೆ ನಾರ್ಮಲ್ BP. ಗುಳಿಗೆ ತೊಗೊಂಡು 120-80 ಕೆಳಗೆ ಬಂದ್ರೆ ಕಂಟ್ರೋಲ್ಡ್ BP. ಅದು ಯಾವುದೇ ಪೇಷಂಟ್ ರೋಗಿ ಅವ್ರದ್ದು BP ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರು ಬಂದು ಡಾಕ್ಟರ್ಗೆ ಭೇಟಿ ಆಗ್ಬೇಕು, ಸರ್ BP ಕಂಟ್ರೋಲ್ ಆಗಿದೆ, ಗುಳಿಗೆ ಕಂಟಿನ್ಯೂ ಮಾಡ್ಲ, ಕಡಿಮೆ ಮಾಡ್ತೀರಾ ಅಂತೇಳಿ ಡಾಕ್ಟರ್ ಸಲಹೆ ತಗೊಂಡೆ ಗುಳಿಗೆ ಬಂದ್ ಮಾಡ್ಬೇಕು. ಸಡನ್ ಆಗಿ ಗುಳಿಗೆ ಬಂದ್ ಮಾಡಿದ್ರೆ ಅವಾಗ್ಲೇ ನಾನು ಹೇಳ್ದಂಗ ಐದಾರು ಸ್ಟ್ರೋಕ್ ಆಗುತ್ತಾ ಇಲ್ಲ ಹಾರ್ಟ್ ಅಟ್ಯಾಕ್.
0: ಸೊ ಇನ್ನೊಂದು ಭಯ ಏನಂದ್ರೆ ಸರ್, ಜನರಲ್ಲಿ ಈ ದೀರ್ಘಾವಧಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇರೆ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಕಲ್ಪನೆ, ತಪ್ಪು ಕಲ್ಪನೆನೋ ಏನೋ ಗೊತ್ತಿಲ್ಲ, ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು.
1: ಹೌದು, ಇದು ಇದು ತುಂಬಾ ಒಳ್ಳೆ ಕ್ವಶನ್ ಇದೆ. ಏನಾಗ್ತಾ ಇದೆ ಅಂದ್ರೆ ಪೇಷಂಟ್ ಎಲ್ರಿಗೂ ಭಯ ಇರ್ತದೆ, ನಾ ಗುಳಿಗೆ ತೊಂತ ಇದ್ದೀನಿ, ನನಗೆ ಏನ್ರೆ ಆದ್ರೆ ಹಂಗ, ಕಿಡ್ನಿ ಪ್ರಾಬ್ಲಮ್ ಆದ್ರೆ ಹಂಗ, ಲಿವರ್ ಪ್ರಾಬ್ಲಮ್ ಆದ್ರೆ ಹಂಗ, ಯಾವುದೇ ಒಂದು ಗುಳಿಗೆ ಮಾರ್ಕೆಟ್ಗೆ ಬಂತ ಅದೆಲ್ಲ ಸ್ಟಡಿಯಾಗಿ ಬಂದಿರ್ತದೆ. ಗುಳಿಗೆನ ಯಾವಾಗ್ಲೂ ತಗೋಬೇಕಾದ್ರೆ ಡಾಕ್ಟರ್ ಸಲಹೆ ಪಡೆದೇ ಗುಳಿಗೆ ಖರೀದಿ ಮಾಡಿಸ್ಬೇಕು. ಈಗ ಡಾಕ್ಟರ್ 3 ಕೊಟ್ಟಿದ್ರೆ 3 ತಗೋಬೇಕು, ಮತ್ತ ಹೋಗಿ ಭೇಟಿಯಾಗಿ ಅವ್ರು ಡಾಕ್ಟರ್ಗೆ ಭೇಟಿಯಾಗೋದ್ರಿಂದ ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮಗೆ ಏನಾದ್ರೂ ತೊಂದರೆ ಆಗಿದೆನಾ. ಕೆಲವೊಬ್ರು ಈಗ ನಮ್ದು ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಈ ಟೈಮಲ್ಲಿ ಏನಾಗುತ್ತಂದ್ರೆ ನಮ್ದು BP ಗುಳಿಗಿಂದ ಸೈಡ್ ಎಫೆಕ್ಟ್ ಬರ್ತಾವ, ಕಿಡ್ನಿ ಮೇಲೆ ಬಾವು ಬರ್ಬೋದು ಅಥವಾ ಸೋಡಿಯಂ ಕಮ್ಮಿ ಆಗ್ಬೋದು, ಅದರದೇ ಆದ ಗುಣಲಕ್ಷಣ ಇರ್ತಾವ. ಅದು ಬಂದು ನೀವು ಡಾಕ್ಟರ್ಗೆ ಹೇಳಿದ್ರೆ ಡಾಕ್ಟರ್ ಟೆಸ್ಟ್ ಮಾಡಿಸ್ತಾರೆ, ನೋಡಿ ಅದ್ರ ತಕ್ಕಂಗ ಮೆಡಿಸಿನ್ಗಳು ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಗಮನಕ್ಕೆ ತಗೋದು ಬಹಳ ಇಂಪಾರ್ಟೆಂಟ್. ಅವ್ರ ಗಮನಕ್ಕೆ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರ, ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಇಲ್ಲ ಗುಳಿಗೆನ ಬದಲಾಯಿಸ್ತಾರ. ಇದು ಪ್ರತಿ 3 ಅಥವಾ 6 ಡಾಕ್ಟರ್ಗೆ ಭೇಟಿ ಆದ್ರೆ ಇವೆಲ್ಲ ಏನ್ ಭಯ ಇರ್ತದಲ್ಲ, ಇದು ಭಯ ಹೋಗ್ಬಿಡುತ್ತೆ. ಸೊ ವರ್ಷಾನುಗಟ್ಲೆ ಗುಳಿಗೆ ತೊಗೊಂಡ್ರು ಏನಾಗಲ್ಲ ಅವ್ರಿಗೆ. ಬಟ್ ಅದು ಒಂದು ಮಾತಿದೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಪಾಯ್ಸನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸ್. ಸೊ ಪೇಷಂಟ್ ಒಂದೇ ಡೋಸ್ ತಗೊಂತ ಇದ್ರಂದ್ರೆ

0: ಅದರಿಂದ ಸೈಡ್ ಎಫೆಕ್ಟ್ ಆಗ ಚಾನ್ಸ್ ಇರ್ತದೆ. ಅವ್ರೇನ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು, ಜೀವನ ಶೈಲಿ ಬದಲಾಯಿಸಿಕೊಂಡ್ರು ಅಂದ್ರ ಅದರಿಂದ ಬಿ ಪಿ ಕಮ್ಮಿ ಆಗಿಬಿಡ್ತದ, ಅವಾಗ ಗೋಲಿ ಬಂದ್ ಮಾಡ್ಬೋದು ನಾವು. ಬಟ್ ಅವ್ರೇನ್ ಅನ್ಕೊಂತಾರ, ಇಲ್ಲ ನಾನು ಗೋಲಿ ತಗೋಬೇಕು ತಗೋಬೇಕು ಅಂದಾಗ ಅವಾಗೆ ಸೈಡ್ ಎಫೆಕ್ಟ್ ಬರೋದು. ನಿಯಮಿತವಾಗಿ ಡಾಕ್ಟರ್ ವಿಸಿಟ್ ಮಾಡ್ತಾ ಇದ್ರೆ ಡೋಸ್ ಕಡಿಮೆ ಆಗುತ್ತೆ, ಅವಾಗ ಸೈಡ್ ಎಫೆಕ್ಟ್ ಬರಲ್ಲ.
1: ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಯಂ ವೈದ್ಯರಾಗ್ತಾರೆ ಸರ್. ಈ ಡಿಜಿಟಲ್ ಯುಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಓನ್ ಸರ್ಚ್ ಮಾಡಿಕೊಂಡು ಅವರವರೇ ಓನ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂತ ಸಂಸ್ಕೃತಿ ನಡೀತಾ ಇದೆ. ಯಾಕಪ್ಪ ಹಾಸ್ಪಿಟಲ್ಗೆ ಹೋಗಿ ಸುಮ್ನೆ ದುಡ್ಡು ಖರ್ಚು ಮಾಡೋದು, ಅವ್ರು ಇದ್ದದ್ದು ಇರ್ಲಾರ್ದೆಲ್ಲ ಹೇಳ್ತಾರೆ, ಇಲ್ಲೇ ಸರ್ಚ್ ಮಾಡ್ಕೊಂಡು ತಿಳ್ಕೊಂಡ್ಬಿಡೋಣ ಅಂತಾರೆ. ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಿ ಪಿ ಸಂದರ್ಭದಲ್ಲಿ ಎಷ್ಟು ನಾವು ಮಾರ್ಕ್ ಆಗ್ಬಹುದು ಸರ್?
0: ಹೌದು, ಈಗಂತರೂ ಎಐ ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಇಲ್ಲಿ ಹೇಗಂದ್ರ ಈ ಸ್ವಯಂ ವೈದ್ಯ ಅನ್ನೋದು ಬಹಳ ಡೇಂಜರಸ್ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಯಾವುದೇ ಒಂದು ವೈದ್ಯ ಮಾತ್ರೆ ಅಥವಾ ಔಷಧಿ ಬರಿತಾ ಇದಾರಂದ್ರ ಆ ಔಷಧಿ ಬಗ್ಗೆ ಅವರಿಗೆ ಅದ ಯಾವ್ದು ಸೈಡ್ ಎಫೆಕ್ಟ್ ಬರ್ತದೆ, ಯಾವ ಡೋಸ್ ಕೊಡ್ಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇದು ಪೇಷಂಟ್ಗಳಿಗೆ ಗೊತ್ತಿರಲ್ಲ. ಇದು ಇಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗತ್ತಂದ್ರ ಈಗ ನನಗೆ ಈ ಬಿ ಪಿ ಗೋಲಿ ಕೊಡಂದ್ರೆ ಕೊಟ್ಬಿಡ್ತಾರೆ ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತದ ನಮಗ್. ಸೊ ಇದನ್ನ ನಾವ್ ಏನಾದ್ರೂ ತಡೆಗಟ್ಟಿದ್ವಿ ಅಂದ್ರೆ ಅವಾಗಷ್ಟೇ ಅವರು ಪೇಷಂಟ್ ಇಲ್ಲಿ ಸ್ವಯಂ ವೈದ್ಯರ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಕರೆಕ್ಟ್ ಡೋಸ್ ಗೊತ್ತಿರುತ್ತರ ಒಂದು. ಯಾಕಂದ್ರೆ ಬಿ ಪಿದು ಟ್ಯಾಬ್ಲೆಟ್ಸ್ ಎಲ್ಲ ಫಿಕ್ಸ್ ಡೋಸ್ ಅಲ್ಲಿ ಬಂದಿರ್ತದ. ಸೊ ಆಯಾ ಡೋಸ್ ಎಷ್ಟು ಬೇಕು, ಎಷ್ಟು ಈಗ ಬಿ ಪಿ 160 ಇದ್ರೆ ಎಷ್ಟು ಡೋಸ್ ತಗೋಬೇಕು, 180 ಇದ್ರೆ ಎಷ್ಟು ಡೋಸ್ ತಗೋಬೇಕು ಅನ್ನೋದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಿರ್ತದ. ಸೊ ಹಂಗಾಗಿ ಸ್ವಯಂ ವೈದ್ಯರ ಆಗದೆ ಪ್ರೈವೇಟ್ ಡಾಕ್ಟರ್ ಹೋಗಿ ತೋರಿಸೋದು ಆಗಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಡಾಕ್ಟರ್ ಅಲ್ಲಿ ತೋರಿಸಬಹುದು, ಅವ್ರ ಗೋಲಿ ಬರ್ತಾರ, ಆ ಗೋಲಿ ನೀವು ಎಲ್ಲಾದ್ರೂ ತಗೋಬಹುದು. ನೀವು ವೈದ್ಯರನ್ನ ಭೆಟ್ಟಿಯಾಗಿ ಗುಳಿಗೆ ತಗೊಂಡ್ರ ನಿಮಗೂ ಒಳ್ಳೇದು, ಹೃದಯದ ಆರೋಗ್ಯಕ್ಕೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಹೈಪರ್ ಟೆನ್ಷನ್ ಇಂದ ಇಷ್ಟು ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರೆ ಅಂದ್ರೆ ಒಂದು ಮನೆಯಲ್ಲಿ ಒಂದು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಾಣ ಹೋಯ್ತು ಅಂದ್ರೆ ಎಂಟೈರ್ ಫ್ಯಾಮಿಲಿ ಎಕನಾಮಿಕ್ ಹಾಳಾಗುತ್ತೆ. ಸೊ ಎಲ್ರಿಗೂ ತ್ರಾಸಾಗುತ್ತೆ. ಸೊ ಹಂಗಾಗಿ ಸ್ವಯಂ ವೈದ್ಯರಾಗದೆ ನಿಮ್ಮ ಡಾಕ್ಟರ್ನ ಭೆಟ್ಟಿಯಾಗ್ರಿ, ಅವ್ರು ಹೇಳ್ದಂಗ್ ಗುಳಿಗೆ ತೋರಿ, ಅವ್ರು ಹೇಳ್ದಂಗ್ ಫಾಲೋ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ, ನಿಮ್ ಫ್ಯಾಮಿಲಿನೂ ಆರೋಗ್ಯವಾಗಿರುತ್ತೆ, ಫ್ಯಾಮಿಲಿ ಆರೋಗ್ಯ ಇತ್ತಂದ್ರೆ ದೇಶನು ಸುರಕ್ಷಿತವಾಗಿರುತ್ತೆ.
1: ನಮ್ಮ ಕೇಳುಗರಿಗೆ ಬೇರೆ ಬೇರೆ ವರ್ಗದ ಕೇಳುಗರಿಗೆ ಅಂದ್ರೆ ಚಿಕ್ಕವರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವ್ರಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರ ಸರ್?
0: ಸೊ ಇಲ್ಲಿ ಮೇನ್ ಅಂದ್ರೆ ಬಿ ಆಕ್ಟಿವ್. ನೀವು ದಿನಾಲು 30-45 ನಿಮಿಷ ಆಕ್ಟಿವ್ ಆಗಿರ್ಬೇಕು ಒಂದೇದ್ದು. ಆಮೇಲೆ 6-8 ಗಂಟೆ ಮಲ್ಕೊಳ್ಬೇಕು. ನಿದ್ದೆ, ಸಂಪೂರ್ಣ ನಿದ್ದೆ ಬಹಳ ಇಂಪಾರ್ಟೆಂಟ್. ಅದು ಟೈಮಿಂಗ್ ಇಂಪಾರ್ಟೆಂಟ್ ಇದೆ ರೀ. ನೀವು 10-6 ಗಂಟೆ ಆ ಟೈಮ್ ಅಲ್ಲೇ ಮಲ್ಗಬೇಕು. ಯಾಕಂದ್ರೆ 6-8 ಅಂದ್ರೆ ಬೆಳಗ್ಗೆ 6 ಮಲ್ಕೊಂಡು ಮಧ್ಯಾಹ್ನ 2 ಎದ್ದೇಳರ್ ಇದ್ದಾರೆ. ಸೊ ಅದು ಟೈಮಿಂಗ್. ಎರಡನೇದ್ದು ಆಹಾರ ಪದ್ಧತಿ. ನಮ್ ಭಾರತೀಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ಬೇಕು. ಆಮೇಲೆ ನಮ್ದು ತೂಕದ ಬಗ್ಗೆ ಗಮನ ಕೊಡ್ಬೇಕು. ಆಮೇಲೆ ಈ ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್ ಇಂಥವನ್ನ ಬಿಡ್ಬೇಕು ನಾವು. ಯಾಕಂದ್ರೆ ಯುವಕರಿಂದನೂ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಾವು. ಇದಿಷ್ಟು ಮಾಡಿದ್ರೆ ಬಿ ಪಿ ನಮ್ಮ ಹತ್ರ ಬರದೇ ಇಲ್ಲ, ಬಂದವರಿಗೂ ಅಪ್ಲೈ ಆಗುತ್ತೆ, ಬರ್ಲಾರ್ದವರಿಗೂ ಅಪ್ಲೈ ಆಗುತ್ತೆ.
1: ಡಾಕ್ಟರ್, ಇದುವರೆಗೂ ಹೈಪರ್ ಟೆನ್ಷನ್ ಕುರಿತಾಗಿ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್, ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಈಗ ಮಾಹಿತಿ ನೀಡುವವರು ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರು.
2: ಆತ್ಮನಿರ್ಭರ ಭಾರತ ಹೆಸರೇ ಹೇಳುತ್ತೆ, ಸ್ವಾಭಿಮಾನವಾಗಿ ನಾವು ಭಾರತವನ್ನ ಕಟ್ಟುವ ಒಂದು ಕ್ರಿಯೆ ಆತ್ಮ ನಿರ್ಭರ ಭಾರತ. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಕೃಷಿ, ಪ್ರವಾಸೋದ್ಯಮ, ಕೈಗಾರಿಕೆ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಗಳಿಸಿ ವೇಗದ ಜಗತ್ತಿನಲ್ಲಿ ದಾಪುಗಾಲಿಡುತ್ತಿದೆ. ಆತ್ಮನಿರ್ಭರ ಅಂತಂದರೆ ನಾವು ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 May 12 ಆತ್ಮನಿರ್ಭರ ಅಭಿಯಾನ ಅಥವಾ ಸ್ವಾವಲಂಬಿ ಭಾರತ ಅಭಿಯಾನವನ್ನು ಆರಂಭಿಸ್ತಾರೆ. ಆತ್ಮನಿರ್ಭರ ಭಾರತದ ಒಂದು ಯೋಚನೆ ಬಂದದ್ದೇ COVID-19 ಸಾಂಕ್ರಾಮಿಕ ರೋಗ ಆವರಿಸಿದ್ದ ಸಂದರ್ಭದಲ್ಲಿ. ಇಡೀ ಜಗತ್ತೇ COVID-19 ಬಾಧಿತವಾಗಿ ಪರಿತಪಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ರೋಗದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿ ಭಾರತವನ್ನ ಮುನ್ನಡೆಸಿದ್ದನ್ನ ನೀವೆಲ್ಲ ಕೇಳೇ ಇರ್ತಿದ್ದೀರಿ, ನೋಡಿರ್ತೀರಿ. ಆತ್ಮನಿರ್ಭರ ಅಂದ್ರೆ ಬರೀ ಒಂದು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಿದಲ್ಲ, ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿ ಆಹಾರೋತ್ಪನ್ನಗಳ ಉತ್ಪಾದನೆಯನ್ನ ಹೆಚ್ಚಿಸ್ತಕ್ಕಂಥದ್ದು ಆತ್ಮನಿರ್ಭರ ಯೋಜನೆಯ ಪ್ರಮುಖ ಉದ್ದೇಶ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಹೆಚ್ಚು ಉತ್ಪಾದನೆಯನ್ನು ಮಾಡುವುದು ಭಾರತದ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಈಗಲೂ ಸಾಗ್ತಾ ಇದೆ. ರೈತರಿಗೆ ಹಲವಾರು ಹೊಸ ಹೊಸ ವಿಧಾನಗಳನ್ನು, ಆಧುನಿಕ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೂಪದಲ್ಲಿ ಕೊಡುವ ಮೂಲಕ ಅವರನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜಿಸುತ್ತಿವೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ನಾವು ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೇವೆ. ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ದೇಶಿ ಪ್ರವಾಸಿಗರು ಮತ್ತು ದೇಶೀಯ ಪ್ರವಾಸಿಗರನ್ನು ಆಕರ್ಷಿಸಿ ಅಲ್ಲಿಯ ಸ್ಥಳೀಯ ಉತ್ಪನ್ನಗಳು ಅಥವಾ ಆಹಾರ ಪದಾರ್ಥಗಳನ್ನು ಪರಿಚಯಿಸುವ ಮೂಲಕ ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಉದ್ಯೋಗವೇ ಸಿಗುತ್ತದೆ ಎಂಬ ನಂಬಿಕೆ ಬೇಕಾಗಿಲ್ಲ. ಸ್ವಯೋದ್ಯೋಗದ ಮೂಲಕ ಆ ದೇಶದ ಬೆನ್ನೆಲುಬಾಗಿ ಅಥವಾ ದೇಶದ ಒಂದು ಭಾಗವಾಗಿ ಯುವಜನತೆ ನಿಲ್ಲಬೇಕು ಅನ್ನತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುವ ಕಾರಣ ಅವರಿಗೆ ಹಲವಾರು ರೀತಿಯ ಧನ ಸಹಾಯವನ್ನು ನೀಡುವ ಮೂಲಕ ಉತ್ತೇಜಿಸ್ತಾ ಇದೆ. ಯುವಜನತೆ ಸ್ವಂತ ಉದ್ಯೋಗವನ್ನು ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬೇಕು ಎನ್ನುವುದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ. ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಸಬ್ಸಿಡಿ ರೂಪದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಸ್ಥಳೀಯ ಉತ್ಪನ್ನಗಳನ್ನೇ ಬಳಸಿ ನಮ್ಮ ದೇಶದಲ್ಲೇ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವಂತಹ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿರೋದನ್ನು ನಾವು ಇಂದು ಕಾಣುತ್ತೇವೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರತ ಪ್ರಗತಿ ಸಾಧಿಸುತ್ತಿರುವಂತಹದ್ದು ಎಲ್ಲರಿಗೂ ತಿಳಿದ ವಿಚಾರ. ಈಗ ಪ್ರತಿಯೊಂದು ವ್ಯಾಪಾರ ವಹಿವಾಟು ಕೂಡ ಡಿಜಿಟಲ್ ಮೂಲಕವೇ ಪಾವತಿಯಾಗ್ತಕ್ಕಂಥದ್ದು ನಮ್ಮ ಭಾರತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದನ್ನು ಸಾರಿ ಹೇಳುತ್ತೆ. ಮತ್ತೆ ಮೂಲ ಸೌಕರ್ಯ, ಯಾವುದೇ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದ್ರೆ ಅದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ರೈತರಿಗೆ ಕೃಷಿ ಉತ್ಪಾದನೆ ಮತ್ತೆ ಆರ್ಥಿಕ ಸಾಲ ಸೌಲಭ್ಯಗಳನ್ನ ಮತ್ತೆ ಮಾರುಕಟ್ಟೆ ಸೌಲಭ್ಯಗಳನ್ನ ಒದಗಿಸಬೇಕಾಗತ್ತೆ. ಈ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿ ಆತ್ಮ ನಿರ್ಭರ ಭಾರತದತ್ತ ಮುನ್ನುಗ್ತಾ ಇದೆ. ಆತ್ಮ ನಿರ್ಭರದ ಬೆಳವಣಿಗೆ ಅಂಶಗಳಂತಂದ್ರೆ ಸ್ಥಳೀಯ ಉತ್ಪಾದನೆಯನ್ನ ಹೆಚ್ಚಿಸ್ತಕ್ಕಂಥದ್ದು, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಉಕ್ಕಿನಂತ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಧನ ನೀಡಿ ಅವರನ್ನ ಉತ್ತೇಜಿಸ್ತಾ ಇದೆ. ಮತ್ತೆ ಕೃಷಿನಲ್ಲೂ ಕೂಡ ಆರ್ಥಿಕ ನೆರವು, ಆಧುನಿಕ ಉಪಕರಣಗಳು ಮಾರುಕಟ್ಟೆಗೆ ಉತ್ತಮ ಪ್ರವೇಶ ಕಲ್ಪಿಸತಕ್ಕಂಥದ್ದು ಯೋಜನೆಯ ಉದ್ದೇಶವಾಗಿದೆ. ಮತ್ತೆ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಮೈಲುಗಲ್ಲನ್ನೇ ಸಾಧಿಸಿದ್ದೇವೆ ಅಂತ ಹೇಳಬೇಕಾಗತ್ತೆ. ಬ್ರಹ್ಮೋಸ್ ಕ್ಷಿಪಣಿ ತಯಾರಿಸುವುದರಿಂದ ಹಿಡಿದು ಯೋಧರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಮೂಲಕ ದೇಶ ಸಬಲವಾಗಿದೆ, ರಕ್ಷಣಾ ಕ್ಷೇತ್ರದಲ್ಲಿ ಗಟ್ಟಿತನವನ್ನು ಪ್ರದರ್ಶಿಸಿದೆ ಎಂಬುದನ್ನು ಈ ಆಪರೇಷನ್ ಸಿಂಧೂರದಲ್ಲೇ ನಾವು ಜಗತ್ತಿಗೆ ಸಾರಿದ್ದೇವೆ. ಮತ್ತೆ ಔಷಧ ಕ್ಷೇತ್ರದಲ್ಲಿ ಭಾರತ ಆಮದು ಮಾಡಿಕೊಳ್ಳುತ್ತಿದ್ದ ಔಷಧ ಸ್ಥಗಿತಗೊಳಿಸಿ ಸ್ಥಳೀಯವಾಗಿ ಔಷಧವನ್ನು ಉತ್ಪಾದಿಸುವ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದೆ. COVID-19 ಸಂದರ್ಭದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಔಷಧಗಳನ್ನ ದೇಶೀಯವಾಗಿ ತಯಾರಿಸಿ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ನಾವು ಸರಬರಾಜು ಮಾಡಿದ್ದನ್ನ ತಿಳಿದಿದ್ದೇವೆ. ಇದು ಭಾರತ ತನ್ನ ರಕ್ಷಣೆಗೋಸ್ಕರವಲ್ಲ, ಮತ್ತೆ ಜಗತ್ತಿನ ಒಳಿತಿಗಾಗಿ, ಮತ್ತೆ ವಿಶ್ವ ಗುರುವಾಗಿ ಇದೆ ಎಂಬತಕ್ಕಂಥದ್ದನ್ನ ಈ ಔಷಧಿ ಹಂಚುವಿಕೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತೆ ಇಂಧನಗಳು, ಸೌರ ಮತ್ತು ಪವನ ಜಲವಿದ್ಯುತ್ ವಿಷಯಕ್ಕೆ ಬಂದಾಗ ಭಾರತ ತನ್ನದೇ ಆದ ಸಾರ್ವಭೌಮತೆಯನ್ನ ಮೆರೆದಿದೆ. ಸೌರಶಕ್ತಿಯನ್ನ ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಭಾರತದಲ್ಲಿ ವಿದ್ಯುತ್ ಸ್ವಾವಲಂಬನೆಯನ್ನ ಸಾಧಿಸಿದೆ. ಸೂರ್ಯಘರ್ ಯೋಜನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರಿಚಯಿಸಿದರು. ಇದರಿಂದ ವಿದ್ಯುತ್ ಕ್ಷೇತ್ರದ ಮಹತ್ವದ ಹೆಜ್ಜೆಯನ್ನ ಭಾರತ ಇಡಲು ಸಾಧ್ಯವಾಯಿತು. ಮತ್ತೆ ಜಲ ವಿದ್ಯುತ್ ಕ್ಷೇತ್ರದಲ್ಲಿಯೂ ಭಾರತ ಸ್ವಾವಲಂಬನೆಯನ್ನ ಮೆರೆದಿದೆ. ಬಹುಪಾಲು

0: ವಿದ್ಯುತ್ ಅನ್ನ ಜಲವಿದ್ಯುತ್ ಯೋಜನೆಗಳ ಮೂಲಕ ನಾವು ಪಡೆಯುತ್ತಾ ಇದ್ದೇವೆ. ಪಳೆಯುಳಿಕೆ ಇಂಧನ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು ಇವುಗಳ ಅವಲಂಬನೆಯನ್ನ ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಇವು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ ಮತ್ತೆ ನೈಸರ್ಗಿಕ ಇಂಧನಗಳ ಉತ್ಪಾದನೆ ಮತ್ತು ಅದನ್ನ ಭಾರತದಾದ್ಯಂತ ಪ್ರಸರಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮತ್ತೆ ಆತ್ಮನಿರ್ಭರ ಅಂದ್ರೆ ಸಣ್ಣ ಕೈಗಾರಿಕೆ ಮತ್ತೆ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಮುದ್ರಾ ಯೋಜನೆಯನ್ನ ನರೇಂದ್ರ ಮೋದಿ ಅವರು ಜಾರಿಗೆ ತಂದರು. ಮುದ್ರಾ ಯೋಜನೆ ಮುಖಾಂತರ ಸಣ್ಣ ವ್ಯಾಪಾರಿಗಳು ಸಣ್ಣ ಉದ್ಯಮಿಗಳು ಸಾಲ ಸೌಲಭ್ಯಗಳನ್ನು ಪಡೆದು ಸ್ವಯಂ ಆಗಿ ತಾವೇ ಸ್ಥಳೀಯವಾಗಿ ಸಣ್ಣ ಕೈಗಾರಿಕೆಗಳನ್ನ ಸಣ್ಣ ವ್ಯಾಪಾರಗಳನ್ನ ಅವಲಂಬಿಸಿ ಸ್ವಾಭಿಮಾನದಿಂದ ಬದುಕುವ ಕೆಲಸವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಆತ್ಮ ನಿರ್ಭರ ಯೋಜನೆ ತಕ್ಕಂಥದ್ದೇ ಒಂದು ಸ್ವಾವಲಂಬನೆ. ನಾವು ಸ್ವಾವಲಂಬನೆ ಸಾಧಿಸ್ತಾ ಇದ್ರೆ ನಾವು ಜಗತ್ತಿನ ವೇಗದೊಡನೆ ದಾಪುಗಾಲಿಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಭಾರತ ಕೃಷಿ ಪ್ರಾಮುಖ್ಯತೆ ಪಡೆದಿರತಕ್ಕಂತ ದೇಶವಾದ್ರಿಂದ ಕೃಷಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಿದೆ. ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮತ್ತೆ ರಸಗೊಬ್ಬರದ ಸಬ್ಸಿಡಿ ಮತ್ತೆ ಇತರ ಹಲವಾರು ಯೋಜನೆಗಳನ್ನ ಕೃಷಿ ಕ್ಷೇತ್ರಕ್ಕೆ ನೀಡುವ ಮೂಲಕ ಕೃಷಿಕರನ್ನ ಪ್ರೋತ್ಸಾಹ ನೀಡ್ತಾ ಇದೆ. ಕೃಷಿಕರು ಸ್ಥಳೀಯ ಮಟ್ಟದಲ್ಲೇ ಮಾರುಕಟ್ಟೆಗಳನ್ನ ಕಂಡುಕೊಳ್ಳುವುದು, ಸ್ಥಳೀಯ ಉತ್ಪನ್ನಗಳನ್ನ ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾರುಕಟ್ಟೆಗಳನ್ನ ಸೃಷ್ಟಿಸಿಕೊಳ್ತಕ್ಕಂಥದ್ದು, ಹೀಗೆ ಅವರಿಗೆ ಮಾರ್ಗದರ್ಶನ ಅರಿವನ್ನ ಮೂಡಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈತರು ಸ್ವಾವಲಂಬನೆಯತ್ತ ದಾಪುಗಾಲು ಇಡತಕ್ಕಂಥದ್ದನ್ನ ಈಗ ನಾವು ನೋಡಬಹುದು. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಯಂತ್ರೋಪಕರಣಗಳನ್ನ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ತಾ ಇದ್ದಾರೆ. ಸೋಲಾರ್ ವಿದ್ಯುತ್ ಶಕ್ತಿಯನ್ನ ಕೃಷಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, ಸೋಲಾರ್ ಬೇಲಿಯನ್ನ ಅಳವಡಿಸಿ ಪ್ರಾಣಿಗಳಿಂದ ಬೆಳೆಗಳನ್ನ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಈ ತರ ಹಲವಾರು ಯೋಜನೆಗಳನ್ನ ಕೃಷಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಮತ್ತೆ ಸ್ವದೇಶಿ ನಿರ್ಮಿತ ವಸ್ತುಗಳನ್ನ ಸ್ಥಳೀಯವಾಗಿ ಬಳಸಿಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಸ್ಥಳೀಯ ಕುಲಕಸುಬನ್ನ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ಜನತೆಗೆ ಅದರಿಂದ ಉತ್ಪಾದನೆ ಆಗುತ್ತೆ, ಸ್ಥಳೀಯ ಜನತೆಗೆ ಉದ್ಯೋಗ ಸಿಗುತ್ತೆ ಎನ್ನುವ ಕಲ್ಪನೆ ಅದಾಗಿತ್ತು. ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಂತಹ ಯೋಜನೆಗಳನ್ನ ಉತ್ತೇಜನ ನೀಡುತ್ತಾ ಜನತೆಗೆ ಸ್ವಾವಲಂಬಿಯಾಗಿ ತಮ್ಮ ಸ್ಥಳೀಯ ಉತ್ಪನ್ನಗಳನ್ನೇ ಪರಿಚಯಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ರೈತರು ಮತ್ತೆ ಉದ್ಯಮಿಗಳು ಸಣ್ಣ ಕೈಗಾರಿಕೆಗಳನ್ನ ಆರಂಭಿಸಿ ಸ್ಥಳೀಯ ಉತ್ಪನ್ನಗಳನ್ನೇ ತಯಾರಿಸಿ ಸ್ಥಳೀಯವಾಗಿ ಮಾರುಕಟ್ಟೆಗಳನ್ನ ಕೊಂಡುಕೊಳ್ಳಲು ಪ್ರೋತ್ಸಾಹ ಧನ ಸಬ್ಸಿಡಿಗಳನ್ನ ನೀಡ್ತಾ ಇದ್ದಾರೆ.
1: ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡಹೊಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚ ರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ 5 ರಾಷ್ಟಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ದತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ದ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ದದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ದದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक कंपैशन का सिंबल है, यह स्मारक सैक्रिफाइस का सिंबल है, यह स्मारक भारत और कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था, तब भारत ने ह्यूमैनिटी के प्रति अपना दायित्व बखूबी निभाया. शांति और सेवा के आदर्शों से प्रेरित होकर भारत ने अपनी 60 पैराफील्ड एम्बुलेंस यूनिट के माध्यम से इस बार में योगदान दिया. यह
0: ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯ ರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 1967ರ ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ ಸಿಡಿಎಸ್ಸಿಒ ಆದೇಶ ಹೊರಡಿಸಿದೆ. 2020ರ ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದಕ್ಕೆ ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ಪೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು ಅವರು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ದತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನಾ ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ದ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೆ ಹೋದಲ್ಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು ಎಲ್ಲ ಅಧಿಕಾರಿಗಳು ಸಂವಿಧಾನ ಬದ್ದವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು kar.nic.in ಅಥವಾ ಕರ್ನಾಟಕ ಒನ್ ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಜೂನ್ 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಡಿಎಸ್ಪಿ ಜಿಎಂ ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಭದ್ರಾವತಿ ಸಮಯ 2:41 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಿಎಂ ಶ್ರೀಕಂಠಯ್ಯ ಅವರು ರಚನೆಯ ಗೀತೆ ಹಾಡಿದ್ದಾರೆ ವಾಸಂತಿ ಶೆಣೈ.

ಆಕಾಶವಾಣಿ ಭದ್ರಾವತಿ ಸಮಯ 3:02. ಈಗ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಇಷ್ಟಪಡ್ತಕ್ಕಂತಹ ಗೀತೆಗಳನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704.

ಕೇಳಿದ್ರೆ ಇಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಇಷ್ಟಪಡುವಂತಹ ಗೀತೆಗಳನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2007 04.

0: ಹಲೋ
1: ಸರ್ ನಮಸ್ತೆ ಸರ್.
0: ಸತೀಶ್ ಸತೀಶ್ ಎಲ್ಲಿಂದ ಸತೀಶ್ ಅವರು ಫೋನ್ ಮಾಡ್ತಾ ಇರೋದು?
1: ಸರ್ ಶಿವಮೊಗ್ಗದಿಂದ.
0: ಹೇಳಿ ಸತೀಶ್ ಅವರು, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಇಷ್ಟಪಡ್ತಕ್ಕಂತ ಒಂದು ಗೀತೆಯನ್ನ
1: ಹೇಳಿ. ಒಂದು ಬಳ್ಳಿ ಬಂದು

ಜಯನಂತ ಸೀನುಡಿಯ ಹೂವೊಂದು ಬಳಿ ಬಂದು ತಾಕಿತು ಎನ್ನದೆಯ ಏನೆಂದು ಏ

0: சூரியன காந்திய சுந்தரி நானோ, திங்கள விளக்கின தங்கியு நானோ, பிரேமதா காவ்யக்கே பிரேமத காவ்யக்கு பூஜைய ஹூ நானு பூஜைய ஹூ நானு சார்.
1: ಚೆನ್ನಾಗಿದ್ರು ಸತೀಶ್ ಅವರೇ, ಧನ್ಯವಾದ ಸತೀಶ್ ಅವರು ಕರೆ ಮಾಡಿದ್ದಕ್ಕಾಗಿ. ಹಲೋ
2: ಹಲೋ
1: ಹಲೋ ಹೇಳಿ, ಯಾರು ಮಾತಾಡ್ತಾರದು?
2: ನಮಸ್ತೆ
1: ನಮಸ್ತೆ,
2: ನಾನು ಮಂಜುನಾಥ್ ಅಂತ, ಲಕ್ಷ್ಮೀ ಸತೀಶ್.
1: ಹೇಳಿ ಮಂಜುನಾಥ್ ಅವರೇ, ಒಂದು ಒಳ್ಳೆ ಗೀತೆಯನ್ನ.
2: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಖೆ ಬಿಸಿ ಬಿಸಿ ರೇಖೆ, ಬಾಳರಿಯಲ್ಲ ಹಾಯಾಗಿ, ಬಾಳರಿಯಲ್ಲ ಹಾಯಾಗಿ, ಒಂದೇ ನಾಡಿನ ಮಕ್ಕಳು ನಾವು, ಸೋದರಿ ಅಂತೆ ನಾವಲ್ಲ. ತಪಸ್ಸಿನ ಫಲವೋ ಪುಣ್ಯದ ಫಲವೋ, ತಪಸ್ಸಿನ ಫಲವೋ ಪುಣ್ಯದ ಫಲವೋ, ನಾನೇ ನಾಡಲ್ಲಿ ಜನಿಸಿರುವೆ, ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೇಖೆ ವಿಶೇಷಿರೇಖೆ, ಬಾಳರಿಯಲ್ಲ ಹಾಯಾಗಿ, ಬಾಳರಿಯಲ್ಲ ಹಾಯಾಗಿ. ಧನ್ಯವಾದ ಸರ್.
1: ಒಳ್ಳೆದು ಮಂಜುನಾಥ್ ಅವರ, ಧನ್ಯವಾದ. ಹಲೋ
2: ಹಲೋ
1: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು? ಹೇಳಿ ಕೇಶವರೇ, ಒಳ್ಳೆ ಹಾಡನ್ನು ಹೇಳ್ರಿ. ಒಳ್ಳೆ ಹಾಡು ಅಂದ್ರೆ ಚೆನ್ನಾಗಿ ಹೇಳ್ರಿ ಅಂತ.
2: ಚೆನ್ನಾಗಿರೋ ಗೋಪಮ್ಮ, ಗಿಲ್ ಗಿಲ್ ಗಿಲ್ಲಮ್ಮ, ಚಲ್ ಚಲ್ ಗೋಪಾಲ, ಗಿಲ್ಲು ಗಲ್ಲು ಅಂತಲ್ಲ, ಇಷ್ಟ ಕಾಣೆ ನೀನು ಅಷ್ಟೇನ, ಎಷ್ಟು ಕಾಣೆ ನೀನು ಸ್ಪಷ್ಟನ, ಜನ್ಮವೇ ಬರೆದಿಡಲ ಬಾಬ್ಬಾರೆ ಗೊಪ್ಪಮ್ಮ, ಗಿಲ್ ಗಿಲ್ ಗಿಲ್ಲಮ್ಮ, ಚಲ್ ಚಲ್ ಗೋಪಾಲ, ಗಿಲ್ಲು ಗಲ್ಲು ಅಂತಲ್ಲ.
1: ಯಾವ ಪಿಚಾರು ಕಿಶೋರ್ ಇದು?
2: ವಾಯುಪುತ್ರ.
1: ಸರಿ ಕಿಶೋರ್, ಧನ್ಯವಾದ. ಹಲೋ ಹಲೋ
2: ಹಲೋ
1: ಹೇಳಿ, ಯಾರು ಮಾತಾಡ್ತಿರೋದು?
2: ಭದ್ರಾವತಿಯಿಂದ ನರೇಂದ್ರ ಬರ್ಪಡೆ.
1: ಹೇಳಿ, ಒಂದು ಒಳ್ಳೆ ಹಾಡು ಸರ್.
2: ಚಿತ್ರದ ಹೆಸರು ಪಾವನಗಂಧ. ಆಕಾಶ ದೀಪವು ನೀನು, ನಿನ್ನ ಕಂಡ

ಏನು ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು, ಕಂಡಂತೆ ಕುಣಿತು ಮನವು, ಹಾಗೆ ಅರಳಿತು ತನು, ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು, ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲ್ಲಿವೆ.

0: ತೋಷವೇನು. ಧನ್ಯವಾದಗಳು.
1: ಧನ್ಯವಾದಗಳು. ಹಲೋ ಹಲೋ,
2: ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ರೋಟರಿ ವಿಜಯಕುಮಾರ್ ಸರ್.
1: ಹೇಳಿ ಸರ್, ಒಂದು ಒಳ್ಳೆ ಹಾಡು. ನಿಮಗೆ ಚೆನ್ನಾಗಿ ಇಷ್ಟ ಬರ್ತಕ್ಕಂಥದ್ದು, ನಿಮಗೆ ಬಾಯಿಗೆ ಬರ್ತಕ್ಕಂಥ ಹಾಡು ಹೇಳ್ರಿ.
2: ಓ ಚೆಲುವೇ

ಮರೆ ಪೂವೇ ಸಿತ್ತ ಕುಸುಮಗಳು ನಿನ್ನ ಹುಟ್ಟಿನಗೆ ಮೂಗುತ್ತಿರೆ. ಏಳುವ ಮುಗಿಲಿನಳು ನಿನ್ನ ರೂಪವೇ ಕಾಣುತ್ತಿರೆ. ನನ್ನ ದೇಹದ ಪ್ರತಿ ಕಣ ಕಣದಲ್ಲೂ ನೀನೇ ತುಂಬಿರುವೆ. ಕಣ್ತೆರೆದರೆ ಕಾಣಿಸುವೆ, ಈ ಮನದಲ್ಲಿ ಉಳಿದಿರುವೆ. ಸುಂದರಿಯೇ ನನ್ನ ಆಶಾ ಮಂದಿರಿಯೇ, ನನ್ನ ಕನುವಿನ ಅಣು ಅಣುವೇ, ನಿನ್ನ ಮೋಹದ ಅಮಲಲ್ಲಿ ನಾಮೈ ಮರೆತಿರುವೆ, ನಾಮೈ ಮರೆತಿರುವೆ.

0: ಒಳ್ಳೇದು ವಿಜಯಕುಮಾರ್ ಅವರು, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ. ಹ್ಮ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಹಲೋ
1: ಹಲೋ
0: ಹಲೋ, ಹೇಳಿ, ಯಾರು? ಹೇಳಿ ಶ್ರೀಧರ್ ಅವರು, ಒಂದು ಗೀತೆಯನ್ನ ಹೇಳಿ.
1: ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ, ಯಾರಿಗೂ ಸೋತು ತಲೆಗೆ ಬಾರದು. ಎತ್ತಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಗುಡಿತಲೆಯಾಗಲಿ, ಅರಮನೆಯಾಗಲಿ, ಆಟ ನಿಲ್ಲದು. ಹಿರಿಯರೇ ಇರಲಿ, ಹಿರಿಯರೇ ಬರಲಿ, ಬೇಗ ತೋರದು. ಕಷ್ಟವ ಸುಖವ ಅಲುಕದೆ ತೂಗುತ್ತಿರುವುದು, ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಮೈಯಲ್ಲಿ ಹಿಂಡಿ ನಂದರೆ ಕಬ್ಬು ಸಿಹಿಯ ಕೊಡುವುದು. ಏದುದಲ್ಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರೆ ದೀಪವ ಮನೆಗೆ ಬೆಳಕ ತರುವುದು, ಅದೀಪ ಬೆಳಕ ತರುವುದು. ಆಡಿಸಿ ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವ ಆತನ ಕೈ ಚಲಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯೋ ಮನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ, ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೇ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಥ್ಯಾಂಕ್ ಯು.
0: ಒಳ್ಳೆಯದು ಶ್ರೀಧರ್ ಅವರೇ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ ಲೀನಾ ಅವರೇ. ಗೀತನ ಹೇಳಿ ಹಾಡು. ಧನ್ಯವಾದ ಗೀತ ಅವರ. ಹಲೋ ಹಲೋ
2: ಹಲೋ ಹಲೋ, ನಮಸ್ತೆ ಸರ್. ನ್ಯಾಂಪಿ ತಾಲೂಕು ಹೊಸ ಜೋಗದಿಂದ ಮೇಘಾನಂದ.
0: ಹೇಳಿ ಮೇಘಾನಂದ ಅವರೇ, ಒಂದು ಗೀತೆಯನ್ನ.
2: ತಿರುಗುವಣ ಸಿನಿಮಾ ಸರ್, ಎಸ್ ಬಿ ಬಾಲಸುಬ್ರಹ್ಮಣ್ಯ ಇರೋದು. ಈ ಗುಲಾಬಿಯು ಅಲ್ಲ ಸರ್, ಇದು ಇದೇ ನಾಡು ಇದೇ ಭಾಷೆ ಎಂದೆನ್ನ

ಈನಾಡು ಇದೇ ಭಾಷೆ ಎಂದಿರಲಿ, ಕರುನಾಡ ಸ್ವರ್ಗದ ತೀನೇ ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರ ರನ್ನ ಪಂಪರ, ಬಸವೇಶ್ವರ ರನ್ನ ಪಂಪರ, ಕವಿವಾಣಿಯ ಈನಾಡು ಇದೇ ನಾಡು ಇದೇ ಭಾಷೆ, ಚಾಮುಂಡಿ ರಕ್ಷೆಯು ನಮಗೆ ಗೋಮತೇಶ ಕಾವಲು, ಲಾಲ ಶೃಂಗೇರಿ ಶಾರದ ವೀಣೆ ರಸಕಾರಿಯಾಗಿದೆ, ವಿಶ್ವಖ್ಯಾತಿಯ ವಿಶ್ವೇಶ್ವರಿಯ ಜನಿಸಿದ ಈನಾಡು ಇದೇ ನಾಡು ಇದೇ ಭಾಷೆ, ಏಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ, ನಾನಲ್ಲ ಏನೇನು ಕತ್ತವಿ ಬರಲಿ ಇರಿ ಕನ್ನಡ ತಾಯಿಗೆ ದುಡಿರೆ, ತನು ಕನ್ನಡ ಮನ ಕನ್ನಡ, ತನು ಕನ್ನಡ ಮನ ಕನ್ನಡ, ನುಡಿ ಕನ್ನಡವಾಗಿರಲಿ ಇದೇ ನಾಡು ಇದೇ ಭಾಷೆ, ಇಂದು ನಾಡಾಗಿರಲಿ ಎಲ್ಲಿರಲಿ ಹೇಗೆ ಇರಲಿ ಕನ್ನಡ ನಾವು ಇರಲಿ.

0: Thank you, sir.
1: Thank you, Megan Andorra. Hello? Hello?
2: Hello?
1: Hello, ಹೇಳಿ, ಯಾರು ಮಾತಾಡ್ತಿರೋದು?
2: ಸುರೇಶ್ ಭಟ್, ಸಾರಿ ವಿತ್ ಯು.
1: ಹೇಳಿ ಇವ್ರೆ, ಒಂದು ಒಳ್ಳೆ ಹಾಡನ್ನ. ತಮ್ಮ ಹೆಸರು?
2: ಸುರೇಶ್ ಭಟ್.
1: ಸುರೇಶ್ ಭಟ್ರೆ ಹೇಳ್ರಿ ಒಂದು.
3: ಕಾಡು ಮೂಡು ಹೋಗಿ ಕವಿತೆಯೊಡನೆ ಬಂದೆ, ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದೆ, ಕಡಲ ನೋಡ ಹೋದೆ ಮಾಯದ ತಲೆಯ ಮಲೆಯ ತಂದೆ, ವಲಯ ಬೀಚಿಕಾರು ಮೋಹದ ತೆರೆಯಗಡಲೆ ಬಂದೆ, ಮಾತನಾಡಲು ಅವಳು ಮಾಯವಾದಳು.
1: ಧನ್ಯವಾದ ಸುರೇಶ್ ಅವರೇ.

0: ಹಲೋ
1: ಹಲೋ
0: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ,
0: ಹೇಳಿ ಮೋನಿಕಾ ಅವರೇ. ಒಂದು ಗೀತೆಯನ್ನ ಯಾವ್ದಾದ್ರು ಹಾಡ್ಬೋದು.

0: ಸರಿ ಮೋನಿಕಾ ಅವರೇ, ಧನ್ಯವಾದ. ಹಲೋ
1: ಹಲೋ
0: ಹಲೋ, ಹೇಳಿ ಯಾರು?
1: ನಮಸ್ತೆ ಸರ್, ನಾನು ಚಂದ್ರಿಕಾ ನೇರ್ಲಗುಂಡೆ.
0: ಹೇಳಿ ಚಂದ್ರಿಕಾ ಅವರೇ, ಒಂದು ಹಾಡನ್ನ. ಹೇಳಿ.
1: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ

0: ಆ ಬಾಲನೆರಳಲ್ಲಿ ಈ ಸೂರ್ಯನೆದುರಲ್ಲಿ ಒಲವಿಂದ ನಾನೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸರಿಯಾದ ಮಾತೊಂದ ನುಡಿವ ಈ ಸಂಜೆ ರಂಗಲ್ಲಿ ಈ ತಂಪು ಗಾಳಿಲಿ ಜೊತೆಯಾಗಿ ನಾನೀಗ ಶಂಕರನ ಎದುರಲ್ಲಿ ಇಂಪಾಗಿ ಹಿತವಾದ ಮಾತೊಂದ ನುಡಿವ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನೀನೇ ನನ್ನ ಪ್ರಾಣ ನನ್ನ ಪ್ರಣಯ ಮಧುರ ಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ
1: ಧನ್ಯವಾದಗಳು ಚಂದ್ರಿಕಾ ಅವರೇ ನಮಸ್ಕಾರ ಹಲೋ ನಮಸ್ತೆ ಹೇಳಿ ಬೇನೂರ ಒಂದು ಗೀತೆಯನ್ನ ಹೇಳಿ
0: ತೀರಾಯಿರಿ ಅಂಬರದಾಗಿ ನೀ ಶರಣಗುತ್ತಾವೆ ಆ ತೀರಾಯಿರಿ ಅಂಬರದಾಗಿ ನೀ ಶರಣಗುತ್ತಾನೆ ಮರಗಿದ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ ಮರಗಿದ ತೂಗ್ಯಾವೆ ಚಿಲಿ ಪಿಲಿ ಹಕ್ಕಿ ಹಾಡ್ಯಾವೆ ಬೀರಾವೆ ಚಲುವ ಬೀರಾವೆ ಬಾ ನೋಡಿ ನಲಿಯೋಣ ತಮ್ಮ ಬಣ್ಣ ಬಣ್ಣದ ಹೂ ಅರಳವೆ ಆ ಹೂವಿನ ತುಂಬಾ ಸಣ್ಣ ಕಿತ್ತೆ ಕುಂತಾವೆ ಬಾಗಿ ಬೀಗಿ ಅತ್ತ ಕಿತ್ತ ಬಾಲು ಕೇ ಆ ಬಾಳಿ ಮನವಿನ ಕಣ್ಣು ಕಳೆದವೆ ತೀರಾಯಿರಿ ಅಂಬರದಾಗಿ ನೀ ಸರಳಗುತ್ತಾವೆ ಮರಗಿದ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ ಭೂಮಿ ಮ್ಯಾಗೆ ಹಚ್ಚ ಹಚ್ಚಗೆ ಹಾರಿ ತೆರೆದಾವೆ ಮನವಾಸೆಳೆದಾವೆ ಮಾವ ಬಿರಿದು ಹತ್ತಿರ ಕರೆದು ಮಾವ ಬಿರಿದು ಹತ್ತಿರ ಕರೆದು ಮಾವು ಬೇವು ತಾಳೆ ತೆಂಗು ಲಾಲಿ ಹಾಡ್ಯಾವೆ
1: ಧನ್ಯವಾದ ಸರ್ ಧನ್ಯವಾದ ಹಲೋ
2: ಹಲೋ
1: ಹಲೋ ಹೇಳಿ ಯಾರು ಮಾತಾಡ್ತಿರೋದು
2: ನಮಸ್ತೆ ಸರ್ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್
1: ಹೇಳಿ ಸುಬ್ರಹ್ಮಣ್ಯ ಅವರೇ
2: ಹಲೋ
1: ಹಲೋ ಹೇಳಿ ಒಂದು ಒಳ್ಳೆ ಹಾಡು
2: ಸರಿ ಸರ್ ನಾನು ಅನ್ನಯ್ಯ ಚಿತ್ರಗಳನ್ನು ತಗೊಂಡಿದ್ದೀನಿ ಸರ್
1: ಹೇಳಿ
2: ಹಾಡ್ಬೋದ ಸರ್
1: ಹಾಡಿ
2: ಅಮ್ಮ ಊರೇನಿ ಅಂದಟ್ಟು ನೀ ನನ್ನ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಆಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಆಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಹೂವಿಗೂ ಹಣ್ಣಿಗೂ ಭೂಮಿ ದೇವರು ನೋವಿಗೂ ನಲಿವಿಗೂ ತಾಯಿ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ತಾಯಿಗೆ ಮಕ್ಕಳ ಬಾಳಿಗೆ ಈ ಜಗವೇ ತಾಯಿಗೆ ತೊಟ್ಟಿಲು ನಾವೆಲ್ಲ ಮಕ್ಕಳು ಆ ಸುರರು ತಾಯಿಗೆ ದಾಸರು ಮಾತಿಗೆ ತಪ್ಪರು ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ ತಾಯಾಣಿ ತಾಯಾಣಿ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ.
1: ಚೆನ್ನಾಗಿ ಹೇಳಿದ್ರಿ ಸುಬ್ರಹ್ಮಣ್ಯ ಅವರೇ, ಧನ್ಯವಾದ.
2: ಥ್ಯಾಂಕ್ ಯು ಸೋ ಮಚ್ ಸರ್ ಅವಕಾಶ ಕೊಟ್ಟಿದ್ದೆ.
1: ಹಲೋ
3: ಹಲೋ
1: ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ ಜಯಮೂರು, ಒಂದು ಒಳ್ಳೆ ಗೀತೆನ ಹೇಳ್ರಿ.
3: ಸೂರ್ಯನ್ಗು ಚಂದ್ರನ್ಗು ಬಂದಾರೆ ಮುನಿಸು, ನಗುತ್ತದ ಭೂತಾಯಿನ ನಸು, ರಾಜನ್ಗು ರಾಣಿಗು ಮುನಿಗೋದ್ರೆ ಮನಸು, ಅರಮನೆಯಾಗೆ ನೈಜೆ ಸೊಗಸು, ಅರಮನೆಯಾಗೆ ನೈಜೆ ಸೊಗಸು, ಗುಡಿಯಾಗೆ ಉರಿತೈತೆ ತುಪ್ಪದ ದೀಪ, ಎದೆಯಾಗೆ ಮನೆಯಾಗಿ ಸಿಡಿತೈತೆ
1: ಸರಿ ಜಯಮೂರ್, ಧನ್ಯವಾದ. ಹಲೋ
4: ಹಲೋ,
1: ಹೇಳಿ, ಯಾರು ಮಾತಾಡ್ತಿರೋದು?
4: ಲಕ್ಷ್ಮೀ ಜನ್ನಾಪುರ.
1: ಹೇಳಿ ಲಕ್ಷ್ಮಿ ಅವರೇ.
4: ಕನ್ನಡವೇ ತಾಯ್ನುಡಿ ತಾಕರು ನಾಡು ತಾಯ್ನಾಡು, ಕನ್ನಡಿಗನು ನೀ ಎಂಬ ಅಭಿಮಾನವಿರಲಿ, ಕನ್ನಡವೇ ತಾಯ್ನುಡಿ ತಾಕರು ನಾಡು ತಾಯ್ನಾಡು, ಕನ್ನಡಿಗನು ನೀ ಎಂಬ ಅಭಿಮಾನವಿರಲಿ, ನದಿಗಳನ್ನು ತುಹರಿಸಿ ತಾಯ ಪಾದ ತೊಳೆದು, ನದಿಗಳನ್ನಿಟ್ಟು ಹರಿದು ತಾಯ ಪಾದ ತೊಳೆದು, ಜನ್ಮ ಸಾರ್ಥಕ ಪಡೆದ ನಾಡು ನಮ್ಮದು, ವೀರ ನಾಡು ನಮ್ಮದು, ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ, ಶಿಲೆಗಳಲ್ಲಿ ಕಲೆಯನ್ನು ಕಟ್ಟಿದವರ ಸಿರಿನಾಡು, ಶಿಲೆಯಲ್ಲಿ ಕಲೆಯನ್ನು ಕಟ್ಟಿದವರ ಸಿರಿನಾಡು, ಲಲಿತ ಕಲೆಗಳ ಭವ್ಯ ಗುರಿಯು ನಮ್ಮದು, ಭವ್ಯ ಗುರಿಯು ನಮ್ಮದು, ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಧನ್ಯವಾದಗಳು.
1: ಧನ್ಯವಾದಗಳು ಲಕ್ಷ್ಮಿ ಅವರೇ. ಹಲೋ ಹಲೋ
5: ಹಲೋ,
1: ಹೇಳಿ ಯಾರು?
5: ಸರ್ ನಾನು ಬರ್ಮಿಸಲಿಂದ ಅಂಬಿಕಾ ಅಂತ.
1: ಹೇಳಿ ಅಂಬಿಕಾ ಅವರೇ.
5: ಎರೆಯ ತುಂಬಿ ಕೆಳಗಿಡ ಚಿಂತೆ, ಕರಡಿ ತುಂಬಿ ಬೆಳೆಯುವಂತೆ, ಮಳೆಯ ಗಾಳಿ.

0: ಸರಿ ಲಕ್ಷ್ಮಿ ಅವರೇ, ಧನ್ಯವಾದ. ಹಲೋ,
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಹಲೋ ಸರ್, ನಮಸ್ಕಾರ, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತೀನಿ.
0: ಹೇಳಿ ಚಿಕ್ಕಪ್ಪರೇ, ತಮ್ದೇ ಕೊನೆಯ ಕರೆ, ಹಾಡು ಹೇಳಿ.
1: ಮೂರುವರೆಗೆ ಕ್ಲೋಸ್ ಆಗ್ಬಿಡುತ್ತೆ.
0: ಇಲ್ಲ ಇಲ್ಲ, ಮೂರುವರೆಗೆ ಕ್ಲೋಸ್ ಆಗುತ್ತೆ, ಈಗ ಹಾಡ್ತಾ ಇದ್ರಲ್ಲ ಅದಕ್ಕೆ ಇದ್ ಮಾಡಿದೆ. ಆಯ್ತು, ಮಾಡಿ.
1: ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ, ತಾರು ತೊಟ್ಟಿ ಮಣಿಕೇರಿ ಚಂದದೊಂದು ಹಾರ. ತಂದಾನ ತಂದನ ತಂದಾನ ತಂದಾನ ತಂದನ ತಂದಾನ ತಂದನ ತಂದಾನ. ನಿಮ್ ಹೆಸರೇನು ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗಲಿಲ್ಲಲ್ಲೇ. ಮಣಿ ಜೊತೆ ದಾರ ಇರತ್ತೆ, ದಾರದಲ್ಲಿ ಮಣಿ ಇರತ್ತೆ ಅಂತ ಹೇಳಿ ಮಣಿ ಗೊತ್ತಾಯ್ತು ಗೊತ್ತಾಯ್ತು. ಆದ್ರೆ ದಾರಕ್ಕೆ ಒಂದು ಹೆಸರು ಇರ್ಬೇಕಲ್ಲ, ಒಂದು ಉದ್ದಾರವಾಗಿ ಹೇಳಿದ್ರೆ ಆಗಲ್ಲ. ಓಕೆ ಸರ್, ಧನ್ಯವಾದಗಳು.
0: ಧನ್ಯವಾದಗಳು ಚಿಕ್ಕಪ್ಪ ಅವರೇ, ನಮಸ್ಕಾರ.
1: ಓಕೆ ಸರ್.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಧುಮತಿ, ರಾಜಧಾನಿ ಹಾಗೂ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮೆಹಬೂಬ್ ಚಿತ್ರದ ಗೀತೆ.

ಕೆಲವರೆ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ಲೈವ್ ಸ್ಟ್ರೀಮಿಂಗ್ನಲ್ಲಿ. ಈಗ ಸಮಯ ಆಗ್ತಾ ಇದೆ 5:01 ಸೆಕೆಂಡ್ಗಳು. ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಅವರು. ಸಾಹಿತ್ಯ ರಚನೆ ಜೆಪಿ ರಾಜರತ್ನಂ ಹಾಗೂ ಸಂಗೀತ ಸಂಯೋಜನೆ ಗುರುಕಿರಣ್ ಅವರದ್ದು.
1: ಹೇಳ್ಕೊಳ್ಳಕ್ಕೊಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಬೂಂತಾಯಿ ಮಂಚ ಕೈ ಹಿಡ್ದಳ್ ಪುಟ್ ನಂಜಿ.

ಹುಡುಗರೆ, ನಿಮ್ಗೊಂದು ಪ್ರಶ್ನೆ ಕಾಯ್ತಿರುತ್ತೆ ಅಂತ ಹೇಳಿದ್ದೆ. ಅದೇನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ, ಅವು ಯಾವೆಲ್ಲ ಅಂತ ನೀವು ನಿಮ್ಮ ಸಂದೇಶಗಳನ್ನ ನಮ್ಗೆ ವಾಟ್ಸ್ಆ್ಯಪ್ ಮಾಡಿ. ಒಂದೊಂದಾಗಿ ನಿಮ್ಮೆಲ್ಲರ ಸಂದೇಶಗಳನ್ನ ಓದೋಣಂತೆ. ಅದಕ್ಕೂ ಮುನ್ನ ಇನ್ನೊಂದು ಗೀತೆಯನ್ನ ಕೇಳೋಣ. ಆಪ್ತ ಮಿತ್ರ ಚಿತ್ರದ್ದು, ಹಾಡಿದ್ದಾರೆ ಹರಿಹರನ್ ಹಾಗೂ ಗುರುಕಿರಣ್ ಅವರು. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಹಾಗೂ ಸಂಗೀತ ಸಂಯೋಜನೆ ಗುರುಕಿರಣ್ ಅವರದ್ದು.

ಕೆಲವರೇ ನಿಮ್ಗೆ ಪ್ರಶ್ನೆ ಕೇಳಿದ್ದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ, ಅವು ಯಾವೆಲ್ಲ ಅಂತ. ಸಾಕಷ್ಟು ಜನ ಇನ್ನು ಟೈಪ್ ಮಾಡ್ತಾ ಇದ್ದಾರೆ ಸಂದೇಶಗಳನ್ನ, ಬೇಗ ಬೇಗ ಟೈಪ್ ಮಾಡಿ. ಹಾಗೆ ನೀವು ನಮ್ಗೆ ವಾಟ್ಸ್ಆಪ್ ಮಾಡಬೇಕಾದ ಸಂಖ್ಯೆ 9481572200. ಅಷ್ಟರಲ್ಲಿ ಇನ್ನೊಂದು ಗೀತೆಯನ್ನ ಕೇಳಿ, ಆರ್ಯನ್ ಚಿತ್ರದ್ದು. ಹಾಡಿದರೆ ಶ್ರೇಯಾ ಘೋಷಾಲ್ ಹಾಗೂ ಕೃಷ್ಣಕುಮಾರ್ ಕುನತ್ ಅವರು. ಸಾಹಿತ್ಯ ರಚನೆ ಕವಿರಾಜ್ ಹಾಗೂ ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್ ಅವರದ್ದು. ಈ ಗೀತೆ ಆದ ನಂತರ ನಿಮ್ಮೆಲ್ಲರೂ ತಗೊಳ್ಳೋಣ ಓದೋಣಂತೆ.

ಕೇಳುಗರೇ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ, ಅವು ಯಾವೆಲ್ಲ ಅಂತ ಪ್ರಶ್ನೆ ಕೇಳಿದೆ. ಬನ್ನಿ ನೋಡೋಣ ಯಾರೆಲ್ಲ ಸರಿಯಾದ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ. ಹಂಪಣ್ಣ ನ್ಯಾಮ್ತಿಯಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ಹಾಗೆ ಇಂದು 1:05ಕ್ಕೆ ರಾಜ್ಯಾದ್ಯಂತ ಪ್ರಸಾರವಾದ ಗಾಯತ್ರಿ ದೇವಿ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಅವರ ಜೀವನದ ಅನುಭವ, ವೃತ್ತಿ ಅನುಭವ, ನಿವೃತ್ತ ನಂತರ ಯೋಗ ಕಲಿತು ಯೋಗ ಶಿಕ್ಷಕಿಯಾಗಿ ಅದರ ಅನುಭವ ವಿವರ ತಿಳಿಸಿದ್ರು. ಶಿಲ್ಪಾ ಹೆಚ್ ಎಂ ಮೇಡಮ್ ಸಂದರ್ಶನ ಚೆನ್ನಾಗಿ ನಡೆಸಿಕೊಟ್ರು, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಇಂದ ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳಿ ಉತ್ತರ ಕಳಿಸಿದ್ದಾರೆ. ಹಾಗೆ HP ಗುರುಮೂರ್ತಿ NRಪುರದಿಂದ ಗುಡ್ ಈವ್ನಿಂಗ್ ಮೇಡಮ್ ಅಂತ ಕಳಿಸಿದ್ದಾರೆ. ಇನ್ನೊಂದ್ಸಲ ನಿಮ್ಮ ಉತ್ತರ ಚೆಕ್ ಮಾಡಿ ಸರಿ ಇದೆಯಾ ಅಂತ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಮೇಡಮ್, ಶುಭ ಸಂಜೆ, ಸ್ವಾಗತ. ನೀವು ಪ್ರಸಾರ ಮಾಡ್ತಿರುವ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಿವೆ, ಎಲ್ಲ ಹಾಡುಗಳು ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳಿ ಎರಡು ಉದ್ಯಾನವನಗಳ ಹೆಸರನ್ನು ಕಳಿಸಿದ್ದಾರೆ. ಇನ್ನೂ ಯಾವೆಲ್ಲ ಇದೆ ನೋಡಿ. ಇನ್ನು ಧನರಾಜ್ PI ಚನ್ನಗಿರಿ ತಾಲೂಕು KE ಕಾಣದಕಟ್ಟೆ ಗ್ರಾಮದಿಂದ ಉತ್ತರ ಅಂತ ಹೇಳಿ ಕಳಿಸಿದ್ದಾರೆ, ಸರಿಯಾಗಿದೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಸರಿಯಾದ ಉತ್ತರ. ಇನ್ನು HR ರುದ್ರಸ್ವಾಮಿ ಕಣದಾಡ.

ಹೊಸ ಬಡಾವಣೆ, ಚಿಕ್ಕಮಗಳೂರು ಉತ್ತರ ಸರಿ ಇದೆ. ಇನ್ನು ಮುರಳೀಧರ ಶಿವಮೊಗ್ಗದಿಂದ ಸರಿಯಾದ ಉತ್ತರ. ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ ವಿದ್ಯಾನಗರ ಹರಿಹರದಿಂದ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಕಳಿಸಿದ್ದಾರೆ, ಹಾಗೆ ನಿಮ್ಮ ಉತ್ತರವನ್ನು ಕೂಡ ಕಳಿಸಿ. ಗಂಗಾಧರೇಶ್ ಹೊಸಮನೆ ಭದ್ರಾವತಿಯಿಂದ ಸರಿಯಾದ ಉತ್ತರ. ಹೆಸರು ಯಾವೆಲ್ಲ ಅಂತ ಹೇಳಿ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮಸ್ತೆ ಮೇಡಮ್, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ ಸರಿಯಾದ ಉತ್ತರ ಕಳಿಸಿದ್ದಾರೆ. ಕೇಳಿದರೆ ಹೌದು, ನಮ್ಮ ಕರ್ನಾಟಕದಲ್ಲಿ ಅಧಿಕೃತವಾಗಿ ಗುರುತಿಸಲ್ಪಟ್ಟಿರುವ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅವುಗಳು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹಾಗೂ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ಇನ್ನೊಂದು ಪ್ರಶ್ನೆಯನ್ನ ಕೇಳೋ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಆಕ್ಸಿಡೆಂಟ್ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್ ಅವರು, ಸಾಹಿತ್ಯ ರಚನೆ ಬಿ ಆರ್ ಲಕ್ಷ್ಮಣ್ ರಾವ್ ಹಾಗೂ ಸಂಗೀತ ಸಂಯೋಜನೆ ಲಕ್ಷ್ಮೀ ಕೇಜ್ ಅವರದ್ದು.

ಕೇಳುಗರೇ, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇನಂದ್ರೆ, ನಮ್ಮ ಕರ್ನಾಟಕದ ಎಷ್ಟು ಪರ್ಸೆಂಟೇಜ್ ಪ್ರದೇಶ ಕಾಡು ಅಥವಾ ಅರಣ್ಯದಿಂದ ತುಂಬಿದೆ ಅಂತ ನಿಮ್ಮ ಉತ್ತರಗಳನ್ನ ವಾಟ್ಸ್ಆಪ್ ಮಾಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206000. ಹಾಗೆ ಕೇಳಿ ಅದ್ದೂರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ವಿ ಹರಿಕೃಷ್ಣ ಅವರು, ಸಾಹಿತ್ಯ ರಚನೆ ಎ ಪಿ ಅರ್ಜುನ್ ಅವರದ್ದು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೆಳಗಡೆ ನೀವು ಕೇಳ್ತಾ ಇದ್ದೀರಾ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 101.4 ಮೆಗಾಹರ್ಟ್ಸ್ ಅದರೊಟ್ಟಿಗೆ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗುತ್ತಿರುವ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ಈಗ ಸಮಯ ಆಗ್ತಾ ಇದೆ 5:38. ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಸುಶ್ರಾವ್ಯ ಜಯಾಯತಾಳ್ ನಿಮ್ಮೆಲ್ಲರ ಜೊತೆ ನೀಡ್ತೀನಿ ಅಂತ ಹೇಳ್ತಾ ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ, ನಮ್ಮ ಕರ್ನಾಟಕದ ಎಷ್ಟು ಪರ್ಸೆಂಟೇಜ್ ಪ್ರದೇಶ ಕಾಡು ಅಥವಾ ಅರಣ್ಯದಿಂದ ತುಂಬಿದೆ ಅಂತ. ನಿಮ್ಮ ಸಂದೇಶಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572726 ಟೈಪ್ ಮಾಡ್ತಾ ಇರಿ. ಅಷ್ಟರಲ್ಲಿ ಇನ್ನೊಂದು ಗೀತೆಯನ್ನ ಕೇಳೋಣ. ಜೆಂಟಲ್ಮ್ಯಾನ್ ಚಿತ್ರದ ಗೀತೆ, ಹಾಡಿದ್ದಾರೆ ಸಂಜಿತ್ ಹೆಗಡೆ ಹಾಗೂ ಸಿ ಆರ್ ಬಾಬಿ ಅವರು. ಸಾಹಿತ್ಯ ರಚನೆ ನಾಗಾರ್ಜುನ್ ಶರ್ಮಾ ಹಾಗೂ ಕಿನ್ನಲ್ ರಾಜ್ ಅವರದ್ದು, ಹಾಗೆ ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್ ಅವರದ್ದು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೆಳಗಡೆ ನಮ್ಮ ಕರ್ನಾಟಕದ ಎಷ್ಟು ಪರ್ಸೆಂಟೇಜ್ ಪ್ರದೇಶ ಕಾಡು ಅಥವಾ ಅರಣ್ಯದಿಂದ ತುಂಬಿದೆ ಅಂತ ಪ್ರಶ್ನೆ ಕೇಳಿದ್ದೆ. ಬನ್ನಿ, ಯಾರದೆಲ್ಲ ಉತ್ತರಗಳು ಬಂದಿವೆ ನೋಡೋಣ. ಶಾಂತಾಚಾರ, ಬಡಿಗೆರೆ, ಕೊಕ್ಕನೂರು, ಹರಿಹರ ತಾಲೂಕು, ಆಕಾಶವಾಣಿ ಭದ್ರಾವತಿಯ ಸಂಜೆಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಡುವ ನಿರೂಪಕರಿಗೆ ಸಂಜೆಯ ಹಾರ್ದಿಕ ವಂದನೆಗಳು. ನಿಮ್ಮ ಮಧುರ ಮಾತುಗಳು ಮತ್ತು ಮನಸ್ಸಿಗೆ ಹತ್ತುವ ಹಾಡುಗಳು ನಮ್ಮ ಸಂಜೆಯನ್ನು ಇನ್ನಷ್ಟು ಸುಂದರವಾಗಿಸುತ್ತಿದೆ. ಧನ್ಯವಾದಗಳು. ದಿನದ ದಣಿವೆಲ್ಲವನ್ನ ಮರೆಸಿ ಮನಸ್ಸಿಗೆ ಮುದ ನೀಡಲು ಬರುವ ಆಕಾಶವಾಣಿಯ ಸಂಜೆ ಕಾರ್ಯಕ್ರಮಗಳು ಹಾಗೂ ಮಧುರವಾದ ಹಾಡುಗಳು ನಮ್ಮ ಇಡೀ ಸಂಜೆಯನ್ನು ಮತ್ತಷ್ಟು ಸುಂದರವಾಗಿದೆ ವಾಗಿಸಿದೆ. ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಉತ್ತರವನ್ನು ಕೂಡ ಟೈಪ್ ಮಾಡಿ ಹಂಪಣ್ಣ ನ್ಯಾಮತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಗಂಗಾಧರೇಶ್ ಹೊಸಮನೆ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಹೆಚ್ಚ ರುದ್ರಸ್ವಾಮಿ ಕಡದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು ಇದೇ ನನ್ನ ಉತ್ತರ ಅಂತ ಕಳಿಸಿದ್ದಾರೆ. ಇನ್ನು ಜಯಪುಟ್ಟಸ್ವಾಮಿ ಕನ್ನಡ ನಮಸ್ತೆ ಮೇಡಮ್ ಪ್ರಶ್ನೆ ರಿಪೀಟ್ ಮಾಡಿ ಅಂತ ಕಳಿಸಿದ್ದಾರೆ. ಪ್ರಶ್ನೆ ಏನಂದ್ರೆ ನಮ್ಮ ಕರ್ನಾಟಕದ ಎಷ್ಟು ಪರ್ಸೆಂಟೇಜ್ ಪ್ರದೇಶ ಅರಣ್ಯದಿಂದ ತುಂಬಿದೆ ಅಂತ ಟೈಪ್ ಮಾಡಿ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಉತ್ತರ ಕಳಿಸಿದ್ದಾರೆ. ಇನ್ನು ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು ಉತ್ತರ ಅಂತ ಕಳಿಸಿದ್ದಾರೆ. ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆಯಾಣದಕಟ್ಟೆ ಗ್ರಾಮ ಉತ್ತರ ಅಂತ ಕಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಹಾಗೆ ಮುರಳೀಧರ ಶಿವಮೊಗ್ಗದಿಂದ ಉತ್ತರ ಒಂದ್ಸಲ ಚೆಕ್ ಮಾಡಿ. ಹಾಗೆ ಶುಭ ಸಂಜೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಅಂತ ಉತ್ತರ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರು ಕೊಡುಗೆಯಿಂದ ಶುಭ ಸಂಜೆ ಅಂತ ಕಳಿಸಿದ್ರೆ. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ ಶುಭ ಸಂಜೆ ಅಂತ ಕಳಿಸಿ ಉತ್ತರ ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕರೂರು ತಾಲೂಕಿನಿಂದ ಉತ್ತರ ಕಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರ ಪದ್ಮಶ್ರೀಧರ ಪನ್ನಗ ಅನಂತ ಕುಮಾರ್ ಧನ್ಯವಾದಗಳು. ಸುಮಧುರವಾದ ಮಾಹಿತಿ, ಅದ್ಭುತವಾದ ಮಾಹಿತಿ ಹಾಡುಗಳು ಅಂತ ಕಳಿಸಿದ್ರೆ ಉತ್ತರ ಇನ್ನೊಂದ್ಸಲಿ ಚೆಕ್ ಮಾಡಿ ಸರಿ ಇದೆಯಾ ಅಂತ. ಹಾಗೆ ಶುಭ ಸಂಜೆ ಮೇಡಮ್ ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ನಾನು ಈಗ ಜಾಯಿನ್ ಆಗ್ತಾ ಇದ್ದೀನಿ, ದಯವಿಟ್ಟು ಇನ್ನೊಂದ್ಸಲ ಪ್ರಶ್ನೆ ಕೇಳಿ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಏನಂದ್ರೆ ನಮ್ಮ ಕರ್ನಾಟಕದ ಎಷ್ಟು ಪರ್ಸೆಂಟೇಜ್ ಪ್ರದೇಶ ಕಾಡಿನಿಂದ ತುಂಬಿದೆ ಅಂತ. ಇನ್ನು ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕು ಉತ್ತರ ಕಳಿಸಿದ್ದಾರೆ. ಹಾಗೆ ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆಯಿಂದ ಉತ್ತರ ಕಳಿಸಿದ್ದಾರೆ. ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್ ಅಂತ ಉತ್ತರ ಕಳಿಸಿದ್ದಾರೆ. ಇನ್ನು ಮಂಜುಳಾ ಜನಾರ್ದನ್ ಅವರು ಕೂಡ ಈಗ ಉತ್ತರ ಬೇಗ ಬೇಗ ಟೈಪ್ ಮಾಡಿ ಕಳಿಸ್ಬಿಟ್ರು. ಕೆಳಗಡೆ ಕರ್ನಾಟಕದ ಒಟ್ಟು ಭೌಗೋಳಿಕ ಅರಣ್ಯ ಪ್ರದೇಶ ಶೇಕಡ 21.21% ಇದು ನಮ್ಮ ರಾಜ್ಯದ ಒಟ್ಟು 191,791 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿರುವ ಸುಮಾರು 40,628 ಚದರ ಕಿಲೋಮೀಟರ್ ಸಂರಕ್ಷಿತ ಮೀಸಲು ಮತ್ತೆ ತೆರೆದ ಕಾಡುಗಳನ್ನು ಒಳಗೊಂಡಿದೆ. ನೀವೆಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ ಸಾಕಷ್ಟು ಜನ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ ಮುನ್ನ ಇನ್ನೊಂದು ಗೀತೆಯನ್ನ ಕೇಳೋಣ. ಅಮರ್ ಚಿತ್ರದ ಗೀತೆ, ಹಾಡಿದ್ದಾರೆ ಸಂಜೀತ್ ಹೆಗಡೆ ಅವರು. ಸಾಹಿತ್ಯ ರಚನೆ ಕವಿರಾಜ್ ಹಾಗೂ ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದ್ದು.

ಮುಸ್ಸಂಜೆಯ ಶುಭಾಶಯಗಳು ಸುಶ್ರಾವ್ಯ ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ನಾನು ಹುತ್ತ ಕಾಲೋನಿ ಭದ್ರಾತಿಯಿಂದ ಎಲ್ಲೇಗೌಡ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ, ವಸಂತ ಕುಮಾರಿ, ಹತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ನನ್ನ ಹಳೆಯ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ. ಹಾಗೆ ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ನನ್ನ ಹಳೆಯ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ. ಕೆಳಗಡೆ ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವ ಅಂದರೆ ಎಂಡೆಮಿಕ್ ಹಾಗೂ ಇಲ್ಲಿನ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಮುಖ ವನ್ಯಜೀವಿ ಪ್ರಭೇದಗಳು ಯಾವುವು ಅಂತ ಇನ್ನೊಮ್ಮೆ ಹೇಳ್ತೀನಿ. ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವ ಅಂದರೆ ಎಂಡೆಮಿಕ್ ಹಾಗೂ ಇಲ್ಲಿನ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಮುಖ ವನ್ಯಜೀವಿಗಳ ಪ್ರಭೇದಗಳು ಯಾವುವು ಅಂತ ನಿಮ್ಮ ಉತ್ತರಗಳನ್ನು ನಮಗೆ ವಾಟ್ಸಪ್ ಮಾಡಿ. ಹಾಗೆ ಕೇಳಿ ರತ್ನನ್ ಪ್ರಪಂಚ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗಡೆ ಅವರು. ಸಾಹಿತ್ಯ ರಚನೆ ರೋಹಿತ್ ಪದಕಿ ಹಾಗೂ ಸಂಗೀತ ಸಂಯೋಜನೆ ಅಜನೀಶ್ ವಿ ಲೋಕನಾಥ್ ಅವರದ್ದು.

ಅಪ್ಪಣ್ಣ, ನ್ಯಾಮತಿಯಿಂದ ಕಾಡು ಪಾಪ, ಸಿಂಹ ಬಾಲದ ಕೋತಿ, ಬಂಗಾಳ ಹುಲಿ, ವಿಶೇಷ ಕಪ್ಪೆಗಳು ಅಂತ ಕಳಿಸಿದ್ದಾರೆ. ಇನ್ನು ರಾಯಭಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಹಳೆಯ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ. ಈಗಿನ ಪ್ರಶ್ನೆಗೆ ಉತ್ತರ ಕಳಿಸಿ. ಇನ್ನು ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆಗಾಣಿತಕಟ್ಟೆ ಗ್ರಾಮ ಉತ್ತರ, ಕೇವಲ ಕರ್ನಾಟಕದಲ್ಲಿ ಕಂಡುಬರುವ ಕನಿಷ್ಠ 35ಕ್ಕೂ ಹೆಚ್ಚು ಪ್ರಮುಖ ಸ್ಥಳೀಯ ಪ್ರಾಣಿ ಪ್ರಭೇದಗಳು ಗುರುತಿಸಲಾಗಿದೆ ಅಂತ ಕಳಿಸಿದರೆ ಯಾವೆಲ್ಲ ಅಂತ ಕಳಿಸಿ. ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಸಿಂಹ ಬಾಲದ ಕೋತಿಗಳು ಅಂತ ಕಳಿಸಿದರೆ ಇನ್ನು ಯಾವೆಲ್ಲ ಇದೆ ನೋಡಿ. ಹೆಚ್ ಆರ್ ರುದ್ರಸ್ವಾಮಿ ಕಳದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ಇದೇ ನನ್ನ ಉತ್ತರ ಅಂತ. ಸಿಂಹ ಬಾಲದ ಮಕಾಕ್, ನೀಲಗಿರಿ ಮಾರ್ಟನ್, ಮಲಬಾರ್ ದೊಡ್ಡ ಚುಕ್ಕೆಗಳ ಸಿವೆಟ್ ಅಂತ ಕಳಿಸಿದ್ದಾರೆ. ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ, 18 ವನ್ಯಜೀವಿಗಳ ಅಭಯಾರಣ್ಯಗಳು ಮತ್ತು 3 ಪಕ್ಷಿ ಧಾಮಗಳು ಅಂತ ಕಳಿಸಿದ್ದಾರೆ. ಸಂಜೆ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಸುಶ್ರಾವಯ ಮೇಡಮ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ ನೀವು? ರೇಡಿಯೋ ಕಾರ್ಯಕ್ರಮದಲ್ಲಿ ತುಂಬಾ ಅಪರೂಪವಾಗಿ ಬಿಟ್ರಿ. ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳು ಮನ ಮುಟ್ಟುವಂತಿದೆ, ನಾನು ತಡವಾಗಿ ಹಾಜರಾಗಿದ್ದೇನೆ, ಧನ್ಯವಾದಗಳು ಅಂತ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಪ್ರಶ್ನೆಗೆ ಉತ್ತರನ ಕೂಡ ಕಳಿಸಿ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲವಿಠಲಪುರ ಪದ್ಮಶ್ರೀಧರ ಪನ್ನಗ ಅನಂತಮೂರ್ತಿ ಚುರುಮೂರ್ತಿ ಅಂತ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹರಿಹರದಲ್ಲಿ ಹಾಡುಗಳು ಅದ್ಭುತ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ನನ್ನ ಮೊದಲ ಪ್ರಶ್ನೆಗೆ ಉತ್ತರನ ಕೂಡ ಕಳಿಸಿದ್ದಾರೆ. ಇನ್ನು ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರೆ ತಾಲೂಕಿನಿಂದ, ಓ ಬಹಳ ಎಲ್ಲ ವನ್ಯಜೀವಿಗಳ ಪ್ರಭೇದಗಳನ್ನ ಟೈಪ್ ಮಾಡಿದ್ದಾರೆ, ನನಗೆ ಅಷ್ಟು ಓದೋ ಸಮಯ ಇಲ್ಲ. ಕೆಲವರೆ ದಯವಿಟ್ಟು ಯೂಟ್ಯೂಬ್ ಲಿಂಕ್ ಏನನ್ನು ಕೂಡ ಕಳಿಸಬೇಡಿ. ಇನ್ನು ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಮೇಡಮ್, ಆನೆ ಹುಲಿ ಸಿಂಹ ಚೀತ ಅಂತ ಕಳಿಸಿದ್ದಾರೆ, ಇಲ್ಲಿಯ ಸ್ಥಳೀಯ ಪ್ರಭೇದಗಳು ಯಾವುವು ಅಂತ ಕಳಿಸಿ. ಇನ್ನು ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ 1.2 ಲಕ್ಷಕ್ಕೂ ಹೆಚ್ಚು ವನ್ಯಜೀವಿಗಳು ಇವೆ ಅಂತ ಕಳಿಸಿದ್ದಾರೆ. ಯೋಚನೆ ಮಾಡಿ ಇನ್ನು ಟೈಪ್ ಮಾಡ್ತಾ ಇರಿ. ಇನ್ನೊಮ್ಮೆ ಯಾರ್ಯಾರೀಗ ಬಂದ್ರೆ ಅವರಿಗೆಲ್ಲ ಪ್ರಶ್ನೆಯನ್ನ ಹೇಳ್ತೀನಿ. ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವ ಅಂದ್ರೆ ಎಂಡೆಮಿಕ್ ಹಾಗೂ ಇಲ್ಲಿನ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಮುಖ ವನ್ಯಜೀವಿ ಪ್ರಭೇದಗಳು ಯಾವುವು ಅಂತ ನಿಮ್ಮ ಉತ್ತರನ ಕಳಿಸಿ. ಈಗ ಕೇಳಿ ನಡುವೆ ಅಂತರವಿರಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗಡೆ, ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್ ಹಾಗೂ ಸಂಗೀತ ಸಂಯೋಜನೆ ಕದ್ರಿ ಮಣಿಕಾಂತ್ ಅವರದ್ದು.

0: ಬಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಟೈಗರ್, ಲೆಪರ್ಡ್, ಸ್ಲಾತ್, ಬೇರ್, ವೈಲ್ಡ್ ಡಾಗ್ ಅಂತ ಕರೆಸಿದ್ದಾರೆ. ಇಲ್ಲಿಯ ಸ್ಥಳೀಯ ತಳಿಗಳು ಯಾವುವು ಹುಡುಕಿ. ಇನ್ನು ಮುರಳೀಧರ ಶಿವಮೊಗ್ಗದಿಂದ ಸಿಂಹಬಾಲದ ಮಂಗ ಹಾಗೂ ಹುಲಿ, ಚಿರತೆ, ಕಾಡು ಕೋಣ, ಏಷ್ಯನ್ ಆನೆ, ಸಾಂಬಾರ್ ಜಿಂಕೆ, ಮಲಬಾರ್ ದೊಡ್ಡಾಳಿಲು ಇಷ್ಟೇ ಗೊತ್ತಿರೋದು ಅಂತ ಕಳಿಸಿದ್ದಾರೆ. ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವ ವನ್ಯಜೀವಿಗಳ ಪ್ರಭೇದಗಳು ಯಾವೆಲ್ಲ ಅಂದ್ರೆ, ಕೋಲಾರದ ಎಲೆ ಮೂಗಿನ ಬಾವಲಿ, ಕೊಟ್ಟಿಗೆ ಹರದ ನೃತ್ಯ ಕಪ್ಪೆ, ಗುಂಡ್ಯ ಪೊದೆ ಕಪ್ಪೆ, ಗುಂಡ್ ಹಗಲು ಹಲ್ಲಿ, ಸಿಂಹಬಾಲದ ಕೋತಿ, ಮಲಬಾರ್ ಅಳಿಲು, ಮಲಬಾರ್ ಹಾರುವ ಕಪ್ಪೆ, ಹಾಗೆ ಇನ್ನು ಅನೇಕ. ಕೆಲವರೇ ನೀವೆಲ್ಲರೂ ಇದರಲ್ಲಿ ಸಾಕಷ್ಟು ಪ್ರಭೇದಗಳನ್ನ ನಿಮ್ಮ ಸಂದೇಶದಲ್ಲಿ ಉಲ್ಲೇಖಿಸಿದ್ದೀರಾ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ನಟ ಸಾರ್ವಭೌಮ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸಂಜೀತ್ ಹೆಗಡೆ ಅವರು. ಸಾಹಿತ್ಯ ರಚನೆ ಪವನ್ ಒಡೆಯರ್ ಹಾಗೂ ಸಂಗೀತ ಸಂಯೋಜನೆ ಡಿ ಮಾನ್ ಅವರದ್ದು.
1: ಯಾರೋ ಯುವನೋ, ಯಾರೋ ಯುವನೋ, ಯಾರೋ ಯುವನೋ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸೇವಾ ಮಾಹಿತಿ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಮನುಷ್ಯನಿಗೆ ಆರೋಗ್ಯವೇ ಅತಿ ದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
3: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜೂನ್ 1 31 ದಿನಗಳ ಕಾಲ ನಿರುದ್ಯೋಗಿ ಯುವಕರಿಗೆ ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಶಿಬಿರದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯೊಂದಿಗೆ ಗಿಂಬಲ್ ಹಾಗೂ ಡ್ರೋನ್ ಬಳಕೆ, ಮಾಡೆಲ್ ಫೋಟೋಶೂಟ್, ಪ್ರಾಡಕ್ಟ್ ಫೋಟೋಗ್ರಫಿ ಹಾಗೆ ಇನ್ನೂ ಇತ್ಯಾದಿಗಳ ಬಗ್ಗೆ ಪ್ರಾಯೋಜಕವಾಗಿ ತರಬೇತಿ ನೀಡಲಾಗುವುದು. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-50 ವರ್ಷದ ಒಳಗಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳು ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8970460650 ಅಥವಾ 9591514154. ಸೇವಾ ಮಾಹಿತಿ ಕೇಳಿದಿರಿ.
6: The government today reassured that India has sufficient supplies of crude, petrol, diesel, natural gas and LPG with refineries operating at optimum capacity to meet the demand. LPG production has been ramped up and every day around 46 to 47,000 tons of LPG are produced in refineries. Addressing an interministerial briefing in New Delhi on the West Asia situation, Joint Secretary in the Ministry of Petroleum and Natural Gas, Sujata Sharma, said that supply remains stable and steps have been taken to ensure availability across all petrol pumps. Supply of LPG for cooking purposes is stable, and in the last 3 days, delivery of 1.34 crore domestic LPG cylinders has been made, while the supply of commercial LPG remained 1,32,000 tons since 1st of this month. Additional Secretary in the Ministry of Port, Shipping and Waterways, Mukesh Mangal, said they are continuously coordinating with the Ministry of External Affairs, Indian Missions and maritime stakeholders to ensure the safety of seafarers and smooth maritime operations. India and Italy have agreed to further develop the India-Middle East-Europe Economic Corridor, IMEC, to strengthen trade, investment and supply chain resilience. In a joint statement, Prime Minister Narendra Modi and his Italian counterpart Giorgia Meloni reaffirmed the commitment to cooperate on the India-Middle East-Europe Economic Corridor, IMEC, recognizing its transformational potential in reshaping and promoting global trade, connectivity and prosperity. Appreciating the preliminary discussions around the project, they encouraged the first IMEC ministerial meeting to take concrete steps for advancing this initiative in 2026. Union Minister and BJP leader Piyush Goyal today said that the world is looking towards India as a trusted partner. Addressing a press conference in New Delhi on Prime Minister Narendra Modi's five-nation visit, Mr. Goyal said that the visit guarantees advantages for every segment of the society. He said that the Prime Minister's visit reflects that India stands strongly on the global stage. He said 57 significant agreements were signed, including the commitment of UAE to invest $75 to $100 billion in India during the tour. He also hit out at Congress leader Rahul Gandhi for his alleged derogatory remarks against Prime Minister Narendra Modi. He said due to the negative politics of Mr. Gandhi, people are rejecting the Congress in elections. Agriculture and Farmers Welfare Minister Shivraj Singh Chauhan today said that India has presented a new model to the world by increasing agricultural production, strengthening food security and bringing positive changes in the lives of millions of farmers. Expressing happiness over the conferment of Food and Agriculture Organization, FAO, Agricola Medal to Prime Minister Narendra Modi in Rome, Mr. Chauhan said that this honor is a symbol of the growing prestige of New India. Commerce and Industry Minister Piyush Goyal today said that India's GDP upgraded from 6.4 to 6.5% in the middle of global crisis, demonstrating the capability of 1.4 billion Indians. Addressing the AmCham's annual leadership summit in New Delhi, the minister said that this achievement reflects the country's growing ability to engage with the world from a position of strength with confidence. Railway Minister Ashwini Vaishnaw today held a high-level security review meeting in New Delhi with field officers. During the meeting, it was noted that preliminary investigations into several recent fire incidents in trains have revealed the involvement of anti-social elements. The ministry said that such incidents have been taken up seriously and the Railway Protection Force is actively probing them. The discussions during the security review meeting focused on strengthening intelligence gathering mechanisms from the field through an improved reporting system. Emphasis was also laid on enhancing technology-driven security systems, expanding CCTV coverage across the railway network, and improving operational security. The meeting also highlighted strengthening cyber security, upgrading camera specifications, and deploying AI-based surveillance and monitoring systems. India's call for united global efforts to combat terrorism in all its forms, including cross-border terror. Addressing the 11th annual BRICS Counter-Terrorism Working Group meeting in New Delhi today, Minister of External Affairs Secretary West C.B. George stressed the need to hold accountable those sheltering and supporting terrorism. In IPL cricket, Gujarat Titans will take on Chennai Super Kings in Ahmedabad this evening. The match is scheduled to begin at 7:30 p.m. And that is the end of this news bulletin.
5: ఆకాశవాణి భద్రావతి శివమొగ్గ

ನಿಲಯದೇ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಚಲಿತ ಕೃಷಿ ಮತ್ತು ಮಾಧ್ಯಮ ಕುರಿತು ಸಂವಾದದ ಬಾನುಲಿ ವರದಿಯ ಮೊದಲನೆಯ ಭಾಗವನ್ನು ಕೇಳುವಿರಿ. ಇದರ ನಿರ್ಮಾಣ ಹಾಗೂ ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್. ಬಳಿಕ 7:45 ಹಿಂದಿ ಚಿತ್ರಗೀತೆಗಳು ಹಾಗೂ ರಾತ್ರಿ 8:00 ನೇರ ಫೋನ್ ಇನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ರಾತ್ರಿ 9:30 ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ, ಇದರಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾ ಶ್ರೀಪಾದ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇದು ಆಕಾಶವಾಣಿ ಧಾರವಾಡದ ಕೊಡುಗೆ. ರಾತ್ರಿ 10:00 ವಿಷಯಾಧಾರಿತ ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಇದು ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ.

ನಾಳೆ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ್ ಡೋಂಗ್ರಿ ಅವರಿಂದ ಬೆಂಗಳೂರು ಕೇಂದ್ರದಿಂದ, 6:35 ಡಾಕ್ಟರ್ ಗುರುರಾಜ್ ಕಡ್ಜಗಿ ಅವರ ಕರುಣಾಳು ಬಾ ಬೆಳಕೆ ಕಥನಗಳನ್ನು ಕೇಳುವಿರಿ. 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ವಿಷಯ ರೈತ ಸಿರಿ ಯೋಜನೆ ಕುರಿತು ಮಾಹಿತಿ ತಜ್ಞರಾದ ಡಾಕ್ಟರ್ ಪಿಎಸ್ ಧನಂಜಯ ಸ್ವಾಮಿ ಸಹಾಯಕ ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರ ವಿಭಾಗ ಮೂಡಿಗೆರೆ ಅವರಿಂದ. 6:45 ಹೆಲ್ತ್ ಅಂಡ್ ಆರೋಗ್ಯ ಸೂತ್ರದಲ್ಲಿ ವಿಷಯ ರೇಬಿಸ್ನ ಕುರಿತು ಮಾಹಿತಿ ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ಲಘು ಸಂಗೀತ ಹಾಗೂ 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 9:05 ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು ಮೂಡಿಬರುವುದು. ಇದರಲ್ಲಿ ವಿಜಯದ ಹೆಜ್ಜೆ ಗುರುತು ವಿಜಯಲಕ್ಷ್ಮಿ ದೇಶಮನಿ ಅವರ ಕುರಿತು ಪಿಎಸ್ಐಟಿಎಂನ ಮಾನವಿ ಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ದೀಪ್ತಿ ಜಿಪಿ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಬಳಿಕ 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ. ಇದರಲ್ಲಿ ಸಂಗೀತ ಕಟ್ಟಿ ಅವರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ ಅವರು. 10:05 ಅಂತಾರಾಷ್ಟೀಯ ಜೀವ ವೈವಿಧ್ಯತಾ ದಿನ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ. ಅವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್ ಅವರು. ಇದು ಆಕಾಶವಾಣಿ ಮಡಿಕೇರಿಯ ಕೊಡುಗೆ. 10:30 ಹಾಡು ಮಾತಾಡು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬೆನಕನಹಳ್ಳಿಯ ಶ್ರೀಮತಿ ಪಾಪಮ್ಮ ಮತ್ತು ತಂಡದವರಿಂದ ಗುಣಸಾಗರಿ ಪದವನ್ನು ಕೇಳುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗ ಚರ್ಮ ರೋಗ ತಜ್ಞರಾದ ಡಾ ನಾಗರಾಜ್ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಅವರನ್ನು ಸಂದರ್ಶಿಸುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್ ಅವರು. ಇದು ಆಕಾಶವಾಣಿ ಚಿತ್ರದುರ್ಗದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಪ್ರಧಾನಮಂತ್ರಿ ಅಗ್ನಿ ಪಥ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ವಿಜಯಪುರದ ಕೊಡುಗೆ. 1:20 ಚಿತ್ರಗೀತೆಗಳು ಹಾಗೂ 2:40 ಲಘು ಸಂಗೀತದ ಕಾರ್ಯಕ್ರಮವನ್ನು ಕೇಳುವಿರಿ. ಬಳಿಕ 3 ಗಂಟೆಗೆ ಚಾಟ್ ಶೋ ಹಾಗೂ 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು FM 101.4 ಕೇಳುವಿರಿ.

ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಭಾಗವಹಿಸುತ್ತಾರೆ ನಿಮ್ಹಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಸಿಬಿಎಸ್ ಬೆಂಗಳೂರು. 6 ಗಂಟೆಗೆ ಸೇವಾ ಮಾಹಿತಿ, 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಗಳು, ಈ ಕುರಿತು ಶಿವಮೊಗ್ಗದ ಬಸವನಗಂಗೂರು ಗ್ರಾಮದ ರೈತರಾದ ಮೊಹಮ್ಮದ್ ನಜೀರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಅವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಬಳಿಕ 7:45 ಹಿಂದಿ ಚಿತ್ರಗೀತೆಗಳು ಹಾಗೂ ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ರಾತ್ರಿ 9:30 ಕರೆಂಟ್ ಅಫೇರ್ಸ್ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 10 ಗಂಟೆಗೆ ನಾಟಕ ಜೈ ಬೇತಾಳ ಮೂಡಿಬರುವುದು. ಇದರ ರಚನೆ ಲತಾ, ನಿರ್ಮಾಣ ಎಂಎಸ್ ನಾಗೇಂದ್ರ ಹಾಗೂ ಎಸ್ ಉಷಲತಾ ಅವರು. ರಾತ್ರಿ 10:30 ಸವಿ ನೆನಪು ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿಯೇ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:20 ಗಳಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

0: विकिरणाय अथवा विकिरणाय च उद्दिष्टाः सन्ति. संघटनेन प्रोक्तं यत् विक्रयण वितरणार्थं प्रसाधनानां निर्माणं तथा च आयात प्रक्रिया प्रसाधन नियम 20/20 इत्यस्य प्रावधानैः नियन्त्रिता भवति. CDSCO इत्यनेन दृढीकृतं यत् प्रसाधनोत्पन्नेषु प्रतिबन्धित तत्त्वानाम् उपयोगः नामपत्रे भ्रामकोक्तिः संक्रमणोपचारार्थं सौन्दर्य प्रसाधनानां प्रयोगः तथा च सूचिका भेषजमाध्यमेन एतेषाम् अनुप्रयोगः औषध तथा प्रसाधन अधिनियम नियमानां गंभीरम् उल्लङ्घनं मन्यते यस्य कृते दण्डविधानं निश्चितं वर्तते. संस्कृत वार्तायाः संस्करणमिदम् इदानीम् आकाशवाणीतः प्रसार्यते. सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि समुपलब्धो भविष्यति. स्वास्थ्य सेवा महानिदेशालयेन इबोला संक्रमणेन प्रभावितेभ्यः देशेभ्यः आगम्यमानानां अथवा तन्मार्गेण गच्छतां यात्रिणां कृते कश्चन विशेष स्वास्थ्य परामर्शः प्रसारितः. स्वास्थ्य परामर्शानुसारं ये यात्रिणः कांगो प्रजातांत्रिक गणराज्यं युगांडा तथा दक्षिण सुडान सदृशेषु उच्च संकटयुक्तेषु देशेषु भ्रमणं कृतवन्तः तथा च येषु ज्वरः शिरोवेदना पीडा अनिर्धारित रक्तस्रावः वमनञ्च इत्यादीनि लक्षणानि दृश्यन्ते ते सद्य एव चिकित्सकीय सहायतां प्राप्तुं साग्रहं सूचिताः सन्ति. महानिदेशालयेन यात्रिणः अपि सचेतिताः यत् ये केऽपि शंकितस्य अथवा पुष्टीकृतस्य इबोला संक्रमितस्य रक्तेन शरीरद्रवेण वा सह प्रत्यक्ष संपर्कं स्थापितवन्तः तैः प्रवास निर्गमन प्रक्रियायाः पूर्वमेव विमानपत्तन स्वास्थ्याधिकारिणे अथवा स्वास्थ्यपटलस्य पुरतः अनिवार्यरूपेण विवरणं प्रदातव्यम्. तमिलनाडुराज्ये जोसेफ विजयस्य नेतृत्वे शासनेन अद्य स्वमन्त्रिसभायाः विस्तारः कृतः येन राज्ये संयुक्तमन्त्रिसभायाः निर्माणस्य मार्गः प्रशस्तः. कांग्रेसदलस्य द्वाभ्यां सह 23 नूतनमन्त्रिणः मन्त्रिमण्डले समाविष्टाः. अनेन नूतनेन विस्तारेण मन्त्रिमण्डलस्य संख्या 32 यावद् वर्धिता यस्मिन् मुख्यमन्त्री सी जोसेफ विजयः अपि अन्तर्भवति. कांग्रेस दलम् अधुना प्रायः 6 दशकानाम् अनन्तरं राज्य मन्त्रिसभां प्रति प्रत्यागतः अस्ति. 67-99 वर्षात् परं प्रथमवारं एतत् राष्ट्रिय दलं तमिलनाडु राज्यस्य मन्त्रिमण्डले प्रतिनिधित्वं प्राप्नोति. नवविस्तारित मन्त्रिसभायां चतस्रः महिला मन्त्रिणः अपि सन्ति. केरल विधानसभायाः नवगठितस्य प्रथमसम्मेलनस्य आरम्भः अद्य तिरुवनन्तपुरम् नगरे अभवत्. जी सुधाकर इत्येषः नवनिर्वाचितान् सदस्यान् शपथं प्रदत्तवान्. अध्यक्षपदस्य निर्वाचनं श्वः भविष्यति. सत्तारूढेन UDF इत्यनेन तिरुवञ्चूर राधाकृष्णन् इत्येषः तस्मै पदाय नामाङ्कितः. विधानसभायां भाजपा दलस्य 3 सदस्याः सन्ति अतः स्पर्धात्मक निर्वाचनस्य अपेक्षा वर्तते. बी गोपकुमारः तस्य दलस्य अभ्यर्थी रूपेण घोषितः अस्ति किन्तु विपक्षः LDF इदानीमपि निर्वाचनविषये स्वस्य निर्णयं न उद्घाटितवान् इति. पश्चिमबंगाल सर्वकारेण सम्पूर्णे राज्ये सर्वेषु मदरसा इत्येतेषु तत्क्षणप्रभावेण वन्दे मातरम् इत्यस्य गानम् अनिवार्यं कृतम्. अयमादेशः मदरसा शिक्षानिदेशालयेन प्रसारितः. अधिसूचनायाः अनुसारम् एषः निर्देशः सर्वकारीय प्रारूप मदरसा इत्येतेषु सर्वकारीय अनुदान प्राप्त मदरसा इत्येतेषु मान्यता प्राप्त मदरसा इत्येतेषु तथा च अल्पसंख्यक कार्य मन्त्रालयस्य एवं मदरसा शिक्षा विभागस्य अन्तर्गतं कार्यरतासु अनुमोदितासु शिशु शिक्षा केन्द्रेषु माध्यमिक शिक्षा केन्द्रेषु च प्रवर्तिष्यते. रक्षामन्त्री राजनाथ सिंहः तथा दक्षिण कोरिया देशस्य देशभक्ति भूतपूर्व सैनिक कार्यमन्त्री कोन ओहयोल च अद्य सियोल नगरस्य इमजिंगक उद्याने भारतीय युद्ध स्मारकस्य संयुक्त रूपेण उद्घाटनम् अकुरुताम्. आईपीएल क्रिकेट क्रीडायाम् अद्य सायंकाले अहमदाबाद नगरस्य नरेन्द्र मोदी क्रीडांगणे गुजरात टाइटन्स दलं चेन्नई सुपर किंग्स दलं सम्मुखीकरिष्यति। क्रीडा सायं सार्धसप्तवादनतः आरभ्यते। गुजरात टाइटन्स दलेन पूर्वमेव अंतिम चतुष्क क्रीडायाम् स्वस्थानं निश्चितम्। चेन्नई सुपर किंग्स इत्येतत् दलं च अंकतालिकायां चतुर्थ स्थानं प्राप्तुं स्वस्य संभावनां सुदृढीकर्तुं प्रयतते। अत्रांतरे गतरात्रौ कोलकाता नगरस्य ईडन गार्डन मध्ये कोलकाता नाइट राइडर्स दलेन मुंबई इंडियंस दलं चतुर्भिः स्तोभैः पराजितम् इति वार्ताः।
1: नम मुंदिन कार्यक्रम इदीग आरंभ।
2: आकाशवाणी ಮಂಡ್ಯ ಜಿಲ್ಲಾ ವಾರ್ತಾಪತ್ರ ಬರೆದವರು ಎಂಕೆ ಮೋಹನ್ ರಾಜ್, ಓದುತ್ತಿರುವವರು ಸುಗುಣ ಸತೀಶ್. ಬೇಸಿಗೆಯ ಅವಧಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಕಾಲ ಯೋಜನೆಯ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೂರೈಕೆ, ಜಲಜೀವನ್ ಮಿಷನ್ ಯೋಜನೆಗಳ ಪ್ರಗತಿ ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ಮಾತನಾಡಿ, ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಅಂದಾಜಿಸಲಾಗಿದ್ದು, ಈಗಾಗಲೇ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಳಿದ ಗ್ರಾಮಗಳಲ್ಲಿಯೂ ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಿಡ್ ವೈಫರಿ ಆಧಾರಿತ ಆರೈಕೆ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಶಿಶು ಸಂಜೀವಿನಿ ಘಟಕಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ. ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ. ಶಿಶು ಸಂಜೀವಿನಿ ಯೋಜನೆಯಿಂದ ಮುಂಚಿತವಾಗಿ ಹೆರಿಗೆ ಆಗುವ ಮಕ್ಕಳಿಗೆ ಮತ್ತು ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳಿಗೆ ಉಪಯುಕ್ತವಾಗುತ್ತದೆ. ತಾಯಂದರಿಗೆ ಹಾಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದರಿಂದ ಅನಾನುಕೂಲ ಉಂಟಾಗುತ್ತದೆ ಹಾಗೂ ಎದೆ ಹಾಲನ್ನು ಕೊಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿ ಹೇಳಬೇಕು ಎಂದು ಹೇಳಿದರು. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಹಾಗೂ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದರು. ಮುಂಗಾರು ಬಿತ್ತನೆಗೆ ರೈತರು ಸಕಲ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಬಿತ್ತನೆ ಬೀಜದ ಗುಣಮಟ್ಟ ಖಾತ್ರಿಪಡಿಸಿಕೊಂಡು ರೈತರಿಗೆ ವಿತರಿಸಬೇಕು. ಕಳಪೆ ಬೀಜ ಮತ್ತು ಗೊಬ್ಬರ ಮಾರಾಟವಾಗದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವುದು, ಜಿಲ್ಲೆಯ ಎಲ್ಲ ರಸಗೊಬ್ಬರ ಪರಿವೀಕ್ಷಕರು ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ರಸಗೊಬ್ಬರ ಮಳಿಗೆಗಳಿಗೆ ಭೇಟಿ ನೀಡಿ ರಸಗೊಬ್ಬರ ದಾಸ್ತಾನು ಪರಿಶೀಲಿಸಬೇಕು ಹಾಗೂ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆ ಆಗಬೇಕು. ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರ ಉಪಯೋಗಿಸುವಂತೆ ರೈತರಿಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಬೇಕು. ರೈತರಿಗೆ ಸಮಯಕ್ಕೆ ತಕ್ಕಂತೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ಇತರೆ ಕೃಷಿ ಸಾಮಗ್ರಿಗಳು ದೊರಕುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಅವರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿವರೆಗೆ ಫಲಾನುಭವಿಗಳಿಗೆ ಹಣವನ್ನು ಪಾವತಿಸಲಾಗಿದ್ದು, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಗಾಗಿ ಖಜಾನೆಗೆ ಬಿಲ್ ಅನ್ನು ಸಲ್ಲಿಸಿದ್ದು, ಮುಂದಿನ ಎರಡು ದಿನಗಳ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ಮೇಲೆ ಕ್ರಮ ವಹಿಸಬೇಕು ಹಾಗೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಕಾನೂನು ಅಪರಾಧ ಎಂಬ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಈ ಸಂಬಂಧ ಕಾನೂನು ಕಾಯ್ದೆಯ ಬಗ್ಗೆ ನಾಮಫಲಕಗಳಲ್ಲಿ ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹೆರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರೂವಾರಿ ಅಂಕೇಗೌಡ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಮೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ವಾರ್ತಾ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೆಳಗಡೆ ಗಮನಿಸಿ, ಇಂದು ರಾತ್ರಿ 9:30 ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು. ಇದರಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾ ಶ್ರೀಪಾದ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇದು ಆಕಾಶವಾಣಿ ಧಾರವಾಡದ ಕೊಡುಗೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲಾ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ.
5: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
6: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
4: ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ. ಕೇಳಣ್ಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರು ಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ. ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು ಅವರು ದೂರಿದ್ದಾರೆ. 2016ರಲ್ಲಿ ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಬಾರಿ ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಳವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು. ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ರೆಬೈಲು ಆನೆಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರೆಬೈಲು ಆನೆ ಬಿಡಾರವನ್ನ ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25ಕ್ಕೆ ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1ಕ್ಕೆ ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2 ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ದರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡ 60 ಮತ್ತು ರಾಜ್ಯ ಸರ್ಕಾರ ಶೇಕಡ 40 ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನ ಅವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಮ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಂಸ್ಟೇ ನಡೆಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು 1 ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ.
4: ಕಷ್ಟದೊಳನ್ನವ ದುಡಿವನಿಗಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ. ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕೇಳಿದರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಚಲಿತ ಕೃಷಿ ಮತ್ತು ಮಾಧ್ಯಮ ಕುರಿತ ಸಂವಾದದ ಬಾನುಲಿ ವರದಿಯ ಮೊದಲನೆಯ ಭಾಗವನ್ನು ಕೇಳುವಿರಿ.

0: ಸಮಯವನ್ನ ಉದ್ದೇಶಿಸಿ ಕೋಶಿಕೊಟ್ಟು ಮಾತಾಡುವ ಸಂಭ್ರಮ ಎಲ್ಲ ಬಗ್ಗೆ ನಮ್ಮ ಶಿವಪ್ರಕಾಶ್ ಸರ್ ಮಾತಾಡ್ತಾರೆ. ದಯವಿಟ್ಟು
1: ಈ ಸಂಭ್ರಮದ ಬಗ್ಗೆ ಮಾತಾಡಲ್ಲ, ನಮ್ಮ ಮಾಧ್ಯಮ ಮಿತ್ರರನ್ನ ಎಲ್ಲರಿಗೂ ವಂದಿಸ್ತಾ ಮುರಾರಿಗಳಾದ ಶ್ರೀಧರ್ ಅವರು ದೇವಿತಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ದೊರೆಗಳಾದ ಪಾಟೀಲ್ರು ಮತ್ತೆ ಸುರೇಶರು ಇಬ್ಬರನ್ನ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಬಂದಿಸ್ತಾರೆ. ನೀವೇನು ಉತ್ಪತ್ತಿ ಅಂದ್ರೆ ನಮ್ಮ ಬುಕ್ಗೆ ಹೆಸರು ಕೊಡೋದು ಬಂದಾಗ ಹೆಸರು ಮಾಡ್ಕೋಬೇಕು. ಸಂಕಲ್ಪನೆ ಆ ಕರೋನಾ ಟೈಮ್ ಪ್ಲಾನ್ ಮಾಡಿದ್ರು. ಆವಾಗಿಂದ ನಾವು ಬೇರೆ ಬೇರೆ ಸಂಸ್ಥೆಗಳಿಂದ ಕೆಲಸ ಮಾಡುವಾಗ ನಾವು ಬಂದವ್ರನ್ನ ರಿಸೀವ್ ಮಾಡ್ಕೊಳಕ್ ಏನು ಕೊಡೋದು, ಪುಸ್ತಕ ಒಂದು ಪುಸ್ತಕ ಕೊಡು ಕೊಡ್ಬೋದು. ನಮ್ಮ ಪುಸ್ತಕಕ್ಕೆ ಒಂದೊಂದು ಒಂದು ಶೀಟ್ ಆಫ್ ಪೇಪರ್ಗೆ ಎಷ್ಟು ಮರಗಳು ಕಟ್ ಮಾಡ್ಬೇಕು, ಒಂದು ಶೀಟ್ ಆಫ್ ಪ್ಲೈವುಡ್ಗೆ 25 ಮರ ಕಟ್ ಮಾಡ್ತೀವಿ. ನಾನು ಬೇರೆ ತಟ್ಟೆ ಮಾತಾಡ್ತೇವೆ. ಯಾವುದೋ ಪುಸ್ತಕಗಳು ಬೇಡ, ಪ್ಲಾಸ್ಟಿಕ್ ಸುತ್ತಿರುವಂತ ಹೋಗಲು ಬೇಡ. ನಾವು ಆದಿದು ಶಲ್ಯದನ್ನು ನಾವು ಕತ್ತಿಗೆ ಹಾಕಿ ಹೊರಳಿಗೆ ಹಾಕಿ ನಮ್ಮ ಮಿತ್ರರನ್ನ ರಿಸೀವ್ ಮಾಡ್ಕೊಳ್ಳೋದು ಒಂದು ಅಭ್ಯಾಸ ಮಾಡೋಣ. ನಾನು 15 ವರ್ಷ ಮಾಡ್ತಾ ಇವತ್ತು ಈ ಒಂದು ವೇದಿಕೆಯಲ್ಲಿ ಸಂಬಳ ಮುಂದೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಒಂದು ಅವಕಾಶ ಕೊಡೋಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅಂತ ಮಿಕ್ಕಿದ್ದೆಲ್ಲ ನಾವು ಮಾತಾಡ್ತೀವಿ, ಮಾತಾಡೋಣ. ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಗೋಷ್ಠಿಯಲ್ಲಿ ಏನೇನು ಕನ್ಸ್ಟ್ರಕ್ಟಿವ್ ಟಾಪಿಕ್ಸ್ ಇಂದ ಮಾತಾಡಿ ಯಾರಾದ್ರು ವಿಚಾರಗಳನ್ನ ಹಂಚ್ಕೊಳಕ್ಕಾಗುತ್ತೋ ಹಂಚ್ಕೊಳ್ಳೋಣ. ಮುಂದುವರಿಯಲು
0: ಗೋಷ್ಠಿಯನ್ನು ಶುರು ಮಾಡೋಣ. ನಮಗೆ ಕೃಷಿ ಇಲಾಖೆ ಒಂದು ರೀತಿ ಎಲ್ಲ ಇಲಾಖೆಗಳಿಗೆ ಕೃಷಿ ಇಲಾಖೆ ತಾಳಿ ಇದ್ದಾಗೆ ಹಾಗೆ ನಮಗೆ ಅನ್ನದೂರ ಇಲಾಖೆ ಕೂಡ ಹಾಗೆ ನಮಗೆ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಆಧಾರವಾಗಿರುವಂತಹ ಕೃಷಿ ಇಲಾಖೆ ಈ ಇಲಾಖೆ ಬಗ್ಗೆ ನಾವು ಒಂದು ವಿಚಾರ ಸಂಕಲನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಮಾಧ್ಯಮ ಹೇಗೆಲ್ಲ ನಾವು ಪಾತ್ರ ನಿರ್ವಹಿಸ್ತಾ ಇದ್ದೀವಿ, ಹಾಗೆ ಕೃಷಿ ಕ್ಷೇತ್ರಕ್ಕೆ ಮಾಧ್ಯಮ ಹೇಗೆಲ್ಲ ಸಹಕಾರಿಯಾಗಿದೆ ಅನ್ನೋ ವಿಷಯವನ್ನು ನೀವು ದಿನನಿತ್ಯ ನೋಡ್ತಾ ಇದ್ದೀರಿ, ಹಾಗೆ ನೀವು ಅನುಭವಿಸ್ತಾ ಇದ್ದೀರಿ ಕೂಡ. ಅದನ್ನು ವಿಶೇಷವಾಗಿ ಡಿಜಿಟಲ್ ಮಾಧ್ಯಮ ಬಂದ ನಂತರ ರೈತರು ಮತ್ತೆ ಎಲ್ಲ ಕೃಷಿ ಅವಲಂಬಿತರು ಡಿಜಿಟಲ್ ಮಾಧ್ಯಮವನ್ನು ಹೆಚ್ಚು ಬಳಸಿಕೊಂಡು ಅವರದೇ ಆದ ಕ್ಷೇತ್ರದ ವಿಸ್ತರಣೆ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ಅವರ ಸ್ವಾವಲಂಬನೆ ಬಳಸ್ಕೊಳ್ತದೆ, ಹೊಸ ಹೊಸ ಉದ್ಯಮಗಳು ಬರ್ತಾ ಇದೆ, ಮತ್ತೆ ಉದ್ಯೋಗ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆಲ್ಲರೂ ಕೂಡ ಮಾಧ್ಯಮ ಕ್ಷೇತ್ರ ತುಂಬಾ ತನ್ನದೇ ಆದ ಕಾಣಿಕೆ ಕೊಡ್ತಾ ಇದೆ. ಹಾಗೆ ಬೆಂಗಳೂರು ಕೃಷಿ ಕ್ಷೇತ್ರಕ್ಕೆ ಮಾಧ್ಯಮ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ. ಬಹುಶಃ ಅದು ಪರೋಕ್ಷವಾಗಿ ಜಾಸ್ತಿ ಆಗ್ತಾ ಇದೆ, ಬಟ್ ನಮ್ಗೆ ಮೇಲ್ನೋಟದಾಗ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮ ಮತ್ತು ಕೃಷಿ ಇವೆರಡು ತುಂಬಾ ಅನುಗುಣವಾಗಿ ಮುಂದೆ ಸಾಗ್ತಾ ಇದೆ, ರಾಜ್ಯದ ಅಭಿವೃದ್ಧಿ ಮುನ್ನಡೆಸಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನೆಲಕೋ ಚಿಂತನೆ ಹೆಚ್ಚೋದಕ್ಕೆ ಇವತ್ತು ಒಂದು ಮಾಧ್ಯಮ ಒಂದು ಗೋಷ್ಠಿಯನ್ನು ನಡೆಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಅವತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ವಿಸಿಗಳಾದಂತ ಎಸ್ವಿ ಸುರೇಶ್ ಅವರು ಇವತ್ತು ಗೋಷ್ಠಿ ಬಗ್ಗೆ ಒಂದು ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಪ್ರಕಾಶ್ ಅವರು ಮಾತಾಡ್ತಾರೆ, ಎಲ್ಲ 5 ನಿಮಿಷ ಮಾತಾಡುವ ಮೂಲಕ ಸಚಿವರು 11:30 ಬರ್ತಾರೆ. 11:30 ಸಮಯಕ್ಕೆ ನಮ್ಮ ಎಲ್ಲ ಗೋಷ್ಠಿ ಮುಗಿಬೇಕು. ಅಟೋಗೆ ನಾವೆಲ್ಲ ಹೋಗಿ ಸಚಿವರನ್ನ ಸ್ವಾಗತ ಮಾಡಿ ಕರ್ಕೊಂಡು ಸಂವಾದ ಕಾರ್ಯಕ್ರಮ ಶುರು ಆಗುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಅಂತ ಮನೆಯವರು ಕೇಳ್ಕೊಳ್ತೀವಿ. ಈ ಕಾರ್ಯಕ್ರಮವನ್ನು ಮುಂದರ್ಚಣ ಡಾಕ್ಟರ್ ಯಶಸ್ವಿ ಸುರೇಶ್ ಅವರು ತಮ್ಮ ಮಾತನ್ನು ಶುರು ಮಾಡಬೇಕು ಅಂತ ಕೇಳ್ಕೊಳ್ತೀವಿ.
2: ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಮಾಧ್ಯಮ ಮಿತ್ರರೇ, ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಸರ್ಕಾರದ ಅಧಿಕಾರಿಗಳು, ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರೆಲ್ಲ, ಇವತ್ತು ಕೆಪೆಕ್ ಮತ್ತೆ ಪ್ರೆಸ್ ಕ್ಲಬ್ನವರ ವತಿಯಿಂದ ಆಯೋಜಿಸಿರುವಂತಹ ಕೃಷಿ ಮತ್ತು ಮಾಧ್ಯಮ ಅಂದ್ರೆ ಎರಡರ ನಂಟು ಯಾವ ರೀತಿ ಇದೆ, ಇದರಿಂದ ಏನು ಅನುಕೂಲ ಆಗ್ತಾ ಇದೆ ಸಂಬಂಧಿಸಿದೆ, ಇದನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಬಳಸ್ಲಿಕ್ಕೆ ಅವಕಾಶ ಆಗುತ್ತಾ, ಅಥವಾ ಅದರಲ್ಲಿ ಇನ್ನೂ ಜಾಸ್ತಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾವು ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ವಿಮರ್ಶೆಗಳು ಮಾಡಿ, ಆ ವಿಮರ್ಶೆ ಮಾಡೋದಕ್ಕೆ ಮುಂಚೆ ಈಗೆಲ್ಲ ನಿಮಗೆ ಗೊತ್ತಿದೆ, ಕೃಷಿ ಕ್ಷೇತ್ರದಲ್ಲಿ ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎದುರಿಸುತ್ತಿರುವ ಸವಾಲುಗಳಿವೆ. ಆ ಸವಾಲುಗಳಿಗೆ ರೈತ ಬಾಂಧವರಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಬರುತ್ತಾರೆ, ಆ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತೆ ಕೃಷಿ ಇಲಾಖೆ ಯಾವ ರೀತಿ ಕಾರ್ಯೋನ್ಮುಖರಾಗಿದ್ದಾರೆ, ಈ ಸವಾಲುಗಳನ್ನು ಯಾವ ರೀತಿ ನಾವು ಪರಿಣಾಮಕಾರಿಯಾಗಿ ಎದುರಿಸಬೇಕು ಅನ್ನೋದ್ರ ಚರ್ಚೆಗಳು ಅವಶ್ಯಕವಾಗಿ ಬೇಕಾಗಿದೆ. ಈಗ ಮಾಧ್ಯಮ ಇಲ್ಲದೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅದಕ್ಕೆ ಕೃಷಿನೂ ಒಪ್ಪಾಗಿದೆ. ಪ್ರತಿಯೊಬ್ಬರೂ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಮಾಧ್ಯಮದವರ ಗಮನವನ್ನು ಸೆಳೆಯುವಂತಹ ಕಾರ್ಯಕ್ರಮ ಬಹಳ ಮುಂಚೆಯಿಂದಲೇ ಮಾಡ್ತಾರೆ. ಮಾಧ್ಯಮ ಇಲ್ಲದೆ ಹೋದ್ರೆ ನಾವು ಇವತ್ತಿನ ದಿನ

ನೀವು ಯೋಚನೆ ಮಾಡಿದ್ರೆ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ಇಲಾಖೆ ರೈತ ಸಮುದಾಯವನ್ನು ತಲುಪಲಿಕ್ಕೆ ಸಮೂಹ ಮಾಧ್ಯಮಗಳು ಇಲ್ಲದೆ ಹೋದರೆ ಒಂದೇ ಒಂದು ಕ್ಷಣ ಆಲೋಚನೆ ಮಾಡಿ ನಮ್ಮ ಇಲಾಖೆಗಳ ಪರಿಸ್ಥಿತಿ ನಾವು ಏನಾಗಿದೆ. ಹಾಗಾಗಿ ಇದೊಂದು ಅವಿಭಾಜ್ಯ ಅಂಗ, ಅದರಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆ ಅಥವಾ ಯಾವುದೇ ರೀತಿಯಾದಂಥ ಆತಂಕ ಬೇಡ. ಕೃಷಿ ಜೊತೆ ಜೊತೆಗೇನೆ ಮಾಧ್ಯಮವನ್ನು ನಾವು ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಒಂದು ಸಣ್ಣ ನಿದರ್ಶನ ಹೇಳಿ, ಮಾಧ್ಯಮ ಯಾವ ರೀತಿ ನಮ್ಮನ್ನ ರೈತರಿಗೆ ಅತೃಪ್ತವಾಗಿ ಬರ್ತಾ ಇದೆ, ನಮ್ಮ ಕಾರ್ಯಕ್ರಮಗಳನ್ನ ಯಾವ ರೀತಿ ಅವರು ಪ್ರಶ್ನಿಸ್ತಾ ಇದ್ದಾರೆ. ಕೃಷಿ ಮೇಳ ಅಂತೇಳಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂತಹ ಚಟುವಟಿಕೆ ಪ್ರತಿ ವರ್ಷ ನಡೆಯುತ್ತೆ. ಮುಂಚೆ 20 ಲಕ್ಷ ಜನ ಬರ್ತಾ ಇದ್ದಾರೆ, ಕಳೆದ ಬಾರಿ 54 ಲಕ್ಷ ಜನ. ನಾವು ಮಾಡ್ತಾ ಇರೋ ಕೆಲಸ ಹಾಗೆ ಇದೆ, ಅದೇ ಕೃಷಿ ಮೇಳ ಮಾಡ್ತಾ ಇದ್ದೀವಿ, ವಿನೂತನ ತಂತ್ರಜ್ಞಾನಗಳನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇಷ್ಟು ಜನದ ಗಮನವನ್ನ ನಾವು ಹೆಂಗೆ ಆ ಕಾರ್ಯಕ್ರಮಕ್ಕೆ ಸೆರೀಲಿಕ್ಕೆ ಸಾಧ್ಯ ಆಯ್ತು? ನಾವು ಮನೆ ಮನೆಗೆ ಹೋಗಿ ಹೇಳಿ ಬಂದಿಲ್ಲ, ಅಥವಾ ರೈತರನ್ನ ನಾವು ಹೋಗಿ ಕರ್ಕೊಂಡು ಬಂದಿಲ್ಲ. ಅವ್ರನ್ನ ಬರೋ ರೀತಿ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅದರ ಅನುಭವವನ್ನ ಮತ್ತೆ ಅದರ ಅವಶ್ಯಕತೆಯನ್ನ ಹಂಚ್ಕೊಳ್ಳುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಿದ್ರಿಂದ ಮಾತ್ರ ಈ ಕಾರ್ಯ ಸಾಧ್ಯ ಆಗಿದೆ ಅಂತ ನಾನು ಕಳೆದ ಬಾರಿ ಮಾಧ್ಯಮ ಗೋಷ್ಠಿಯಲ್ಲಿ ಸಹ ಈ ಮಾತನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಬಾರಿಯಂತೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಧ್ಯಮ ಕೆಲಸವನ್ನು ನಿರ್ವಹಿಸಬೇಕು. ಆ ಮಾಧ್ಯಮ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಅದರಿಂದ ಆಗುವಂತ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದಿದ್ದು ಇದೊಂದು ನಿದರ್ಶನ ಅಂತ ಹೇಳೋದೇ ತಪ್ಪಾಗುತ್ತೆ. ಇವತ್ತಿನ ದಿನ ನಾವು ಹಲವಾರು ಮಾಧ್ಯಮಗಳನ್ನ ನಾವು ಕೃಷಿ ಕ್ಷೇತ್ರದಲ್ಲಿ ಬಳಸ್ತಾರೆ. ಒಂದು ಈಗ ನಿಮ್ಗೆ ಗೊತ್ತಿದೆ ಪ್ರಿಂಟ್ ಮೀಡಿಯಾ, ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಹಲವಾರು ಲೇಖನಗಳಿರುವಂತೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ತಜ್ಞರು ತಮ್ಮ ಲೇಖನಗಳನ್ನ ಮಂಡಿಸ್ತಾರೆ, ಮತ್ತೆ ಅದರಲ್ಲಿ ಇರುವಂತಹ ಕೆಲವು ವಿಷಯಾಧಾರಿತವಾದಂತಹ ವಿಷಯಗಳನ್ನ ಮಂಡಿಸಿ ರೈತರ ಗಮನಗಳನ್ನ ಸೆಳೀತಾರೆ. ಅಥವಾ ಮಾಧ್ಯಮದವರೇ ರೈತರಿಗೆ ಅವಶ್ಯಕತೆ ಇರುವಂತಹ ಹೊಸ ಹೊಸ ವಿಷಯಗಳನ್ನ ಹುಡುಕಿ ತೆಗೆದು ಬಂದು ಅದನ್ನ ರೈತರಿಗೆ ತಲುಪಿಸುವಂತ ಕೆಲಸವನ್ನು ಮಾಡುತ್ತಾರೆ. ಪ್ರತಿ ಬಾರಿನೂ ಮಾಧ್ಯಮದವರು ಎಷ್ಟೋ ಸಲ ಫೋನ್ ಮಾಡಿ, ಸರ್ ಹೊಸದ ಏನಾದರೂ ಆಗಿದೆಯಾ, ನಾವು ರೈತರು ತಲುಪಿಸ್ಬೇಕು ಅಂತ ಅವರೇ ಕೇಳಿ ತಿಳ್ಕೊಂಡು ಬರೆಯುವಂತ ಸಂಭವ ಇವತ್ತು ಜಾಸ್ತಿ ಆಗ್ತದೆ. ಅದರಲ್ಲಿ ಮಾಧ್ಯಮಕ್ಕೆ ತಲುಪಬೇಕು ಅಂದ್ರೆ ನೀವು ಮಾಡ್ತಾ ಇರುವಂತ ಕೆಲಸದ ಗುಣಮಟ್ಟ ಆ ರೀತಿಯಲ್ಲಿ ಇರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸುಮ್ಮನೆ ಸುದ್ದಿ ಮಾಡಬೇಕು, ಸುದ್ದಿಗೋಸ್ಕರ ನಾನು ಮಾಹಿತಿಯನ್ನ ಹಂಚ್ಕೋಬೇಕು ಅನ್ನೋದು ಅವ್ರಿಗೆ ಇರೋಲ್ಲ. ಯಾಕೆಂದ್ರೆ ಕೃಷಿ ಕ್ಷೇತ್ರದಲ್ಲಿ ಅದು ಬೇರೆ ರಂಗಗಳು ಇರ್ಬೋದು, ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಬೇರೆ ಬೇರೆ ಕ್ಷೇತ್ರಗಳು ಕೆಲಸ ಮಾಡ್ಬೋದು. ಆದ್ರೆ ಇದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾಧ್ಯಮಗಳು ಕೃಷಿ ಕ್ಷೇತ್ರದಲ್ಲಿ ಜನಗಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಬಹಳ ಹೆಚ್ಚಾಗಿ ಮಾಡ್ತಾರೆ. ಮನೆ ಒಂದು ಮಲ್ಟಿ ಕ್ರಾಪ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ ಮಿಷಿನ್ ಅಂತ ಮಾಡಿದ್ರು, ನಾವು ಅದು ಮಾಡಿದ್ದು ಮಾಧ್ಯಮದ ಮೂಲಕ ಬಹಳ ಹೆಚ್ಚಿನ ಪ್ರಚಾರ ಪಡೆಯಿತು. ಇವತ್ತಿನ ದಿನ ಪ್ರತಿ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಆ ಒಂದು ಮಿಷಿನ್ಗೆ ಬೇಡಿಕೆ ಬರ್ತಾ ಇದೆ, ಅದರಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ. ಕೆಪೆಕಂತ ಸಂಸ್ಥೆಗೆ ಅದನ್ನ ಪ್ರೊಸೆಸಿಂಗ್ ಮಾಡಿಸ್ಲಿಕ್ಕೆ ಅವಕಾಶ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಹಲವಾರು ಉದ್ಯೋಗಗಳು ಇದೆ. ಅದರ ಜೊತೆಗೆ ನಾನು ಮುಂಚೆನೆ ಹೇಳಿದೆ, ಇದನ್ನ ಬರೀ ನಾವು ಅದರ ಉದ್ಯೋಗಗಳು ಅನ್ನೋದೆಲ್ಲ ಕೃಷಿ ಕ್ಷೇತ್ರದ ಸವಾಲುಗಳನ್ನು ನಾವು ನೋಡೋದು. ಯಾಕಂದ್ರೆ ಇವತ್ತೆಲ್ಲರೂ ಸಾಕಷ್ಟು ಜನ ಮಾತಾಡ್ತಾ ಪ್ರತಿಯೊಬ್ಬರು ಬಾಯಲ್ಲಿ ಬರೋದು ಇಷ್ಟೇ, ಕೃಷಿ ಲಾಭದಾಯಕ ಉದ್ದಿಮೆ, ಕೃಷಿಯನ್ನ ಅವಲಂಬಿಸಿ ನಾವು ಜೀವನ ಮಾಡಬಹುದು, ಕೃಷಿ ರೈತರ ಕೈಯಲ್ಲಿ ಇಲ್ಲ. ಅಥವಾ ಕೃಷಿಯನ್ನ ಒಬ್ಬ ಡಾಕ್ಟರ್ ತನ್ನ ಮಗ ಡಾಕ್ಟರ್ ಆಗ್ಲಿ ಅಂತಾನೆ, ಅದೇ ಒಬ್ಬ ಕೃಷಿಕ ತನ್ನ ಮಗ ಕೃಷಿಕ ಆಗ್ಲಿ ಅಂತ ಇಷ್ಟು ಅಪೇಕ್ಷೆ ಪಡ್ತಾ ಇದ್ದಾರೆ. ಯುವಕರೆಲ್ಲ ಹಳ್ಳಿಯಿಂದ ಹೊರಗಡೆ ಮೈಗ್ರೇಷನ್ ಆಗಿ ಹೋಗ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ. ದುಡಿಲಿಕ್ಕೆ ಶಕ್ತಿ ಇಲ್ಲದೆ ಇರುವಂತ ವೃದ್ಧರು ಮಾತ್ರ ಹಳ್ಳಿಗಳಲ್ಲಿ ಉಳಿತಾ ಇದ್ದಾರೆ, ದುಡಿಲಿಕ್ಕೆ ಸಾಧ್ಯ ಆಗಿರುವಂತ ಜನರು ಬದುಕು ಬರ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ಆದರೆ ನಗರ ಪ್ರದೇಶಗಳಲ್ಲಿ ಆಗುವಂತ ಪರಿಣಾಮ ಹಳ್ಳಿಗಳಲ್ಲಿ ದುಡಿಯಕ್ಕೆ ಸಾಧ್ಯ ಇದೆ ಇರುವಂತ ಬಿಟ್ಟರೆ ಕೃಷಿ ಕ್ಷೇತ್ರ ಇವತ್ತಿಷ್ಟು ಇಡೀ ದೇಶ ಸ್ವಾವಲಂಬಿ ರಾಷ್ಟ್ರ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ 349 ಮಿಲಿಯನ್ ಟನ್ ಉತ್ಪಾದನೆ ಆಗಿದೆ, ನಮ್ಮದು ಬಫರ್ ಇದೆ ಅಂತ ಹೇಳ್ತೀವಿ. ಅಂದ್ರೆ 1947 ಪರಿಸ್ಥಿತಿ ಗೋಧಿಸಿಕೊಂಡ್ರೆ ನೀವು ಇದ್ದಂತ 53 ಮಿಲಿಯನ್ ಟನ್ ನಮ್ಮ ಜನಗಳ ಹಸಿವನ್ನ ನೀಗಿಸಲಿಕ್ಕೆ ಹೊರಗಡೆ ದೇಶದಿಂದ ಕೊಂಡ್ಕೊಳ್ತಾ ಇದ್ದಂತ ಆಹಾರ ಧಾನ್ಯಗಳು ಇವತ್ತು ನಾವೇ ಸ್ವತಃ ಮಾಡಿ ಹೊರಗಡೆ ದೇಶಕ್ಕೂ ರಫ್ತು ಮಾಡುವಂತ ಪರಿಸ್ಥಿತಿ. ಆದ್ರೆ ಕೃಷಿಯನ್ನ ಬರೀ ಕೃಷಿ ಮಾಡಬೇಕಾ ಅಥವಾ ಕೃಷಿಯಲ್ಲಿ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕಾ? ಇದರಲ್ಲಿ ಮಾಧ್ಯಮದವರು ಈ ಕೃಷಿ ಕ್ಷೇತ್ರ ಲಾಭದಾಯಕ ಅಂತ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಕಟೆಕ್ಟೇ ಆದಂತ ಒಂದು ಸೀರೀಸ್ ಆಫ್ ಸಕ್ಸಸ್ ಸ್ಟೋರೀಸ್. ಕಟೆಕ್ ಸಂಸ್ಥೆಯವರಿಂದ ಕೃಷಿಯನ್ನ ಅಂದ್ರೆ ಕೃಷಿಕರೇ ಉದ್ದಿಮೆದಾರರಾಗಿ ರೂಪಿಸುವಂತದ್ದೇ ಆಗಿ, ಆ ಉದ್ದಿಮೆದಾರರು ಜೀವನವನ್ನ ಕಟ್ಟಿಕೊಳ್ಳೋದೇ ಆಗಿ ಕೃಷಿಯಲ್ಲಿ ಅನ್ನೋದ್ರ ಬಗ್ಗೆ ಕಟೆಕ್ನವರ ಉದಾಹರಣೆ ಸಹಿತ ಅದನ್ನ 30 ಸ್ಟೋರೀಸ್. ಅಂದ್ರೆ ಈ ಒಂದು ಯಶೋಗಾಥೆಗಳು ರೈತರ ಮೇಲೆ ಪರಿಣಾಮ ಬೀರುತ್ತೆ,

0: ಈ ಕ್ಷೇತ್ರದಲ್ಲಿ ಒಂದು ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಸಿದ್ಧ ಮಾಡ್ತೇವೆ. ಹಾಗಾಗಿ ಇವತ್ತು ಹೊಸದಾಗಿ ನಾವು ಏನು ಚರ್ಚೆ ಮಾಡ್ತಾ ಇಲ್ಲ, ಕೃಷಿ ಮತ್ತು ಮಾಧ್ಯಮ ಅನ್ನೋದ್ರ ಬಗ್ಗೆ. ಕೃಷಿಯನ್ನೇ ಮಾಧ್ಯಮ ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡು ಅದನ್ನ ನಾವು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತೀವಿ, ಕೃಷಿ ಕ್ಷೇತ್ರ ಅಷ್ಟು ಹೆಚ್ಚಿಗೆ ಹೋಗುತ್ತೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಮಣ್ಣು ತನ್ನ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ ಅಂತಿದ್ದೀವಿ. ಇನ್ನೊಂದು ಕಡೆ ಈಗಾಗಲೇ ಜನ ನಮಗೆ ಸಾವಯವ ಪದಾರ್ಥಗಳನ್ನ ಕುಡಿ ಅಂತ ಕೇಳ್ತಾ ಇದ್ದಾರೆ, ರಾಸಾಯನಿಕ ಮುಕ್ತ ಪದಾರ್ಥಗಳನ್ನ ಒದಗಿಸಿ ಅಂತ ಜನಗಳ ಕೂಗು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮಾಧ್ಯಮದವರು ಬರೀ ಮಾಹಿತಿಯನ್ನ ಕ್ಯಾರಿ ಮಾಡಿದ್ದಲ್ಲ, ಇಲಾಖೆಗಳನ್ನು ಹೆಚ್ಚಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ನಮ್ಮ ಸಂಶೋಧನೆ ದಿಕ್ಕು ಯಾವ ಆಲೋಚನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಸಂಶೋಧನೆ ಅನ್ನೋದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತಾ ಇದ್ದಾರೆ. ನೀವು ಇಷ್ಟು ದಿನ ಮಾಡಿದ್ದು ರಾಸಾಯನಿಕ ಕೃಷಿಯಿಂದ ಹೊರಗುತ್ತೀನಿ, ಸಾವಯವ ಕೃಷಿಯಲ್ಲಿ ಹೆಚ್ಚು ಸಂಶೋಧನೆಗಳನ್ನ ಮಾಡಿ, ನೈಜ ಕೃಷಿಯಲ್ಲಿ ಸಂಶೋಧನೆಗಳನ್ನ ಮಾಡಿ, ರೈತರಿಗೆ ಆ ಮಾಹಿತಿಯನ್ನ ಕೊಡಿ, ರಾಸಾಯನಿಕ ಮುಕ್ತ ಪದಾರ್ಥಗಳು ದೊರೆಯೋ ರೀತಿಯಿಂದ ನೋಡ್ಕೊಳ್ಳಿ, ಜನಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರದೆ ಇರುವಂತ ಕೃಷಿ ಕ್ಷೇತ್ರದ ಚಟುವಟಿಕೆಗಳನ್ನ ನೀವು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಶೋಧನಾ ಕ್ಷೇತ್ರ ಸಹ ಮಾಧ್ಯಮದವರ ಮೂಲಕ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ತಾ ಇದೆ ಅಂದ್ರೆ ಏನು ಆಶ್ಚರ್ಯ. ಇದ್ರ ಜೊತೆಗೆ ಮಣ್ಣು ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ ಅಂತ ನಾವು ಹೇಳಿದ್ವಿ. ಇವತ್ತು ಆರ್ಗ್ಯಾನಿಕ್ ಕಾರ್ಬನ್ ಏನು ಸಾವಯವ ಇಂಗಾಲ ಇದ್ರಲ್ಲಿದೆ ಮಣ್ಣಲ್ಲಿ, ಅದು ಬಹಳವಾಗಿ ಕುಸಿತ ಕಂಡಿದೆ, 0.3 ಬಂದ್ಬಿಟ್ಟಿದೆ. ಅದನ್ನ ಜಾಸ್ತಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಧ್ಯಮದವರ ಮೂಲಕ ಮಾಹಿತಿಯನ್ನ ನಾವು ತಲುಪಿಸ್ತಾ ಇದ್ದೀವಿ. ಮತ್ತೆ ನಿಮ್ಗೆಲ್ಲ ಗೊತ್ತಿದೆ, ಭೂಮಿ ಮೇಲ್ಪದರ ಗಟ್ಟಿ ಆಗ್ತಾ ಇದೆ, ಅದರಿಂದ ಗೊಬ್ಬರವನ್ನ ಹೀರ್ಕೊಳ್ಳುವಂತ ಶಕ್ತಿ ಗಿಡಗಳು ಕಳ್ಕೊಂಡ್ಬಿಡ್ತಾ ಇದೆ. ಅದನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಲೇಖನಗಳನ್ನ ಮಾಧ್ಯಮದವರ ಮೂಲಕ ಅಂದ್ರೆ ಒಟ್ಟಾರೆಯಾಗಿ ಹೇಳೋದೇನಂದ್ರೆ, ಕೃಷಿ ಕ್ಷೇತ್ರದಲ್ಲಿ ಮಾಧ್ಯಮದವರು ರೈತರು ಮತ್ತೆ ವಿಜ್ಞಾನಿಗಳ ಮಧ್ಯೆ ಅಥವಾ ಇಲಾಖೆಗಳ ಮಧ್ಯೆ ಕೊಡಿಯಾಗಿ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನಾವೇನು ಎಂಪ್ಲಾಯೀಸ್ ಅಂತ ಇದ್ದೀವಿ, ನಾವು ಫುಲ್ ಪೇಡ್ ವರ್ಕರ್ಸ್, ಬಟ್ ಆದ್ರೆ ಮಾಧ್ಯಮ ಪ್ಯಾರಾ ಎಕ್ಸ್ಟೆನ್ಷನ್ ವರ್ಕರ್ಸ್, ಅರೆಕಾಲಿಕ ವಿಸ್ತರಣಾ ಕಾರ್ಯಕರ್ತರಾಗಿ ನಮ್ಮ ಪರವಾಗಿ ಅವರು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಪ್ಪ. ಆ ನಿಟ್ಟಿನಲ್ಲಿ ನಡೀತಾ ಇರುವಂತ ಕೆಲಸಗಳನ್ನ ಇವತ್ತು ಮಾಧ್ಯಮ ಕ್ಷೇತ್ರ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅವ್ರನ್ನ ಬಳಸ್ಕೊಳ್ಳುವಂತ ಪ್ರಯತ್ನ ನಮ್ಗಳ ಕಡೆ ಇಂದ. ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ಬರೆಯೋ ರೀತಿಯಲ್ಲಿ ಆರ್ಟಿಕಲ್ಸ್ ಬರೆದ್ರೆ ಯಾವ ಪ್ರಸ್ ನಾವು ಕ್ಯಾರಿ ಮಾಡಲ್ಲ, ನಾನು 2 ಪೇಜ್ ಕೊಟ್ರೆ ಅದರಲ್ಲಿ ಬರೀ 4 ಲೈನ್ ಬಂದ್ಬಿಡುತ್ತೆ. ಅಂದ್ರೆ ಮಾಧ್ಯಮದವರಿಗೆ ಯಾವ್ದು ಮುಖ್ಯ ಯಾವ್ದು ಮುಖ್ಯ ಅಲ್ಲ ಅನ್ನೋದನ್ನ ಬೇರ್ಪಡಿಸಿ ಪಬ್ಲಿಷ್ ಮಾಡುವಂತ ಶಕ್ತಿ. ಹಾಗಾಗಿ ಇದನ್ನೆಲ್ಲ ಮನಗೊಂಡು ನಾವೇನ್ ಮಾಡ್ತಾ ಇದೀವಿ, ಇವಾಗ ಕೃಷಿ ವಿಶ್ವವಿದ್ಯಾನಿಲಯ ಮಾಧ್ಯಮವನ್ನ ನಮ್ಮ ವಿಶ್ವವಿದ್ಯಾನಿಲಯದ ಹತ್ತಿರಕ್ಕೆ ತಗೋಬೇಕು ಅಂತೇವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿನವ್ರ ಜೊತೆ ಒಡಗೂಡಿ 60 ಜನ ಕರ್ನಾಟಕ ರಾಜ್ಯದಲ್ಲಿರುವಂತ 60 ಜನ ಸಾಧಕ ರೈತರನ್ನ ಗುರುತಿಸಿ, 60 ಜನ ಉದಯೋನ್ಮುಖ ಲೇಖಕರುಗಳನ್ನ ಗುರುತಿಸಿ. ಅಂದ್ರೆ ಯಾರು ಲೇಖನಗಳನ್ನೇ ಬರೀತಾ ಇದ್ದಾರೆ, ನಮ್ಮ ವೈಜ್ಞಾನಿಕ ಲೇಖನಗಳನ್ನ ಬರೆಯುವಂತ ಶಕ್ತಿ ಇದೆ ಅವರಿಗೆ, ಸಾಹಿತ್ಯಮಯವಾಗಿ ಬರೆಯುವಂತ ಶಕ್ತಿ ಅವರಿಗಿದೆ, ನಮ್ಗೆ ಆ ಶಕ್ತಿ ಇದೆ. ನಾವು ವೈಜ್ಞಾನಿಕವಾಗಿ ಬರ್ಕೊಟ್ಬಿಡ್ತೀವಿ, ಅದು ಎಷ್ಟು ಮಟ್ಟಿಗೆ ಜನಗಳ ಗಮನ ಸೆಳೆಯುತ್ತೆ, ಎಷ್ಟು ಮಟ್ಟಿಗೆ ರೈತರಿಗೆ ಉಪಯೋಗವಾದಂತ ಮಾದರಿಯಲ್ಲಿ ಅದನ್ನ ನಾನು ಪ್ರೆಸೆಂಟೇಷನ್ ಮಾಡ್ತೇನೆ ಅನ್ನೋದು, ಕಂಟೆಂಟ್ ನ ಯಾವ ರೀತಿ ಫೀಲ್ ಮಾಡ್ತೇನೆ ಅನ್ನೋದು ನಮ್ಗಷ್ಟು ಇದಿಲ್ಲ. ಹಾಗಾಗಿ ಏನ್ ಮಾಡಿದ್ದೀವಿ, 60 ಜನ ಲೇಖಕರು, 60 ಜನ ನಮ್ಮ ರೈತರನ್ನ ಜೊತೆ ಮಾಡಿ 3 ದಿನಗಳ ಕಾಲ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಲೇಖಕ ಒಬ್ಬ ರೈತ ಅವನ ಜೊತೆ ಮಾಡಿ ಕೊಟ್ಬಿಡ್ತೀವಿ. 3 ದಿನ ಅವ್ರು ಅಲ್ಲೇ ಒಂದು ರೂಮ್ ನಲ್ಲಿ ಅವ್ರನ್ನೇ ಕೂರಿಸ್ತೀವಿ. ಆ ರೈತ ತನ್ನ ಅನುಭವಗಳನ್ನ ಹಂಚ್ಕೋಬೇಕು, ತನ್ನ ರೈತ ತಾನು ಮಾಡಿರೋ ಸಾಧನೆಗಳನ್ನ ಹೇಳಬೇಕು, ಅದನ್ನ ಇವರೇನ್ ಮಾಡಬೇಕು ಕಥೆಗಳ ರೂಪದಲ್ಲಿ ಸಾಹಿತ್ಯವಾಗಿ ರೈತರನ್ನ ತಲುಪೋ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಈ ಲೇಖನಗಳನ್ನ ಬರೀತಾ ಇದ್ದಾರೆ. ಆ ಕಾರ್ಯಕ್ರಮ ಅತಿ ಶೀಘ್ರವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾಧ್ಯಮ ಎಷ್ಟು ಪ್ರಮುಖ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಗುರುತಿಸಿಕೊಂಡಿರೋದು, ನಮ್ಮ ವಿಜ್ಞಾನಿಗಳಿಗೂ ಸಹ ವೈಜ್ಞಾನಿಕ ಲೇಖನಗಳನ್ನ ಬರೆಯೋದು ಹೇಗೆ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಒಳ್ಳೊಳ್ಳೆ ಮಾಧ್ಯಮ ಮಿತ್ರರನ್ನ ಕಲಿಸಿ ಅವರಿಂದ ಉಪನ್ಯಾಸವನ್ನ ಕೊಡಿಸ್ತಾ ಇದ್ದೀವಿ, ಅವರಿಂದ ಬರೆಯುವಂತ ಕಲೆಯನ್ನ ಕಲ್ತ್ಕೊಳ್ಳಿ. ನೀವು ನಿಮ್ಮ ವೈಜ್ಞಾನಿಕವನ್ನ ವೈಜ್ಞಾನಿಕವಾಗಿರುವಂತ ಲೇಖನವನ್ನ ರೈತರ ಆಡುಭಾಷೆಯಲ್ಲಿ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ವಿಜ್ಞಾನಿಗಳಿಗೆ ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಏನ್ ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ಜರ್ನಲಿಸಮ್ 6 ತಿಂಗಳ ಕಾಲ ತರಬೇತಿ ಕೊಡ್ತಾ ಇದ್ದೀವಿ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳಿ ಒಂದು ಕೋರ್ಸ್ ನಲ್ಲಿ ಆರು ತಿಂಗಳ ಕಾಲ ಆ ಮಕ್ಕಳ ಕೈಯಲ್ಲೇ ಲೇಖನಗಳನ್ನ ಬರೆಸೋದು, ಅವರುಗಳ ಕೈಯಲ್ಲೇ ವಿಡಿಯೋ ಡಾಕ್ಯುಮೆಂಟ್ರೀಸ್ ನ ಮಾಡೋದು, ಪ್ರಚಲಿತವಾಗಿರುವಂತ ವಿಷಯಗಳ ಬಗ್ಗೆ ಅವರಿಂದ ಆ ಡಾಕ್ಯುಮೆಂಟ್ರಿಗಳನ್ನ ಮಾಡಿಸಿ ಅದನ್ನ ಸ್ಕ್ರೀನ್ ಮಾಡುವಂತ ಕೆಲಸವನ್ನ ಮಾಡಿಸ್ತಾರೆ. ಅದ್ರ ಜೊತೆಗೆ ಅವರೇ ಆದಂತ ನ್ಯೂಸ್ ಪೇಪರ್ಗಳನ್ನ ಸಹ ತರ್ತಾ ಇದ್ದಾರೆ. ಅಂದ್ರೆ ಈ ಒಂದು ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಹಿಂದೆ ಬಿದ್ದಿಲ್ಲ. ಮಾಧ್ಯಮವನ್ನು ಬಳಸ್ಕೋಬೇಕು, ಮಾಧ್ಯಮದಲ್ಲಿರುವಂತ ವಿಷಯಗಳನ್ನ ತಿಳಿಸ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನ ನಾವು ತಯಾರು ಮಾಡಬೇಕು. ಅವಾಗ ಏನಾಗುತ್ತೆ, ಮಾಧ್ಯಮ ಮತ್ತೆ ನಮ್ಮ ವಿಜ್ಞಾನಿಗಳ ಜೊತೆ ನಿಕಟವಾದಂತ ಸಂಪರ್ಕ ಏರ್ಪಡಿಸಿ ಅವರಿಗೆ ಉಪಯೋಗ ಆಗುತ್ತೆ ಅನ್ನುವಂತ ದೃಷ್ಟಿಯನ್ನ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೆಳೀತಾ ಇರುವಂತ ಜನಸಂಖ್ಯೆಯನ್ನ ತಲುಪೋದು ಮತ್ತೆ ಮಾಹಿತಿಯನ್ನ ತಲುಪಿಸೋದು ಎರಡು ಬಹಳ ಒಂದು ಸ್ಪರ್ಧಾತ್ಮಕವಾದಂತ ವಿಷಯ. ಆದ್ರಿಂದ ಈ ಸಂದರ್ಭದಲ್ಲಿ ನನಗೆ ಕೆಪ್ಟನ್ನವರು ಮತ್ತೆ ಪ್ರೆಸ್ ಕ್ಲಬ್ನವರು ಆಯೋಜಿಸಿರುವಂತ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿದೆ. ಇದರ ಉಪಯೋಗವನ್ನ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪಡ್ಕೊಳ್ಳೋಣ. ಈ ಮಾಧ್ಯಮ ಕ್ಷೇತ್ರದಿಂದ ಆಗ್ತಾ ಇರುವಂತ ಕ್ರಾಂತಿಕಾರಿಕ ಬದಲಾವಣೆಗಳನ್ನ ಅಂದ್ರೆ ಡಿಜಿಟಲ್ ಮೀಡಿಯಾ ಇರಲಿ, ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಹೆಚ್ಚಿನ ಮಟ್ಟದಲ್ಲಿ ಇವನ್ ಮಾಧ್ಯಮ ಕ್ಷೇತ್ರದಲ್ಲೂ ಪರಿಣಾಮ ಬೀರ್ತಾ ಇದೆ. ಆ ತಂದಿತ್ತಿನಲ್ಲಿ ಸಹ ಅದನ್ನು ಸಹ ಗಮನದಲ್ಲಿ ಇಟ್ಕೊಂಡು ಮಾಧ್ಯಮ ಮತ್ತು ಇಲಾಖೆಗಳ ಒಡನಾಟವನ್ನು ಜಾಸ್ತಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸಂವಾದ ಯಶಸ್ವಿಯಾಗಲಿ, ಇನ್ನು ಹೆಚ್ಚು ಹೆಚ್ಚು ನಿರಂತರವಾಗಿ ಈ ರೀತಿಯಾದಂತಹ ಕೃಷಿ ಕ್ಷೇತ್ರಕ್ಕೆ ಬೇಕಾದಂತ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಮೇಲೆ ಈ ರೀತಿಯಾದಂತ ಸಂವಾದಗಳನ್ನು ಬರಲಿ, ಸಮಾಜಕ್ಕೆ ಅನುಕೂಲ ಆಗುತ್ತೆ, ಏನು ಮಾಹಿತಿಯಿಂದ ವಂಚಿತರಾಗಿರುವಂತ ರೈತರಿಗೆ ಇದು ಉಪಯೋಗ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಮಗೆ ಒಂದೆರಡು ಮಾತುಗಳನ್ನ ಪ್ರಾಸ್ತಾವಿಕವಾಗಿ ಕೃಷಿ ಮತ್ತು ಮಾಧ್ಯಮದ ನಡುವೆ ಇರುವಂತ ನಿಕಟವಾದಂತ ಸಂಪರ್ಕದ ಬಗ್ಗೆ ನಮ್ಮ ಹೇಳಿಕೆ ಅವಕಾಶ ಮಾಡಿಕೊಟ್ಟಂತೆಲ್ಲರಿಗೂ ಮತ್ತೆ ವೇದಿಕೆಯಲ್ಲಿರುವಂತ ಎಲ್ಲರಿಗೂ ಸಹ ತನ್ನ ಉತ್ತರ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.
1: ಧನ್ಯವಾದ. ಪ್ರಕಾಶ್ ಅವರು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಇಂದ ರಾಜ್ಯ ಹೇಗೆಲ್ಲ ದೇಶದ ಮತ್ತು ವಿಶ್ವದ ಗಮನ ಸೆಳೆದಿರುವ ನಿಟ್ಟಿನಲ್ಲಿ ನಮ್ಮದೇ ಆದ
2: ಮಾಧ್ಯಮ ಮಿತ್ರಗಳು ಮತ್ತೊಮ್ಮೆ ವಂದಿಸ್ತಾರೆ. ಇವತ್ತಿನ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಅಂತ ಇರ್ತದೆ. ಕೃಷಿ ಮತ್ತೆ ಮಾಧ್ಯಮಕ್ಕೆ ಯಾವ ಸಂಬಂಧ ಇದೆ, ಯಾವಾಗಿಂದ ಇದೆ ಅನ್ನೋದ್ರ ಬಗ್ಗೆ, ಯಾವ ತರದ ಸಂಬಂಧ ಇರಬೇಕು ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಮಾಡಿರೋಣ. ಈ ಸಬ್ಜೆಕ್ಟ್ ನೋಡಿದಾಗ ನಾನು ಶಿವಕುಮಾರ್ ಬಳಿ ಕಟ್ಟೆಯವರಿಗೆ ಸರ್ ಕೃಷಿ ಆದ್ಮೇಲೆ ಏನಿದೆ ಅದನ್ನು ನೀವು ಕೈಬಿಟ್ಟು ಕೊಡ್ತೀರಿ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಅಂತ ನಾನು ತಮಾಷೆ ಮಾಡಿದ್ದೆ. ಇನ್ನೋವೇಷನ್ ಕಲಿಸ್ತಾ ಇದ್ದೆ. ಲಾಸ್ಟ್ 5 ಇಯರ್ಸ್ ಅಲ್ಲಿ ನೀವೆಲ್ಲರೂ ನೋಡಿದ್ರಿ ಕೃಷಿ ನಂತರ ಅನ್ನೋದು ಒಂದು ಟೀ ಬಂದಿತ್ತು. ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಕೃಷಿ ಸಚಿವರು ಹೇಳ್ತಾರೆ, ಕೃಷಿ ಮೇಲೆ ಡಿಪೆಂಡ್ ಆಗಿರುವಂತ ರೈತರಿಗೆ ಅದರಲ್ಲಿ ಸಿಗುವಂತ ಫಸ್ಟ್ ಬೆಳೆ ಅವ್ರು ಸಿಗ್ಬೇಕಾಗಿದ್ದು ಬೆಳೆ ಆ ಬೆಳೆಗೆ ಬಾರಿ ತೊಂದರೆಗಳು ಉಂಟಾಗಿದೆ. ಯಾಕೆಂದ್ರೆ ಎಲ್ಲಾ ಬೆಳೆಗಳನ್ನು ಈ ಫೋರ್ಸಸ್ ಆಫ್ ನೇಚರ್ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲ ಮಳೆ ಬಂತು ಹೋಗುತ್ತೆ, ಪ್ರವಾಹ ಮಳೆ ಬರಲಿಲ್ಲ ಬರ ಬಂತು, 3 ವರ್ಷದಲ್ಲಿ ಒಂದು ಬಾರಿ ಬೆಳೆ ಸಿಕ್ಕಿದ್ರೆ ರೈತ ಪುಣ್ಯ ಮಾಡಿದ್ದನ್ನು ಕಳಿಸ್ತು. ಆಯ್ತು, ಬೆಳೆ ಸಿಕ್ಕಾದ್ಮೇಲೆ ಒಳ್ಳೆ ಬೆಲೆ ಸಿಕ್ತು, ಬೆಳೆ ಯಾವಾಗ ಒಳ್ಳೆದಾಗಿ ಸಿಗುತ್ತೋ ಕೈ ತುಂಬ ಸಿಗುತ್ತೋ ಆವಾಗ ಡಿಮಾಂಡ್ ಅಂಡ್ ಸಪ್ಲೈ ಫೋರ್ಸಸ್ ಬಂದೇ ಬರ್ತದೆ. ಜಾಸ್ತಿ ಸಪ್ಲೈ ಸಿಗ್ತದೆ ಡಿಮಾಂಡ್ ಕಮ್ಮಿ ಆಗುತ್ತೆ, ಅಥವಾ ಡಿಮಾಂಡ್ ಸ್ಟಾಗ್ನೆಂಟ್ ಇರ್ತದೆ ಆವಾಗ ಒಳ್ಳೆ ಬೆಲೆ ಸಿಗೋದು. ಈ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ ರೈತನಿಗೆ, ಅವನ್ ಬದುಕಲ್ಲ ಅಷ್ಟೇ, ಹುಟ್ಟಿನಿಂದ ಸಾಯುವವರೆಗೂ ಅವನು ಒದ್ದಾಡ್ತಲೇ ಇರ್ತಾನೆ, ಹೋರಾಡ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಆ ಒಂದು ಥಿಂಕ್ ಟ್ಯಾಂಕ್ ಇಟ್ಕೊಳ್ತಾರೆ, ನೀತಿ ಆಯೋಗಗಳು, ಇಲ್ಲಿ ಪಾಲಿಸಿ ಮೇಕರ್ಸ್, ಬುದ್ಧಿಜೀವಿಗಳು, ನಮ್ಮ ವಿಸಿ ಅಂತವರು, ನಮ್ಮ ಅಶೋಕ್ ಗವಾಯಚಾರ್ಯಂತವರು, ನಮ್ಮ ಪಾಟೀಲ್ ಅಂತ ಇವರೆಲ್ಲ ಒಂದು ಇಂಟೆಲೆಕ್ಚುಯಲ್ ಕ್ರೀಸ್ ಅಂತ ಎಲ್ಲೋ ಸೇರಿ ನಿಮ್ಮಂತ ಮಾಧ್ಯಮ ಮಿತ್ರರು ಸೇರಿ ಇದಕ್ಕೆ ಇಂಥ ಒಂದು ಅನಾಹುತ ಕಡಿಲಿಕ್ಕೆ ಯಾವ ರೀತಿ ನೀತಿ ಯಾವ ಮಟ್ಟಕ್ಕೆ ನೀತಿಗಳಲ್ಲಿ ಬದಲಾವಣೆ ತರಬೇಕು ಅಂತ ಮಾಡ್ತಾ ಇರ್ತಾರೆ ಸೈಲೆಂಟ್ ಆಗಿ. ಅದು ಮಾಡಿದಾಗ ಏನಾಗುತ್ತೆ, ನಮ್ಮ ಮಾಧ್ಯಮ ಮಿತ್ರರು ಅದನ್ನ ಮುಂದಕ್ಕೆ ಸಾರ್ವಜನಿಕ ಗ್ರಾಹಕರಲ್ಲಿ ಪಬ್ಲಿಕ್ಗೆ ಗಮನಕ್ಕೆ ತರುವಂತದ್ದು ಮೇಜರ್ ಏನಾಗ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇದ್ದೇನೆ, ಟೈಮ್ ನಾವು ಸದ್ಯ ಬಿಟ್ಟು ಆ ಕಡೆ ಈ ಕಡೆ ಹೋಗಿ ಮಾತಾಡಬೇಕು.

ನಾನು ಅಬ್ಸರ್ವ್ ಮಾಡಿದಂತೆ ಎಷ್ಟೋ ಒಂದು ಪ್ರಿಂಟ್ ಮೀಡಿಯಾ ವಿಥೌಟ್ ನೇಮಿಂಗ್ ಎನಿ ಪರ್ಟಿಕ್ಯುಲರ್ ನ್ಯೂಸ್ ಪೇಪರ್, ಪ್ರಿಂಟ್ ಮೀಡಿಯಾ ಅಗ್ರಿಕಲ್ಚರ್ ರಿಲೇಟೆಡ್ ಕಾಲಮ್ಸ್, ಅಗ್ರಿಕಲ್ಚರ್ ರಿಲೇಟೆಡ್ ಕೃಷಿಗೆ ರಿಲೇಟೆಡ್ ಕಾಲಮ್ಸ್ ಸ್ಟಾಪ್ ಆಗಿರ್ತದೆ ಇಲ್ಲ ಏನೋ ಒಂದು ಬೇಕಾಗಿ. ಹಾಗೆ ಟಿವಿ ಚಾನೆಲ್ಸ್ ಅನ್ನು ನೋಡಿದ್ರೆ ನಾನು ನನ್ನ ದೂರದರ್ಶನದಲ್ಲಿ ಪ್ರೋಗ್ರಾಮ್ ಇದ್ದೇ ಇದೆ, ನಾನು ಅಟೆಂಡ್ ಆಗಿದ್ದೆ. ಸುಮಾರು ಚಾನೆಲ್ಸ್ ಅಲ್ಲಿ ನಾನು ಕೇಳಿದ್ದೆ ದಯವಿಟ್ಟು ಅಗ್ರಿಕಲ್ಚರ್ ಕೃಷಿ ರಿಲೇಟೆಡ್ ಅಲ್ಲಿ ನಮ್ದು ಒಂದು ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂಗೆ ನೀವು ದಯವಿಟ್ಟು ಪ್ರೋಗ್ರಾಮ್ಸ್ ಹೆಚ್ಚಿನ ಮಾಡಿ. ಸರ್, ಆಹಾರ ಸಂಸ್ಕರಣೆ ಅಂದ್ರೆ ಏನು? ಆಹಾರ ಕೃಷಿ ಅಷ್ಟೇ ನಾವು ಮಾಡ್ತಾ ಇದ್ವಿ ಸರ್, ಆಹಾರ ಸಂಸ್ಕರಣೆ ಅದು ಕಷ್ಟ ಸರ್ ಅಂತ. ಯಾಕೆ ನಾವು ನೀವೆಲ್ಲ ಒಂದು ಕುಟುಂಬದವರು. ಅದಕ್ಕೆ ನಾನು ಫ್ರಾಂಕ್ ಆಗಿ ಮುಂದೆ ನಾನು ಮಾತಾಡಲಿಲ್ಲ ಅಂದ್ರೆ ಕೃಷಿ ಮಾಧ್ಯಮ ಅಥವಾ ಈ ಒಂದು ಸಂವಾದಕ್ಕೆ ನಾನು ಧಕ್ಕೆ ತಂದಂತಾಗುತ್ತೆ ಇರುವ ವಿಚಾರ. ಹೀಗಾಗಿ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ವಿಜುವಲ್ ಮೀಡಿಯಾ ಆಗಲಿ ಅದರಲ್ಲೇ ಸಬ್ ಕ್ಯಾಟಗರಿ ಆದ ಒಂದು ಡಿಜಿಟಲ್ ಮೀಡಿಯಾ ಅಂತ ಬಂದಿದೆ, ಅದಲ್ಲದೆ ಒಂದು ಸೋಷಿಯಲ್ ಮೀಡಿಯಾ. ನಾವು ನಾವೇ ಕ್ರಿಯೇಟ್ ಮಾಡ್ಕೊಂಡಿರುವಂಥ ಸೋಷಿಯಲ್ ಮೀಡಿಯಾ ಮೇ ಒನ್ ಡೇ ಓಟೇ ಡಿಜಿಟಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಮೇ ಒನ್ ಡೇ ಡೆಸ್ಟ್ರಾಯ್ ದ ಪ್ರಿಂಟ್ ಮೀಡಿಯಾ. ಬಟ್ ಮೀಡಿಯಾ ಇಸ್ ಮೀಡಿಯಾ ಫಾರ್ ಆಲ್ ಆಫ್ ಅಸ್, ವೆರಿ ಡಿಯರ್ ಟು ಅಸ್, ವೆರಿ ಇಂಪಾರ್ಟೆಂಟ್, ವೆರಿ ಕ್ರಿಟಿಕಲ್ ಟು ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಸೊಸೈಟಿ. ಇಟ್ಸ್ ಅನ್ ಎಕ್ಸಿಸ್ಟೆನ್ಷಿಯಲ್ ಸೆಗ್ಮೆಂಟ್ ಆಫ್ ಸೊಸೈಟಿ. ವಿತೌಟ್ ಮೀಡಿಯಾ ಸೊಸೈಟಿ ಕೆನಾಟ್ ಎಕ್ಸಿಸ್ಟ್ ಅಂತ ಹೇಳಿ. ಹೀಗಾಗಿ ನಮ್ಮಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಿ ಒಬ್ರದೊಬ್ರು ನಾವು ಹಂಚ್ಕೊಳ್ಳೋದಕ್ಕೆ ಹೋದ್ರೆ ಇಂಥ ಸಂವಾದಗಳಾಗಲಿ ಇಂಥ ಒಂದು ಇಂಟರಾಕ್ಟಿವ್ ಸೆಷನ್ಸ್ ಆಗಲಿ, ಅದು ವರ್ಷಕ್ಕೆ ಒಂದು ಬಾರಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಮಿನಿಸ್ಟರ್ ಅಲ್ಲಿ ಮಾಡಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕ್ರಿಟಿಕಲ್ ಇಶ್ಯೂಸ್ ಇದ್ದೇ ಇರ್ತದೆ. ಅದರಲ್ಲೂ ನಮ್ಮ ಕೃಷಿ ಮತ್ತೆ ಆಹಾರ ಸಂಸ್ಕರಣೆ ಭಾರಿ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ನಾವು ಈ ಒಂದು ಸಂವಾದ ನಡೆಸಲಿಕ್ಕೆ ಪ್ರಾರಂಭ ಆಗಿದೆ ಅಲ್ಲ, ಅದಕ್ಕೆ ಭಾರಿ ಹೆಮ್ಮೆಯನ್ನು ನಾವು ಒಪ್ಕೋಬೇಕಾಗುತ್ತೆ. ಈಗ ಕನೆಕ್ಟ್ ಬ್ಯಾಕ್ ಟು ಮೈ ಓನ್ ಟಾಪಿಕ್, ಆಹಾರ ಸಂಸ್ಕರಣೆ ಅಂದ್ರೆ ಎಲ್ಲರಿಗೂ ಒಂದು ಐಡಿಯಾ, ಏನು ವೇರ್ ಹೌಸ್ ಇದೋ ಅಥವಾ ಒಂದು ಲಾಜಿಸ್ಟಿಕ್ಸ್ ಮಾಡೋದು ಅನ್ನೋದು ಒಂದು ಐಡಿಯಾ. ಆಹಾರ ಸಂಸ್ಕರಣೆ ನಮ್ಮಲ್ಲಿ ಸರಳವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ನಿಂಬೆಕಾಯಿನ ತಗೊಂಡು ಕಟ್ ಮಾಡ್ಬಿಟ್ಟು ಅದಕ್ಕೆ ಒಂದು ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಉಪ್ಪಿನಕಾಯಿ ಮಾಡ್ತೀವಲ್ಲ ಅದು ಆಹಾರ ಸಂಸ್ಕರಣೆ. ಭತ್ತ ಅಕ್ಕಿ ಮಾಡೋದು, ಅಕ್ಕಿಯಿಂದ ಅಕ್ಕಿ ಹಿಟ್ಟು ಮಾಡೋದು, ಅಕ್ಕಿ ಹಿಟ್ಟಿನಿಂದ ರೊಟ್ಟಿ ಹಿಟ್ಟಿಂಗ್ ಮಾಡಿ ಅಲ್ಲಿ ಹೆಣ್ಮಕ್ಳು ಒಂದು ಮರದ ಕೆಳಗಡೆ ಅದಕ್ಕೊಂಚೂರು ಕಾರನ್ನು ಸಾರು ಹಾಕಿ ಚಟ್ನ ಹಾಕಿ ಕೊಡ್ತಾರಲ್ಲ ಅದು ಆಹಾರ ಸಂಸ್ಕರಣೆ. ದೊಡ್ಡದಾಗಿ ದೊಡ್ಡ ದೊಡ್ಡ ಶಬ್ದಗಳನ್ನು ನಾನು ಯೂಸ್ ಮಾಡಿದಾಗ ಆಹಾರ ಸಂಸ್ಕರಣೆ ಅಂತ ನಾನು ಕಲಿತಾಗ ನಮ್ಗೆ ಕೆಲವೇ ಸಮಸ್ಯೆಗಳಲ್ಲಿ ಪೋಸ್ಟ್ ಮಾಡಿದಾಗ ಏನಪ್ಪ ಆಹಾರ ಸಂಸ್ಕರಣೆ ಏನಪ್ಪ ನಾನು ನಮ್ಮ ರೇಡಿಯೋ ಇಲ್ಲೇ ಇದ್ದಾರೆ ಅಂದ್ರೆ ಅದಕ್ಕೆ ಹೇಳ್ಕೊಂಡೆ ಕಲ್ಸಿದ್ದು ಆಹಾರ ಸಂಸ್ಕರಣೆ ಅಂದ್ರೆ ಏನು. ಕ್ಯಾಬೆಕ್ದು ಅಡ್ರೆಸ್ ನಾನು ಓದ್ಕೊಂಡು ಬಂದೆ, ಗೂಗಲ್ ಹಾಕೊಂಡು ಪಕ್ಕದ ಬಿಲ್ಡಿಂಗ್ ತಗೊಂಡು ಹೋಗ್ಬಿಟ್ಟು ಆಮೇಲೆ ವಾಚ್ಮನ್ ಅನ್ನು ಅಟೆಂಡ್ ಕಲ್ತಿ ಕ್ಯಾಬೆಕ್ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ, ಬಿ ಎಂ ಎಸ್ ನನಗೆ ಗೊತ್ತಿರ್ಲಿಲ್ಲ, ಆಹಾರ ಸಂಸ್ಕರಣೆ ಅಂದ್ರೆ ಗೊತ್ತಿರ್ಲಿಲ್ಲ. ಇವತ್ತು ಒಂದು 60-70 ಕಡೆ ನನ್ನಿಂದ ಸಣ್ಣ ಭಾಷಣಗಳಂತಿರೋ ಅಥವಾ ಮಾತುಗಳಂತಿರೋ ಮಾಡಿದ್ದೀನಿ ಎಲ್ಲ ಕಡೆಗಳನ್ನು. ಯಾವ ಲೆಕ್ಕದಲ್ಲಿ ಕ್ಯಾಪೆಕ್ ಆಗಲಿ ಆಹಾರ ಸಂಸ್ಕರಣೆ ಯಾವ ವಿಚಾರಗಳಾಗಲಿ ಕೃಷಿಗೆ ಒಂದು ಮೌಲ್ಯವರ್ಧನೆ ತುಂಬುವಂತ ಒಂದು ಚಟುವಟಿಕೆಯಲ್ಲಿ ಎಂಗೇಜ್ ಆಗಿರುವಂತ ಆಹಾರ ಸಂಸ್ಕರಣೆಯ ಒಂದು ರೂಪ ಆಗಲಿ ಇವತ್ತು ಎಲ್ಲ ಮನೆ ಮಾತಾಗಿರೋದು ಯಾವ ರೀತಿ ಎಲ್ಲ ನಿಮ್ಗಡೆಯ. ನಾನು ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಎಷ್ಟೋ ಟೈಮ್ ಬೇಜಾರು ಮಾಡ್ಕೋಬಹುದು, ವೇದಿಕೆ ಮೇಲೆ ಚಂಡಿಯರ್ ಕೂತಿರ್ತಾರೆ, ಒಂದು ಫಸ್ಟ್ ಅಡ್ರೆಸ್ ಮಾಡೋದು ಮಾತಿ ನಂಬಿರ್ತಾರೆ ಅಂತ ಫಸ್ಟ್ ಅವ್ರನ್ನ ಅಡ್ರೆಸ್ ಮಾಡಿ ಆಮೇಲೆ ಚಂಡಿಯರ್ನ ಅಡ್ರೆಸ್ ಮಾಡಿರ್ತೀನಿ. ಏನ್ ತೋರಿಸ್ತದೆ ಅದು ಅಂದ್ರೆ ಮಾಧ್ಯಮ ಮಿತ್ರರು ಆಹಾರ ಸಂಸ್ಕರಣೆ ಆಗ್ಲಿ ಅಥವಾ ಕೃಷಿದಾಗ್ಲಿ ಅವರು ಕೈಗೆತ್ಕೊಂಡು ಈ ಒಂದು ಮಾಹಿತಿನ ಅರಿವು ಮೂಡಿಸುವಂತ ಕಾರ್ಯಕ್ರಮ ಕೈ ಹಾಕಿದ್ರೆ ಯಾವುದೊಂದು ಇವತ್ತಿನವರೆಗೆ ಏನ್ ನಡೆದಿದ್ರು ಯಾವುದು ಆಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ನಾನು ಹೇಳ್ತೇನೆ. ಈಗ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸುರೇಶ್ ಸರ್ ಮಾತಾಡಿದ್ರು, ಒಂದು ಪತ್ರಿಕೆಯವರು, ನಾವು ಅವ್ರಿಗೆ ಕೇಳ್ಕೊಳ್ಳಿಲ್ಲ, ಅವರೆಲ್ಲ ಎಲ್ಲೋ ಒಂದ್ ಕಡೆ ಯಾರೋ ಒಂದು ನಮ್ಮ ಇಂಡಿವಿಜುವಲ್ ಬೆನಿಫಿಷಿಯರಿ ಇಎಂಎಸ್ಎಂಎ ಬೆನಿಫಿಷಿಯರಿ ಬಗ್ಗೆ ಎಲ್ಲ ಕೇಳಿದ್ರು. ಸರ್, ಇದು ಹಿಂಗಂತೆ ಹಿಂಗಂತೆ ನಾವೊಂದು ಸೀರೀಸ್ ಮಾಡ್ತೀವಿ. ಎಷ್ಟು ಸೀರೀಸ್ ಮಾಡ್ತೀವಿ? ಒಂದು ವಾರಕ್ಕೆ ಒಂದೊಂದು 5 ಸೀರೀಸ್ ಮಾಡ್ತೀವಿ. ಫಸ್ಟ್ ನೋಡಿ ನಾವೆಲ್ಲ ಏನ್ ಮಾಡಿದೀವಿ ಆಹಾರ ಸಂಸ್ಕರಣೆಯಲ್ಲಿ, ಏನೇ ಮಾಡಿದೀವಿ ಅದ್ರ ವಿಷಯ ತಿಳ್ಕೊಳ್ಳಿ. ಅವ್ರ ಹತ್ರ ಮಾತಾಡಿದ್ರೆ ನಮ್ದೊಂದು 6,000 ಕಂಟ್ರಿಗಳು ಬೇಗ ಮೇನ್ ಸಬ್ಜೆಕ್ಟ್ ಅಂತ ಅನ್ಕೊಳ್ತಿದ್ದೀನ ಅದಕ್ಕೆ ಬರ್ತೀನಿ. ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ 2000 ಇಶ್ಯೂ ಆವಾಗ ತಂದಿದ್ವಿ. 2020
ವರ್ಷದಲ್ಲಿ ಮುಕ್ತಾಯಗೊಳ್ಳಬೇಕಾಯಿತು. ಮುಂದುವರ್ಸಿದ್ರು, ಈಗ ಮತ್ತೊಂದು ಮುಂದುವರ್ಸಿದ್ದಾರೆ. ಹೋದ ವರ್ಷ ಹಳೆಯದೆಲ್ಲ ಹೇಳೋದ್ರಿಂದ ಹೋದ ವರ್ಷ 206 crore ನಮ್ಮ ಸರ್ಕಾರ ಬಜೆಟ್ ಪ್ರಾವಿಷನ್ ಮಾಡಿ ಆ 206 crore ನಮಗೆ ಬೇಕಾದಂತ ಅಪ್ಲಿಕೇಶನ್ಸ್ November 1 ನಾವು ಬ್ಯಾಂಕ್ ಸಬ್ಮಿಟ್ ಮಾಡಿ ಮುಗಿಸ್ಬಿಟ್ಟಿವೆ. ಅಷ್ಟು ಮಟ್ಟಿಗೆ ನಮ್ಮ ಮಾಧ್ಯಮ ಮಿತ್ರರು 31 ಜಿಲ್ಲೆ ಒಂದು ಜಿಲ್ಲೆ ಬಿಟ್ಟಿದ್ದೆ, ಆಮೇಲೆ ನಾಗೇಪಲ್ಲಿಯಲ್ಲಿ ಮಾಡಿದೆ. 30 ಜಿಲ್ಲೆಯಲ್ಲಿ ಸಭಾಂಗಣದಲ್ಲಿ, ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿ ಈ PMSME ಯೋಜನೆಯಲ್ಲಿ ಯಾರಿಗೆ ಏನ್ ಸಿಗುತ್ತೆ, ವಾಟ್ ಇಸ್ ದೇರ್ ರೈಟ್, ಏನೇ ಒಂದು ಆಹಾರ ಸಂಸ್ಕರಣೆ ಘಟಕದ ಹಾಕ್ಬೇಕಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಒಂದು ಆರ್ಮು ಬಂದು ಇದ್ರೆ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಅವ್ರು ಕೂಡ ಹೋಗಿ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. DRPs ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಆ ಊರಿನಲ್ಲಿ ಫಸ್ಟ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಐತಿ. ಎನಿ ಡಿಸ್ಟ್ರಿಕ್ಟ್ ಎನಿ ನಂಬರ್ ಆಫ್ ಪ್ರಾಡಕ್ಟ್ಸ್ ಈ ಆ ತರ ಮಾಡ್ಕೊಂಡು ಅವ್ರಿಗೆ ಯಾವ ತರ ಎನ್ಸರ್ಸ್ ನೋ ಏಜ್ ಬಾ 18 ದಾಟಿದ್ರು ಮುಗಿತ್ತು, ನೋ ಕ್ವಾಲಿಫಿಕೇಶನ್ ಇಸ್ ರಿಕ್ವೈರ್ಡ್, ನಥಿಂಗ್ ಎಲ್ಸ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಡೀಟೇಲ್ ಪ್ರಾಜೆಕ್ಟ್ ಅಪ್ರೂವ್ ಮಾಡಿ ಬ್ಯಾಂಕ್ ಅಲ್ಲಿ ಒಂದು 2 ನಿಮಿಷ ಕರ್ಕೊಂಡು ಮುಖ ಪರೀಕ್ಷೆ ಮಾಡಿ ಬಿಟ್ರು. ಇಂಥದ್ದು ಅವ್ರದ್ದು ಪ್ರಾಜೆಕ್ಟ್ಗೆ ಎಷ್ಟು ಬೇಕೋ ಅಷ್ಟು. 30 lakh 1 crore ಆದ್ರೂ ನೋ ಪ್ರಾಬ್ಲಮ್, ಬಟ್ ನಾವು ಕೊಡೋದು 15 lakh ನಾನು ಸಬ್ಸಿಡಿ ಅವರ ಅಕೌಂಟ್ ತಂದಿದ್ದೀವಿ. ಯಾವಾಗ ಈ ಪ್ರಾಜೆಕ್ಟ್ ಲೋನ್ ಸ್ಯಾಂಕ್ಷನ್ ಆಗಿ ಡಿಸ್ಪರ್ಸ್ ಆದಾಗ ಅವ್ರ ಅಕೌಂಟ್, ಸಪೋಸ್ ನೀವು 10 lakh ತಗೊಂಡಿರ್ತೀರಿ, ಯಾವ್ದಾವ್ ಒಂದು ಘಟಕ 10 lakh ಬ್ಯಾಂಕ್ ಕ್ರೆಡಿಟ್, 1 lakh ನೀವು ಕಟ್ಟಿರ್ತೀರಿ, ಇನ್ನು 9 lakh. 9 lakhದಲ್ಲಿ 10 lakhಕ್ಕೆ 50% ಲೆಕ್ಕದಲ್ಲಿ 5 lakh ನಿಮ್ಮ ಅಕೌಂಟ್ ಅಲ್ಲಿ ಸಬ್ಸಿಡಿ ಆಗಿ ಅವತ್ತೇ ಕೂರುತ್ತೆ. ಡಿಸ್ಪರ್ಸ್ ಆದ ದಿವಸ ಪೇಪರ್ ವರ್ಕ್ ಕಲಿಯುವ ವಾರ ಹೆಚ್ಚು ಕಮ್ಮಿ ಆಗಿರೋದು ನಮ್ಮ ಚೇರ್ಮನ್ ಗಮನಪೂರ್ವಕವಾಗಿ ಫೋನ್ ಕಾಲ್ಸ್ ನಮಗೂ ಬರುತ್ತೆ, ಸ್ವಲ್ಪ ಪೇಪರ್ ವರ್ಕ್ ನಡೀತದೆ ಇದೆ ಸರ್ ಅಂತ ಹೇಳ್ತಾ ಇತ್ತು. ಇದೆಲ್ಲ ಟೆಕ್ನಿಕಲ್ ಇಶ್ಯೂಸ್, ನಾರ್ಮಲ್ ರೂಟೀನ್ ಇಶ್ಯೂಸ್. ಹಾಗಾಗಿ 5 lakh ಅವತ್ತು ಅವರ ಅಕೌಂಟ್ ತುಂಬಿ 10 lakh 9 lakh ಬಡ್ಡಿ ಬೆಳೆದ್ರೆ ಬರೀ 4 lakh ಬೀಳ್ತದೆ. ಆ 4 lakh ಓಡ್ ಬರುತ್ತೆ ಟೈಮ್, 3 ವರ್ಷ ಹೊರಗಡೆ ತುಂಬೆ ಬರುತ್ತೆ. ನಮ್ಮಲ್ಲಿ 92% ರೀಪೇಮೆಂಟ್ ಇದೆ, 92% ನೋ ಡಿಫಾಲ್ಟರ್ಸ್, ವೆರಿ ಫ್ಯೂ ಡಿಫಾಲ್ಟರ್ಸ್, ರೀಪೇಮೆಂಟ್ ಅಷ್ಟು ಫಾಸ್ಟ್ ಆಗುತ್ತೆ. ಹೀಗಾಗಿ ಇವರು ಎಷ್ಟು ಜನ ಇದ್ದಾರೆ, ಇದು ಫಲಾನುಭವಿ ಎಷ್ಟು ಜನ ಇದ್ದಾರೆ, 10,000 ಘಟಕಗಳು ಇವತ್ತು 50% ಸಬ್ಸಿಡಿ ತಗೊಂಡು ಇವತ್ತು ಆಹಾರ ಸಂಸ್ಕರಣೆ ಘಟಕಗಳನ್ನ ಹಾಕಿದ್ದಾರೆ. ಒಬ್ಬೊಬ್ಬರನ್ನು 8 to 10 ಜನಕ್ಕೆ ನೌಕರಿ ಒದಗಿಸಿದ್ದಾರೆ. 80,000 1 lakh ಜನಕ್ಕೆ ನೌಕರಿ ಸಿಕ್ಕಿದೆ, ಅದು ನಮಗೆ ಒಂದು ಹೆಮ್ಮೆ ತಂದಿರುವಂತ ವಿಷಯ. ಹೀಗಾಗಿ ಇವತ್ತು ಆ ಘಟಕಗಳಲ್ಲಿ ನಾವು ಏನ್ ಮಾಡ್ತಾ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಾನು 200 ಕ್ಯಾಟಗರಿ ಆಫ್ ಫುಡ್ ಪ್ರಾಡಕ್ಟ್ಸ್ ಇದೆ ಸರ್ ಅಂತ ನಿಮ್ಗೆ ಹೇಳೋದಾಗಿ ಅಷ್ಟೊಂದಿದೆಯಾ, ಆದ್ರೆ ಒಂದು ಬ್ರಾಡ್ 10 categories ನಾವು ಐಡೆಂಟಿಫೈ ಮಾಡಿದ್ವಿ. ಇವತ್ತು KMF 1 category ಆಫ್ ಫುಡ್ ಪ್ರಾಡಕ್ಟ್ ಆಹಾರ ಸಂಸ್ಕರಣೆ, ಅದು ಆಹಾರ ಸಂಸ್ಕರಣೆ ಬೃಹತ್ ಆಕಾರದಲ್ಲಿರುವಂತ ಒಂದು ಸಂಸ್ಥೆ ಅಮೂಲ್ ಇರ್ಬಹುದು ನಮ್ಮ KMF. ಏನು ಡೈರಿ ಪ್ರಾಡಕ್ಟ್ಸ್ ಅಲ್ವಾ KMF, ಅವರು ಹಸು ಕಟ್ಟಿ ಹಾಲು ಕರೆಯೋಲ್ಲ. ಆದ್ರೆ ನಮ್ಮ ಘಟಕಗಳಲ್ಲಿ ನಮ್ಗೆ ಮಿಲ್ಲೆಟ್ಸ್ ಸಿರಿಧಾನ್ಯ ಅಂತಿದೆಯಲ್ಲ, ಸಿರಿಧಾನ್ಯ ಸಂಬಂಧಪಟ್ಟಂಗೆ ನೋಡಿ 2993 ಇವತ್ತು ಬೆಳೆ ತಗೊಂಡಿರೋ ನಮ್ಮ MIS ಸ್ಟಾಟಿಸ್ಟಿಕ್ಸ್ ಮಿಲ್ಲೆಟ್ಸ್ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಸರ್, 2993 ಘಟಕಗಳು ಇವತ್ತು ನಡೀತಾ ಇದೆ, ಸ್ಫೋಟಿ ಅಂತ ವಹಿವಾಟು ನಡೀತಾ ಇದೆ. ಅವರೆಲ್ಲ ಮನೆ ಮನೆಯಲ್ಲೋ ಅಥವಾ ಸಣ್ಣ ಪುಟ್ಟ ಜಾಗಗಳಲ್ಲಿ ನಮ್ಮ PMSME ಕ್ಯಾಪೆಕ್ ಸಂಸ್ಥೆ ಮಾಫ್ಟಿ ಸಂಸ್ಥೆಯಿಂದ ತಗೊಂಡಂತ ಸಬ್ಸಿಡಿ ಮತ್ತು ಲೋನ್ ಆ ಒಂದು ಸ್ಟ್ರೆಂತ್ ಇಂದ ಇಷ್ಟು ಯೂನಿಟ್ಸ್ ನಡೀತಾ ಇದೆ. ಈ ಇಷ್ಟು ಮಿಲ್ಲೆಟ್ಸ್ ಯೂನಿಟ್ ನಡೀತಾ ಇದೆ ಅಂದ್ರೆ ಏನರ್ಥ? ನಮ್ಗೆ ಬೇಕಾಗಿರೋದು ನಮ್ಮ ಸುರೇಶ್ ಸರ್ಗು, ಪಾಟೀಲ್ ಸರ್ಗು, ನಮ್ಮ ಕೃಷಿ ಮಂತ್ರಿಗಳು ನಾವು ಗಮನಿಸ್ತಾರೆ ಏನಂದ್ರೆ ಮಿಲ್ಲೆಟ್ಸ್ ಅದಕ್ಕೆ ಬೇಡಿಕೆ ಹೆಚ್ಚಾಯ್ತು. ಬೇಡಿಕೆ ಹೆಚ್ಚಾದಾಗ ಏನಾಯ್ತು, ಮಿಲ್ಲೆಟ್ಸ್ ಬೆಳೆಯೋರು ಅದು ತುಂಬಾ ಮಳೆ ನೀರಿನ ಬೆಳೆಯುವಂತ ಇವು ಕ್ರಾಪ್ಸ್ ಅವ್ರಿಗೆ ಒಂದು ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಏನಾಗುತ್ತೆ, ಬೆಲೆ ಹೆಚ್ಚಾಗುತ್ತೆ. ಬೆಲೆ ಹೆಚ್ಚಾಗ ನಾವೇನ್ ಮಾಡ್ತೀವಿ, ಈ ಆಹಾರ ಸಂಸ್ಕರಣೆಯಿಂದ ಮೌಲ್ಯವರ್ಧನೆ ಆಯ್ತು, ಮೌಲ್ಯವರ್ಧನೆಯಿಂದ ಈ ಬೇಡಿಕೆ ಮೌಲ್ಯವರ್ಧನೆ

ಏನಾಯಿತು, ಬೇಡಿಕೆ ಹೆಚ್ಚಾದ್ರಿಂದ ಬೆಲೆ ಹೆಚ್ಚಾಯಿತು. ಈ ಒಂದು ಕನೆಕ್ಟಿವಿಟಿ ಬಗ್ಗೆ ನಾವು ತುಂಬಾ ಹೆಮ್ಮೆಯಿಂದ ಇದನ್ನು ಹೇಳ್ಕೊಳ್ತೇವೆ. ಇದಾದ ಮೇಲೆ ಆಯಿಲ್ ಸೀಡ್ಸ್, ಈ ಗಾಣದ ಎಣ್ಣೆಯನ್ನ ಮೊದಲು ಸಿಕ್ಕದೇ ಇರಲಿಲ್ಲ. ಒಂದು 15 ವರ್ಷ ನಾವು ಗಾಂಧಿ ಬಜಾರ್ಲಿ ಯಾವ್ದೋ ಒಂದು ಶೆಟ್ರ್ ಇಂಡಿಯಾ ಕಟ್ಟು ನಿಂತುಕೊಂಡು ಬರೋ. ಇವತ್ತು ಥ್ಯಾಂಕ್ಸ್ ಟು ಕ್ಯಾಪಿಟಲ್, ಥ್ಯಾಂಕ್ಸ್ ಟು PMFME ಲೋನ್ಸ್ ಸಬ್ಸಿಡೀಸ್, ಥ್ಯಾಂಕ್ಸ್ ಟು ದ ಬ್ಯಾಂಕ್ಸ್, ಥ್ಯಾಂಕ್ಸ್ ಟು ಆಲ್ ಯು ಮೀಡಿಯಾ ಪೀಪಲ್ ಪ್ರಮೋಟಿಂಗ್ ಕ್ಯಾಪೆಕ್ ಅಂಡ್ PMFME ಪ್ರಾಡಕ್ಟ್ಸ್ ಅಂಡ್ PMFME ಸ್ಕೀಮ್ಸ್. ಇವತ್ತು ಆಯಿಲ್ ಸೀಡ್ ಬೇಸ್ಡ್ ಪ್ರಾಡಕ್ಟ್ಸ್ 1595 ಯೂನಿಟ್ಸ್ ಇದೆ ಕರ್ನಾಟಕದಲ್ಲಿ. ಹಾಗೆ ಬೇಕರಿ ರಿಲೇಟೆಡ್ ಇವತ್ತು ಬೇಕರಿ ಫೀಲ್ಡ್ ಅಲ್ಲಿ ಯಾರು ಒಂದು ಪಿತಾಮಹ ಇದಾವೆ ಅಂದ್ರೆ, ನೀವು ಯಾರು ನೋಡಿದ್ದೀರಾ? 100% ನೀವು ಯಾರು ನೋಡಿಲ್ಲ ಬೇಕರಿ ಫೀಲ್ಡ್ ಅಲ್ಲಿ. ನಮ್ ಸುರೇಶ್ ಅವರು 1000 ಜನ ನೋಡಿ ಮಾಧ್ಯಮ ಚಿಲ್ವಳಿಕೆ ಒಂದು ಜನಕ್ಕೆ ನಮ್ಮ ಸುರೇಶ್ ಅವರು ಬ್ಯಾಕ್ಗ್ರೌಂಡ್ ನಮಗ್ ಗೊತ್ತಿಲ್ಲ. ಹಾಗೆ ಬೇಕರಿ ಯೂನಿಟ್ಸ್ ಅಲ್ಲಿ 1168 ಯೂನಿಟ್ಸ್ ಸರ್. ಅದರಲ್ಲಿ ನಿಮ್ಮ ಶಿಷ್ಯರಿದೆ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದೇಮ್ ಆರ್ ಯುವರ್ ಸ್ಟೂಡೆಂಟ್ಸ್ ಅಂತ ಹೇಳಲಿಕ್ಕೆ ಏನು ತಪ್ಪಾಗಲ್ಲ, ಆಯ್ತಲ್ಲ. ಹಾಗೆ ಎಲ್ಲದಕ್ಕಿಂತ ನನಗೆ ಸ್ವಲ್ಪ ಖುಷಿ ಕೊಟ್ಟಿರುವಂತದ್ದು ನಿಮ್ಮ ವಿಷಯ ತಿಳಿಸ್ಲಿಕ್ಕೆ, ಜಾಗರಿ ಬೆಲ್ಲ 100% ಪ್ರೂವಲ್, ಶುಗರ್ ವೈಟ್ ಶುಗರ್ ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಡೇಂಜರಸ್ ಅಂತ, ಅದಕ್ಕೆ ಪರ್ಯಾಯವಾಗಿ ಎಲ್ಲರೂ ಇವತ್ತು 5-star ಹೋಟೆಲ್ ಅದು ಬ್ರೌನ್ ಶುಗರ್, ಬ್ರೌನ್ ಶುಗರ್ ಅಂದ್ರೆ ಯಾವ್ದೋ ಡ್ರಗ್ ನಾನು ಏನಪ್ಪ ಬ್ರೌನ್ ಶುಗರ್ ಅಂದ್ರೆ ಟೈಗ್ರಿಕರ್ ಅಂತ ನಮ್ಗೆ ಒಬ್ಬರು ಮಾಡೋದು ಬೆಲ್ಲದ ಪುಡಿ. ಅದರಲ್ಲೂ ಏನೇನಿಲ್ಲ ಆರ್ಗ್ಯಾನಿಕ್, ಅದರಲ್ಲಿ ಬ್ರೌನ್, ಅದರಲ್ಲಿ ವಿತೌಟ್ ಸುಣ್ಣ, ಲೈಮ್, ಅದ್ರಲ್ಲಿ ಏನೇನೋ ಬಂದ್ರೆ ಸ್ಪೆಷಾಲಿಟಿ ಜಾಗರೀಸ್ ಬಂದ್ಬಿಟ್ಟಿದೆ, ಸ್ಪೆಷಾಲಿಟಿ ಕಾಫಿ ಹೌಸಸ್ ಬಂದ ನೋಡಿ. ಆತರ ಅದರಲ್ಲಿ ಜಾಗರಿ ಬೇಸ್ಡ್ ಪ್ರಾಡಕ್ಟ್ಸ್ 507 ಯೂನಿಟ್ಸ್ ಅಷ್ಟೇ ಇವೆ. ಆದ್ರೆ 507 ಯೂನಿಟ್ಸ್ ಗೆ ನಾವು ಸಬ್ಸಿಡಿ ಕೊಟ್ಟು ಸಹಾಯಧನ ನೀಡಿ ಎಸ್ಟಾಬ್ಲಿಷ್ ಮಾಡಿರು ಅಂತವು 1.5 ಸಾವಿರ ಯೂನಿಟ್ಸ್ ಮೇಲೆ. ಅವರೆಲ್ಲರೂ ನನ್ನ ಹತ್ರ ಗಲಾಟೆ, ಸರ್ ನಮಗೆ ಗೊತ್ತೇ ಇರಲಿಲ್ಲ ಪ್ರೋಗ್ರಾಮ್, ಈ ಸ್ಕೀಮ್ ಗೊತ್ತೇ ಇರಲಿಲ್ಲ. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಕೈ ತುಂಬಾ ಜನ ಸ್ಫೂರ್ತಿ ತುಂಬಿರೋರು ಇವತ್ತು ನಿರಂತರವಾಗಿ ದಿನೇ ಬೆಳಗ್ಗೆ ನಾನು ಎಷ್ಟು ಓಡಾಡ್ತೀನೋ ನನಗೆ ಗೊತ್ತಿದೆ. ನನಗಿಂತ ಹೆಚ್ಚಾಗಿ ಈ ಫೀಲ್ಡ್ ಅಲ್ಲಿ ಆಹಾರ ಸಂಸ್ಕರಣೆ ಜನರಲ್ಲಿ, ಬಟ್ ಜಾಗೃತಿ ಫೀಲ್ಡ್ ಅಲ್ಲಿ ಓಡಾಡಿಕೊಂಡು ಹೋರಾಟ ಮಾಡಿ ಸ್ಫೂರ್ತಿ ತುಂಬುತ್ತಾ ಇರೋರು ದಯವಿಟ್ಟು ಎದ್ದು ನಿಂತಬೇಕು. ನಮ್ಮ ಮಹಾದೇವರು ಇಲ್ಲಿದ್ದಾರೆ, ದಯವಿಟ್ಟು ಮಹಾದೇವರಿಗೆ ನಿಮ್ಮೊಂದು ಕೈ ಬಂದು ಹಿ ಇಸ್ ಎ ಗ್ರೇಟ್ ಮ್ಯಾನ್ ಇನ್ ದಿಸ್ ಫೀಲ್ಡ್. ಹಾಗೆ ಇದು ಇಲ್ಲಿಗೆ ನಿಲ್ಲಲ್ಲ, ಸ್ಪೈಸಸ್ 426 ಯೂನಿಟ್ಸ್ ಇದೆ, ಚಿಲಿದ ಪ್ರಾಡಕ್ಟ್ ಸಪರೇಟ್ ಇದೆ 294 ಯೂನಿಟ್ಸ್, ಹಾಗೆ 10,000 ಯೂನಿಟ್ಸ್ ನಾವು ದಾಟಿದೀವಿ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ, ಈ ಒಂದು ಸಾಧನೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿರೋದ್ರಿಂದ ನಮ್ಮ ನಮ್ಮ ಸರ್ಕಾರದ್ದು, ಪರ್ಟಿಕ್ಯುಲರ್ ನಮ್ಮ ಕರುಣಾಯ ಸ್ವಾಮಿ ಸರ್, ನಮ್ಮ ಮಿನಿಸ್ಟರ್ದು, ನಿಮ್ಮೆಲ್ಲರಿಗೂ ಕೃತಜ್ಞತೆ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಆಹಾರ ಸಂಸ್ಕರಣೆಯನ್ನು ಬರೀ ರೈತರಿಗೆ ಬೆಲೆ ಸಿಕ್ತು ಅನ್ನೋದು ಒಂದೇ ಬರಲ್ಲ, ತುಂಬಾ ಜನ ಎಕ್ಸ್ಪೋರ್ಟ್ಸ್ ಮೊನ್ನೆ ತಾನು 3 ಜನ ಸಿಂಗಾಪುರ್ ಕಳಿಸಿದ್ರು, ಬರೀ ನಾನು ಸ್ಟಾಕ್ ಮಾತ್ರ ನಾವು ಪೇ ಮಾಡ್ತೋ, ಅವರೇ ಫ್ಲೈಟ್ ಟಿಕೆಟ್ ಎಲ್ಲ ಹಾಕಿಕೊಂಡು ಹೋಗಿ ಬಂದರು. ಅದರಲ್ಲಿ ಜವಾರಿ ಫುಡ್ಸ್ ಅವರೊಬ್ರು, ಇನ್ನೊಬ್ರು ಈ ಮೊರಿಂಗ ನುಗ್ಗೆ ಸೊಪ್ಪು, ನಮ್ಮ ಕಡೆ ಎಲ್ಲ ನುಗ್ಗೆ ಸೊಪ್ಪು, ನುಗ್ಗೆ ಸಾರು ಮಾಡ್ತಿದ್ರು, ಪಲ್ಯ ಮಾಡ್ತಿದ್ರು, ನುಗ್ಗೆ ಕಾಯ್ತು, ಅವರೊಬ್ರು ಹೋಗಿದ್ರು. ನಮ್ಮ ರಾಜ್ಯ ಇದ್ದಾರೆ ರಾಜೇಂದ್ರ ಅವರ ದಯವಿಟ್ಟು ನೀವು ಸ್ವಲ್ಪ ನಿಲ್ಸೋಡಿ. ಹೀಗೆ ಇವೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಜವಾರಿ ಅವರು 23 ಡಿಸ್ಟ್ರಿಬ್ಯೂಟರ್ಸ್ ಏನೋ ಅಪಾಯಿಂಟ್ ಮಾಡಿದ್ದಾರೆ US ಅಲ್ಲಿ, ನಾಗೇಂದ್ರ ಅವರನ್ನು ಸಿಂಗಾಪುರ್ ಅಲ್ಲಿ ಯಾವುದೋ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಮಾಡಕ್ಕೆ ಹೋಗಿದ್ರು. ಹೀಗೆ ಎಕ್ಸ್ಪೋರ್ಟ್ ಅನ್ನೋದು ನಮಗೆ ಫಾರಿನ್ ಎಕ್ಸ್ಚೇಂಜ್ ಕ್ರಿಟಿಕಲ್ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಹೇಳ್ತಾ ಇರ್ತಾರಲ್ಲ, ಈಗ ಕುಸ್ತ ಹೋಗಿದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ. ಅದಕ್ಕೆ ನಮ್ಮ ಕ್ಯಾಪೆಕ್ ಸಂಸ್ಥೆಯಿಂದ ಇವರೆಲ್ಲ ಬಂದು ಬೆಳೆದು ನಿಂತು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ, 100 ಜನ ಇದ್ದಾರೆ. ಅದನ್ನೆಲ್ಲ ನಾವು ಹೇಳಲಿಕ್ಕೆ ಹೋದ್ರೆ ಸಂವಾದ ಫುಲ್ ಕ್ಯಾಪಿಟಲ್ ಸಂಸ್ಥೆ ಬಗ್ಗೆ ಆಗ್ಬೇಕಾಯ್ತದೆ, ಅದಕ್ಕೆ ಕಟ್ ಶಾರ್ಟ್ ಟ್ಯಾಕ್. ಸೊ ಅದಲ್ಲದೆ ಬಾರಿ ಇಂಪಾರ್ಟೆಂಟ್ ವಿಷಯ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಅವರು ಇತ್ತೀಚೆಗೆ ದೊಡ್ಡ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮದವರು ನಾವು ಎಲ್ಲ ಯಾವ ಮಟ್ಟಕ್ಕೆ ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ನಾವು ಕೈಗೊಳಿಸ್ಬೇಕಾಗಿದೆ ಅಂದ್ರೆ ಆರ್ಗ್ಯಾನಿಕ್ ಫುಡ್ಸ್, ಎಸ್ ಕೆಮಿಕಲ್ ಫರ್ಟಿಲೈಸರ್ ಕಮ್ಮಿ ಮಾಡಿ, ಇಂಪೋರ್ಟ್ಸ್ ನ ಕಮ್ಮಿ ಮಾಡಿ ಅಂತ ಕರೆ ಬಂದಿದೆ. ಯಾವ್ದಕ್ಕೆ ಮಾಡ್ತೀರಿ? ಆರ್ಗ್ಯಾನಿಕ್ ಕಾರ್ಬನ್ ಡೆಪ್ಲಿಷನ್ ಆಗ್ತಾ ಇದೆ ಸಾಯಿಲ್ ಅಲ್ಲಿ, ಅದನ್ನೆಲ್ಲ ನೀವು ಒಂದು ಸ್ಪೆಷಲ್

0: ನಮ್ಮನ್ನು ಡೆಡಿಕೇಟ್ ಮಾಡಿ ಅಗ್ರಿಕಲ್ಚರ್ಗೆ, ಫುಡ್ ಪ್ರೊಸೆಸಿಂಗ್ಗೆ ನೀವು ಮಾಡ್ಕೊಂಡು ಹೋದ್ರೆ ನನ್ನ ಮನವಿ ಅದು. ದಯವಿಟ್ಟು ಅದು ಮಾಡ್ಕೊಂಡು ಹೋದ್ರೆ ನೋಡಿ, ಇವಾಗ ಹೋಬಳಿವಾರು ಗೋಶಾಲೆಗಳನ್ನ ಸ್ಥಾಪಿಸಕ್ಕೆ ಈಗ ನಡೀತಾ ಇದೆ, ಒಂದು ಒಂದು ಒಂದು ಮೂಮೆಂಟ್ ನಡೀತಾ ಇದೆ. ಆ ಒಂದು ಗೊಬ್ಬರ ಇಲ್ಲದೇನೆ ನೀವು ಆರ್ಗ್ಯಾನಿಕ್ ಫುಡ್ ನ, ಆರ್ಗ್ಯಾನಿಕ್ ಕ್ರಾಪ್ಸ್ ಆಗಿ, ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಇನ್ಕ್ರೀಸ್ ಮಾಡೋದಾಗಲಿ ಸಾಯಿಲ್ ಅಲ್ಲಿ ಸಾಧ್ಯ ಇರಲ್ಲ. ಅದಕ್ಕೆ ಸಂರಕ್ಷಣೆ, ಗೋ ಸಂರಕ್ಷಣೆಯನ್ನು ಆಗಿ ಅಲ್ಲಿ ನಮ್ಗೆ ಬರೋ ಗೊಬ್ಬರನ ಹೋಗ್ಲಿವ ಆ ರೈತರು ಬೆಳೆದು ಎಲ್ಲೆಲ್ಲ ಅವ್ರನ್ನ ಪಾಪಿಸ್ಕೊಂಡು ಹೋಗ್ಲಿಲ್ಲ, ಒಂದು 50 ಜನ ರೈತರು ಮುಂದಕ್ಕೆ ಬರ್ಲಿ, ಆರ್ಗ್ಯಾನಿಕ್ ಕ್ರಾಪ್ಸ್ ಅನ್ನ ಬೆಳಿಬೇಕು. ಬಂದಾಗ ನಮ್ಮ ಮಾಧ್ಯಮಿಕರು ಕೈ ಜೋಡಿಸಿದಾಗ ಇದು ಒಂದು ಆಂದೋಲನ ಶುರು ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಜೈ.
1: ಆಹಾರ ಸಂಸ್ಥೆಗಳ ಬಗ್ಗೆ ಸುದ್ದಿಗಳು ಮಾತಾಡಿದ್ವಿ, ಅದರ ಮನೋಭಾವವನ್ನು ಕೂಡ ಸಿಎಂ ಪ್ರಕಾಶ್ ಅವರು ವ್ಯವಸ್ಥಾಪ ನಿರ್ದೇಶಕರು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತುಗಳ ವ್ಯವಸ್ಥಾಪ ನಿರ್ದೇಶಕರು ಹೇಳಿದ್ದಾರೆ.
2: ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಈ ಕಾರ್ಯಕ್ರಮದ ಕುರಿತು ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ SM ಸುಧಾಕರ್, ಸಹಾಯ ರೇಷ್ಮಾ ಹಾಗೂ ದೀಪಿಕಾ. ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ದಿನಾಂಕ 23ರ ಶನಿವಾರ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಬಹುದು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋ

0: ಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡಾ 6.5 ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ದ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡಾ 6.4 ಶೇಕಡಾ 6.5 ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4 ಶತಕೋಟಿ ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆಯು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ದವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1 ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ $ ಹೂಡಿಕೆ ಮಾಡುವ ಯುಎಇಯ ಬದ್ದತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವ ಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್
2: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80ಕ್ಕೂ ಹೆಚ್ಚು ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96% ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರೂ ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31 ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಸಮಾಲೋಚನೆಗಳ ನಂತರ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಾಂಕದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026 ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ ಸಮಾನತೆಯ ಸಮತೋಲನವನ್ನ ಒಳಗೊಂಡ ಆಯ್ಕೆ ಪ್ರಕ್ರಿಯೆ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲಿಪುಲೇಖ್ ಮತ್ತು ನಾಥೂಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡೂ ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88214 ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿ ಆಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದ್ ಅನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೇದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ 6.5% ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ದ, ಸೈಪ್ರಸ್ ಅಧ್ಯಕ್ಷರಾದಂತಹ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಶೋರ್ ಚಿತ್ರದ ಗೀತೆ, ಹಾಡಿದ್ದಾರೆ ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರು. ಸಾಹಿತ್ಯ ರಚನೆ ಸಂತೋಷ್ ಆನಂದ್ ಹಾಗೂ ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರೇರಾಲ್ ಅವರದ್ದು.

ಕೇಳಿ ಕಭಿ ಕಭಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು. ಸಾಹಿತ್ಯ ರಚನೆ ಸಾಹಿರ್ ಲೋಧಿಯಾನ್ವಿ ಹಾಗೂ ಸಂಗೀತ ಸಂಯೋಜನೆ ಖಾಯಂ ಅವರದ್ದು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ನೇರ ಫೋನ್ ಇನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೆಲವರೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾನು ಚಿತ್ರಗೀತೆಗಳ ಪ್ರಸರಣ ಮಧ್ಯೆ ಫೋನ್ ಇನ್ ತೆಗೆದುಕೊಳ್ತೀನಿ. ನಿಮ್ಮ ಇಂದಿನ ಫೋನ್ ಇನ್ ವಿಷಯ ಏನಂದ್ರೆ ಆಕಾಶ ಪದವಿರುವ ಯಾವ್ದಾದ್ರೂ ಚಿತ್ರಗೀತೆಯ ಎರಡು ಸಾಲುಗಳನ್ನ ನೀವು ನನಗೆ ಕರೆ ಮಾಡಿ ಹಾಡಬಹುದು. ಆಕಾಶ ಅಥವಾ ಆಕಾಶಕ್ಕೆ ಸಮಾನ ಅರ್ಥ ಕೊಡುವ ಪದಗಳು ಕೂಡ ಇರಬಹುದು, ಆದರೆ ಆದಷ್ಟು ಆಕಾಶ ಪದ ಇರುವ ಗೀತೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಕರೆಯ ಅವಧಿ ಕೇವಲ 30 ಸೆಕೆಂಡ್ಗಳನ್ನು ನಾನು ಇಟ್ಕೊಂಡಿರ್ತೀನಿ, ಯಾಕಂದ್ರೆ ಸಾಕಷ್ಟು ಕೇಳುಗರು ಕರೆ ಮಾಡ್ತಿರೋದ್ರಿಂದ ನಾವು ಎಲ್ಲರಿಗೂ ಕರೆಯ ಅವಕಾಶ ನೀಡುವ ಪ್ರಯತ್ನ ಮಾಡೋಣ. ಇನ್ನೊಮ್ಮೆ ನಿಮ್ಮ ಇಂದಿನ ಫೋನ್ ಇನ್ ವಿಷಯ ಏನು ಅಂತ ಹೇಳ್ತೀನಿ. ಆಕಾಶ ಪದವಿರುವ ಯಾವ್ದಾದ್ರೂ ಚಿತ್ರಗೀತೆಯ ಎರಡು ಸಾಲುಗಳನ್ನ ನೀವು ನಂಗೆ ಕರೆ ಮಾಡಿ ಹಾಡಬಹುದು. ನೀವು ನಂಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0828822273. ಫೋನ್ ಇನ್ ತೆಗೆದುಕೊಳ್ಳುವ ಮುನ್ನ ಈ ಗೀತೆಯನ್ನ ಕೇಳೋಣ. ಮನಸ್ಸುಗಳ ಮಾತು ಮಧುರ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸಿಂಚನ್ ದೀಕ್ಷಿತ್ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಕೆ ಕಲ್ಯಾಣ್ ಅವರದ್ದು.

ಕೆಳಗಡೆ ಕಾರ್ಯಕ್ರಮದಲ್ಲಿ ನಾನು ಫೋನ್ ತೆಗೆದುಕೊಳ್ತಿದ್ದೇನೆ. ನಿಮ್ಮ ಇಂದಿನ ಫೋನಿನ ವಿಷಯ ಏನಂದ್ರೆ ಆಕಾಶ ಪದವಿರುವ ಯಾವ್ದಾದ್ರೂ ಚಿತ್ರಗೀತೆ ಎರಡು ಸಾಲುಗಳನ್ನ ನೀವು ನಂಗೆ ಕರೆ ಮಾಡಿ ಹಾಡಬಹುದು. ಆಕಾಶ ಅಥವಾ ಆಕಾಶಕ್ಕೆ ಸಮಾನ ಆಡ್ತಾ ಇರೋ ಯಾವ್ದಾದ್ರೂ ಪದ ಇರಬಹುದು, ಆದಷ್ಟು ಆಕಾಶ ಪದ ಇರೋ ಗೀತೆಯನ್ನ ಹುಡುಕಿ. ನೀವು ನಂಗೆ ಕರೆ ಮಾಡಬೇಕಾದ ಸಂಖ್ಯೆ 0828 22 7 0 2 7 0 2 3. ಈಗ ಕೇಳಿ ಗೌಡ್ರು ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಅರ್ಚನಾ ಉಡುಪ, ನಂದಿತಾ ಹಾಗೂ ಜಯಮ್ಮ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.

ಕೆಲವರೇ ದಯವಿಟ್ಟು ಸಂದೇಶದಲ್ಲಿ ಉತ್ತರವನ್ನು ಕಳಿಸಬೇಡಿ. ನೇರ ಫೋನ್ ಇನ್ ಕಾರ್ಯಕ್ರಮ ಇದು. ನೀವು ಕರೆ ಮಾಡಿ ಆಕಾಶ ಪದವಿರುವ ಯಾವುದಾದ್ರೂ ಚಿತ್ರಗೀತೆ ಎರಡು ಸಾಲುಗಳನ್ನ ಹಾಡಬಹುದು. ನೀವು ನನಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 082822270283. ಈಗ ಕೇಳಿ ರವಿ ಮಾಮ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ಎಸ್ ನಾರಾಯಣ್ ಹಾಗೂ ಸಂಗೀತ ಸಂಯೋಜನೆ ಚೈತನ್ಯ ಅವರದ್ದು.

0: ಕೆಳಗಡೆ ಒಂದು ಕರೆ ಬರ್ತಾ ಇದೆ, ಯಾರಂತ ನೋಡೋಣ. ಸ್ವಲ್ಪ ಟೆಕ್ನಿಕಲ್ ತೊಂದರೆಗಳಿರೋದ್ರಿಂದ ನಮ್ಮ ದೂರವಾಣಿ ಸಂಖ್ಯೆ ಕೂಡ ಚೇಂಜ್ ಆಗಿದೆ. ಕೆಳಗಡೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0828220074. ಈಗೊಂದು ಕರೆ ಬರ್ತಾ ಇದೆ, ಯಾರಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಮಾತಾಡಿ. ಯಾರು ಮಾತಾಡೋದು?
1: ನರೇಂದ್ರ ಗೋರ್ಪಡೆ.
0: ಹಾ, ನರೇಂದ್ರ ಗೋರ್ಪಡೆ ಅವರೇ, ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ಆಕಾಶ ಪದ ಇರುವಂತದ್ದು.
1: ಮೇಡಮ್, ಯಾವ್ದು ಹಾಡಾಗಿದೆ ಗೊತ್ತಾಗಿಲ್ಲ ನನಗೆ.
0: ಯಾವ್ದು ಆಗಿಲ್ಲ, ನಿಂದೆ ಫಸ್ಟ್ ಕರೆ ಇವತ್ತು.
1: ಓಕೆ ಓಕೆ.
0: ಹಾ,
1: ಇದು ಚಿತ್ರ ಪಾವನಗಂಗಾ ಚಿತ್ರದ್ದು.
0: ಹಾ.
1: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು? ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು? ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು? ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು? ನಿನ್ನ ಕಂಡಾಗ ಸಂತೋಷವೇನು? ಧನ್ಯವಾದಗಳು.
0: ಈ ಗೀತೆನ ಫಸ್ಟ್ ಯಾರಾದ್ರೂ ಹಾಡ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನೀವು ಹಾಡಿದ್ರಿ, ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
0: ಕೆಳಗಡೆ ನರೇಂದ್ರ ಘೋರ್ಪಡೆ ಅವರು ಕರೆ ಮಾಡಿ ಆಕಾಶ ದೀಪವು ನೀನು ಗೀತೆನ ಹಾಡಿದ್ರು. ಈಗ ಇನ್ನೊಂದು ಕರೆ ಬರ್ತದೆ, ಅದಂತ ನೋಡೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು? ರಾಧಾ ಅವ್ರೆ. ಇವತ್ ಸಂಜೆ ಫೋನ್ ಮಾಡ್ಬಿಟ್ಟಿದ್ದೀರಾ, ಬೆಳಗ್ಗೆ ಜಾಸ್ತಿ ಆಕ್ಟಿವ್ ಇರ್ತೀರಾ ಅಲ್ವಾ? ಆಯ್ತು, ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ? ಆಕಾಶ ಪದ ಇರುವಂತದ್ದು.
2: ಆಕಾಶದಿಂದ ನರಗಿಳಿದ ಗೊಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ತೆಲುವಾದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ.
0: ಸರಿ, ಸದ್ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿ, ಧನ್ಯವಾದಗಳು ನಿಮ್ಗೆ ರಾಧ. ನಮಸ್ಕಾರ.
2: ನಮಸ್ಕಾರ.
0: ನಿದಿಗೆಯಿಂದ ರಾಧಾ ಅವರು ಕರೆ ಮಾಡಿ ಗೀತೆಯನ್ನ ಹಾಡಿದ್ರು. ಈಗ ಇನ್ನೊಂದು ಕರೆ ಬರ್ತಾ ಇದೆ, ಅದಂತ ನೋಡೋಣ. ಹಲೋ, ನಮಸ್ತೆ. ಯಾರು ಮಾತಾಡೋದು? ಹೌದು ನೋಡಿ, ತುಂಬಾ ದಿನ ಆಯ್ತು. ನೀವ್ ಹೇಗಿದ್ದೀರಾ? ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ರಾಜ್ಕುಮಾರ್.
0: ಹಾ, ಯಾವ್ದು ಹಾಡಿ?
2: ಓಕೆ ಮೇಡಮ್.
0: ಪೂರ್ತಿ ಗೀತೆ ಹಾಡ್ಬಿಟ್ರಿ ಇವಾಗ. ಇನ್ ಎರಡ್ ಕೇಳಿದ್ರೆ ನೀವೇ ಹಾಡಿದ್ದೀರಾ? ಅದಕ್ಕೆ ಈಗ ಸರಿ ಆಗಿದೆ, ನಿಮ್ಮ ಕರೆ ಮಾಡಬಹುದು. ಇನ್ನೊಂದು ನಂಬರ್ ಹೇಳಿದೀನಿ ಅದಕ್ಕೆ. ಆಯ್ತು ಆಯ್ತು, ಧನ್ಯವಾದಗಳು. ನಮಸ್ಕಾರ. ಕೆಳಗಡೆ ಮಂಜುಳಾ ಜನಾರ್ದನ್ ಅವರು ಜನಪುರದಿಂದ ಕರೆ ಮಾಡಿ ಗೀತೆಯನ್ನ ಹಾಡಿದ್ರು. ಈಗ ಕೇಳಿ ಕೊಡುಗಾನ ಕೋಳಿ ನುಂಗಿತ ಚಿತ್ರದ ಗೀತೆ ಹಾಡಿದರೆ ಚೈತ್ರ ಹಾಗೂ ಹೇಮಂತ್ ಅವರು. ಸಾಹಿತ್ಯ ರಚನೆ ರಾಮ್ ನಾರಾಯಣ್ ಹಾಗೂ ಸಂಗೀತ ಸಂಯೋಜನೆ ಸಾಧು ಕೋಕಿಲ ಅವರದ್ದು.

0: ಕೇಳುವರೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಯಾರು?
1: ಸತೀಶ್ ಅಂತ ಹೇಳಿ. ಶಿವಮೊಗ್ಗ.
0: ಶಿವಮೊಗ್ಗದಿಂದನಾ? ವಿಜಯನಗರದಿಂದನಾ?
1: ಹೌದು ಮೇಡಮ್. ಹೌದು,
0: ಹೊಸ ಕೇಳುಗ್ರ ನೀವು?
1: ಹೌದು ಮೇಡಮ್, ಹೌದು. ಹೊಸದಾಗಂದ್ರೆ ಸ್ವಲ್ಪ ದಿನ ಆಯ್ತು ಮೇಡಮ್.
0: ಹೇಗನ್ಸ್ತಾ ಇದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳು?
1: ಸೂಪರ್ ಇದೆ ಮೇಡಮ್.
0: ಇಷ್ಟ ಆಗ್ತಿದ್ಯಾ?
1: ಹಾ, ಚೆನ್ನಾಗಿದೆ ಮೇಡಮ್.
0: ಆಯ್ತು, ಆಕಾಶ ಪದ ಇರೋ ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ
1: ಮೇಡಮ್? ಇದು ಸಾವಿರ ಸುಳ್ಳು ಫಿಲಂ ಅಲ್ಲಿ ಆಕಾಶ ನೀನಾದರೆ ಆ ತಾರೆ ನಾನಾಗುವೆ.
0: ಹಾಡಿ.

0: ತಂಗಾಳಿ ಬಂದಾಗ ಉಗಂಧ ತಂದಾಗ ನಾನು ಗಿಳಿಯಾಗಿ ಮೇಲೆ ಹಾರುವೆನು, ಜೋಡಿ ಗಿಳಿಯಾಗಿ ಮೇಲೆ ಹೇರುವೆನು.
1: ಆಯ್ತು, ಓಕೆ, ಧನ್ಯವಾದಗಳು ನಿಮ್ಗೆ ಸತೀಶ್ ಅವರೇ. ಕೇಳಿದರೆ ಶಿವಮೊಗ್ಗದ ವಿದ್ಯಾನಗರದಿಂದ ಸತೀಶ್ ಅವರು ಕರೆ ಮಾಡಿ ಗೀತೆಯನ್ನ ಹಾಡಿದ್ರು. ಯಾರೆಲ್ಲ ಈಗ ಬಂದ್ರೆ ಇನ್ನೊಮ್ಮೆ ನಿಮ್ಮ ಫೋನಿನ ವಿಷಯ ಏನು ಅಂತ ಹೇಳ್ತೀನಿ. ಆಕಾಶ ಪದವಿರುವ ಯಾವ್ದಾದ್ರು ಚಿತ್ರಗೀತೆ ಎರಡು ಸಾಲುಗಳನ್ನ ನೀವು ನಮ್ಗೆ ಕರೆ ಮಾಡಿ ಹಾಡಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0828220704. ಈಗೊಂದು ಕರೆ ಬರ್ತಾ ಇದೆ, ಯಾವ್ದಂತ ನೋಡೋಣ. ಹಲೋ ಹಲೋ, ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ, ಇನ್ನೊಮ್ಮೆ ಕರೆ ಮಾಡಿ. ಹಲೋ
2: ಹಲೋ, ನಮಸ್ಕಾರ.
1: ನಮಸ್ಕಾರ, ಇದು ರಾಜು ಶಂಕರ್ ಘಟನ ಇದು?
2: ಅಲ್ಲ ಅಲ್ಲ, ನಾನು ಸತೀಶ್ ಕುಮಾರ್ ಮೇಡಮ್, ಸಾಲಿಗ್ರಾಮ ಉಡುಪಿ.
1: ಓ, ಈಗ ನೋಡಿ, ನನ್ನ
2: ಬಹಳ ಅಪರೂಪ, ಬಹಳ ಫಸ್ಟ್ ಮಾತಾಡ್ತಾ ಇರೋದು.
1: ಹಾ ನೋಡಿ,
2: ಸೌಭಾಗ್ಯ ಇವತ್ತು ನಿಮ್ಮ

0: ಮಾತಾಡುವ ಸೌಭಾಗ್ಯ ದೊರೆತಿದೆ.
1: ಈಗ ಅದೇ ಸೌಭಾಗ್ಯದಲ್ಲಿ ಹಾಡು ಹಾಡ್ಬಿಡಿ ಆಕಾಶ ಪದ ಇರುವಂತದ್ದು.
0: ಅದ ಮಧ್ಯದಿಂದ ಉಂಟು ಮೇಡಮ್, ಹಾಡ್ಬೋದು
1: ಹಾಡ್ಬೋದು ಹಾಡ್ಬೋದು ಎಲ್ಲಾದ್ರೂ ಇದ್ರೆ ಆಯ್ತು. ಹಾ
0: ಆಕಾಶಕ್ಕೆ ಜೇನಿಯ ಆಕಾಶನ ಬಂಧನ ಎಳ್ಳಿ ಮೋಡ ಹಿಡಿಯನು ಬೀಸ ಬಲಯ ತಂದನು ಚಲುವನು ಇವನು ಚತುರನು ಇವನು ಎದರನು ಯಾರಿಗೂ

0: ಅಲ್ಲ ಹಾಡಲ್ ಮಿಮಿಕ್ರಿ ಆಕ್ಟಿಂಗ್ ಎಲ್ಲ ಮುಗಿಸ್ಬಿಟ್ರಲ್ಲ.
1: ಅಂಬರೀಶ್ ಅವರ ಸೂಪರ್ ಡೂಪರ್ ಸಾಂಗ್ ರೀ.
0: ಆಕ್ಟಿಂಗ್ ಮಾಡ್ಕೊಂಡು ಹಾಡ್ತೀರ ನಮ್ ಮನೇಲಿ ಅಲ್ವಾ, ನಮಗ್ ನಿಮ್ ಮುಖ ಕಾಣಲ್ಲ.
1: ಮನೇಲಿ ಹಾಡ್ತೀವಿ, ಪ್ರೋಗ್ರಾಮ್ ಅಲ್ಲೆಲ್ಲ ಹಾಡ್ತೀವಲ್ಲ ಮೇಡಮ್ ನಾವು.
0: ಎಕ್ಸ್ಪರ್ಟ್ ಆಗ್ಬಿಟ್ಟಿದೀರ.
1: ಹೌದೌದು, ನಾವು ಕನ್ನಡದಷ್ಟೇ ಹಿಂದಿ ಸಹ ಆಡ್ತೀವಿ.
0: ಹಿಂದಿದ ಒಂದ್ ಮಾಡೋಣ ಹಾಗಿದ್ರೆ.
1: ಹಿಂದಿದು ಮಾಡ್ರಿ, ಹಿಂದಿದು ಮಾಡಿ ಅವಶ್ಯ ಮಾಡಿ. ಮತ್ತೆ ನಿಮ್ಮಂತ ಆರ್ತಿದ್ರೆ ಆರ್ ದಿವಸ ನಮ್ಮ ಭದ್ರಾವತಿ ಆಕಾಶವಾಣಿ ಕೀ
0: ಅಲ್ಲ. ಈಗ ನಿಮ್ಮಿಂದಲೇ ಶೋ ನಡೀತಾ ಇರೋದು ನೋಡಿ, ಫೋನ್ ಇನ್ ಮಾಡ್ತಿದ್ದೀರಾ, ಮಿಮಿಕ್ರಿ ಆಕ್ಟಿಂಗ್ ಹಾಡೋದು ಎಲ್ಲ ಮಾಡ್ತಿದ್ದೀರಾ.
1: ಒಳ್ಳೇದೇ ನೀವೆಲ್ಲ. ಏನ್ ಗೊತ್ತುಂಟಾ, ನೀವಂತರ ಸ್ಪೆಷಲ್ ಸ್ಪೆಷಲ್ ಒಂದ್ ರೀತಿ ಇದಿದ್ದ ಟ್ಯಾಲೆಂಟೆಡ್ ಆರ್ಟಿಸ್ಟ್.
0: ಏ ನಿಮ್ದು ಕೇಳಿದ್ರೆ ಟ್ಯಾಲೆಂಟ್ ಇದು, ನಿಮ್ ಟ್ಯಾಲೆಂಟ್ ಇಂದ ನಡೀತಿರೋದು.
1: ಹೌದು ನಮ್ದು ಇದೆ ನೋಡಿ, ಒಂದು ಚಾನೆಲ್ ಇನ ಕೀ ಇರೋದೇ ಆರ್ಜೆಸ್ ಹತ್ರ ರೀ. ಭದ್ರಾವತಿ ಆಕಾಶವಾಣಿ ಕೀ ಎಲ್ಲ ಆರ್ಜೆಸ್ ಹತ್ರ ಇದೆ.
0: ಧನ್ಯವಾದಗಳು
1: ಬಂದವರಿಗೂ ಮಾತಾಡಿ.
0: ನನಗೂ ಖುಷಿ ಆಯ್ತು. ನಮಸ್ಕಾರ ಸತೀಶ್ ಅವರೇ.
1: ಆಯ್ತು, ಧನ್ಯವಾದ. ವಂದರಿ
0: ಕೇಳಿದರೆ ಸಾಲಿಗ್ರಾಮದಿಂದ ಸತೀಶ್ ಕುಮಾರ್ ಅವರು ಕರೆ ಮಾಡಿ ಆಕಾಶ ಪದವರ ಗೀತೆ ಮಧ್ಯದಿಂದ ಶುರು ಮಾಡಿ ಹಾಡಿದ್ರು. ಇನ್ನಷ್ಟು ಕರೆಗಳನ್ನ ತೆಗೆದುಕೊಳ್ಳುವ ಮುನ್ನ ಬಾವಾರು ರಸಿಕಾ ಚಿತ್ರದ ಗೀತೆಯನ್ನ ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ಮಾಲ್ಗುಡಿ ಶುಭಾ ಅವರು, ಸಾಹಿತ್ಯ ರಚನೆ ಮಂಜುನಾಥ್ ರಾವ್ ಹಾಗೂ ಸಂಗೀತ ಸಂಯೋಜನೆ ಮಹೇಶ್ ಅವರದ್ದು.

0: ಕೆಳಗಡೆ ನಮ್ಮ ಫೋನ್ ಇನ್ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೇಗೆ ಯಾರ್ದು ಕರೆ ಬರ್ತಿದೆ ನೋಡೋಣ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಗೀತಾ ಮನೋಬಪ್ಪ ಅಂತ.
0: ಗೀತಾ ಅಂತನಾ?
1: ಹೌದು ಮೇಡಮ್.
0: ಹೊಸ ಕೇಳಿದ್ರೆ ನೀವು?
1: ಅಲ್ಲ ಮೇಡಮ್, ಹಳೆ
0: ಕೇಳಿದ್ರೇನಾ?
1: ಹೌದು ಮೇಡಮ್.
0: ಆಯ್ತು, ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ ಹಾಡಿ?
1: ಹಾಡಿ
0: ಫೋನ್ ಹತ್ರ ಇಟ್ಕೊಳ್ಳಿ, ದೂರ ಕೇಳಿಸ್ತಾ ಇದೆ ನಿಮ್ ವಾಯ್ಸ್. ಆಕಾಶದ ಎಲ್ಲಾ ಪಂಚಭೂತಗಳು ಇನ್ಕ್ಲೂಡ್ ಮಾಡ್ಬಿಟ್ರಿ, ಸೂರ್ಯ ಚಂದ್ರ ಎಲ್ಲರೂ ಬಂದ್ಬಿಟ್ರು. ಆಯ್ತು, ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ಕೆಳಗಡೆ ಮಲ್ವಗುಪ್ಪ ಶಿವಮೊಗ್ಗದಿಂದ ಗೀತಾ ಅವರು ಕರೆ ಮಾಡಿ ಗೀತೆಯನ್ನ ಹಾಡಿದ್ರು. ಈಗ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ಹಲೋ, ನಮಸ್ತೆ, ಯಾರು ಮಾತಾಡೋದು? ಯಾರು? ಆಸ್ಮಾ ಅಂತನಾ? ಏನ್ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ ಹಾಡಿ? ಆಕಾಶ ಸಮಾನಾರ್ಥ ಪದ ಯಾವ್ದಾದ್ರು ಬೇರೆ ಇದ್ರೆ ಅದು ಹಾಡ್ಬೋದು ಬೇಕಾರೆ. ಭಾನು, ಆಕಾಶ, ಈ ತರ ಬೇರೆ ಯಾವ್ದಾದ್ರು. ನೀವ್ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ರಿ? ಹೋಗ್ಲಿ ಹಾಡಿ, ಈ ಪರವಾಗಿಲ್ಲ, ಎರಡ್ ಲೈನ್ ಹಾಡ್ಬಿಡಿ, ಪರವಾಗಿಲ್ಲ. ಏನ್ ಹೇಳಿದ್ರಿ? ಹಲೋ, ಕೆಳಗಡೆ ಕರೆ ಕಟ್ ಆಗಿದೆ ಅನ್ಸುತ್ತೆ, ಪರವಾಗಿಲ್ಲ. ಮುಂದಿನ ಸಾರಿ ಕರೆ ಮಾಡಿ ಹಾಡಿ ಆಕಾಶ ಪದ ಇರುವಂತ ಗೀತೆಯನ್ನ. ಏನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ಹಲೋ,

0: ನಮಸ್ತೆ ಮೇಡಮ್.
1: ನಮಸ್ತೆ.
0: ಧನರಾಜ್ ಅಂತ, ಕೆಗಾಣಕಟ್ಟೆ ಚನ್ನಗಿರಿ ತಾಲೂಕಿಂದ.
1: ಯಾರು? ಧನರಾಜ್ ಅವರ?
0: ಧನರಾಜ್.
1: ಹಾ, ಓಕೆ ಓಕೆ. ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ?
0: ಸಂಯುಕ್ತ ಚಿತ್ರದ ಮೇಡಮ್.
1: ಹಾ, ಹಾಡಿ.
0: ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಬಾಮಿನಿ ಆಕಾಶ ಬಗಿದೆ. ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ಗಾಳಿ ಬೀಸಿ ಬೀಸಿ ನಿನ ಹೂ ಮೈ ಸೋಕಿದೆ. ಅರಳಿದ ಸುಮಗಳ ಪರಿಮಳ ಚೆಲ್ಲಾಡಿದೆ.
1: ಧನ್ಯವಾದಗಳು ಧನರಾಜ್ ಅವರೇ. ನಮಸ್ಕಾರ. ಕೇಳುವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.

ಇದುವರೆಗೂ ನೇರ ಫೋನಿನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮ ಭಾವಗೀತೆಗಳು. ಹಾಡಿದ್ದಾರೆ ಅರ್ಚನಾ ಕುಲಕರ್ಣಿ. ಆರಂಭದಲ್ಲಿ ಕೇಳಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ ತುಂಬಿ ಹರಿಯುವ ಹೊಳೆಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
2: ತೆಲುಗರಿಗೆಲ್ಲ ನಮಸ್ಕಾರ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ, ಜಾನಪದ, ಭಾಷಣ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದವರು ಹೊನ್ನಾವರದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನ ನೀಡಿ ಹಲವಾರು ಪುಸ್ತಕಗಳ ಮೂಲಕ ಅವರು ಚಿರಪರಿಚಿತರಾಗ್ಯಾರ. ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಕೃತಿಗಳನ್ನ ರಚಿಸ್ಯಾರ. ಕವನ ಸಂಕಲನಗಳು, ವಿಮರ್ಶಾ ಗ್ರಂಥಗಳು, ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡ್ಯಾರ. ಅದರಲ್ಲೂ ವಿಶೇಷವಾಗಿ ಅಂಕೋಲಾದ ಚುಟುಕು ಬ್ರಹ್ಮ ಅಂತಾನೆ ಹೇಳಬೇಕು. ದಿನಕರ ದೇಸಾಯಿ ಅವರ ಮೇಲೆ ತಮ್ಮ ಮಹಾಪ್ರಬಂಧವನ್ನ ಮಂಡಿಸಿ

0: ಪಿಹೆಚ್ಡಿ ಪದವಿಯನ್ನು ಕೂಡ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಪಡೆದಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ.
1: ನಮಸ್ಕಾರ ಮೇಡಮ್.
0: ಶ್ರೀಪಾದ್ ಶೆಟ್ಟಿ ಅವರು ತಾವು ಮೂಲತಃ ಹೊನ್ನಾವರದವರು. ತಮ್ಮ ಓದು, ವಿದ್ಯಾಭ್ಯಾಸ, ಬಾಲ್ಯ ಎಲ್ಲಾ ಕಳೆದದ್ದು ಹೊನ್ನಾವರದಲ್ಲಿನೇ. ಈ ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗಿಂದ ತಮಗೆ ಮೂಡ್ತು? ಒಂದು ಸಾಹಿತ್ಯಿಕ ಬರವಣಿಗೆಗಳನ್ನ ಬರೀಬೇಕು ಅಂತ ಯಾವಾಗ ಅನಿಸ್ಲಿಕ್ಕೆ ಶುರು ಆಯ್ತು?
1: ನಾನು PUC ಓದ್ತಾ ಇರುವಾಗ ಈ ಪತ್ರಿಕೆಗಳನ್ನೆಲ್ಲ ಹೆಚ್ಚು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೆ PUC ಇಂಗ್ಲಿಷ್ ಕಲಿಸ್ಲಿಕ್ಕೆ ಜಯರಾಮ್ ಹೆಗ್ಡೆ ಅಂತ ಒಬ್ರು ಸಿದ್ದಾಪುರದವರು, ಅವರು ಈಗ ಶಿರ್ಸಿಯಲ್ಲಿ ನೆಲೆಗೊಂಡಿದ್ದಾರೆ, ಅವರು ನಮಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಹೊಸ ಹುರುಪಿನ ಕವಿ, ಇಲ್ಲಿ ಸಿದ್ಲಿಂಗ್ ದೇಸಾಯಿ ಅಂತ ನನ್ನ ಗೆಳೆಯರೊಬ್ರು ಇದ್ರು, ಅವ್ರ ಕ್ಲಾಸ್ಮೇಟ್ ಅವರು. ಅವರು ನಮಗೆ ಪಾಠ ಮಾಡ್ತಾ ಇರುವಾಗ ಕೆಲವು ಕವಿತೆಗಳ ಪರಿಚಯ ಮಾಡ್ತಿದ್ರು. ಅವ್ರದ್ದೊಂದು ಮುಕ್ತ ಅಂತ ಒಂದು ಕವನ ಸಂಕಲನ ಮೊದಲು ಬಿಡುಗಡೆ ಆಗಿತ್ತು, ಅದು ತಗೊಳ್ಳಿ ಅಂತ ಹೇಳಿದ್ರು. ನಾನು 5 ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿದ್ದೆ. ಆಮೇಲೆ ಸಾಹಿತ್ಯದ ಒಂದು ಹುಚ್ಚು ಹಿಡಿತು, ಎಲ್ಲ ಬರೆಯುವುದು, ಹೋಗುದು, ಮನಸ್ಸಿಗೆ ಬಂದದ್ದು ಗೀಚುದು, ಬರೆಯುವುದು, ಆಮೇಲೆ ಆ ಮೂಲಕವಾಗಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳುದು, ಹೀಗೆಲ್ಲ. ಹಾಗಾಗಿ ಒಂದು ಪಂಜ್ ಹಚ್ಚಿದವರು ನಮ್ ಗುರುಗಳು ಜಯರಾಮ್ ಹೆಗ್ಡೆ. ಆ ನಂತರ ಅದು ಮುಂದುವರಿತಾ ಹೋಯ್ತು. ನಾನು ಅದಕ್ಕೂ ಮೊದಲೇನೆ ಸ್ವಲ್ಪ ಬರೀತಾ ಇದ್ದೆ ಎಲ್ಲ ಕೂತ್ಕೊಂಡಾಗ. ನಾನು ಬಿಡದೆ ಕವಿತೆಗಳನ್ನ, ದಾಸರ ಹಾಡುಗಳನ್ನ, ವಚನಗಳನ್ನ ಎಲ್ಲ ಓದ್ತಾ ಬಂದವನು. ಈ ಓದು ನನ್ನೊಳಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳಸುಳಿಯಾಗಿ, ಆಮೇಲೆ ಅದೆಲ್ಲೋ ಬುದ್ಧುವಾಗಿ, ತೆರೆಯಾಗಿ, ತೊರೆಯಾಗಿ, ಸಾವಕಾಶವಾಗಿ ಉಕ್ಕಲಿಕ್ಕೆ ಶುರುವಾಯಿತು. ಆ ಉಕ್ಕಂದ ನನಗೆ ಒಂದು ಕವಿತೆಯ ಚಕ್ಕಂದಕ್ಕೆ ಕಾರಣ.
0: ಇದನ್ನು ಕೂಡ ಒಂದು ಬಹಳ ಕಾವ್ಯಾತ್ಮಕವಾಗಿ ತಾವು ಹೇಳಿದ್ರಿ. ಈ ಶ್ರೀಪಾದ್ ಶೆಟ್ಟಿ ಅವರ ಅಂದ್ರೆ ಕೌಟುಂಬಿಕ ಹಿನ್ನೆಲೆ ಏನಿರಲಿಲ್ಲ, ತಮ್ಮ
1: ಆದ್ರೆ ನನ್ನ ದೊಡ್ಡಪ್ಪ ಯಕ್ಷಗಾನ ಕಲಾವಿದ ಆಗಿದ್ದ. ಅವನು ಬಹಳ ಮೇಳಗಳಲ್ಲೆಲ್ಲ ಗುಂಡುಬಾಳದಲ್ಲಿ ಒಂದು 40 ವರ್ಷ ಕೆಲಸ ಮಾಡಿದ್ದ. ಹಾಗಾಗಿ ಅವನು ಕೆಲವೊಮ್ಮೆ ಊಟ ಮಾಡಾದ್ಮೇಲೆ ಈ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ನನಗೆ ಹೇಳ್ಕೊಡ್ತಿದ್ದ. ಹಾಗಾಗಿ ಎಲ್ಲೋ ಪುರಾಣ ಪ್ರಜ್ಞೆ ಮತ್ತು ಅದು ಮತ್ತೆ ಅವನು ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಈ ಸಮಯ ಸೂಚಕತೆ ಅಂತೂ ಯಾವಾಗ ಹೇಗೆ ಉತ್ತರಿಸ್ಬೇಕು, ಅರ್ಥಕ್ಕೆ ಪ್ರತಿ ಅರ್ಥ ಕೊಡಬೇಕು ಅನ್ನೋದೆಲ್ಲ ತಿಳಿಸಿದ. ಹಾಗಾಗಿ ನನಗೆ ತಿಳಿದೇನೆ ಅದು ಒಂದು ಕುತೂಹಲದಿಂದ ಅದು ನನ್ನ ಒಳಗೆ ಸೇರ್ಕೊಳ್ತು.
0: ಈಗ ನಿಮ್ಮ ಒಂದು ಪ್ರಕಟಣೆಗಳತ್ತ ನಾವು ಗಮನ ಹರಿಸಿದ್ರೆ ಪ್ರಿಯ ಶರಾವತಿ ಅನ್ನೋದು ತಮ್ಮ ಕವನ ಸಂಕಲನ.
1: ಹೌದು, ಮೊದಲ ಕವನ ಸಂಕಲನ.
0: ನಿಸರ್ಗ ಜಲಪಾತಗಳು
1: ಅದೊಂದು ಇದು ನವಸಾಕ್ಷರಿಗೆ ಬರೆದಂತ ಒಂದು ಅಧ್ಯಯನ ಗ್ರಂಥ.
0: ಕಡಲ ಒಡಲಲ್ಲಿ
1: ಬಿತ್ತು
0: ಮೌನ ಕಣಿವೆಯ ಒಡಲು. ಅಂದ್ರೆ ಈ ಒಂದು ಟೈಟಲ್ ಗಳನ್ನ, ನಿಮ್ಮ ಪುಸ್ತಕದ ಟೈಟಲ್ ಗಳನ್ನ ನೋಡಿದ್ರೆ ತಾವು ಒಬ್ಬ ಅಪ್ಪಟ ನಿಸರ್ಗ ಪ್ರೇಮಿ, ಪ್ರಕೃತಿಯ ಆರಾಧಕರು, ಮತ್ತೆ ತಮ್ಮ ಹೊನ್ನಾವರ ಇರುವುದು ಕೂಡ ಅತ್ಯಂತ ಸುಂದರವಾದ, ಅದಕ್ಕೆ ಭೂಲೋಕದ ಸ್ವರ್ಗ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಿಮ್ಮ ಈ ಕವನಗಳ ಮೇಲೆ ಒಂದು ಪ್ರಕೃತಿ, ನಮ್ಮ ಒಂದು ಪರಿಸರ, ಇದು ಕೂಡ ಪ್ರಭಾವ ಬೀರುತ್ತೆ.
1: ಖಂಡಿತ ಹೌದು, ಯಾಕಂದ್ರೆ ಪ್ರಕೃತಿ ನಮ್ಮ ಬದುಕಿನ ಒಂದು ಅಂಗ, ಅಥವಾ ಪ್ರಕೃತಿಯ ಕೂಸು ನಾವು. ಆ ಪ್ರಕೃತಿಯ ಒಳಗಿದ್ದೆ ಅದರ ಒಳಗನ್ನು ಕಾಣುವ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದಾದದ್ದು. ಯಾಕಂದ್ರೆ ಪ್ರಿಯ ಶರಾವತಿ ಹಾಗೆ, ಒಂದ್ಸಲ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಮತ್ತು ನಾನು ನಮ್ಮ ಶರಾವತಿಯ ಬ್ರಿಡ್ಜ್ ಮೇಲೆ ಸಂಜೆ ಮುಂದೆ ಒಂದು ನಡೆದಾಡ್ಲಿಕ್ಕೆ ಹೋಗ್ತಿದ್ವಿ. ಆಗ ಅವ್ರಿಗೆ ಶ್ರೀಪಾದ, ಇಂತ ಶರಾವತಿ ಮಡ್ಲಲ್ಲಿದ್ಯ ನೀನು, ನಿನ್ನ ಊರಿನಲ್ಲಿ ಇಷ್ಟು ದುಮ್ಮಾನಗಳಿವೆ, ದುಃಖಗಳಿವೆ, ಇದ್ಯಾವುದು ನಿನ್ನನ್ನು ತಟ್ಟುದಿಲ್ವೇನೋ ಅಂತ ಕೇಳಿದ್ರು. ನನಗೆ ಕೆನ್ನೆ ಮೇಲೆ ಹೊಡೆದಂಗಾಯ್ತು. ಆ ಕ್ಷಣದಲ್ಲಿ ಆ ಶರಾವತಿಗೆ ಮಹಾಪುರ ಬರುವುದು, ಬಡವರು ಮನೆಗಳು ಕೊಚ್ಚಿಕೊಂಡು ಹೋಗುದು, ಆಮೇಲೆ ಪರಿಹಾರದ ನಾಟಕ ನಡುವುದು, ಆಮೇಲೆ ಏನಾಗುತ್ತೆ, ಈ ಯಾರಿಗೆ ಈಗ ಒಂದು ಬ್ರಿಡ್ಜ್ ಅಥವಾ ಒಂದು ಡ್ಯಾಮ್ ಕಟ್ಟಿದ್ರೆ ಅದರಲ್ಲಿ ಕಷ್ಟಪಡೋರು ಬಡವರು, ಬಳ್ಕೊಂಡು ಹೋಗೋರು ಅವರು, ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಮಾಲ್ಗಳಲ್ಲಿ ಇರ್ತಾರೆ, ಕಾರ್ನಲ್ಲೇ ತಿರುಗಾಡ್ತಾರೆ, ಅವ್ರಿಗೆ ಯಾವ ಅಪಾಯ ಇರುವುದಿಲ್ಲ. ಅವರ ಕರುಳ ಕೂಗುವ ಆಕ್ರಂದವನ್ನ ಕಂಡು ನಾನು ಬರೆದೆ. ಶರಾವತಿ, ನಿನ್ನೊಡಲಿನಲ್ಲಿ ಮೀನುಗಳು ಮಿಡುಕಾಡಿದಾಗ ಕಾವ್ಯದ ಗರಿ ಮುರಿದು ಬೀಳುತ್ತದೆ ಅಂತಲೇ ಬರೆದವನು. ನಿನ್ನ ನೊರೆ ತೆರೆಯಾಗಿ ಹೆಣಗಳೆಲ್ಲ ಬುರುಗಾಗಿ ಬಟ್ಟೆಗಳು ಕೊಚ್ಚಿಕೊಂಡು ಹೋದಾಗ ಶರಾವತಿ ನಿನ್ನ ಹೆಂಡತನ ಅರಳುವುದಿಲ್ಲವೇನು ಅಂತಲೇ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೇನೆ. ಹೀಗೆ ಒಂದು ಶರಾವತಿ ನಮ್ಮ ತಾಯಿ, ಅವಳ ಮಡಿಲಲ್ಲಿ ಅವಳ ಉಡಿಯಲ್ಲಿ ಬೆಳೆದವರು ನಾವು. ಅವಳು ಹಾಗೆ ಮಾಡೋದಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಶರಾವತಿ ನದಿಯನ್ನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಯಾವ್ಯಾವನೋ ತನ್ನ ತೆಂಗಿನ ಗಿಡ ಇಲ್ಲ ಇಟ್ಕೊಂಡು ಆ ನದಿ ವಿಸ್ತಾರವಾಗಿ ಹರಿತಾ ಇದ್ರೆ ಎಲ್ಲರಿಗೂ ಸುಖ. ಈ ನಮ್ಮ ಸ್ವಾರ್ಥ ಏನಿದೆ ಅಂದ್ರೆ ಈ ಅಡವಿಯಂತೂ ಅತಿಕ್ರಮಣ ಮಾಡಿ ಒಂದು ಮರಗಳು ಉಳಿಲಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎನಿ ಫೂಲ್ ಕ್ಯಾನ್ ರೈಟ್ ಪೊಯಿಟ್ರಿ ಬಟ್ ನೋ ಒನ್ ಮೇಕ್ಸ್ ಎ ಟ್ರೀ ಅಂತ. ಯಾವ ಮೂರ್ಖನೂ ಕಾವ್ಯ ಬರೆಯಬಲ್ಲ, ಆದ್ರೆ ಯಾರು ಮರವನ್ನ ಮಾಡಲಾರ ಅಂತ. ಆ ಮರಗಳನ್ನೆಲ್ಲ ಮಾರಣ ಹೋಮ ಮಾಡಿದ್ದಾರೆ. ಹಾಗೇನೆ ನದಿಗಳಲ್ಲಿಯೂ ಸಹ ಎಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಏನೋ ಕೃತಕ ಮಣ್ಣು ಹಾಕಿ ಇದು ಮಾಡಿ ಒಂದಿಷ್ಟು ಸಸಿ ನೆಟ್ಕೊಂಡ್ಬಿಡು, ಒಂದಿಷ್ಟು ತೆಂಗೋ ಅಡಿಕೆನೋ ಹಾಕಿ. ಇವನು ಸ್ವಾರ್ಥ, ಅದು ಅವನು ಒಬ್ಬನಿಗೆ 4 ತೆಂಗಿನಕಾಯಿ ಒಂದಿಷ್ಟು ಅಡಿಕೆ ಸಿಕ್ಬಹುದು, ಆದ್ರೆ ಬಡವರಿಗೆ ಎಷ್ಟು ಕಷ್ಟ. ಅಲ್ಲಿ ನೀರು ನಿಲ್ತದೆ, ಪ್ರವಾಹ ಬರ್ತದೆ, ಕಷ್ಟ ಆಗ್ತದೆ. ಈ ಪ್ರಕೃತಿಯ ಒಳಗೆ ಇಂಥದ್ದೆಲ್ಲ ಇದೆ ಮೇಡಮ್.
0: ಹೌದು. ಈಗ ಅಂದ್ರೆ ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ನೀಡಿದ್ದು ನಿಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ, ಇದು ಕೂಡ ಒಂದು ಹೆಚ್ಚಿನ ಒಂದು ಪ್ರಭಾವ ಬೀರಿದೆ ಅಂತೇಳಿ. ಅಂದ್ರೆ ಒಬ್ಬ ಕವಿಗೆ ಅವನ ಲೇಖನಿಯಿಂದ ಕಾವ್ಯ ಹೊರಹೊಮ್ಮಬೇಕಾದಾಗ ಒಂದು ಕಲ್ಪನಾ ಶಕ್ತಿ ಗರಿಗೆದಿರುತ್ತದೆ. ಆ ಕಲ್ಪನಾ ಶಕ್ತಿ ಅಂದ್ರೆ ನಿಮಗೆ ನಿಮ್ಮ ಒಂದು ಇರುವಂತ ಪರಿಸರ ಅಂತ ಹೇಳ್ಬೋದು.
1: ಅದರ ಜೊತೆಗೆ ನನ್ನ ಓದು ನನಗೆ ಜಾಗೃತಿ ಮೂಡಿಸಿದೆ. ಸರ್ವಜ್ಞಂದು ಈ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ನಲ್ಲ, ಜಾತಿಹೀನನ ಮನೆಯ ಜ್ಯೋತಿ ಅದು ಹೀನ ಅಲ್ಲ, ಅದು ನಮ್ಮಲ್ಲಿ ಜಾತಿಯನ್ನು ಮಾಡಿದ್ರು. ನಮ್ಮಲ್ಲೊಂದು ಮಾತಿದೆ, ಅಲ್ಪರು ಜಾತಿಯನ್ನು ಕಟ್ಟುತ್ತಾರೆ, ಮಹಾತ್ಮರು ಸಮಾಜವನ್ನು ಕಟ್ಟುತ್ತಾರೆ. ನಾವು ಇಷ್ಟು ಸಣ್ಣವರಾಗಿದ್ದೀವಿ ಅಂದ್ರೆ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಯಾರು ಸತ್ತೋ, ನಮ್ ಜಾತಿಯವರು ಸತ್ತೋದ್ರೆ ಕೇಳ್ತಾರೆ, ಸಾಯುವರು ಎಲ್ಲ ಮನುಷ್ಯರು, ಮಾನವೀಯತೆ ದೊಡ್ಡದು. ನನಗೆ ವಚನಕಾರರು ನನಗೆ ಬಹಳ ಗಾಢವಾದ ಪ್ರಭಾವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳ ನೇನೆಂಬೆ ಕಾಣ ರಾಮನಾಥ ಅಂತ ಜೇಡರದಾಸಿಮಯ್ಯ ಕೇಳ್ತಾರೆ. ಯಾರ್ಯಾರನ್ನು ಹೊಗಳುತ್ತಾರೆ ಒಂದೊಂದು ಸಣ್ಣ ಸಣ್ಣ ಲಾಭಕ್ಕಾಗಿ. ಅದಕ್ಕೆ ನನಗೆ ದಿನಕರ್ ದೇಸಾಯಿ ನನಗೆ ನನ್ನ ಬರವಣಿಗೆ ಪಂಜು ಹಚ್ಚಿದವರು. ಅವ್ರ ಬಗ್ಗೆ PhD ಮಾಡು ಅಂತೇಳಿ ನನ್ನ ಗುರುಗಳಾದ MB ಕೊಟ್ರ ಶೆಟ್ಟಿ ಅವರು, ಮಹಾದೇವ್ ಕೊಟ್ರ ಶೆಟ್ಟಿ ಅವರು ಬಹಳ ಎಳೆ ವಯಸ್ಸಿನಲ್ಲಿ ತೀರುವುದರು, ಬಹಳ ದೊಡ್ಡ ಪುಣ್ಯವಂತರು. ಅವರು ನನಗೆ ದಿನಕರ್ ದೇಸಾಯಿ ಬದುಕು ಬರ PhDಗೆ ಟೈಟ್ಲ್ ಕೊಟ್ಟು ರಜಿಸ್ಟ್ರೇಷನ್ ಮಾಡಿಸಿ ನನಗೆ ಇಲ್ಲಿ ಬಂದು ನಂದೆಲ್ಲ ಬರವಣಿಗೆ ಓದ್ತಾ ಇದ್ದು, ಏ ನೀ ಇಲ್ಲಿ ಇರಬಾರ್ದು, ನೀನ್ ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದವನು, ನಿಂಗೆ ವ್ಯವಸ್ಥೆ ಮಾಡ್ತೇನೆ ಅಲ್ಲವಲ್ಲಿ ವಿಧಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಬೋದು. ನನಗೆ ಬಹಳ ಅಂತ ಈಗ GK ರವೀಂದ್ರ ಕುಮಾರ್ ನನ್ನ ಗೆಳೆಯರಾಗಿದ್ರು, ಕಳ್ಕೊಂಡ್ವಿ. LG ಶಿವಕುಮಾರ್ ಅಂತ ದೂರದರ್ಶನದಲ್ಲಿ ಮೋಡಿ ಮೋಡಿ ಮಾತಿನ ಮೋಡಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗಾಗಿ ಸೃಷ್ಟಿ ಮಾಡಿದ್ರಿ. 6 ತಿಂಗಳು ಅವರೆಲ್ಲ 50 ತುಂಬುವ ಮೊದಲು ಹೊರಟೋದ್ರು ಮೇಡಮ್. ಈಗ ಅವರೆಲ್ಲ ಕೊಟ್ರ ಶೆಟ್ಟಿ ಅವರು ಇರ್ಬೋದು, GK ರವೀಂದ್ರ ಕುಮಾರ್ ಜಸ್ಟ್ ಇನ್ನೇನು ನಿವೃತ್ತಿ ಅಂಚಿನಲ್ಲಿ ಬಂದಾಗಲೂ ಅನಾಯಾಸವಾಗಿ ಅಂದ್ರೆ ಮಾಡ ಅದೆಲ್ಲ ನೋವು ಎಲ್ಲೋ ಗಾಯವಾಗಿ ಉಳ್ಕೊಂಡ್ ಬಿಟ್ಟಿವಿ ಮೇಡಮ್. ಆದ್ರೆ ದಿನಕರ್ ದೇಸಾಯಿ ಮಾತ್ರ ನನಗೆ ಪಂಜ್ ಹಚ್ಚಿದವರು, ಬದುಕಿದಂತೆ ಬರೆದವರು. ಅವರು ಹೇಳ್ತಾರೆ ನನ್ನ ಚುಟುಕದ ನನ್ನದೇ ಇವನು ಅಂಕೋಲೆಯವ ಮುದುಕಾಗಿ ಸತ್ತ, ಇವನ ಕೈಯೊಳಗಿತ್ತು ಚೌಪದಿಯ ಬೆತ್ತ. ಆ ಬೆತ್ತದ ಮೂಲಕವಾಗಿ ಎಲ್ಲರನ್ನ ಎಚ್ಚರಿಸ್ತಾ ಇದ್ರು. ಅಂದ್ರೆ ಈ ರೀತಿಯಲ್ಲಿ ಯಾರಿಗೂ ಅವರು ಮುಲಾಜ್ ಮಾಡೋದಿಲ್ಲಾಗಿತ್ತು. ಅವರು ಎಷ್ಟು ನೇರ ಅಂದ್ರೆ ಅಷ್ಟೇ ನೇರ, ಅಷ್ಟೇ ಸರಳ, ಅಷ್ಟೇ ಸಹಜ. ಬಡವರು ಕಂಡ್ರೆ ಅವ್ರ ಕರುಳು ಮಿಡಿತಾ ಇತ್ತು ಅಂತ ಅಪರೂಪದ ವ್ಯಕ್ತಿ.
0: ಅಂದ್ರೆ ಬರೀ 4 ಸಾಲಿನ ಚೌಪದಿಯ ಮೂಲಕ ಅವರು ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಎಲ್ಲಾ ಸ್ತರದಲ್ಲೂ ಅವರು ಚೌಪದಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಸ್ವಾತಂತ್ರ್ಯಕ್ಕಾಗಿ ಇರಬಹುದು, ಸಬಲೀಕರಣಕ್ಕಾಗಿ ಇರಬಹುದು, ಸಾಕ್ಷರತೆಗಾಗಿ
1: ಇರಬಹುದು,
0: ಎಲ್ಲದರಲ್ಲೂ ಚೌಪದಿಗಳು.
1: ಬಾಪೂಜಿ ನಿನ್ನ ಕೈಯೊಳಗಿತ್ತು ಕಾಂಚನದ ಸೂಚಿ, ಚಿಂದಿಯಾದರು ಪೃಥ್ವಿ ಹೋರಾಟದಿಂದ, ಅದನ್ನು ಹೊಲಿಯುವ ಶಕ್ತಿ ನಿನಗಿತ್ತು ತಂದೆ ಅಂತ ಹೇಳ್ತಾರೆ ಗಾಂಧಿ ಬಗ್ಗೆ. ಆಮೇಲೆ ಗಾಂಧಿ ಬಗ್ಗೆ ಒಂದು ಕವನ, ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಿನ್ನ ಮರಣದೊಳಗಿರಲಿ ಅದರ ಅರ್ಥ, ನಿನ್ನ ಭಸ್ಮಕ್ಕೆ ಬೇಕಿಲ್ಲ ಕಾಶಿ ಗೋಕರ್ಣ, ಲೋಕವನೆ ಬೆಳಗುತ್ತಿದೆ ನಿನ್ನ ಎಲುಬಿನ ಜ್ವಾಲೆ.
0: ನೋಡ್ರಿ
1: ಎಂತ ಮಾತು ಗಾಂಧಿ ಬಗ್ಗೆ ಅವರು ಬರೆದಿರುವಂತ ಒಂದು.
0: ನಿಜವಾಗ್ಲು
1: ಹೌದು.
0: ಈಗ ತಾವು ದಿನಕರ್ ದೇಸಾಯಿ ಅವರ ಒಂದು ಬದುಕು ಬರಹ, ಅದರ ಮೇಲೆ ತಾವು ಮಹಾಪ್ರಬಂಧವನ್ನು ಕೂಡ ಬರೆದಿದ್ದೀರಿ. ಅದರ ಜೊತೆಗೆ ದಿನಕರ್ ದೇಸಾಯಿ ಅವರ ಚೌಪದಿಗಳಲ್ಲಿ ಏನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಅದ, ಒಂದು ಸಾಮಾಜಿಕ ಬದಲಾವಣೆ ಆಗಬಹುದು, ಈ ತರದಲ್ಲಿ ಹಲವಾರು ಪ್ರಕಟಣೆಗಳನ್ನ ತಾವು ತಗೊಂಡ್ ಬಂದಿದ್ದೀರಿ.
1: ತೋರಣ ಅಂತ ನಾನು ರವೀಂದ್ರ ಕುಮಾರ್ ಅವರೇ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನನಗೆ ಬೆಂಗಳೂರು ಆಕಾಶವಾಣಿ ವೃತ್ತಿಯಿಂದ ಚುಟುಕ ಚಿಂತನ ಅಂತಲೇ ಒಂದು ಕಾರ್ಯಕ್ರಮ ಕೊಟ್ಟು ದಿನಕರ್ನ ಚುಟುಕುಗಳ ಬಗ್ಗೆ ಮಾತನಾಡಿಸಿದ್ರು. ಅದರಲ್ಲಿಯೂ ಸಹ ಒಂದೊಂದು ಚುಟುಕ ಹೇಗಿದೆ ಅಂತ ಅದರ ಅರ್ಥವನ್ನು ಹುಡುಕ್ತಾ ಹೋಗಿದ್ದೆ. ಅದು ಹೇಗೆ ಅಂದ್ರೆ ಕಿರಿದರೋಳು ಪಿರಿದರ್ಥದ ಚಳಕ ಅಂತೇಳಿ, ಅತ್ಯಂತ ಸಣ್ಣ ವಾಕ್ಯದಲ್ಲಿ ಗಹನವಾದ ಗಂಭೀರವಾದ ಬದುಕಿಗೆ ಪೂರಕವಾದ ಸತ್ಯವನ್ನ ಸಾತತ್ಯವಾಗಿ ನುಡಿದವರು ದಿನಕರ್ ದೇಸಾಯಿ. ಯಾಕಂದ್ರೆ ಅವ್ರ ರೀತಿನೇ ಹಾಗೆ. ಅದಕ್ಕೆ ಅವರು ಚುಟುಕ ಅವ್ರು ಬರೆದ ಕವಿತೆಗಳು ಸಹ ಚುಟುಕದ ರೀತಿಯಲ್ಲೇ ಇರ್ತವೆ. ನನ್ನ ದೇಹದ ಬೂದಿ ಗಾಳಿಯನ್ನು ತೂರಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ತನ್ನ ಬದುಕನ್ನ ಸಾವು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅನ್ನುವ ಇದನ್ನ ಇಟ್ಕೊಂಡವರು.
0: ಈಗ ಶ್ರೀಪಾದ್ ಶೆಟ್ಟಿ ಅವರ ನಿಮ್ಮ ಈ ಒಂದು ಪ್ರಕಟಣೆಗಳನ್ನ ನಾವು ನೋಡ್ತಾ ಹೋದ್ರೆ ನಿಮ್ಮ ಓದುವಿಕೆಯ ಬಗ್ಗೆ ನನಗೆ ಬಹಳಷ್ಟು ಅಗಾಧತೆ ಅನ್ನಿಸ್ತದೆ. ಅಂದ್ರೆ ಯಾವ ವ್ಯಕ್ತಿ ನಿರಂತರ ಓದುಗ ಆಗಿರ್ತಾರೆ ಅವರ ಲೇಖನದಿಂದ ಮಾತ್ರ ಪುಸ್ತಕಗಳು ಹೊರಗೆ ಬರಲಿಕ್ಕೆ ಸಾಧ್ಯ?
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜುಳಾ ಮೇಡಮ್ ಅವರೇ. ಯಾಕಂದ್ರೆ ಜನ್ನ ಕಾವ್ಯದಲ್ಲಿ ಒಂದು ಮಾತು ಕೇಳ್ತಾನೆ, ಕಟ್ಟು ಮೇನೋ ಮಾಲೆಗಾರನು ಹೊಸ ಬಾಸಿಂಗಮಂ, ಮುಡಿಯುವ ಬೋಗಿಗಳಿಲ್ಲದೆ ಪೋಕುಮೆ ಅಂತ. ಒಬ್ಬ ಮಾಲೆಗಾರ ಮಾಲೆ ಕಟ್ಟುವನು ಹೊಸ

0: ಆ ಹೂಮಾಲೆ ಕಟ್ತಾನೆ, ಮುಡಿಯೋರು ಇಲ್ದು ಹೋದ್ರೆ ಹೇಗೆ? ಆ ಹೂಮಾಲೆ ಕಟ್ಟುವ ಕೆಲಸ ಮಾಡಿದೀವಿ ಹೇಗಾಗಿದೆ ಅಂದ್ರೆ, ನನ್ನ ಓದು, ನಾನು ಬಾಲ್ಯದಿಂದಲೂ ನನಗೆ ಪುರುಷೋತ್ತಿದ್ರೆ ನಾನು ಓದ್ನಲ್ಲೆ, ನಾನು ಕೆಲವೊಮ್ಮೆ ಪುಸ್ತಕ ಇಟ್ಕೊಂಡೆ ನಿದ್ದೆ ಮಾಡ್ಬಿಡ್ತೀನಿ, ಮತ್ತೆ ಕೆಲವೊಮ್ಮೆ ಪುಸ್ತಕ ಎದ್ದಾಗ್ಲೂ ಪುಸ್ತಕ ಜೊತೆಗೆ ಇರ್ತದೆ. ಜಿ ಎಫ್ ಅಥರ್ಟನ್ ಅಂತ ಒಬ್ಬ ಮೇಧಾವಿ ಹೇಳ್ತಾನೆ, ಮೈ ಮೇಲೆ ಹರಕು ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರ್ಲಿ. ನಾವು ಪುಸ್ತಕವನ್ನು ಓದ್ತಾ ಇದ್ರೆ ಅದೊಂದು ಧ್ಯಾನ, ಅದು ನಾವು ಮತ್ತೇನು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಪುಟಗಳಲ್ಲೇ ಸೇರ್ ಹೋಗ್ತೀವಿ, ಅಲ್ಲಿ ಸೃಷ್ಟಿಯಾಗುವಂತ ಜಗತ್ನಲ್ಲಿ ನಾವು ಒಂದಾಗ್ಬಿಡ್ತೀವಿ, ಅದು ದೊಡ್ಡದು. ಉದಾಹರಣೆಗೆ ಒಮ್ಮೆ ತಿಪ್ಪೇರುದ್ರಸ್ವಾಮಿ ಅವರು ನಮ್ಮ ಶಿಕ್ಷಕರ ಶಿಬಿರ ಉದ್ಘಾಟನೆ ಮಾಡ್ತಾ ಹೇಳಿದ್ರು, ಶಿಕ್ಷಕ ವೃತ್ತಿ ಅಂದ್ರೆ ಕಬ್ಬು ಕೊಟ್ಟು ದುಡ್ಡು ಕೊಟ್ಟಂಗೆ ಅಂತ. ಅವನು ಪಾಠ ಮಾಡುದು ಅಂದ್ರೆ ಅವನಿಗೆ ಕಬ್ಬು ತಿನ್ನಂಗೆ, ಅವನಿಗೆ ತಿಂಗಳ ವೇತನ ಇದೆಯಲ್ಲ, ಆ ಕಬ್ಬು ತಿಂದದಕ್ಕೆ ಸಿಕ್ಕ ಪಗಾರ ಅದೊಂದು ರೀತಿ. ಅದೇ ರೀತಿ ನಾನು ದಿನಕರ್ ದೇಸಾಯರ ಬಗ್ಗೆ ಬರಿತಾ ಹೋದಾಗ ನನ್ನನ್ನ ನಾನು ಕಳ್ಕೊಂಡೆ, ನಾನು ಅವರ ಬೆಳವಣಿಗೆಯಲ್ಲಿ ನಾನು ಒಂದು ಅವರ ಜೊತೆಗೂಡಿದೆ. ಅವರ ಆದರ್ಶಗಳು, ಅವರ ಆಶಯಗಳು, ಅವರ ಬದುಕಿನ ರೀತಿಗಳು, ಅವರ ನೀತಿಗಳು, ಇವೆಲ್ಲವೂ ನನ್ನನ್ನ ದಿನದಿಂದ ದಿನಕ್ಕೆ ಬೆಳೆಸಿ. ಕೆಲವೊಮ್ಮೆ ಪಿ ಎಚ್ ಡಿ ಬಗ್ಗೆ ಹಾಮೆ ನಾಯಕರು ಒಂದ್ಸಲ ಹೇಳಿದ್ರು, ಪಿ ಎಚ್ ಡಿ ಅಂದ್ರೆ ಪೀಕ್ ಅವರ್ ಡಿಗ್ರಿ ಅಂತ. ನಮ್ ಗೌರೀಶ್ ಕಾಯ್ಕಿಣಿ ಅವರು ನನ್ನ ಥೀಸಿಸ್ಗೆ ಚಂದ ಬೆನ್ನುಡಿ ಬರ್ದಾರ. ಆ ಸಂದರ್ಭದಲ್ಲಿ ಒಂದು ಮಾತನ್ನ ಅವ್ರು ಹೇಳಿದ್ರು, ಶ್ರೀಪಾ ಶೆಟ್ಟರ್ ಇಷ್ಟೆಲ್ಲ ನೀವ್ ಹೆಂಗ್ ಬರೀತೀರಿ, ಇಷ್ಟ ಹೆಂಗ್ ಓದ್ತೀರಿ, ನಂಗೆ ಆಶ್ಚರ್ಯ. ನಮ್ ಬಹಳ ಜನ ಲೆಕ್ಚರ್ಸ್ ಪಾಸ್ಬುಕ್ ಓದ್ತಾರೆ, ಮತ್ ಚೆಕ್ ಬುಕ್ ಮಾತ್ರ ಬರೀತಾರೆ. ಅವ್ರು ಹೇಳದ್ ಮಾತು ಕಾಯ್ಕಿಣಿಯನು ಹಂಗೆ, ಅವ್ರು ಇಡೀ ದಿನ ಓದ್ತಾ ಇದ್ರು. ನಿಜವಾಗ ಅವ್ರಿಗೆ ಪಂಪ ಪ್ರಶಸ್ತಿ ಸಿಗ್ಲಿಲ್ಲ, ಅವ್ರಿಗೆ ಏನೇನೆಲ್ಲ ಸಿಗ್ಬೇಕಿತ್ತರಿ, ಆ ಮನುಷ್ಯ ಉತ್ತರ ಕನ್ನಡದಲ್ಲಿ ಹುಟ್ಟು ಕಾರಣಕ್ಕಾಗೇ ಸಿಗ್ಲಿಲ್ವೇನೆ. ನಮ್ಗೆಲ್ಲರ ಕತೆ ಅದೇ. ನಮ್ ಜಯಂತ ಬೆಂಗಳೂರಿಗೆ ಹೋಗಿ ಅವಷ್ಟು ಸುದ್ದಿ ಆದ, ಮತ್ತೆ ಆತ ಒಂದು ರೀತಿಯಲ್ಲಿ ಶೈನ್ ಆದ, ಅದು ಇಲ್ಲೇ ಉತ್ತರ ಕನ್ನಡದಲ್ಲಿ ಇದ್ರೆ. ನಮ್ಮ ನಾಗೇಶ್ ಹೆಗಡೆ ಬಕ್ಕೆ ಮನೆ ಬಹಳ ಚಂದ ಹೇಳ್ತಿದ್ರು, ದೊರೆಸ್ವಾಮಿ, ವ್ಯಾಸರಾವ್ ನಿಂಜೂರು ಮತ್ತು ಮಾಧವ್ ಗಾಡುವಿಲ ಎಲ್ಲ 84ರಲ್ಲಿ ಅಂಕೋಲೆಗೆ ಬಂದಿದ್ರು. ಅವರಿಗೆಲ್ಲ ಆತಿಥ್ಯ ನೋಡ್ಲಿಕ್ಕೆ ಕಾಲೇಜಿನ ಆಡಳಿತ ನನಗೆ ಒದಗಿಸಿತ್ತು. ಆವತ್ತು ನಾಗೇಶ್ ಹೆಗಡೆ, ಶ್ರೀಪಾ ಶೆಟ್ಟರೆ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅಲ್ರ, ನಮ್ದು ಉತ್ತರ ಕನ್ನಡ ಜಿಲ್ಲೆ. ಅದು ಈಗ ಯಾವ್ದ್ರಲ್ಲಿ ಬಂದ್ರು ಕೊನೆಗೆ ಬರುವ ಹೆಸರದೇ ನಮ್ ಜಿಲ್ಲೆ ಹೆಸರೇ, ಅದು ಮೊದ್ಲು ಬರುವುದಿಲ್ಲ. ಆಮೇಲೆ ನಮ್ಮಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಈಗ ನೋಡ್ರಿ, ಕೆಲವರು ಯಾವ್ದೊಂದು ಪುಸ್ತಕ ಬರೆದ್ರೆ ಅದಕ್ಕೆ ಯಾವ ಪ್ರಶಸ್ತಿಗೆ ಎಲ್ಲಿಗೆ ಯಾವಾಗ ಯಾರಿಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಎಲ್ಲಿ ಸೆಮಿನಾರ್ ಮಾಡಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಯಾವ ಕಮ್ಮಟ ಮಾಡಿಸ್ಬೇಕು ಮಾಡ್ತಾರೆ, ಅದು ಯಾರಿಂದ ಎಲ್ಲಿ ಪ್ರಶಸ್ತಿ ಬರ್ತಾ ಅಂತ ಅಲ್ಲಿ ಮೊದ್ಲು ಅವ್ರ ಜನ ಕಳ್ಸ್ ಮಾಡಿಸ್ತಾರೆ. ನಾವು ಅಂತದ್ದೇನು ಮಾಡ್ಲೇ ಇಲ್ಲ ಮೇಡಮ್. ಅದು ಬಹಳ ಚಂದವಾಗಿ ಇದು ಕುವೆಂಪು ಹೇಳುದು, ಕವಿ ಗರಸು ಗಿರಸುಗಳ ಋಣವಿಲ್ಲ, ಅವನ ಅಗ್ನಿಮುಖಿ ಯಾವ್ದು ಯಾರೇನು ಕೊಡುದು ಬೇಡ, ನಂಗೆ ಈ ಪ್ರಕೃತಿ ಕೊಟ್ಟಿದೆ, ನಿಮ್ಮಂತವ್ರು ಪ್ರೀತಿ ನನಗೆ ಕೊಟ್ಟಿದೆ. ಯಾರೋ ಓದ್ತಾರಲ್ಲ, ಓದಿದ್ರು ಒಂದು ಪ್ರೀತಿಯಿಂದ ನಾನು ಹೇಳುದು ನನ್ನ ಆತ್ಮಕ್ ಶಾಂತಿ ಸಿಕ್ತು ಅಂತ. ಈ ಸತ್ತೋದ್ಮೇಲೆ ಆತ್ಮಕ್ ಶಾಂತಿ ಸಿಕ್ತು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಬದುಕಿದ್ದಾಗ ಎಲ್ಲರೂ ಆಡೋ ಒಳ್ಳೆ ಮಾತುಗಳು ಇರ್ತಾವಲ್ಲ ಅದೇ.
1: ಹೌದು ಮೇಡಮ್. ಈಗ ತಮಗೆ ಮತ್ತೆ ಆಕಾಶವಾಣಿಗೆ ಒಂದು ಅವಿನಾಭಾವ ಸಂಬಂಧ, ಎಷ್ಟೋ ವರ್ಷಗಳಿಂದ ತಾವು
0: 70ರ ದಶಕದಿಂದ ಎಂ ಎಸ್ ಕೆ ಪ್ರಭು ಅವರು ನನ್ನನ್ನು ಕರೆಸಿ ಮಾತಾಡ್ತಿದ್ರು, ಆಗ ಇಲ್ಲಿ ಬರ್ತಾ ಇದ್ವಿ. ಆಗ ಇವರಿದ್ರು ಬಹಳ ಹಿರಿಯರೊಬ್ರು, ನಮ್ಮ ಬೆಳ್ಳಕ್ಕೆ ಅವ್ರು ತಂದೆ ಇದ್ರು,
1: ಯು ಬಿ ಬೆಳ್ಳಕ್ಕೆ
0: ಅವರಿದ್ರು, ಆಮೇಲೆ ಹಿರಿಯರೆಲ್ಲ ಇದ್ರು ಮೇಡಮ್. ಆಗ ಹಾಗೆ ಎಂ ಎಸ್ ಕೆ ಪ್ರಭು ಅವರು ನನಗೆ ಒಂದು ರೇಡಿಯೋ ಟಾಕ್ ಕೊಟ್ಟಿದ್ರು, ಚಿಲ್ಡ್ರನ್ಸ್ ಮೇ ನಾಟ್ ಬಿ ಪ್ಯಾಂಪರ್ಡ್ ಟು ಬಿ ಮೇಡ್ ವರ್ಕ್ ಹಾರ್ಡ್ ಅಂತ. ಅದ್ರ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ನೀವು ಒಂದು ಭಾಷಣ ಮಾಡ್ದೆ, ಬಹಳ ಚೆನ್ನಾಗಿ. ಮಕ್ಕಳನ್ನ ಮುದ್ದಿಸಬಾರ್ದು, ಅವ್ರನ್ನ ಚೆನ್ನಾಗಿ ಬೆಳೆಸಬೇಕು ಅಂತ. ಇಷ್ಟೆಲ್ಲ ಮಾಡುವ ಮಕ್ಕಳನ್ನ ಕೆಲವೇ ನಾವು ಮುದ್ದಿಸಿ, ಅವ್ರು ಕೆಲವೇ ಯಾವ ಟ್ರ್ಯಾಕ್ ನಲ್ಲಿ ಹೋಗ್ತಾರೋ ಹೋಗ್ಲಿ, ಅಥವಾ ನಮ್ಗೆ ಈ ಸಬ್ಜೆಕ್ಟ್ ಯಾಕೆ ಬರ್ತದಪ್ಪ ಅನ್ನುವಂಗೂ ಆಗಿರ್ತದ.
1: ಈಗ ಅಂದ್ರೆ ಅಷ್ಟು ನೀವು 70ರ ದಶಕದಿಂದ ಆಕಾಶವಾಣಿಗೆ ಬರ್ತಾ ಇದ್ದೀರಿ ಅಂದ್ರೆ, ಇಲ್ಲಿ ಕೂಡ ತಮ್ಮ ಹಲವಾರು ಭಾಷಣಗಳು, ಚಿಂತನೆಗಳು,
0: ರಾಷ್ಟ್ರೀಯ ಕವಿಗೋಷ್ಠಿ
1: ಅದನ್ನೇ ನ್ಯಾಷನಲ್ ಸಿಂಪೋಸಿಯಂ ಆಫ್ ಪೋಯೆಟ್ಸ್ ಅದ್ರಲ್ಲಿ ಕೂಡ ಭಾಗವಹಿಸಿದಿರಿ, ಯುಗಾದಿ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ, ಯುವ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ ಅಂದ್ರೆ, ಆಗಿನಿಂದ ನೀವು ಈ ಬಾನುಲಿಯ ಒಂದು ಒಡನಾಟದಲ್ಲಿ ಇದ್ದೀರಿ. ಇವತ್ತು ನಮ್ಮ ಬಾನುಲಿ
0: ಬೆಳೆಸದ್ದು ಧಾರವಾಡದ ಬಾನುಲಿ, ಅದಕ್ಕೆ ಆಮೇಲೆ ಕಾರವಾರ ಆಯ್ತು ಬಿಡಿ. ಅದಕ್ಕೆ ನಾನು ನಿಜವಾಗಿ ನತಮಸ್ತಕನಾಗ್ತಾ ಇದ್ದೇನೆ. ನನ್ನ ಏನಿಲ್ರಿ, ನನ್ನ ಅಪರಂಪಾರವಾದ ಕೃತಜ್ಞತೆ ಸಲ್ಲಿಸ್ತಾ ಇದೆ. ಇಲ್ಲಿ ಬಂದವರೆಲ್ಲರೂ ಹಾಗೆ ಒಳ್ಳೆಯವರು. ಈ ಆಕಾಶವಾಣಿಯಲ್ಲಿ ಬಂದವರೆಲ್ಲ ಮಾಸ್ತಿ ತಮ್ಮ ಚನ್ನಬಸವ ನಾಯಕ ಕಾದಂಬರಿ ಮಾತಾಡ್ತಾರೆ, ಉತ್ತಮರ ಬದುಕು ಎಂದರೆ ಶ್ರುತಿ ಮಾಡಿಟ್ಟ ವೀಣೆಯಂತೆ, ಅದು ಸದಾ ಸುಸ್ವರವನ್ನು ಮಿಡಿಯುತ್ತದೆ ಹೊರತು ಅಪಸ್ವರವನ್ನಲ್ಲ. ಹಾಗೆ ಇಲ್ಲಿ ಬಂದು ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇವನಾರವೇ ಎನ್ನದಿರಯ್ಯ, ಇವನಮ್ಮವ ಇವನ ಅನ್ನುವಂತೆ ನನ್ನನ್ನು ಆಕಾಶವಾಣಿಯವರೆಲ್ಲ ಬರಮಾಡ್ಕೊಂಡಿದ್ದಾರೆ. ಅದು ನನಗೆ ಬಹುಶಃ ಇಷ್ಟು ವರ್ಷ ಬದುಕಲಿಕ್ಕೂ ಕಾರಣ ಆಗಿರ್ಬೋದು.
1: ಅದು ಹೇಗೆ ಅಂದ್ರೆ ಸರ್, ಎರಡು ಕೈಗಳ ಚಪ್ಪಾಳೆ ಇದ್ದಾಗೆ. ತಾವು ಸಾಕಷ್ಟು ಕವನಗಳನ್ನು ಬರೆದಿದ್ದೀರಿ, ನಮ್ಮ ಕೇಳುಗರಿಗಾಗಿ ಒಂದು ಕವನ ಓದಬಹುದಾ?
0: ಹೌದು ಖಂಡಿತ. ಹುಗಿದಿಟ್ಟ ಮೌನ ಅಂತೇಳಿ, ಅದು ಕೊರೋನಾ ಸಂದರ್ಭದಲ್ಲಿ ಬರೆದದ್ದು. ಅದು ಆ ಸಂದರ್ಭದಲ್ಲಿ ಬರೆದಿರುವಂತಹ ಒಂದು ಕವಿತೆಯನ್ನ ಓದ್ತಾ ಇದ್ದೀನಿ. ಆಮೇಲೆ ನಂದು ಸತ್ಯದ ದೀಪಗಳು ಅಂತ ಒಂದು

0: ಸಂಕಲನ ಒಂದು ಎರಡು ಸಣ್ಣ ಕವಿತೆ ನಿಮ್ಮ ಎದುರು. ಬೀದಿ ಜನ ನಿಂತೇ ಇದ್ದಾರೆ ಅಂತ ಶೀರ್ಷಿಕೆ. ಬೀದಿ ಉದ್ದಕ್ಕೂ ಜನ ನಿಂತೇ ಇದ್ದಾರೆ. ಯಾಕೆ ನಿಂತಿದ್ದಾರೋ ಅವರು? ಹೊಟ್ಟೆಯ ಹಸಿವನ್ನು ಮೀರಿ ನಿಂತವರು, ಬಟ್ಟೆಯ ಹಸಿವನ್ನೂ ತೀರಿಸಿದವರು, ವಸತಿಗೆಂದು ಸೌಧವನ್ನು ಕಟ್ಟಿಸಿಕೊಂಡವರು, ಮನ್ನಣೆಯ ದಾಹದಲ್ಲಿ ಬಾಯಾರಿದವರು, ಯಾರದೋ ಮಾತಿಗೆ ಇನ್ನು ಯಾರದೋ ಭರವಸೆಗೆ ಹಾದಿಹೋಕನೊಬ್ಬ ಒಡ್ಡಿದ ಪ್ರಲೋಭನೆಗೆ ಮೂಗಿಗೆ ತುಪ್ಪ ಹಚ್ಚಿದವರಂತೆ ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಸುಡುವ ಬಿರುಬಿಸಿಲು, ಸುರಿವ ಬೆವರು, ನಿಂತು ನಿಂತೂ ಸೋತ ಕಾಲುಗಳು, ಜೋಳು ಹಿಡಿದರೂ ಅವರು ನಿಂತೇ ಇದ್ದಾರೆ, ಜೋಮು ಹಿಡಿದರೂ ಅವರು ನಿಂತೇ ಇದ್ದಾರೆ. ಯಾಕೆ ನಿಂತಿರುವರು ಇವರು? ಅಕ್ಷಯಾಂಬರಕ್ಕೆ ಕಾದ ದ್ರೌಪದಿಯಂತೆ ಇವರು. ರೇಷನ್ ಅಂಗಡಿಯ ಸರತಿ ಸಾಲಿನವರಲ್ಲ, ನೋಟುಗಳ ಬದಲಾವಣೆಗೆ ಬ್ಯಾಂಕಿಗೆ ಬಂದವರಲ್ಲ, ಮಂತ್ರಿ ಮಾನ್ಯರ ಭರವಸೆ ಹಾರೈಸಿ ಬಂದವರಲ್ಲ, ಸ್ವಾಮಿ ಪೀಠಾಧಿಪತಿಗಳ ಕಾಣ ಬಂದವರಲ್ಲ, ಸರ್ಕಸ್ಸಿನ ಚಮತ್ಕಾರವನ್ನು ನೋಡ ಬಂದವರಲ್ಲ, ಬೀದಿ ಜಗಳವ ಕಾಣಲೆಂದು ಬಂದವರೂ ಇವರಲ್ಲ. ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಸ್ಫೋಟಗೊಳ್ಳದ ಬಾಂಬಿನಂತೆಯವರು, ಇರುವುದೆಲ್ಲವ ಬಿಟ್ಟು ಇಲ್ಲದುದಕ್ಕೆ ಕಾದು ನಿಂತವರು, ಇನ್ನು ನಿಂತೇ ಇಹರು, ಅರ್ಥಕ್ಕೆ ದಕ್ಕದ ಯಕ್ಷ ಪ್ರಶ್ನೆಯಂತೆ, ಸಂಭವಾಮಿ ಎಂದರೆ ಏನೆಂದು ಅರಿಯದವರು. ನಿಂತೇ ಇದ್ದಾರೆ ಜನ, ಬೀದಿಯುದ್ದಕ್ಕೂ ನಿಂತೇ ಇದ್ದಾರೆ, ಪ್ರಶ್ನಾರ್ಥಕದಂತೆ, ಉದ್ಗಾರ ವಾಚಕದಂತೆ. ಈ ಜನನೆಂಬುದು ನಪುಂಸಕ ಲಿಂಗಂ ಅಂತಾನೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ. ಈ ಜನ ಎಲ್ಲ ನಪುಂಸಕ, ಅದ ಅವನು ಜನ ಬಂದುದು, ಜನ ನಿಂದುದು, ಜನ ಹೋದುದು ಅಂತಾನೆ. ಬಹಳ ಜನ ಹಂಗೆ ಬದುಕ್ತಾ ಇದ್ದಾರೆ. ಹಾಗೆ ನಮ್ ಜನ ಬೀದಿಯುದ್ದಕ್ಕೂ ಪ್ರಶ್ನಾರ್ಥಕಂತೆ ಉದ್ಗಾರ ನಿಂತೇ ಇದ್ದಾರೆ ಅಂತ. ಇದು ಈ ನನ್ನ ಹುಗಿದಿಟ್ಟ ಮೌನ ಸಂಕಲ್ಪದಿಂದ. ಇನ್ನೊಂದು ಕವಿತೆ, ಬಾಡದ ಹೂವು ಅಂತ. ಹೂ ಬಾಡಬಾರದು. ಬಾಡದ ಹೂವು ಸಾಮಾನ್ಯ ಪ್ಲಾಸ್ಟಿಕ್ ಹೂವು ಅಂತೀವಿ ಅಥವಾ ಆರ್ಟಿಫಿಷಿಯಲ್ ಹೂವು ಅಂತ. ಇದು ಬಾಡದ ಹೂವು ಅಂದ್ರೆ ಬಾಡದ ಊರಿನ ಹೂವು. ಕನಕದಾಸು
1: ಬಾಡ
0: ಎಲ್ಲಿಯೂ ಇರದವನ, ಎಲ್ಲಿಯೂ ಇರದವನ, ಇಲ್ಲೇ ಒಳಗೆ ಇರುವವನ, ಹುಡುಕಿದವನೇ ಎಂತ ಜಾಣನಯ್ಯ ನೀನು. ಅಂದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ ಅಂತ ಬಾಳೆಹಣ್ಣು ಕೊಟ್ಟು. ಹಾಗೆ ಪುರುವಿತ್ತ ಬಾಳೆಹಣ್ಣನ್ನು ತಿನ್ನದೆ ತಂದು ತಿರುಗಿ ಕೊಟ್ಟವನೇ ಬಾಳೆ ಹಣ್ಣಾಯಿತೇನು, ಬಾಳೆ ಹಣ್ಣಾಯಿತೇನು. ಪಕ್ವವಾಗದೆ ಬದುಕು ಪರಮತತ್ವದ ಕೂದೇ, ಎಂದರಿತ ಪರತತ್ವವನ್ನು ಬಲ್ಲಿದನು ನೀನು, ಹರಿಭಕ್ತಿ ಸಾರವನ್ನು ಸಾರಿದವನೇ, ಮೋಹನ ತರಂಗಿಣಿಯಲ್ಲಿ ಮಿಂದವನೇ, ರಾಮಧ್ಯಾನ ಚರಿತೆಯಲ್ಲಿಯೂ ಬಡವರ ಬಾಳಿನ ಜೀವಧ್ವನಿ ರಾಗಿಗೆ ಮತವ ನೀಡಿದ ಮಹಿಮನೆ, ನಳ ಚರಿತೆಯನ್ನು ನಿರೂಪಿಸಿದ ಕವಿಕುಲದ ರನ್ನಮಣಿಯೇ, ಕನಕನಾಗುವ ತಿಮ್ಮಪ್ಪ ಬಂಗಾರದಾಸೆಯ ಬದಿಗೊತ್ತಿ ಬೆಳಕಿನ ಹಾದಿ ತೋರಿದ ನಮ್ಮಪ್ಪ, ವರಕವಿಗಳೆದುರು ನರಕವಿಗಳ ತೋರಬಾರದು ಎಂದ ದಾಸವರೇಣ್ಯನೆ, ಜನಮನದ ಮಾತಿಗೆ ಮಾತ ಕೊಟ್ಟವನೆ, ಆರು ಹಿತವರು ಎಂದು ನಂಬಬೇಡ, ಆರಿಗಿಲ್ಲ ಆಪತ್ತು ಬಂದೊಡಗಿದೊಡೆ ಎಂದೇ, ಜಾತಿ ಮತ ಪಂಥಗಳ ಕೋಳವನ್ನು ಕಳಚಿ ಮನುಕುಲದ ಏಕತೆಗೆ ಸರ್ವರ ಸಮಾನತೆಗೆ ಅನುದಿನವೂ ತುಡಿದಂತ ಬಾಡದ ಹೂವೆ, ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ ಎಂಬ ಸ್ತುತಿ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರು, ಜಾತಿ ಭೂತ ಬಡಿದು ಜ್ವರ ಹಿಡಿದ ದೂರ್ತರು, ಕನಕನ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರು, ಜಾತಿ ಭೂತ ಬಡಿದು ಜ್ವರ ಹಿಡಿದ ದೂರ್ತರು.
1: ನಾವು ಇನ್ನೊಂದು ಮಾತು ಕೇಳ್ತಿರ್ತೀವಿ ಶ್ರೀಪಾದ ಶೆಟ್ಟಿ ಅವರೇ, ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಬರಹಗಾರರು ಬರಿತಾನೆ ಇದ್ದಾರೆ, ಆದ್ರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತಾರೆ ತಮ್ಮ ಅನುಭವದಲ್ಲಿ.
0: ಇದು ನಿಜವಾಗ ಹೌದು. ಆಮೇಲೆ ಯಾರು ಗಂಭೀರವಾಗಿ ಓದ್ತಾ ಇಲ್ಲ. ಓದೋರೆಲ್ಲ ವಾಟ್ಸಪ್ ಓದೋರು, ಕವಿತೆ ಬರೆದು ವಾಟ್ಸಪ್ ಓದಲ್ಲೇ ಕಾವ್ಯ. ಆಮೇಲೆ ನಾವು ಅವರಿಗೆಲ್ಲ ಇನ್ ಮುಂದೆ ವಾಟ್ಸಪ್ ಜ್ಞಾನಪೀಠ ಪ್ರಶಸ್ತಿನೇ ಕೊಡಬೇಕಾಗ್ಬಹುದು. ಯಾಕಂದ್ರೆ ಜನ ಎಲ್ಲೋ ಬರೀತಾರೆ, ಏನೋ ಮಾಡ್ತಾರೆ, ಅರ್ಥ ಇರುವುದಿಲ್ಲ. ಯಾವಾಗ್ಲೂ ಕಾವ್ಯ ಬರಿಬೇಕಿದ್ರೆ ಹೇಳ್ತಾರೆ, ಸತತಾಭ್ಯಾಸಂ, ಓ ವೃದ್ಧ ಸೇವಾನುರಾಗಂ, ಆಮೇಲೆ ಕೃತಿ ಅವಲೋಕನ, ಇವೆಲ್ಲ ಕವಿತೆಯ ಕಾವ್ಯ ಪರಿಚಯಕ್ಕಿದು ಕಾರಣಂ ಅಂತ ಹೇಳ್ತಾರೆ ಕವಿ ಶಿಕ್ಷ ಅನ್ನೋ ಗ್ರಂಥದಲ್ಲಿ. ಸತತಾಭ್ಯಾಸ ಬೇಕು, ವೃದ್ಧ ಸೇವಾನುರಾಗ. ಅವನಿಗೆ ಒಂದು ದಿನಚರಿ ಇರ್ತದೆ, ಬೆಳಿಗ್ಗೆ 5 ಗಂಟೆಗೆ ಏಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ, ಅವನು ಹೀಗೀಗ್ ಮಾಡ್ಬೇಕು, ಅವನ ಕಾವ್ಯ ಓದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಬರ್ದನ್ ಇನ್ನೊಬ್ಬರಿಗೆ ತೋರಿಸ್ಬೇಕು, ಅನುಸಂಧಾನ ಆಗ್ಬೇಕು, ಹಾಗೆ ಮಾಡ್ ಈಗ ಬರ್ದದ್ದೆಲ್ಲ ಕಾವ್ಯ ಆಗ್ತದೆ.
1: ಹೇಗಿದೆ ಅಂದ್ರೆ ಎಲ್ರಿಗೂ ರೆಡಿಮೇಡ್ ಆಗಿ ಒಂದೇ ದಿನದಲ್ಲೇ ಕವಿ ಆಗ್ಬೇಕು,
0: ಕೂಡಲೇ ಪ್ರಶಸ್ತಿ ಬರಬೇಕು,
1: ಪ್ರಶಸ್ತಿ ಬರಬೇಕು, ಬೇಗಲೇ ತನ್ನ ಪುಸ್ತಕಗಳು ಪ್ರಕಟ ಆಗ್ಬೇಕು.
0: ಹೌದು,
1: ಅಂದ್ರೆ ಆ ಒಂದು ಪರಿಶ್ರಮ ಪಡ್ಲಿಕ್ಕೆ
0: ಯಾರು
1: ಜನ ಸಿದ್ಧರಾಗಿಲ್ಲ.
0: ಅಂದ್ರೆ ಎಲ್ಲ ಹುಟ್ಟ ಕವಿಗಳು.
1: ಹೌದು,
0: ಕುಣಿಯೋಣು ಬಾರ, ಕುಣಿಯೋಣು ಬಾರ, ಆಕಾಗಿ, ಈಕಾಗಿ, ಯಾಕಾಗಿ, ಬೇಕಾಗಿ, ಸಾಕಾಗಿ, ಕುಣಿಯೋಣು ಬಾರ, ಅಲ್ಲಿಗೆ, ಇಲ್ಲಿಗೆ, ಎಲ್ಲಿಗೆ, ಮಲ್ಲಿಗೆ, ಕುಣಿಯೋಣ, ಶಬ್ದಗಳನ್ನೇ ಕುಣಿಸ್ತಾ ಇದ್ರು ಅವರು. ಹೊರಕವಿ,
1: ಶಬ್ದಗಾರುಡಿಗ,
0: ಶಬ್ದಗಾರುಡಿಗ. ಹಾಗೆ ಕುವೆಂಪು ಹಾಗೆ ಅವರು ಬ್ರಹ್ಮ ಮಾನಸ ಮಹದ್ ಗರ್ಭ ಸಂಭವೇ ಭವ್ಯಾನಂದ ಪ್ರಭವೆ ವಿಭವೆ ಶಾರದೆ ಭಾವಚಿಂತಾಕನಿಯೇ ಹೇಳು ವೀಣೆ ಹೇಳು ಹೇಳು ಮುಂದಣ ಕಥಾ ವಿಸ್ತರಮಂ ಅಂತ ಚಿತ್ರಾಂಗದ ಕಾವ್ಯದಲ್ಲಿ ಕೇಳ್ತಾರೆ. ಇದೆ ಅವರೆಲ್ಲ ಕವಿಗಳಾಗೆ ಇದ್ದವರು. ಯಾಕಂದ್ರೆ ಈ ಎರಡು ರೀತಿ ಕವಿಗಳು, ನರ ಕವಿಗಳು ಬೇರೆ ವರ ಕವಿಗಳು ಬೇರೆ. ಈಗ ಮಾಡೋರೆಲ್ಲ ನರ ಕವಿಗಳು ಬರೆದಿದ್ದೆಲ್ಲ, ಆದ್ರೆ ಅವರು ವರ ಕವಿಗಳು.
1: ಬಹಳ ಸುಂದರವಾಗಿ ಮಾತಾಡ್ತೀರಿ ಸರ್.
0: ಥ್ಯಾಂಕ್ ಯು ಮೇಡಮ್.
1: ಶ್ರೀಪಾದ್ ಶೆಟ್ಟಿ ಅವರು, ತಮಗೆ ಈಗ ಎಷ್ಟು ವಯಸ್ಸು?
0: ನಂಗೀಗ 71 ಮೇಗೆ 72 ಪದಾರ್ಪಣೆ ಮಾಡ್ತಾ ಇದ್ದೀನಿ.
1: ಈ 70 ವಯಸ್ಸಿನಲ್ಲಿ ಇಷ್ಟೊಂದು ಚುಟು ಚುಟು ಆಗಿ ಒಂದು ಜೀವನ ಪ್ರೀತಿ ಉತ್ಸಾಹ, ಇವತ್ತಿಗೂ ಕೂಡ ನಿರಂತರ ಓದು, ಒಟ್ಟು ನಾನು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಇದೆಯಲ್ಲ, ಏನು ಇದರ ಗುಣ?
0: ನನ್ನ ತಾಯಿ ನನಗೆ ದೀಪಸ್ತಂಭ. ನನ್ನ ತಾಯಿ ಎಲ್ಲ ಮಕ್ಕಳನ್ನೆಲ್ಲ ಕಳ್ಕೊಂಡು ಮಾನಸಿಕ ಅಸ್ವಸ್ಥಲಾಗಿ ಇಡೀ ದಿನ ಮಾತಾಡ್ತಿದ್ಲು, ಹಾಡು ಹೇಳ್ತಿದ್ಲು. ಅದು ಎಷ್ಟು ಜೀವನ ಪ್ರೀತಿ ಅಂದ್ರೆ, ಅಡುಗೆ ಮಾಡ್ತಿದ್ಲು, ಆಮೇಲೆ ದೇವ್ರ ಪೂಜೆ ರಾತ್ರಿ ಮಧ್ಯಾಹ್ನ 3 ಆದ್ರೂ ಪೂಜೆ ಮಾಡ್ತಿದ್ಲು. ಒಂದ್ಸಲ ನಾನು ಅಂಕೋಲಿಂದ ಬರುವಾಗ ನಮ್ಮ ಮನೆ ಹತ್ರ ಕೋಡಿ ಇದೆ, ಬಾಳಕ್ಕೆ ಒಂದು ಆಳ ಅದು, ಅಲ್ಲಿಂದ ಮಣ್ಣು ತೆಗೆದು ಮ್ಯಾಲ ಹಾಕ್ತಿದ್ಲು. ನಿಜ, ಅವಳಿಗೆ ಎಷ್ಟು ಮೆಮರಿ ಅಂದ್ರೆ, ಊರಿನಲ್ಲಿ ಯಾರು ಗರ್ಭಿಣಿಯರು, ಯಾರಿಗೆ ಎಷ್ಟು ಮಕ್ಕಳಾಗ್ರೆ, ಯಾರು ಹೆಂಗಿದ್ದಾರೆ, ಎಷ್ಟು ಜೀವನ ಪ್ರೀತಿ.
1: ನಿಮ್ಮ ಜ್ಞಾಪಕ ಶಕ್ತಿನೂ ಕೂಡ ನನಗೆ ಬಹಳಷ್ಟು ಆಗಾದ ಅನ್ನಿಸ್ತದೆ. ಯಾಕಂದ್ರೆ ಈಗಲೇ ನಮ್ಮ ಸಂದರ್ಶನದಲ್ಲಿ ತಾವು ಎಲ್ಲ ಕವಿಗಳ ಕವನಗಳನ್ನ ಅಷ್ಟು ನಿರರ್ಗಳವಾಗಿ ಏನು ನೋಡ್ಲಾರ್ದೇನೆ ಹೇಳ್ತಾ ಇದ್ದೀರಿ.
0: ಏನೋ ಅದು ಖಂಡಿತ, ಅದು ದೈವಾನುಗ್ರಹ ಮತ್ತೆ ಶ್ರೀಧರ ಅನುಗ್ರಹನೂ ಇದೆ. ಯಾಕಂದ್ರೆ ನಮ್ಮ ತಾಯಿ ತಂದೆ ಎಲ್ಲ ರೈತರು, ಬಡವರು, ಮತ್ತೆ ಯಾರಿಗೂ ಹಾಳು ಮತ್ತು ಕೇಳಿ ಹಾರೈಸಿದವರೇ ಅಲ್ಲ. ಬಾಬಾ ಒಂದು ಮಾತು ಹೇಳ್ತಾರೆ, ಹೆಲ್ಪ್ ಎವರ್ ಅಂಡ್ ಹರ್ಟ್ ನೆವರ್ ಅಂತ. ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡಿ, ಯಾರಿಗೂ ನೋವು ಕೊಡಬೇಡಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಿದೆ ಅಂದ್ರೆ, ಹರ್ಟ್ ಎವರ್ ಅಂಡ್ ಹೆಲ್ಪ್ ನೆವರ್. ಸಾಹಿತಿಗಳಲ್ಲೂ ಇದೆ ಬಂದದೆ, ಇವ್ರು ಆ ಗುಂಪು, ಇವ್ ಈ ಗುಂಪು, ಇವ್ ಬಲ, ಇವ್ ಬೇಡ, ಇವನ್ ಇಲ್ಲಿ ಕರಿಬೇಡ, ಅವ್ ಎಷ್ಟೇ ವರ್ಷ ಬರೀಲಿ ಅವನಂಪು ಪಂಥದ್ದು ಅವನಲ್ಲ, ಇವನ ಕರೆ ಇವನಮ್ಮ. ಹಾಗಾಗಿ ಎಷ್ಟೋ ಜನ ನಿಜವಾಗಿ ಯೋಗ್ಯತೆ ಇದ್ದವರು ಸಲ್ಲುವುದಿಲ್ಲ. ಈಗ ನಾನು ಒಂದ್ಸಲ ದಸರಾ ಕವಿಗೋಷ್ಠಿಯಲ್ಲಿ ಒಂದು ಕವಿತೆ ಓದು, ಮೊದಲು ಒಂದು ವಚನ ಸಾಲೆ, ಲಾಭಕ್ಕೆ ಲೋಭಿಸಿ ಆಶೆಗೆ ಜೋತು ಬಿದ್ದು ರಾಜದ್ವಾರದಲ್ಲಿ ಅತ್ತತ್ತ ಸುಳಿವರಲ್ಲದೆ ಇತ್ತ ಸುಳಿಯಲಾರ. ಈಗ ಬಹಳ ಜನ ರಾಜದ್ವಾರದಲ್ಲಿ ಅತ್ತತ್ತ ಸುಳಿಯುವುದು, ನಮಸ್ಕಾರ ಅನ್ನೋದು, ನಿಮ್ ಭಾಷಣ ಚೆನ್ನಾಗಿತ್ತು, ನಿಮ್ ಹೇಳಿಕೆ ಚೆನ್ನಾಗಿತ್ತು ಅಂತ ಹೇಳಿ ಅವ್ರು ಏನಾದ್ರು ಒಂದು ಬ್ರೆಡ್ ಒಗಿತಾರೆ, ಯಾವ್ದೋ ಒಂದು ಪ್ರಾಧಿಕಾರನೋ, ಮತ್ತೇನೋ, ಮತ್ತೆ ಯಾವ್ದೋ ವಿಮರ್ಶೆನೋ, ಯಾವ್ದೋ ಒಂದು ಕಮ್ಮಟ ಸಂಚಾಲಕನೋ, ಧನ್ಯೋಸ್ಮಿ ಅಂತ ಹೇಳಿ ಮತ್ತೆ ಅವ್ರು ಪಾದ ಪೂಜೆಗೆ ಮತ್ತೆ ಭಿಕ್ಷೆ ಮಾಡ್ಲಿಕ್ಕೆ ತಯಾರಾಗ್ತದೆ. ನಮ್ಮ ಅಧಿಕಾರಿಗಳು, ಅಧಿಕಾರದಲ್ಲಿರುವ ರಾಜಕಾರಣಿಗಳು ಹಾಗೆ, ಅವರು ಜಗದ್ಗುರುಗಳು, ಮಹಾಮಾನ್ಯರು, ಅಥವಾ ಇಡೀ ಜಗತ್ತೇ ನಮ್ದು ಹಂಗಾಗ್ತದೋ ಅಂತ. ಅದಕ್ಕೆ DVG ಬಹಳ ಚಂದ ಇದು, ಪದ ಕುಸಿಯ ನೆಲ ವಿಹುದು ಮಂಕುತಿಮ್ಮ. ಅವ್ರಿಗೆ ಇನ್ನು ನೆಲ ಇದೆ ಅಂತ ಗೊತ್ತಿಲ್ಲ, ಅವರಿಗೆ ಪದ ಮಾತ್ರ ಕಾಯಂ ಅಂತ ತಿಳ್ಕೊಂಡು. ಈಗ ಪದದ ಬಗ್ಗೆ ಎಷ್ಟು ಜಗಳ ನಡೀತದೆ, ಎಷ್ಟು ಹುನ್ನಾರಗಳು ನಡೀತವೆ, ಎಷ್ಟು ಚರ್ಚೆಗಳು ನಡೀತವೆ, ಆಮೇಲೆ ಪತ್ರಿಕೆಯವರು ಅದರ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾರೆ. ಇದೇ ನಡೆದದೆ ಹೊರತು, ನಮ್ಮಲ್ಲಿ ನೀರ್ ನದಿ ಹೇಗೆ ಹರಿತಾ ಇದೆ, ಬಡವ ಹೇಗೆ ಬದುಕ್ತಾ ಇದ್ದಾನೆ, ಒಬ್ಬ ನೇಕಾರ ಹೇಗೆ ನೇಯ್ತಾ ಇದ್ದಾನೆ, ಒಬ್ಬ ಮಾಲಿ ತನ್ನ ತೋಟದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಯಾರು ನೋಡ್ತಾ ಇದಾರೆ ಮೇಡಮ್? ಯಾರಿಗೆ ಇಂಥ ಹೃದಯಾಂತರ್ಗತವಾದ ಕಳಕಳಿ ಇದೆ? ಯಾವುದು ಇಲ್ಲ. ಎಷ್ಟು ಹಣ ಬರ್ತದೆ, ಯಾರ್ದೋ ದುಡ್ಡು, ಎಲ್ಲವನ್ನ ಜಾತ್ರೆ. ಅದು ಮಾಡುವ ಕಾಲದಲ್ಲಿ ಇದ್ದೀವಿ ನಾವು. ಹಾಗಾಗಿ ಕವಿ ಆದವನಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಅವನಿಗೆ ಇನ್ನೊಬ್ಬರನ್ನ ಅರಿತುಕೊಳ್ಳುವಂತ ಪರಯಂಗಿತ ಪ್ರಜ್ಞೆಯೂ ಇರಬೇಕು. ಪರಯಂಗಿತ ಪ್ರಜ್ಞೆ ಅಂತಲೇ ಒಂದು ನನ್ನ ಕವಿತೆ ಇದೆ, ಒಂದು ಪರಯಂಗಿತ ಪ್ರಜ್ಞೆಯ ಪಾತಳಿಗಳು ಅಂತ. ಇನ್ನೊಬ್ಬರ ಇಂಗಿತ ಏನು ಅಂತ ಅರ್ತುಕೊಂಡು ವರ್ತಿಸ್ಬೇಕು. ಏನು ನನಗಾಗೆ ನಾ ಇದ್ದೀನಿ, ನಮ್ಮಲ್ಲಿ ನಮ್ ಗೆಳೆಯರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಆಗೀಗ ಅವರು ಈ ನೆಲದಲ್ಲಿದ್ದಾರೋ ಅಥವಾ ಮ್ಯಾಲಿದಾರೋ, ಇವ್ರ ಕುರ್ಚಿಗೆ ಮತ್ತು ನೆಲಕ್ಕೆ ಏನು ಅಂತರ ಇದೆಯೋ, ಇವ್ರ ಆಕಾಶಕ್ಕೆ ಸಮೀಪನೋ ಅಥವಾ ಭೂಮಿಗೆ ಸಮೀಪನೋ ಅಂತ ಗೊತ್ತಾಗದೆ ಹೋದಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ಕಂಡ್ರೆ ಸುಮ್ಮನೆ ನಮ್ಗೆ JDR ದಾಸಿಮಯ್ಯನ ಮಾತು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ಕಾಣ ರಾಮನಾಥ. ಆ ಮಾತು ನಿಜ ಆಗ್ತದೆ ಮೇಡಮ್.
1: ಹೌದೌದು ಸರ್, ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಾವ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ
0: ಬಂದಿರಿ, ನಂಗೆ ಸಂತೋಷ ಮೇಡಮ್.
1: ಈ ಪ್ರಶಸ್ತಿಗಳು ಬಂದಾಗ ಏನ್ ಅನಿಸ್ತಿತ್ತು?
0: ಏನೂ ಅನಿಸ್ಲಿಲ್ಲ ನನಗೆ. ಒಬ್ಬ ಬಡವ ಕಾಣ್ತಾನೆ, ಒಬ್ಬ ರೈತ ಕಾಣ್ತಾನೆ, ಒಬ್ಬ ಕೂಲಿ ಕಾಣ್ತಾನೆ, ಆಸ್ಪತ್ರೆ ಯಾರು ನೆರಳುತ್ತಾ ಇರುವಂತ ತಾಯಿ ಕಾಣ್ತಾನೆ, ಅದು ಯಾವುದು, ಇದೆಲ್ಲ ಸುಳ್ಳುಗಳೇ ಅವು. ಅದಕ್ಕೆ ಅದು ಈ ಕೆಲವೊಮ್ಮೆ ಯಾರಿಗೂ ಪ್ರಶಸ್ತಿ ಬಂತು ಅಂದ್ರೆ ವಾಟ್ಸಪ್ ನಲ್ಲಿ ನೋಡ್ರಿ, ನೀವು ಅಂತವ್ರು ಇಂಥವ್ರು ಇಂದ್ರ ಚಂದ್ರ ದದೀಚಿ ಅಂತೆಲ್ಲ ಎಷ್ಟು ಹೊಗಳುವವರು, ಇದು ಮಾಡೋರು, ಅವೆಲ್ಲ ಸುಳ್ಳುಗಳು. ಅದಕ್ಕೆ ಸರ್ವಜ್ಞ ತಾನೆ, ಕಚ್ಚೆ ಕೈ ಬಾಯಿಗಳು ತಾನಿಚ್ಛೆಯಲ್ಲಿರೆ ಅಜನಪ್ಪ ಅಚ್ಯುತನಪ್ಪ ಲೋಕದಲ್ಲಿ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇದು ಮೂರು ನಮ್ದೇ ಆಗಿರ್ಬೇಕು, ಚಾರಿತ್ರ ಸರಿ ಇರ್ಬೇಕು, ಕೈ ನಮ್ದೇ ಸರಿ ಆಗಿರ್ಬೇಕು, ಹೇಗಿರ್ಬೇಕು ಅಂತ ಬಾಯಿಯನ್ನು ಸರಿ ಇಟ್ಕೋಬೇಕು. ಅದಕ್ಕೆ ಬೇಂದ್ರೆ ಬಹಳ ಚಂದ ಹೇಳಿದ್ರು, ಮಾತು ಮೌನದ ಪ್ರತಿಮೆ, ಮೌನ ಮಾತಿನ ದೈವ ಅಂತ. ಎಷ್ಟು ದೊಡ್ಡ ಮಾತು ನೋಡಿ, ಮಾತು ಹೇಗೆ ಬರ್ಬೇಕು ಅಂದ್ರೆ ಮೌನದ ಮೌನವೇ ಪ್ರತಿಮೆ ಆಕಾರ ತಾಳು ಬಂದ್ರೆ ಚಂದ ಇನ್ನೊಬ್ರಿ, ಆದ್ರೆ ಮೌನ ಇದೆಯಲ್ಲ ಅದು ಮಾತಿನ ದೈವವಾಗಿದ್ದಾಗ ಅದು ಸೈಲೆನ್ಸ್ 1000 ಮೀನಿಂಗ್.

0: ಮತ್ತು ಧಾರವಾಡದ ಬಹಳ ಪ್ರತಿಷ್ಠಿತ ಬಾನುಲಿ ಆಕಾಶವಾಣಿಗೆ ನನ್ನ ವಂದನೆಗಳು. ಬಾನುಲಿಗೆ ನನ್ನ ನಮಸ್ಕಾರ.
1: ಇದುವರೆಗೆ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ರಾಖಿ ಹಾನಗಲ್. ಇಲ್ಲಿಗೆ ಕನ್ನಡ ಭಾರತಿ ಕಾರ್ಯಕ್ರಮ ಸಂಪನ್ನವಾಯಿತು. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಕನ್ನಡ ಬೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವಿಷಯಾಧಾರಿತ ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ.

ಕೆಳಗರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಷಯವನ್ನು ನೀಡಲಾಗುತ್ತೆ. ಆ ವಿಷಯಕ್ಕೆ ಸಂಬಂಧಿಸಿದ ಸಂದೇಶಗಳನ್ನು ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206 ಕಳುಹಿಸಬಹುದು. ಈ ವಿಷಯಾಧಾರಿತ ಸಂದೇಶಗಳನ್ನು ಚಿತ್ರಗೀತೆಗಳ ಪ್ರಸರಣ ಮಧ್ಯೆ ಓದಲಾಗುತ್ತೆ. ಹಾಗಿದ್ರೆ ನಿಮ್ಮ ಇಂದಿನ ಸಂದೇಶದ ವಿಷಯ ಏನಂದ್ರೆ, ಇಂದು ಅಂತಾರಾಷ್ಟ್ರೀಯ ಚಹಾ ದಿನ ಅಥವಾ ಇಂಟರ್ನ್ಯಾಷನಲ್ ಟೀ ಡೇ ಆಗಿರುವ ಕಾರಣ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಚಹಾ ಕೃಷಿ ಮತ್ತು ಉತ್ಪಾದನೆ ಆಗುತ್ತೆ, ಹಾಗೆ ಯಾವೆಲ್ಲ ವಿಧದ ಚಹಾ ತಯಾರಿಸ್ತಾರೆ, ಮತ್ತೆ ನಿಮ್ಮ ಹಾಗೂ ಚಹಾದ ನಂಟು ಏನು ಅಂತ ನೀವು ನಿಮ್ಮ ಸಂದೇಶಗಳನ್ನ ಕಳಿಸಿ. ಕೆಳಗಡೆ ನಿಮ್ಮ ಸಂದೇಶಗಳು ಆದಷ್ಟು ಸಂಕ್ಷಿಪ್ತವಾಗಿರಲಿ, ಹಾಗೆ ನೀವು

ಎಷ್ಟು ಬೇಗ ನಿಮ್ಮ ಸಂದೇಶಗಳನ್ನು ಕಳಿಸ್ತಾರೋ ಅಷ್ಟು ಸಮಯ ನನಗೆ ಅದನ್ನು ಓದ್ಲಿಕ್ಕೆ ಸಿಗತ್ತೆ. ಇನ್ನೊಮ್ಮೆ ನಿಮ್ಮ ಇಂದಿನ ವಿಷಯಾಧಾರಿತ ಸಂದೇಶದ ಪ್ರಶ್ನೆಯನ್ನು ಹೇಳ್ತೀನಿ. ಇಂದು ಅಂತಾರಾಷ್ಟ್ರೀಯ ಚಹಾ ಅಥವಾ ಟೀ ದಿನ ಆಗಿರುವ ಕಾರಣ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಚಹಾ ಕೃಷಿ ಮತ್ತು ಉತ್ಪಾದನೆ ಆಗುತ್ತೆ, ಹಾಗೆ ಯಾವೆಲ್ಲ ವಿಧದ ಚಹಾ ಅಲ್ಲಿ ವಿಶೇಷ, ಮತ್ತೆ ನಿಮ್ಮ ಹಾಗೂ ಚಹಾದ ನಂಟು ಏನು ಅಂತ ನೀವು ನಿಮ್ಮ ಸಂದೇಶಗಳನ್ನು ನಮಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572726 ಸೊನ್ನೆ ಸೊನ್ನೆಗೆ ಕಳುಹಿಸಿ. ಅಷ್ಟರಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜಲಕ್ಷ್ಮಿ ಅವರು, ಸಾಹಿತ್ಯ ರಚನೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಹಾಗೂ ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರದ್ದು.

ಇದರ ನಿಮ್ಮ ಇಂದಿನ ವಿಷಯಾಧಾರಿತ ಸಂದೇಶದ ಪ್ರಶ್ನೆ. ಇಂದು ಅಂತಾರಾಷ್ಟ್ರೀಯ ಚಹಾ ಅಥವಾ ಟೀ ದಿನ ಆಗಿರುವ ಕಾರಣ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಚಹಾ ಕೃಷಿ ಮತ್ತು ಉತ್ಪಾದನೆ ಆಗುತ್ತೆ, ಹಾಗೆ ಯಾವೆಲ್ಲ ವಿಧದ ಚಹಾ ಅಲ್ಲಿ ವಿಶೇಷ, ಮತ್ತೆ ನಿಮ್ಮ ಹಾಗೂ ಚಹದ ನಂಟು ಏನು ಅಂತ ನೀವು ನಿಮ್ಮ ಸಂದೇಶಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206 ಕಳುಹಿಸಿ. ಈ ಕೇಳಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ವಿಜಯ ನರಸಿಂಹ ಹಾಗೂ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದ್ದು.

ಯಾರೆಲ್ಲ ತಮ್ಮ ವಿಷಯಾಧಾರಿತ ಸಂದೇಶಗಳನ್ನ ಕಳಿಸಿದ್ದಾರೆ ಓದೋಣ. ರಮೇಶ್ ಶಾಂತಿನಗರ ಶಿವಮೊಗ್ಗದಿಂದ ಕರ್ನಾಟಕ ಚಿಕ್ಕಮಗಳೂರು ಅಂತ ಕಳಿಸಿದ್ದಾರೆ. ಇನ್ನು ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಸ್ಕೂಲ್ ಮಾಸ್ಟರ್ ಚಿತ್ರದ ಬಾಮೆಯ ನೋಡಲು ತಾ ಬಂದ ಹಾಡು ತುಂಬ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಹಾಗೆ ವಿಷಯಾಧಾರಿತ ಸಂದೇಶವನ್ನು ಕೂಡ ಕಳಿಸಿ. ಇನ್ನು ರವಿಕುಮಾರ್ ಎಂ ಎಚ್ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ, ಭಾರತದಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ ಅಂದರೆ ಡಾರ್ಜಿಲಿಂಗ್, ತಮಿಳುನಾಡು ಅಲ್ಲಿಯ ನೀಲಗಿರಿ ಮತ್ತು ಕೇರಳ ಪ್ರಮುಖ ಚಹಾ ಬೆಳೆಯುವ ಪ್ರದೇಶಗಳಿವೆ ಅಂತ ಕಳಿಸ್ತಾರೆ. ಹೌದು, ಯಾವೆಲ್ಲ ವಿಧದ ಚಹಾಗಳಲ್ಲಿ ತಯಾರಿಸ್ತಾರೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಇನ್ನು ಗೀತಾ ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ, ಹಳೇಪೇಟೆ ಬೀದಿ ಭದ್ರಾವತಿಯಿಂದ, ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ಜೊತೆಗೆ ನಿಮ್ಮ ಕನ್ನಡ ನಿರೂಪಣೆ ಕೇಳುವುದಕ್ಕೆ ಆನಂದವಾಗುತ್ತದೆ ಅಂತ ಕಳಿಸಿದ್ದಾರೆ. ಹಾಗೆ ವಿಷಯಾಧಾರಿತ ಸಂದೇಶವನ್ನು ಕೂಡ ಕಳಿಸಿ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಭಾರತದಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ, ಡಾರ್ಜಿಲಿಂಗ್, ತಮಿಳುನಾಡು, ನೀಲಗಿರಿ ಮತ್ತು ಕೇರಳ ಪ್ರಮುಖ ಚಹಾ ಬೆಳೆಯುವ ಪ್ರದೇಶಗಳು ಅಂತ ಕಳಿಸಿದ್ದಾರೆ. ಎರಡನೇ ಪ್ರಶ್ನೆಗೆ ಉತ್ತರ ಕೂಡ ಕಳಿಸಿ. ಇನ್ನು ರೂಪಾ ಹೆಚ್, ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ, ಚಹಾವನ್ನು ಪಶ್ಚಿಮ ಘಟ್ಟಗಳ ತಂಪಾದ ಪ್ರದೇಶದಲ್ಲಿ ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡ್ತಾರೆ. ಚಹಾವನ್ನು ನಾಲ್ಕು ವಿಧಗಳಿವೆ: ಕಪ್ಪು ಚಹಾ, ಹಸಿರು ಚಹಾ, ಬಿಳಿ ಚಹಾ ಮತ್ತು ಉರಾಂಗ್ ಚಹಾ ಕರೆಯುತ್ತಾರೆ. ಚಹಾದ ವೈಜ್ಞಾನಿಕ ಹೆಸರು ಕೆಫಿನ್ ಮತ್ತು ಕ್ಯಾಮಿಲಿಯಸೆನಿಸ್. ಚಿತ್ರಗಳು ಸೊಗಸಾಗಿ ಮೂಡಿ ಬಂದಿವೆ. ಇದು ನನಗೆ ಅರ್ಥ ಆಗಲಿಲ್ಲ ಕೊನೆ ಎರಡು ಲೈನು. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ, ಬಾಮಯ ನೋಡಲು ತಾ ಬಂದ ಗೀತೆಯಿಂದ ಒಳ್ಳೆ ಪ್ರಾರಂಭ ಮಾಡಿದ್ರಿ. ಸುಮನ್ ಕಲ್ಯಾಣ್ಪುರ್ ಗೀತೆ ಅಪರೂಪವಾಗಿ ಪ್ರಸಾರವಾದ ಗೀತೆ. ಅಸ್ಸಾಂನಲ್ಲಿ 50% ಚಹಾ ಬೇಕೆಯುತ್ತಾರೆ ಅಂತ ಹಾಕಿದಿರಾ. ಕೇರಳ ಕೂಡ ಚಹಾ ಬೆಳೆಯುವ ರಾಜ್ಯ ಅಂತ ಕಳಿಸಿದ್ದಾರೆ. ಕೆಳಗಡೆ ನಾನು ಎರಡನೇ ಪ್ರಶ್ನೆ ಮತ್ತು ಮೂರನೇ ಪ್ರಶ್ನೆಗೂ ಕೂಡ ಉತ್ತರ ಕಳಿಸಿ. ಅದೇನಂದ್ರೆ ಯಾವೆಲ್ಲ ವಿಧದ ಚಹಾ ಯಾವ್ಯಾವ ಜಾಗದಲ್ಲಿ, ನೀವೀಗ ಹೇಳಿದ್ರಲ್ಲ ಎಲ್ಲಾ ಜಾಗಗಳಲ್ಲಿ ಯಾವೆಲ್ಲ ತರಹದ ಚಹಾ ವಿಶೇಷ ಅಂತ, ಯಾವೆಲ್ಲ ತರ ರೂಪದಲ್ಲಿ ಚಹಾನ ಕುದಿಸಿ ಕುಡಿತಾರೆ ಅಂದ್ರೆ ಅದರಲ್ಲಿ ಏನೇನೆಲ್ಲ ಪದಾರ್ಥಗಳು ಹಾಕ್ತಾರೆ, ಅದರಿಂದ ಎಂತ ಒಂದು ಹೆಸರು ಬಂದಿರಬಹುದು, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಉಲ್ಲೇಖಿಸಿ. ಹಾಗೆ ನಿಮ್ಮ ಮತ್ತು ಚಹಾದ ನಂಟು ಏನು ಅಂತ ಅದನ್ನು ಕೂಡ ಹೇಳಿ. ಇನ್ನು ಎನ್ ಪಿ ಚಂದ್ರಪ್ಪ, ವಿಶ್ರಾಂತ್ ಶಿಕ್ಷಕ, ಬಿ ವಿ ಮಂಗಳ, ವಿದ್ಯಾನಗರ ಹರಿಹರದಿಂದ, ನಮಸ್ತೆ ಮೇಡಮ್, ಪ್ರಸಾರ ಮಾಡುವ ಹಳೆಯ ಹಾಡುಗಳು ಕೇಳಲು ಬಲು ಮಧುರ. ನನ್ನ ಆಸೆಯ ತಂದೆ ಮಕ್ಕಳು ಚಿತ್ರದ ರಾಧಿಕೆ ನಿನ್ನ ಸರಸ ಇದೇನೆ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕಳಿಸಿದರೆ, ಇದನ್ನು ಇನ್ನೊಂದಿನ ಪ್ರಸಾರ ಮಾಡೋಣ ಖಂಡಿತ. ನಮ್ಮ ವಿಷಯಾಧಾರಿತ ಪ್ರಶ್ನೆಗೆ ಕೂಡ ಸಂದೇಶವನ್ನ ಕಳಿಸಿ. ಕೆಳಗಡೆ ಇನ್ನೊಮ್ಮೆ ನಿಮ್ಮ ಇಂದಿನ ವಿಷಯಾಧಾರಿತ ಸಂದೇಶದ ಪ್ರಶ್ನೆ ಹೇಳ್ತೀನಿ. ಅದೇನೆಂದ್ರೆ, ಇಂದು ಅಂತಾರಾಷ್ಟ್ರೀಯ ಚಹಾ ಅಥವಾ ಟೀ ದಿನ ಇರೋದ್ರಿಂದ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಚಹಾ ಕೃಷಿ ಮತ್ತು ಉತ್ಪಾದನೆ ಆಗುತ್ತೆ, ಹಾಗೆ ಅಲ್ಲಿ ಯಾವೆಲ್ಲ ವಿಧದ ಚಹಾವನ್ನ ತಯಾರಿಸ್ತಾರೆ, ಅಥವಾ ಅಲ್ಲಿ ಯಾವೆಲ್ಲ ಚಹಾದ ವಿಧಗಳು ವಿಶೇಷ ಅಂತ ನಿಮ್ಮ ಸಂದೇಶದಲ್ಲಿ ಉಲ್ಲೇಖಿಸಿ, ಮತ್ತೆ ನಿಮ್ಮ ಹಾಗೂ ಚಹಾದ ನಂಟು ಏನು ಅಂತ ಕೂಡ ಉಲ್ಲೇಖಿಸಿ. ನೀವು ನಮಗೆ ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9481572206000. ಟೈಪ್ ಮಾಡ್ತಾ ಇರಿ. ಅಷ್ಟರಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು, ಸಾಹಿತ್ಯ ರಚನೆ ಚಿ ಉದಯಶಂಕರ್ ಹಾಗೂ ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದ್ದು.

ಇನ್ನಷ್ಟು ಸಂದೇಶಗಳು ಬಂದಿವೆ, ಓದೋಣ. ಮೇಡಮ್ ಮೈ ಕವನೋ ಟಿ ಅಂತ ವರ್ಲ್ಡ್ ಟೀ ಡೇ ಮೇಲೆ ಯಾರೋ ಒಂದು ಕವಿತೆ ಕೂಡ ಬರೆದ್ಬಿಟ್ಟಿದ್ದಾರೆ, ನೋಡೋಣ. ಚಹಾ ಏನು ನಿನ್ನ ಹವ, ನಡೆಯದು ದಿನ ಮಾಡದು ಸ್ವಾಹ, ಮಾಡದೇ ಸ್ವಾಹನಾದು. ಈಗಂತೂ ಬಗೆ ಬಗೆಯ ಚಹಾ ಸವಿದು ಪಡೆವರು ಚೈತನ್ಯ. ಹೂ ಎಲೆ ಅಡಿಕೆ ಶುಂಠಿ ಕುದಿಸಿ ಸೋಡ್ಸಿ ಮಾಡುವರು ಟೀ, ಗಳಿಸಲು ರೋಗ ನಿರೋಧಕ ಶಕ್ತಿ. ಸಿಹಿ ಖಾರ ಬಿಸ್ಕತ್ತಿನೊಡನೆ ಕುಡಿದು ಟೀ, ಸ್ನೇಹಿತರೊಡನೆ ಬೆಳೆಸಲು ಸಂಪ್ರೀತಿ. ಮಿತಿಯಲ್ಲಿದ್ದರೆ ಆರೋಗ್ಯ ಪೂರಕ, ಹಿತವಾಗಿದ್ದಡೆ ಸೌಂದರ್ಯವರ್ಧಕ, ಅತಿಯಾದಡೆ ಸುಖ ಸೌಕರ್ಯನ ಎನ್ನದು ಮಾರಕ ಎನ್ನು ಗೊತ್ತಾಗ್ಲಿಲ್ಲ ಬರ್ದಿದ್ದು. ಆಹಾ ಚಹಾ ಏನಿದು ನಿನ್ನ ಹವ, ನಡೆಯೋದು ದಿನ ಮಾಡದೆ ಸ್ವಾಹ ಅಂತ ಬರೆದಿದ್ದಾರೆ. ನಿಮ್ಮ ಹೆಸರು ಏನು? ಹಾ, ಶ್ರೀಮತಿ ಎಸ್ ಶೋಭಾ ತಿಪ್ಟೂರಿನಿಂದ ಬರೆದಿದ್ದಾರೆ. ನಿಮ್ಮ ಹಾಗೂ ಚಹದ ನಂಟೇನು ಅಂತ ಕೇಳಿದ್ದಕ್ಕೆ ಡೈರೆಕ್ಟು ಕವಿತೆನೆ ಬರೆದು ಕಳಿಸ್ಬಿಟ್ರು. ಹಾಗೆ ನನ್ನ ಮೊದಲನೇ ಎರಡು ಪ್ರಶ್ನೆಗೆ ಕೂಡ ಉತ್ತರ ತಿಳಿದ್ರೆ ತಿಳಿಸಿ. ಇನ್ನು ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಭಾರತದಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ, ಡಾರ್ಜಿಲಿಂಗ್, ತಮಿಳುನಾಡು, ನೀಲಗಿರಿ ಮತ್ತು ಕೇರಳ ಪ್ರಮುಖ ಚಹಾ ಬೆಳೆಯುವ ನಾಡುಗಳು ಅಂತ ಕಳಿಸಿದ್ದಾರೆ. ಹಾಗೆ ರವಿಕುಮಾರ್ ಎಂ ಎಚ್ ಹಿರಿಯೂರು ತಾಲೂಕಿನಿಂದ, ಅಸ್ಸಾಂನಲ್ಲಿ ಅಸ್ಸಾಮಿಕ ತಳಿ, ಕಾಂಬೋಡ್ ತಳಿ, ಈ ತಳಿಯನ್ನು ಅಸ್ಸಾಮಿಕ ಮತ್ತು ಸೈನೆನ್ಸಿಸ್ ತಳಿಗಳ ಸಂಕರಣಕ್ಕೆ ಬಳಸಲಾಗುತ್ತೆ. ಪಶ್ಚಿಮ ಬಂಗಾಳ ಡಾರ್ಜಿಲಿಂಗ್ ಟೀ, ಹಸಿರು ಟೀ ಹಾಗೂ ಬ್ಲ್ಯಾಕ್ ಟೀ, ಕೇರಳ ಹಸಿರು ಚಹಾ ಮತ್ತು ಸಾವಯವ ಚಹಾ, ಉಲಾಂಗ್ ಟೀ ಅದೇ ಸಂಸ್ಕರಿಸಿದ ಚಹಾ, ಅರೆ ಸಂಸ್ಕರಿಸಿದ ಚಹಾ ಮತ್ತು ವೈಟ್ ಟೀ ಅತ್ಯಂತ ಕಡಿಮೆ ಸಂಸ್ಕರಿಸಲ್ಪಟ್ಟ ದುಬಾರಿಯಾದ ಮತ್ತು ಹಗುರವಾದ ಚಹಾ ಅಂತ ಕಳಿಸಿದ್ದಾರೆ. ಹೌದು, ಭಾಳ ಡೀಟೇಲ್ ಆಗಿ ಕರೆಕ್ಟಾಗಿ ಟೈಪ್ ಮಾಡಿ ಕಳಿಸಿದ್ದಾರೆ. ಹಾಗೆ ಬೇರೆ ಪ್ರಶ್ನೆಗೆ ಕೂಡ ಉತ್ತರ ಕಳಿಸಿ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್. ಭಾರತದಲ್ಲಿ ಚಹಾ ಉತ್ಪಾದನೆಗೆ ದೀರ್ಘ ಇತಿಹಾಸವಿದೆ. ಇಲ್ಲಿನ ಹವಾಮಾನ ಮತ್ತು ಭೌಗೋಳಿಕ ಪರಿಸ್ಥಿತಿ ಚಹಾ ಬೆಳೆಗೆ ಅತ್ಯಂತ ಸೂಕ್ಷ್ಮವಾಗಿದೆ ಅಂತ ದೊಡ್ಡ ಪ್ಯಾರಾಗ್ರಾಫ್ ಕಳಿಸಿದ್ರೆ ದಯವಿಟ್ಟು ಸಣ್ಣಕ್ಕೆ ಕಳಿಸಿ ನಿಮ್ಮ ಸಂದೇಶಗಳನ್ನ. ಇದಷ್ಟು ಓದಿದ್ರೆ ಇವತ್ತು ಕಾರ್ಯಕ್ರಮನ ಮುಗಿದ್ಬಿಡತ್ತೆ. ಇನ್ನು ಶಿವರುದ್ರಯ್ಯ ಈ ಹೊಸ ಮನೆ ಭದ್ರಾವತಿಯಿಂದ ಕಳಿಸಿದ್ದಾರೆ, ವಿಶ್ವ ಚಹಾ ದಿನ ನೆನಪು ಉತ್ತಮವಾಗಿದೆ. ಚಹದ ವಿಧಗಳು ಗ್ರೀನ್, ಬ್ಲ್ಯಾಕ್ ಟೀ ಜೊತೆಗೆ ಶುಂಠಿ ಇತರ ಪದಾರ್ಥಗಳು ಹಾಕಿ ಮಾಡುವ ಶುಂಠಿ ಟೀ ಬೇರೆ ಬೇರೆ. ಟೀ ಕುಡಿಯುವುದರಿಂದ ಒಂದು ರೀತಿಯ ಚೈತನ್ಯ ಹೆಚ್ಚಾಗುವುದು ಮತ್ತೆ ಟೀ ಕುಡಿಯುವವರು ಬೆಲ್ಲವನ್ನು ಉಪಯೋಗಿಸಬೇಕು. ಟೀ ಸ್ನೇಹಿತರನ್ನು ಒಟ್ಟುಗೂಡಿಸ್ತದೆ. ಟೀ ಸೊಪ್ಪು ನೈಸರ್ಗಿಕವಾಗಿ ಸಿಗುತ್ತದೆ, ನಂತರ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಲಾಗ್ತದೆ. ಆಸೆ ಭಾವ ಒಲವಿನ ಜೀವ ಹಾಡಿನಿಂದ ಮನವಲಕಾಯಿತು, ಪ್ರಸಾರ ಮಾಡುತ್ತಿರಕ್ಕೆ ನಿಮಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ, ಕಸ್ತೂರಿ ನಿವಾಸದ ಗೀತೆ ಎಷ್ಟು ಬಾರಿ ಕೇಳಿದ್ರು ಮತ್ತೆ ಕೇಳ್ಬೇಕನ್ಸತ್ತೆ. ನಂಗೆ ಗ್ರೀನ್ ಟೀ ಇಷ್ಟ, ಇದ್ರ ಜೊತೆ ಜೇನುತುಪ್ಪ ಬಲು ರುಚಿ ಅಂತ ಕಳಿಸಿದ್ದಾರೆ. ಇನ್ನು ನಾಗರಾಜ್ ಕೊಡೇಕಲ್, ಭತ್ತದ ನಾಡು ಗಂಗಾವತಿ, ನನ್ನ ಹಾಗೂ ಚಹದ ನಂಟು ಏನೆಂದ್ರೆ, ನಾನು ಚಹಾ ಮಾಡುವಾಗ ನಿಂಬೆ ಗಿಡದ ಒಂದು ಅಥವಾ ಎರಡು ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಹಾಲು ಹಾಕಿದ್ರೆ ಒಳ್ಳೆ ಸುವಾಸನೆಯ ಚಹಾ ತಯಾರಾಗ್ತದೆ, ಅದರ ರುಚಿ ಬಲ್ಲವರೇ ಬಲ್ಲವರು ಅಂತ ಕಳಿಸಿದ್ದಾರೆ. ಇನ್ನು ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಟೀಯನ್ನು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳೀತಾರೆ, ಅಸ್ಸಾಂ, ತಮಿಳುನಾಡು, ಕೇರಳದಲ್ಲಿ ಟೀ ಬೆಳೀತಾರೆ. ಮಸಾಲೆ ಟೀ, ಸಾದಾ ಟೀ ಅನ್ನು ತಯಾರಿಸ್ತಾರೆ. ಕಪ್ಪು, ಹಸಿರು, ಬಿಳಿ, ಉಲಾಂಗ್, ಈ ನಾಲ್ಕು ತರದ ಟೀ ಸೊಪ್ಪನ್ನು ಬೆಳೀತಾರೆ. ನಾವು ಮನೆಯಲ್ಲಿ ಬೆಳಗ್ಗಿನ ತಿಂಡಿ ತಿಂದ ನಂತರ ಟೀ ಮಾಡ್ತೀವಿ, ಸ್ವಲ್ಪ ಶುಂಠಿ ಬೆರೆಸಿ ಮಾಡ್ತೀವಿ, ಬಹಳ ರುಚಿಯಾಗಿರುತ್ತೆ ಅಂತ ರೆಸಿಪಿ ಕೊಟ್ಟಿದ್ದಾರೆ ಅವ್ರ ಮನೆದು. ಕೆಳಗಡೆ ದಯವಿಟ್ಟು ವಾಯ್ಸ್ ನೋಟ್ ಅನ್ನು ಕಳಿಸ್ಬೇಡಿ, ಟೈಪ್ ಮಾಡಿ ಕಳಿಸಿ. ಇನ್ನು ಅನಿಲ್ ಕುಮಾರ್ ತೊಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಮೇಡಮ್, ನಾವು ಚಹಾ ಪ್ರಿಯರು, ಒಂದು ಟೈಮ್ ಊಟ ಇಲ್ಲ ಅಂದ್ರೆ ನಮಗೆ ಟೀ ಬೇಕು. ಚಹಾದಲ್ಲಿ ಆರು ವಿಧಗಳಿವೆ, ಬ್ಲ್ಯಾಕ್ ಟೀ, ಗ್ರೀನ್ ಟೀ, ವೈಟ್ ಟೀ, ಉಲಾಂಗ್, ಹರ್ಬಲ್ ಟೀ, ಮಸಾಲಾ ಟೀ ಅಂತ ಕಳಿಸಿದ್ದಾರೆ.
ಇನ್ನು ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಮೇಡಮ್. ಸವಿನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ನಿಮ್ಮ ಆಯ್ಕೆ ಅಪರೂಪದ ಹಾಡುಗಳು ನಿಮ್ಮ ಮಧುರವಾಗಿದೆ ಮೇಡಮ್. ನೀವು ಚಹಾ ಟೀ ಇದರ ಬಗ್ಗೆ ಮಾತನಾಡುತ್ತಿರುವಿರಿ ಮೇಡಮ್. ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಕೂರ್ಗ್ ಮತ್ತು ಕೊಡಗು ಬೆಳೆಯುತ್ತಾರೆ. ಭಾರತದಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಬೆಳೀತಾರೆ. ಟೀನಲ್ಲಿ ಮಸಾಲಾ ಟೀ, ಗ್ರೀನ್ ಟೀ, ಬ್ಲಾಕ್ ಟೀ ಈ ರೀತಿಯ ಟೀಗಳು ಮಾಡ್ಕೊಂಡು ಕುಡಿತಾರೆ. ನಾವು ಸಹ ದಿನಕ್ಕೆ ಒಂದು ಬಾರಿ 12 ಗಂಟೆ ಸಮಯದಲ್ಲಿ ಮಧ್ಯಾಹ್ನದಲ್ಲಿ ಕುಡಿತೀವಿ. ನಾನು ಕೂಡ ಈ 3 ರೀತಿಯ ಟೀಗಳು ಮಾಡ್ಕೊಂಡು ಕುಡಿತೀವಿ. ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ. ಇನ್ನು ಸಾಕಷ್ಟು ಜನ ಟೈಪ್ ಮಾಡ್ತಿದ್ದೀರ, ಟೈಪ್ ಮಾಡಿ. ಅಷ್ಟರಲ್ಲಿ ಮಾನಸ ಸರೋವರ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ವಾಣಿ ಜಯರಾಮ್ ಅವರು. ಸಾಹಿತ್ಯ ರಚನೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಹಾಗೂ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದ್ದು.

ಇನ್ನು ಚಹಾದೊಂದಿಗೆ ನನ್ನ ನಂಟು ಅಂದ್ರೆ, ನಾವು ಚಿಕ್ಕವರಿದ್ದಾಗ ಬೆಳಗ್ಗೆ ಎದ್ದ ಕೂಡಲೇ ಅಡುಗೆ ಮನೆಯಲ್ಲಿ ಅಮ್ಮ ಮಾಡುವ ಟೀಗಾಗಿ ಒಲೆಯ ಮುಂದೆ ಕೂತ್ಕೊಂಡು ಬಿಡ್ತಾ ಇದ್ದೆ. ನನಗೆ ಒಂದು ಲೋಟ ಟೀ ಸಾಕಾಗ್ತಾ ಇರಲಿಲ್ಲ, ಅದಕ್ಕೆ ನೀರು ಬೆರೆಸಿ ಎರಡು ಮೂರು ಲೋಟ ಮಾಡಿ ಕೊಡ್ತಾ ಇದ್ರು. ಅಷ್ಟನ್ನು ಕುಡಿದು ಬಿಡ್ತಿದ್ದೆ, ಅಷ್ಟು ಟೀ ಕಾಫಿ ಪ್ರಿಯ. ಈಗಲೂ ಸಹ ದಿನಕ್ಕೆ ಐದಾರು ಬಾರಿ ಆದರೂ ಟೀ ಕಾಫಿ ಕುಡಿಯೋದು ಬಿಟ್ಟಿಲ್ಲ. ನೀರು ಬೆರೆಸಿದೆ ಅಂತ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ. ರವಿಕುಮಾರ್ ಎಂಎಚ್ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ ಈ ಸಂದೇಶವನ್ನು ಕಳಿಸಿರೋದು. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ, ನನ್ನ ಮತ್ತೊಂದು ಇಷ್ಟವಾದ ಚಹಾ ಮಸಾಲಾ ಟೀ, ಇದಕ್ಕೆ ಶುಂಠಿ ಬೆಲ್ಲ ಮತ್ತು ನಿಂಬೆ ರಸ ಬೇಯಿಸಿ ಕುಡಿದರೆ ಅದರ ಮಜಾನೇ ಬೇರೆ, ಹಾಡು ಗೀತೆಗಳು ಸೂಪರ್ ಆಗಿತ್ತು ಅಂತ ಕಳಿಸಿದ್ದಾರೆ. ಎಲ್ಲರೂ ಅವರವ್ರ ಮನೆ ಟೀ ರೆಸಿಪಿ ಕಳಿಸ್ತಾ ಇದ್ದಾರೆ ಇಲ್ಲಿ. ಈಗ ಗಂಧದ ಗುಡಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ಪಿ ಸುಶೀಲಾ ಅವರು, ಸಾಹಿತ್ಯ ರಚನೆ ಚಿ ಉದಯ್ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದ್ದು.

ಇನ್ನು ಮುರಳಿ ತರ ಶಿವಮೊಗ್ಗದಿಂದ ಊಟ ಮಾಡಿದ್ದ ಈಗ ನಿಮ್ಮ ನಿರೂಪಣೆಯಲ್ಲಿ ಚಹಾ ಕುಡಿಯುತ್ತಾ ಇಂಪಾದ ಹಾಡುಗಳನ್ನ ಕೇಳ್ತಿದ್ದೀವಿ, ತುಂಬಾ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಮೇಡಮ್ ಅವರೇ ನಿಮ್ಮ ಸುಮಧುರವಾದ ನಿರೂಪಣೆಯೊಂದಿಗೆ ಈ ಒಂದು ಪ್ರಶಾಂತ ರಾತ್ರಿಯ ಒಳ್ಳೊಳ್ಳೆ ಮಧುರ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಕೇಳೋಕೆ ತುಂಬಾ ಅನ್ನಿಸ್ತಿದೆ. ಇಂದು ವಿಶ್ವ ಚಹಾ ದಿನ. ನಾನು ಚಿಕ್ಕವನಿದ್ದಾಗ ನನಗೆ ಚಹಾ ಅಷ್ಟು ಆರೋಗ್ಯಕ್ಕೆ ಆಗ ಬರ್ತಿರ್ಲಿಲ್ಲ, ಚಹಾ ಕುಡಿದರೆ ವಾಂತಿ ಆಗ್ಬಿಡ್ತಿತ್ತು. ಆಗ ನಮ್ಮಮ್ಮ ನಮಗೆ ಕಾಫಿನೇ ಜಾಸ್ತಿ ಕೊಡ್ತಾ ಇದ್ರು. ಆದರೆ ಬರ್ತಾ ಬರ್ತಾ ನನಗೆ ಚಹಾ ಜೊತೆಗೆ ದೋಸ್ತಿ ನಂಟು ಬೆಳೀತು. ನನಗೆ ಈಗ ದಿನಕ್ಕೆ ಎರಡು ಬಾರಿ ಚಹಾ ಕುಡಿದರೆ ಮನಸ್ಸಿಗೆ ಸಮಾಧಾನ ಇರಲ್ಲ, ಅದರಲ್ಲೂ ಸಂಜೆ ನನಗೆ ಎರಡು ಬಾರಿ ಚಹಾ ಬೇಕೇ ಬೇಕು, ಇಲ್ಲ ಅಂದ್ರೆ ತಲೆನೇ ಓಡಲ್ಲ. ಒಟ್ಟಿನಲ್ಲಿ ನಾನು ಚಹಾಗೆ ಫಿದಾ ಆಗಿದ್ದೇನೆ. ಐ ಲವ್ ಯು ಚಹಾ ಅಂತ ಬೇರೆಗೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಚಹಾ ಒಂದು ಉತ್ತಮ ಪಾನೀಯ, ಎಲ್ಲರೂ ಚಹಾವನ್ನು ಕುಡಿಯಿರಿ, ಸದಾ ಚಟುವಟಿಕೆಯಿಂದಿರಿ ಎಂದು ಹೇಳಬಹುದು. ಎಲ್ಲರಿಗೂ ಶುಭರಾತ್ರಿ ಅಂತ ಕಳಿಸಿದ್ದಾರೆ. ಇನ್ನು ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಚಹಕ್ಕೂ ನಮಗೂ ಇರುವ ನಂಟು ಅಂದ್ರೆ ಬಿಡಲಾರದ ಒಂದು ಅವಿನಾಭಾವ ಸಂಬಂಧ. ಹಾಗಂತ ವಿಪರೀತ ಚಹಾ ಕುಡಿಯುವುದಿಲ್ಲ, ಪ್ರತಿ ದಿನಕ್ಕೆ ಒಂದು, ಬೆಳಗ್ಗೆ ಬಂದು ಸಮಯಕ್ಕೆ ಸರಿಯಾಗಿ ಚಹಾ ಕುಡಿಯಲಿಲ್ಲ ಅಂದ್ರೆ ಏನೋ ಕಳೆದುಕೊಂಡ ಹಾಗೆ ಒಂಥರ ಅನ್ನಿಸ್ತದೆ. ಕೈ ಕಾಲೇ ಆಡೋದಿಲ್ಲ, ಬೆಳಗ್ಗೆ ಒಂದು ಚಹಾ ಕುಡಿದರೆ ಏನೋ ನವ ಚೈತನ್ಯ ಉಲ್ಲಾಸ ಬಂದಂತೆ ಕೆಲಸವೆಲ್ಲ ಸರಾಗವಾಗಿ ನಡೆಸಲು ಸ್ಫೂರ್ತಿಯಾಗ್ತದೆ. ಮನಪೂರ್ವಕವಾಗಿ ಬರೆದಿದ್ದೇನೆ ಅಂತ ಬೇರೆ ಕಳಿಸಿದರೆ ಆಯ್ತು. ಇನ್ನು ಲಕ್ಷ್ಮೀನಾರಾಯಣ ವಿಟ್ಲ, ಚಹಾ ಕಾಫಿ ಇಲ್ಲದೆ ದಿನದ ಕೆಲಸಗಳು ಮುಂದೆ ಸಾಗದು ಅಂತ ಕಳಿಸಿದರೆ. ಈಗ ಕೇಳಿಗ ಗಾಂಧಿನಗರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು. ಸಾಹಿತ್ಯ ರಚನೆ ಚಿ ಉದಯ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ಸತ್ಯಂ ಅವರದ್ದು.

ಶಾಂತಾಚಾರ ವಡಿಗೆರೆ ಕುಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಮೇಡಮ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುವ ಸವಿನೆನಪು ಕಾರ್ಯಕ್ರಮ ಹಳೆಯ ಮಧುರ ಗೀತೆಗಳು ಅಭಿಮಾನಿಗಳಿಗೆ ಒಂದು ಅದ್ಭುತವಾದ ರಸದ ಔತಣ. ಅದರಲ್ಲೂ ಸಂಜೆ ಅಥವಾ ರಾತ್ರಿ ಹಿತವಾದ ತಂಪಾದ ಸಮಯದಲ್ಲಿ ರೇಡಿಯೋ ಆನ್ ಮಾಡಿ ಇಂಪಾದ ಹಾಡುಗಳನ್ನ ಕೇಳ್ತಾ ಕುಳಿತರೆ ಮನಸ್ಸಿಗೆ ಸಿಗುವ ನೆಮ್ಮದಿ ಬೇರೆ. ಹಳೆಯ ನೆನಪುಗಳನ್ನು ಮರುಕಳಿಸುವ ಹಾಡುಗಳಿಗೆ ಎಷ್ಟು ಲೀನವಾಗಿ ಬಿಡ್ತೇವೆ, ಹಾಗೆ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ. ರೇಡಿಯೋ ನಿರೂಪಕರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಹಾಡಿನ ಹಿನ್ನೆಲೆಯನ್ನು ವಿವರಿಸ್ತಾ ಕಾರ್ಯಕ್ರಮ ಚಂದವಾಗಿ ನಡೆಸಿಕೊಡ್ತಾರೆ. ಚಹಾ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಮ್ಮ ದೇಶದಲ್ಲಿ ಚಹಾ ಕೇವಲ ಒಂದು ಪಾನೀಯ ಅಲ್ಲ, ಪೇಯ ಏನಿದು ಅದೊಂದು ಅದ್ಭುತ ಭಾವನೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಚಹಾದ ಕಪ್ ಕೈ ಸೇರಿದ್ರೆ ಸಿಗುವ ಆ ಚೈತನ್ಯವೇ ಬೇರೆ. ದಿನದ ಆರಂಭಕ್ಕೆ ಮಾತ್ರವಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಚಹಾಕ್ಕೆ ತನ್ನದೇ ಆದ ವಿಶಿಷ್ಟ ಮಹತ್ವವಿದೆ. ಮಳೆ ಬರುವಾಗ ಅಥವಾ ತಂಪಾದ ಸಂಜೆ ಸಮಯದಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ಬಿಸಿ ಬಿಸಿ ಚಹಾ ಹೀರಿ ಪ್ರತಿಯೊಬ್ಬರ ದಿನದ ಆಯಾಸವೆಲ್ಲ ಮರೆತು ಹೋಗ್ತದೆ. ಚಹಾ ಪ್ರೇಮಿಗಳ ಪಾಲಿಗೆ ಚಹಾ ಮಹತ್ವ ನಿಜಕ್ಕೂ ಅನನ್ಯವಾದದ್ದು, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಚಂದ್ರಶೇಖರ ನಾಯಕ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ಹಾಡುಗಳು ತುಂಬಾ ಮಧುರ, ಹಳೆಯ ಹಾಡುಗಳು ಕೇಳಲು ತುಂಬಾ ಸಂತೋಷ ಮೇಡಮ್. ನಾನು ಟೀ ಕಾಫಿ ಕುಡಿಯುವುದಿಲ್ಲ ಅಂತ ಕಳಿಸಿದ್ದಾರೆ. ಇನ್ನೂ ಮೇಡಮ್ ತಮ್ಮದ್ದು ತುಂಬಾ ಸುಂದರವಾದ ಪ್ರಸ್ತುತಿ ಚಹಾ ಬಗ್ಗೆ ಅಂದ್ರೆ ನಾವು ಕೆಲಸ ಮಾಡುವ ಯೂನಿಟ್ನಲ್ಲಿ ನನ್ನ ಆಫೀಸ್ ಪಕ್ಕ ಕ್ಯಾಂಟೀನ್ ಇದ್ದು ನಮ್ಮ ಸೆಕ್ಷನ್ ಅಲ್ಲಿ ಕೆಲಸ ಮಾಡುವ ಹುಡುಗರು ಅಲ್ಲಿ ಕೆಲಸಕ್ಕೆ ಹೋಗಿದ್ದು, ಹೀಗಾಗಿ ಅವರು ಬೇರೆಯವರಿಗೆ ಚಹಾ ತಂದು ಕೊಡುವಾಗ ನನಗೂ ಸ್ವಲ್ಪ ತೆಗೆದುಕೊಳ್ಳಿ ಸರ್ ಎಂದು ಕೊಟ್ಟು ಹೋಗುತ್ತಿದ್ರು. ಹೀಗಾಗಿ ದಿನದಲ್ಲಿ ಕಮ್ಮಿ ಆದರೂ 7-8 ಬಾರಿ ಚಹಾ ಕುಡಿಯುವ ಅಭ್ಯಾಸ ಆಗಿಬಿಡ್ತು. ಈಗ ಬೇರೆ ಕಡೆ ಬಂದಿದ್ದು ಅಭ್ಯಾಸ ಕಮ್ಮಿ ಆಗಿದೆ ಅಂತ. ವಿಜಯಪುರ ಜಿಲ್ಲೆ ಕೆಸಿ ನಗರ ವಿಠಲ್ ರಾವ್ ಕುಲಕರ್ಣಿ ಮನೆಯ ಎಲ್ಲ ಸದಸ್ಯರು ಅವರು ಸಂದೇಶ ಕಳಿಸಿರೋದು. ಇನ್ನು ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಹಳೆಯ ಹಾಡುಗಳು ತುಂಬಾ ಚೆನ್ನಾಗಿ ಪ್ರಸಾರ ಮಾಡ್ತಿದ್ದೀರಾ, ಧನ್ಯವಾದಗಳು ಅಂತ ಕಳಿಸ್ಯಾರೆ. ಹಾಗೆ ಮಂಜುಳಾ ಜನಾರ್ದನ್ ಅವರ ಹೆಸರು ಕೂಡ ಇರಲಿದೆ. ಈಗ ಕೇಳಿ ಹಂತಕನ ಸಂಚು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕಸ್ತೂರಿ ಶಂಕರ್ ಅವರು. ಸಾಹಿತ್ಯ ರಚನೆ ವಿಜಯ ನರಸಿಂಹ ಹಾಗೂ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದ್ದು.

ನಮಸ್ಕಾರ ಮೇಡಮ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಕನ್ನಡ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ತಂಪಾದ ಸಮಯದಲ್ಲಿ ಇಂಪಾದ ಹಾಡುಗಳು ಕೇಳಲು ಮನಸ್ಸಿಗೆ ಹಿತವಾಗ್ತಿದೆ. ಧನ್ಯವಾದಗಳು ಅಂತ ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟ್ಟಗೌರಿ ಹಳೆ ಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರಾಧಾ ನಿಧಿಗೆಯಿಂದ ಶುಭರಾತ್ರಿ ಮೇಡಮ್, ನನಗಂತೂ ಚಹಾ ಒಂದು ಒಳ್ಳೆ ಚೇತೋಹಾರಿ ಪಾನೀಯ. ಕಾರ್ಯಕ್ರಮ ಮಾಹಿತಿಯ ಭಂಡಾರವಾಗಿದೆ, ಹಾಡುಗಳಂತೂ ಸುಮಧುರವಾಗಿವೆ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಇನ್ನು ಶಿವಶಂಕರ್ ಶಿವಮೊಗ್ಗದಿಂದ, ಇಂದು ವಿಶ್ವ ಚಹಾ ದಿನ, ಮಲೆನಾಡಿನ ಭಾಗದಲ್ಲಿ ಕಾಫಿ ಹೆಚ್ಚು ಬಳಕೆ, ಮನೆಯಲ್ಲಿ ಒಮ್ಮೊಮ್ಮೆ ಚಹಾ ಮಾಡುತ್ತಿದ್ರು, ನಮಗೆ ಅಂಗಡಿಯಿಂದ ಚಹಾ ಪುಡಿ ತರಲು ಹೇಳುತ್ತಿದ್ರು, ನಾನು ಚಹಾ ಪ್ಯಾಕೆಟ್ ಅನ್ನು ಕೈಯಲ್ಲಿ ಹಿಡಿದು ಅಲ್ಲಾಡಿಸುತ್ತಾ ತರುತ್ತಿದ್ದೆ. ರಸ್ತೆಯಲ್ಲಿ ಬಲ್ಲ ನೆರೆಯ ಹಿರಿಯರು ಮನೆಯಲ್ಲಿ ಯಾರಿಗೆ ಬೇಡಿ ಅಂತ ಕೇಳ್ತಿದ್ರು, ಯಾಕಂದ್ರೆ

ಆಗಿನ ದಿನದಲ್ಲಿ ಚಹಾ ಅದಕ್ಕೆ ಬಳಸ್ತಿದ್ರು. ಓ, ಬೇದಿ ಯಾಕೆ ಆಗ್ತಂತಹ ಕರೆಕ್ಟ್ ಗೊತ್ತಾಯ್ತು. ಇದು ಬಾಲ್ಯದ ಅನುಭವ ಅಂತ ಕಳಿಸಿದ್ದಾರೆ. ಇನ್ನು ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಹಳೆಯ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಿವೆ, ಧನ್ಯವಾದಗಳು, ಶುಭರಾತ್ರಿ ಅಂತ ಕಳಿಸಿದ್ದಾರೆ. ಈಗ ಕೇಳಿ ಗಂಡುಗಲಿ ರಾಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಸಾಹಿತ್ಯ ರಚನೆ ಶ್ಯಾಮ್ ಸುಂದರ್ ಕುಲಕರ್ಣಿ ಹಾಗೂ ಸಂಗೀತ ಸಂಯೋಜನೆ ಸತ್ಯಮ್ ಅವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಾರಿ ಬಿದ್ದ ಜಾಣ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ಚಿ ಉದಯ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರದ್ದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯಾಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 101.4 ಮೆಗಾಹರ್ಟ್ಸ್ ಮತ್ತು 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10 ಶುಭರಾತ್ರಿ, ಜೈ ಹಿಂದ್.